ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹೆರ್ಟ್ಸ್. ಇಂದು 1948ನೇ ರಾಷ್ಟ್ರೀಯ ಶಕವರ್ಷ, ಆಷಾಢ ಮಾಸದ 16ನೇ ದಿನ, ಅಂದರೆ 2026ನೇ ಇಸವಿ ಜುಲೈ ತಿಂಗಳ 7ನೇ ತಾರೀಖು ಮಂಗಳವಾರ. ಈಗ ಸಮಯ 5:56:45. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೂ ಶ್ರುತಿ ಸಂಜೀವ್ ಹಾರೈಸುವ ಶುಭೋದಯ. ಶುಭನುಡಿ. ಸ್ವಾರ್ಥವೇ ಪ್ರತಿಯೊಬ್ಬನಲ್ಲಿಯೂ ಇರುವ ಪಿಶಾಚಿ. ಸ್ವಾರ್ಥದ ಪ್ರತಿಯೊಂದು ಚೂರು ಕೂಡ ಪೈಶಾಚಿಕವಾದದ್ದು. ಸ್ವಾರ್ಥವನ್ನ ಒಂದು ಕಡೆಯಿಂದ ಹೊರದೂಡಿದರೆ ಮತ್ತೊಂದು ಕಡೆಯಿಂದ ದೇವರು ಬರುವನು. ಹೀಗೆಂದವರು ಮಹಾತ್ಮ ಗಾಂಧಿ.

ಆಕಾಶವಾಣಿ ಮಡಿಕೇರಿ, ಸಮಯ 6 ಗಂಟೆ. ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಬೆಳಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ, 6:30 ಡಾಕ್ಟರ್ ವರದರಾಜ ಚಂದ್ರಗಿರಿ ಅವರಿಂದ ಚಿಂತನ, ರೈತರಿಗೆ ಸಲಹೆ 6:35, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 7:15 ಭಾವಗೀತೆಗಳನ್ನು ಕೇಳುವಿರಿ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಕನ್ನಡ ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾತರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು. 9:30 ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರ ಚಿತ್ತಾರ. ಬೆಳಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಸೀರ್ಕಾಳಿ ಎಸ್ ಗೋವಿಂದರಾಜನ್ ಅವರ ಹಾಡುಗಾರಿಕೆ. 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ. 11:00 ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ, ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ. 12:05 ವನಿತಾ ವಿಹಾರದಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಸಂದರ್ಶನ, ಪ್ರಸ್ತುತಿ ಕೀರ್ತನಾ ವಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯದಲ್ಲಿ ಬರಬಹುದಾದ ಮಾನಸಿಕ ಆರೋಗ್ಯ ಸಮಸ್ಯೆಗಳು, ಈ ಕುರಿತಂತೆ ಮನೋವೈದ್ಯ ಡಾಕ್ಟರ್ ಕೆಎಸ್ ಪವಿತ್ರ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಯೋಜನೆ ಕುರಿತು ಎಂಟಿ ಯೋಗೇಶ್ ಕುಮಾರ್ ಅವರಿಂದ ಮಾಹಿತಿ. 1:20 ದೇಶಭಕ್ತಿ ಗೀತೆಗಳು. 1:30 ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಿತ್ರಗೀತೆಗಳು. 2:40 ಹಿಂದಿ ಪಾಠ. 3:00 ವಿವಿಧ ಭಾರತಿ ಕಾರ್ಯಕ್ರಮ. 4:00 ಭಾವಗೀತೆಗಳನ್ನು ಆಲಿಸಲಿದ್ದೀರಿ. 4:30 ನೆನಪು ನಿನಾದ, ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. 5:00 ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಎಆರ್ ಮಧುಸೂದನ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರಕಾವೇರಿ. 6:30 ಅವಲೋಕನ. 6:50 ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ. ಇದರಲ್ಲಿ ದಾಲ್ಚಿನ್ನಿ ಕೃಷಿ ಕುರಿತು ಡಾ ಬಿಆರ್ ಶರಣ್ಯ ಅವರೊಂದಿಗೆ ಸಂದರ್ಶನ, ಬಳಿಕ ಕೃಷಿ ಮಾಹಿತಿ ಕೇಳಿ.

ಕಲಿತೀರಿ. 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಎಸ್ಜಿಆರ್ಎಂಎಸ್ ಟ್ರಾವೆಲ್ಸ್ ಕುಶಾಲನಗರ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಅರೆಭಾಷೆ ಐಸಿರಿ ಕಾರ್ಯಕ್ರಮ, ಇದರಲ್ಲಿ ಹಿಂದಿನ ಕಾಲದಲ್ಲಿ ಚಾಂಪಾ ಚಾಮ್ನಿಯವ್ವ ಮತ್ತೆ ಅವರ ಬದುಕು ಈ ಕುರಿತು ಮಾತನಾಡುತ್ತಾರೆ ಕಾಳಿಯಂಡ ತಂಗಮ್ಮ ಅಪ್ಪಚ್ಚ. ಬಳಿಕ ಹರಿಸೇವೆ ಹಾಡು. 8:00 ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ ಸಿರಿಗಂಧ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಮನಿ ಟಾಕ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ವಿದ್ವಾನ್ ಎಂ ನಿಶಾಂತ್ ಅವರ ಹಾಡುಗಾರಿಕೆ. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಆಲಿಸುತ್ತಿರುವಿರಿ. ಈಗ ಕೇಳೋಣ ನಮಸ್ತೆ ನಮಸ್ತೆ ಕಾವೇರಿ ಮಾತೆ ಎಂಬ ಗೀತೆ. ಮೋಟನಾಳಿರ ಪೊನ್ನಪ್ಪ ಅವರ ರಚನೆ, ಹಾಡಿದ್ದಾರೆ ಪ್ರತಿಮಾ ಆತ್ರೇಯ.

ಇದುವರೆಗೆ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 11 ಗಂಟೆಗೆ ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಇದರಲ್ಲಿ ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827 22 228 ಅಥವಾ 228 129. ಸಮಯ 6:30 ಆಗಲಿದೆ. ಇನ್ನು ಕಾರ್ಯಕ್ರಮ ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಚಿಂತನ ಡಾಕ್ಟರ್ ವರದರಾಜ ಚಂದ್ರಗಿರಿ ಅವರಿಂದ.
1: ನಮ್ಮ ಸಂವಹನ ಮಾಧ್ಯಮಗಳಲ್ಲೆಲ್ಲ ಮಾತಿನ ಪರಿಣಾಮವೇ ಮಿಗಿಲಾದದ್ದು ಎನ್ನುವುದು ನಿಮಗೆಲ್ಲ ಅನುಭವಕ್ಕೆ ಬಂದಿರಬಹುದಾದ ವಿಷಯ. ಮಾತು ಗೊತ್ತಿಲ್ಲದವನು ಈ ಮಣ್ಣಿನಲ್ಲಿ ಬದುಕಬಲ್ಲನಾದರೂ ಮಾತು ಬಲ್ಲವನಷ್ಟು ಚೆನ್ನಾಗಿ ಬದುಕಲಾರ ಎನ್ನುವುದು ಸ್ಪಷ್ಟ. ಹಾಗಾಗಿಯೇ ಮಾತಿನ ಸಾಧ್ಯತೆ ಮತ್ತು ಅಪಾಯ ಎರಡರ ಬಗೆಗೂ ಆಗಾಗ ಎಚ್ಚರಿಸುವ ಕೆಲಸಗಳು ನಮ್ಮಲ್ಲಿ ನಡೆದಿವೆ. ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಪದಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಮಾತು ಆಕರ್ಷಕವಾಗುವುದು ಮತ್ತು ಪರಿಣಾಮಕಾರಿಯಾಗುವುದು. ಉತ್ತಮ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪರಿಣಾಮಕಾರಿ ಸಂವಹನ ಸಾಮರ್ಥ್ಯವು ಒಂದು ಪ್ರಮುಖ ಅಂಶ ಎಂದು ಗುರುತಿಸಲಾಗಿದೆ. ಇದರಿಂದಾಗಿಯೇ ಮಾತಿನ ಪ್ರಾಮುಖ್ಯತೆಯ ಬಗ್ಗೆ ಹಲವು ಗಾದೆ ಮಾತುಗಳು, ನುಡಿಕಟ್ಟುಗಳು ಹುಟ್ಟಿಕೊಂಡಿವೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಮಾತೇ ಮುತ್ತು ಮಾತೇ ಮಾಣಿಕ್ಯ, ಮಾತೆಂಬುದು ಜ್ಯೋತಿರ್ಲಿಂಗ ಇತ್ಯಾದಿ. ಹಾಗೆಯೇ ಮಾತು ಹೆಚ್ಚಾದರೂ ಕಷ್ಟ, ಮಾತು ಮನೆ ಕೆಡಿಸಿತು, ಎಲುಬಿಲ್ಲದ ನಾಲಗೆ ಎಲುಬು ಮುರಿದೀತು, ಈ ಬಗೆಯ ಋಣಾತ್ಮಕ ಗಾದೆಗಳು ಪ್ರಚಲಿತದಲ್ಲಿವೆ. ಹೀಗೆ ಮಾತಿನ ಬಗ್ಗೆ, ಸಂವಹನದ ಬಗ್ಗೆ ಸಾಕಷ್ಟು ಮಾತನಾಡುವ ನಾವು ಇತ್ತೀಚೆಗೆ ಮಾತು ಗೊತ್ತಿದ್ದೂ ಮಾತನಾಡದ ಅಥವಾ ಅತಿ ಕಡಿಮೆ ಮಾತನಾಡುವ ಹೊಸ ಜನಸಮೂಹವೊಂದು ನಿರ್ಮಾಣವಾಗುತ್ತಿರುವುದರ ಬಗ್ಗೆ ಎಚ್ಚರಗೊಳ್ಳಬೇಕಿದೆ. ತಂತ್ರಜ್ಞಾನದಿಂದ ನಾವೆಲ್ಲ ಸಾಕಷ್ಟು ಮುಂದುವರಿದವರಾಗಿದ್ದೇವೆ. ಶ್ರವ್ಯ ಮಾಧ್ಯಮ, ದೃಶ್ಯ ಮಾಧ್ಯಮಗಳ ಮೂಲಕ ನಮ್ಮ ಪ್ರಾದೇಶಿಕ ಭಾಷೆಗಳು ಸಾಕಷ್ಟು ವಿಸ್ತಾರವನ್ನು ಪಡೆದುಕೊಳ್ಳುತ್ತಿರುವುದನ್ನು ಕಂಡು ನಾವು ಸಂತೋಷಿಸುತ್ತೇವೆ. ಒಂದು ಹಂತದವರೆಗೆ ಇದು ನಿಜವೂ ಹೌದು. ಆದರೆ ನವಮಾಧ್ಯಮಗಳಿಗೆ ಮಾರು ಹೋಗಿರುವ ನಮ್ಮ ಯುವ ಸಮೂಹವು ಮಾತಿನ ಸಂವಹನವನ್ನು ತುಂಬ ಕಡಿಮೆ ಮಾಡುತ್ತಿವೆ ಎಂಬುದನ್ನೂ ಗಮನಿಸಬೇಕಾಗಿದೆ. ಟಿವಿ ಸೀರಿಯಲ್ಗಳು ಬಂದ ಬಳಿಕ ಮನೆ ಹೊರಗಿನ ಪಟ್ಟಾಂಗಗಳು ನಿಂತು ಹೋದ ಬಗ್ಗೆ ಕೇಳಿದ್ದೇವೆ. ಕಂಪ್ಯೂಟರ್ ಗೇಮುಗಳು, ವಿಡಿಯೋ ಗೇಮುಗಳು ಬಂದ ಬಳಿಕ ನಮ್ಮ ಮನೆಯ ಮಕ್ಕಳು ಬಯಲಲ್ಲಿ ಗುಂಪಾಗಿ ಆಡುವ ಆಟಗಳನ್ನು ಬಿಟ್ಟು ಏಕಾಂತದಲ್ಲಿ ಕೂತು ಮೌನವಾಗಿ ಆಡುವ ಆಟಗಳಿಗೆ ಶರಣಾಗಿದ್ದಾರೆ. ನಮ್ಮ ಬಾಲ್ಯದಲ್ಲಿ ಮಾತಿಲ್ಲದೆ ಆಡುತ್ತಿದ್ದ ಆಟಗಳು ಯಾವುದಾದರೂ ಇತ್ತೇ ಯೋಚಿಸಿ. ಇಂದಿನ ಮಕ್ಕಳು ಮಾತೇ ಆಡದೆ ಮೌನವಾಗಿ ಆಡುತ್ತಾರೆ. ಮಾತಿನ ವಲಯಗಳು ಕಡಿಮೆಯಾಗುತ್ತಿದೆ. ಇತ್ತೀಚೆಗೆ ನವಮಾಧ್ಯಮಗಳಲ್ಲೇ ತಲ್ಲೀನರಾಗಿರುವ ಯುವ ಜನತೆ ಅಲ್ಲೂ ಮಾತಾಡುವುದಿಲ್ಲ. ವಾಟ್ಸಪ್, ಫೇಸ್ಬುಕ್ಗಳಂತಹ ನವಮಾಧ್ಯಮಗಳಲ್ಲಿ ಭಾಷೆ

0: ಯು ಒಂದು ಸಂಕೇತವಾಗಿ ಮಾತ್ರ ಬಳಸಲ್ಪಡುತ್ತದೆಯೇ ವಿನ ಮಾತಿನ ಧ್ವನಿ ಅಲ್ಲಿಲ್ಲ. ಹೀಗಾಗಿ ಈ ಸಂವಹನಗಳಲ್ಲಿ ಎಷ್ಟೋ ವೇಳೆ ಭಾವನೆಗಳೇ ಇರುವುದಿಲ್ಲ. ಕನ್ನಡ ಭಾಷೆಯ ಸಂವಹನಕ್ಕೂ ಆಂಗ್ಲ ಲಿಪಿಯನ್ನೇ ಬಳಸಲಾಗುತ್ತದೆ, ಅಲ್ಲಿ ಕನ್ನಡ ಲಿಪಿ ಬಳಕೆಯೇ ಕಡಿಮೆಯಾಗುತ್ತದೆ. ಇಂದು ಸಂವಹನ ಎನ್ನುವುದು ವ್ಯಕ್ತಿಯಿಂದ ವ್ಯಕ್ತಿಗೆ ಎನ್ನುವುದರ ಬದಲಾಗಿ ಡಿಜಿಟಲ್ ಪರ್ಸನ್ ಟು ಡಿಜಿಟಲ್ ಪರ್ಸನ್ ಎಂದಾಗಿದೆ. ಮಾತು ಗೊತ್ತಿದ್ದೂ ಮಾತನಾಡದ ಈ ಮನಸ್ಥಿತಿಗೆ ತಜ್ಞರು ಲಿಂಗ್ವಿಸ್ಟಿಕ್ ಅಫೇಸಿಯಾ ಎಂದು ಹೆಸರಿಸಿದ್ದಾರೆ. ಇಂದು ಇದು ಗಂಭೀರ ಸಮಸ್ಯೆ ಎಂದೆನಿಸದೇ ಹೋದರೂ ಭಾಷೆಯ ಉಳಿವಿನ ದೃಷ್ಟಿಯಿಂದ ಇದೊಂದು ಭವಿಷ್ಯದ ಸವಾಲು ಎನ್ನುವುದನ್ನು ಮರೆಯಬಾರದು.
1: ಇದುವರೆಗೂ ಡಾಕ್ಟರ್ ವರದರಾಜ ಚಂದ್ರಗಿರಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35. ಈಗ ರೈತರಿಗೆ ಸಲಹೆ.
2: ಕೊಡಗು ಜಿಲ್ಲೆಯ ಕೆಲವು ಭಾಗಗಳಲ್ಲಿ ರೈತ ಬಾಂಧವರು ಮೇವುಗಾಗಿ ಮತ್ತು ಕಾಳಗಾಗಿ ಮುಸ್ಕಿನ ಜೋಳವನ್ನು ಬೆಳೀತಾರೆ. ಈಗ ಕೆಲವು ಕಡೆಗಳಲ್ಲಿ ಈ ಮುಸ್ಕಿನ ಜೋಳದ ಬೆಳೆಗೆ ಬೂಜು ತುಪ್ಪಟ ರೋಗ, ಕೇರಿಗೆ ರೋಗ ಅಥವಾ ಬಿಳಿ ಸುಳಿ ರೋಗ ಕಾಣಿಸ್ಕೊಂಡಿದೆ. ವಾತಾವರಣದಲ್ಲಿ ಹೆಚ್ಚು ತೇವಾಂಶ ಇರೋದು, ತುಂತುರು ಮಳೆ ಜೊತೆಗೆ ಮೋಡ ಕವಿದಂಥ ವಾತಾವರಣ, ಮಂಜಿನಿಂದ ಕೂಡಿರುವಂತಹ ವಾತಾವರಣ, ಇದರಿಂದ ಈ ಮುಸ್ಕಿನ ಜೋಳದ ಬೆಳೆಯ ಗರಿಗಳು ದೀರ್ಘ ಸಮಯ ಒದ್ದೆಯಾಗಿರೋದ್ರಿಂದ, ಉಷ್ಣಾಂಶ ಕಡಿಮೆ ಆಗಿರೋದ್ರಿಂದ, ಹಾಗೆಯೇ ವಾತಾವರಣದಲ್ಲಿ ಹೆಚ್ಚು ತೇವಾಂಶ ಇರೋದರಿಂದ ಕೇರಿಗೆ ರೋಗ ವ್ಯಾಪಕವಾಗಿ ಹಬ್ತಾ ಇರೋದು ವರದಿಯಾಗಿದೆ. ಮುಖ್ಯವಾಗಿ ಈ ರೋಗದ ಸಾಮಾನ್ಯ ಲಕ್ಷಣಗಳು ಅಂದರೆ, ಈ ರೋಗ ಶಿಲೀಂಧ್ರದಿಂದ ಬರುವಂತಹ ರೋಗ. ರೋಗ ತಗಲ್ದಂಥ ಮುಸ್ಕಿನ ಜೋಳದ ಬೆಳೆಯಲ್ಲಿ ಬೂದು ಬಣ್ಣದ ಶಿಲೀಂಧ್ರ ಎಲೆಗಳ ತಳ ಮತ್ತು ಮೇಲ್ಭಾಗದಲ್ಲಿ ಕಂಡುಬರುತ್ತೆ. ಎಲೆಗಳ ಮೇಲೆ ಬಿಳಿ ಮತ್ತು ಹಳದಿ ಉದ್ದನೆಯ ಪಟ್ಟಿಗಳು ಕಾಣಿಸ್ಕೊಳ್ತವೆ. ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ. ನಂತರ ಎಲೆಗಳು ಒಣಗೋದನ್ನು ನಾವು ಕಾಣಬಹುದು. ಗರಿಗಳು ಬಿಳಿಯಾಗಿ ಗಿಡಗಳ ಬೆಳವಣಿಗೆ ಕುಂಠಿತವಾಗುತ್ತೆ. ಆಮೇಲೆ ಗರಿಗಳು ಒಣಗಿ ಹಾಳಾಗ್ತವೆ. ಹಿಂದಿನ ಬೆಳೆಗಳಲ್ಲಿ ಈ ಕೇರಿಗೆ ರೋಗ ಏನಾದರೂ ಇದ್ದರೆ ಈ ರೋಗ ತರುವಂತಹ ಶಿಲೀಂಧ್ರ ಹೊಲದಲ್ಲಿ ಉಳ್ಕೊಂಡಿರುತ್ತೆ. ಕಳೆ ಸಸ್ಯಗಳು ಈ ರೋಗಾಣುಗಳಿಗೆ ಆಶ್ರಯವನ್ನು ನೀಡ್ತವೆ. ಮಳೆ ಜಾಸ್ತಿ ಇದ್ದರೆ ಈ ಕಾಯಿಲೆ ಹೆಚ್ಚು ಬರುತ್ತೆ. ಹಿಂದಿನ ವರ್ಷಗಳಲ್ಲಿ ಬಿಳಿ ಸುಳಿ ರೋಗ ಅಥವಾ ಈ ಕೇರಿಗೆ ರೋಗ ಕಾಣಿಸ್ಕೊಂಡಂಥ ಜಮೀನಲ್ಲಿ ಪುನಃ ಮುಸ್ಕಿನ ಜೋಳವನ್ನು ಬೆಳೆಯೋದ್ರಿಂದಲೂ ಕೂಡ ಈ ರೋಗ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಬದಲಾಗಿ ನಮ್ಮ ರೈತ ಬಾಂಧವರು ದ್ವಿದಳ ಧಾನ್ಯದ ಬೆಳೆಗಳಾದಂಥ ಅಲಸಂದೆ, ಉದ್ದು, ಹೆಸರು ಅಥವಾ ಬೇರೆ ಬೆಳೆಗಳ ಜೊತೆಯಲ್ಲಿ ಬೆಳೆ ಪರಿವರ್ತನೆ ಮಾಡೋದು ಕೇದುಗೆ ರೋಗದ ನಿರ್ವಹಣೆಗೆ ಬಹಳ ಮುಖ್ಯ. ತತ್ಕಾಲದಲ್ಲಿ ಈ ರೋಗ ಬಂದಿರುವಂಥ ಗಿಡಗಳನ್ನು ಕಿತ್ತು ನಾಶಪಡಿಸ್ಬೇಕಾಗತ್ತೆ. ಪೋಷಕಾಂಶಗಳನ್ನು ಕೊಡೋದಾದರೆ ಸಮತೋಲನ ರೀತಿಯಲ್ಲಿ ಗೊಬ್ಬರವನ್ನು ಕೊಡೋದು ಬಹಳ ಮುಖ್ಯ. ಅತಿ ಹೆಚ್ಚು ಯೂರಿಯಾವನ್ನು ಕೊಡಬಾರದು. ಜೊತೆಗೆ ಸಿಂಪರಣೆಯನ್ನು ಕೂಡ ಕೈಗೊಳ್ಳಬೇಕಾಗತ್ತೆ. ಈ ಮುಸ್ಕಿನ ಜೋಳದ ಕೇರಿಗೆ ರೋಗದ ಹತೋಟಿಗೆ 2 ಗ್ರಾಂ ಮೆಟಲಾಕ್ಸಿಲ್ ಮತ್ತು ಮ್ಯಾಂಕೋ ಜಬ್ಬು ಅಥವಾ 2 ಮಿಲಿಲೀಟ್ರ್ ಮೆಟಲಾಕ್ಸಿಲ್ ಮತ್ತು ಕ್ಲೋರೋಥ್ಯಾಲೋನಿಲ್ಲನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಇನ್ನು ಈ ರೋಗ ತಡೆಗೆ ನಾವು ಕೆಲವು ಕ್ರಮಗಳನ್ನು ಅನುಸರಿಸಬೇಕು. ಮುಖ್ಯವಾಗಿ ಬಿತ್ತನೆಗಿಂತ ಮೊದಲು ಬಿತ್ತನೆ ಬೀಜವನ್ನು ಶಿಫಾರಸಿನಂತೆ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 3 ಗ್ರಾಂನಷ್ಟು ಮೆಟಲಾಕ್ಸಿಲ್ ಶೇಕಡ 8 ಮತ್ತು ಮ್ಯಾಂಕೋಜಬ್ ಶೇಕಡ 64 WP ಎಂಬ ಒಂದು ಸಂಯುಕ್ತ ಶಿಲೀಂಧ್ರನಾಶಕದಿಂದ ಕಡ್ಡಾಯವಾಗಿ ಬೀಜೋಪಚಾರ ಮಾಡಬೇಕು. ಬಿತ್ತನೆಯಾದ 15-20 ದಿನಗಳ ಅಂತರದಲ್ಲಿ ಮೆಟಲಾಕ್ಸಿಲ್ ಶೇಕಡ 8 ಮತ್ತು ಮ್ಯಾಂಕೋಜಬ್ ಶೇಕಡ 64 WP ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಂತೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಎರಡನೇ ಸಿಂಪರಣೆಯಾಗಿ ಬಿತ್ತನೆಯಾದ 25-30 ದಿನಗಳ ಅಂತರದಲ್ಲಿ ಅವಶ್ಯಕತೆ ಇದ್ದರೆ, ರೋಗದ ಲಕ್ಷಣಗಳು ಕಂಡುಬಂದಿದ್ದರೆ ಅಜಾಕ್ಸಿಸ್ಟ್ರೋಬಿನ್ ಶೇಕಡ 18.2 ಮತ್ತು ಡೈಫೆನ್ಕೊನಜೋಲ್ ಶೇಕಡ 11.4 SC ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕಾಗತ್ತೆ. ಇದಕ್ಕೆ ಬದಲಾಗಿ ನಾವು ಶೇಕಡ 64 ಮ್ಯಾಂಕೋಜಬ್ ಮತ್ತು ಶೇಕಡ 8 ರ

0: ಮ್ಯಾಕ್ಸಿನಿಲ್ ಎನ್ನುವಂತಹ ಶಿಲೀಂದ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ನಂತೆ ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕಾಗತ್ತೆ. ಇದು ಇಲ್ಲದೇ ಇದ್ದರೆ ಅಮೆಟೋಕ್ಟ್ರಾಡಿನ್ ಶೇಕಡ 27 ಮತ್ತು ಡೈ ಮೆಥಮಾರ್ಫ್ ಶೇಕಡ 20.27 SC ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ವರ್ಷದ ಪ್ರಾರಂಭದಲ್ಲಿ ಬಿತ್ತನೆಗಿಂತ ಮುಂಚೆ ಏಪ್ರಿಲ್ ತಿಂಗಳಿನಲ್ಲಿ ಆಳವಾಗಿ ಮಾಗಿ ಉಳುಮೆಯನ್ನು ಮಾಡಬೇಕಾಗತ್ತೆ. ಮುಸ್ಕಿನ್ ಜೋಳದ ಕಟಾವಿನ ನಂತರ ಹಸಿರೆಲೆ ಗೊಬ್ಬರದ ಬೆಳೆಗಳಾದಂಥ ಸೆಣಬು ಮತ್ತು ಡೈಂಚಾವನ್ನು ನಾವು ಬಿತ್ತನೆ ಮಾಡಿ ಹೂ ಬರುವಂಥ ಹಂತದಲ್ಲಿ ಭೂಮಿಗೆ ಸೇರಿಸಬೇಕಾಗತ್ತೆ. ಪ್ರತಿ ಎಕರೆಗೆ 8-10 ಕಿಲೋಗ್ರಾಂನಷ್ಟು ಈ ಹಸಿರೆಲೆ ಗೊಬ್ಬರದ ಬೆಳೆಗಳ ಬೀಜಗಳನ್ನು ನಾವು ಬಿತ್ತನೆ ಮಾಡಬೇಕಾಗತ್ತೆ. ಮಣ್ಣಲ್ಲಿರುವಂತಹ ರೋಗದ ಕಣಗಳು ಈ ಪ್ರಾಥಮಿಕ ಸೋಂಕಿನ ಮೂಲ ಆಗಿರೋದ್ರಿಂದ ಅವುಗಳನ್ನು ನಿಯಂತ್ರಣ ಮಾಡೋದಕ್ಕೆ ಆಳವಾಗಿ 2 ಸಾರಿ ಬೇಸಿಗೆ ಅಥವಾ ಮಾಗಿ ಉಳುಮೆ ಮಾಡೋದು ಬಹಳ ಮುಖ್ಯ. ಹೆಚ್ಚು ಮಳೆ ಬೀಳುವಂತಹ ಪ್ರದೇಶದಲ್ಲಿ ಮುಸ್ಕಿನ್ ಜೋಳದ ಬೆಳೆನಲ್ಲಿ ತೇವಾಂಶ ಹೆಚ್ಚಾಗದನ್ನು ತಡೆಯೋದಕ್ಕೆ ನಾವು ಬಸಿಗಾಲುವೆಗಳನ್ನು ತೆಗೆಯಬೇಕಾಗತ್ತೆ. ಭೂಮಿಗೆ ಕೊಟ್ಟಿಗೆ ಗೊಬ್ಬರ ಸೇರಿಸೋದು ಅಷ್ಟೇ ಮುಖ್ಯ. ಇದರ ಜೊತೆಗೆ ಟ್ರೈಕೋಡರ್ಮ ಮತ್ತು ಸೂಡಮೋನಾಸ್ನಂತಹ ಜೈವಿಕ ಜೀವಾಣುಗಳ ಪುಡಿಯನ್ನು 8 ಕಿಲೋಗ್ರಾಂನಂತೆ 200 ಕಿಲೋಗ್ರಾಂನಷ್ಟು ಈ ಕೊಟ್ಟಿಗೆ ಗೊಬ್ಬರದ ಜೊತೆಯಲ್ಲಿ ಮಿಶ್ರಣ ಮಾಡಿ 15 ದಿನದ ಕಾಲ ನೆರಳಿನಲ್ಲಿ ಅದನ್ನು ಅಭಿವೃದ್ಧಿಯಾಗೋದಕ್ಕೆ ಬಿಟ್ಟು ಬಿತ್ತನೆಗೆ ಮುಂಚೆ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಬಿತ್ತನೆ ಸಮಯದಲ್ಲಿ ಸಾಲಿನಿಂದ ಸಾಲಿಗೆ 2 ಅಡಿ ಅಂದರೆ 60 ಸೆಂಟಿಮೀಟ್ರು ಮತ್ತು ಗಿಡದಿಂದ ಗಿಡಕ್ಕೆ 1 ಅಡಿ ಅಂತರವನ್ನು ಕೊಟ್ಟು ನಾವು ಬಿತ್ತನೆ ಮಾಡೋದು ಬಹಳ ಮುಖ್ಯ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಬಹುದು ಅಥವಾ ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನು ಸಂಪರ್ಕಿಸಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ. ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್. ಆಕಾಶವಾಣಿ ಮಡಿಕೇರಿ, ಈಗ ಸ್ವರಮಾಧುರ್ಯ ಕೇಳೋಣ. ಪುರಂದರದಾಸರ ಕೃತಿ ಕರುಣಾಕರನಿ, ಹಾಡಿದ್ದಾರೆ ಜಿಎಸ್ ಕಮಲ ಮತ್ತು ಜಿಎಸ್ ರಾಜಲಕ್ಷ್ಮಿ, ರಾಗ ಮಧುವಂತಿ, ಆದಿತಾಳ.

0: ಇದುವರೆಗೆ ಜಿಎಸ್ ಕಮಲಾ ಮತ್ತು ಜಿಎಸ್ ರಾಜಲಕ್ಷ್ಮಿಯವರ ಹಾಡುಗಾರಿಕೆಯಲ್ಲಿ ಪುರಂದರದಾಸರ ಕೃತಿಯನ್ನು ಕೇಳಿದಿರಿ. ಇದು ಇಂದಿನ ಸ್ವರ ಮಾಧುರ್ಯ.
1: ಮನುಷ್ಯನ ಬದುಕಿಗೆ ಅರ್ಥ ಮತ್ತು ಸವಿಯನ್ನು ಒದಗಿಸುವ ಶಕ್ತಿಯಿರುವುದು ಸಾಹಿತ್ಯ ಮತ್ತು ಸಂಗೀತಕ್ಕೆ. ಸ್ವತಂತ್ರ ನಡೆ, ಧೈರ್ಯ ಸ್ಥೈರ್ಯ, ನೈತಿಕತೆ, ಮಾನವ ಮನಸ್ಸಿನ ಸೂಕ್ಷ್ಮತೆ ಮತ್ತು ಮಾನವತೆ, ಸಾಹಿತ್ಯ ಹಾಗೂ ಸಂಗೀತ ಇವುಗಳನ್ನೆಲ್ಲ ನಮಗೆ ಧಾರೆ ಎರೆಯಬಲ್ಲುದು. ಕಾವ್ಯ, ನಾಟಕ, ಕಥೆ, ಕಾದಂಬರಿಗಳ ಓದು ಮತ್ತು ಸಂಗೀತದ ಸವಿ ನಮ್ಮ ಮನಸ್ಸು ಮತ್ತು ಹೃದಯವನ್ನು ಸಂಸ್ಕರಿಸಬಲ್ಲುದು. ಸಾಹಿತ್ಯ ದುಃಖಿಗೆ ಸಾಂತ್ವನ, ವಿಧಿಯ ತೊಳಲಲ್ಲಿ ಸಿಕ್ಕಿದ ಮನುಷ್ಯನಿಗೆ ಕಾರುಣ್ಯ, ಸಂಗೀತ ಬಾಳಿಗೆ ಅಮೃತಸತ್ವ, ನೊಂದ ಹೃದಯಕ್ಕೆ ಕರುಣೆಯ ಕಡಲು.
0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
1: ನಮ್ಮೆಲ್ಲ ಕೇಳುಗರಿಗೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೇಳುವಂತಹ ಪ್ರಶ್ನೆಗೆ ಉತ್ತರಿಸಲು ಬಂದಿದ್ದಾರೆ ವಕೀಲರಾದ ಮತ್ತು ಸಂವಿಧಾನ ಫೆಲೋ ಆಗಿರುವ ಪ್ರಿಯಾ ಪಿವಿ ಅವರು. ನಮಸ್ಕಾರ ಮೇಡಮ್.
2: ನಮಸ್ತೆ ಸರ್.
1: ಒಂದು ಆಸ್ತಿಯನ್ನ ಖರೀದಿಸಬೇಕು ಅಂತ ಯೋಚನೆ ಇರುತ್ತೆ, ಅದಕ್ಕೆ ಇಡೀ ಜೀವಮಾನದಲ್ಲಿ ಗಳಿಸಿದಂತಹ ಎಲ್ಲಾ ಒಂದು ಶೇಖರಿಸಿಟ್ಟಂತಹ ಹಣವನ್ನ ಹೂಡಿಕೆ ಮಾಡ್ಬಿಡ್ತೀವಿ ನಾವು. ಅವಾಗ ಆಸ್ತಿ ಯಾವುದೇ ಇದು ತಕರಾರುಗಳಿಲ್ಲ, ಯಾವುದೇ ಮೊಕದ್ದಮೆಗಳು ಇದ್ರ ಮೇಲೆ ಇಲ್ಲ, ಇದ್ರ ಮಾಲೀಕರು ಯಾರು ಅಂತ ಅನ್ನೋದು ನಿಖರವಾಗಿ ಗೊತ್ತಾಗಬೇಕು, ಮತ್ತೆ ಇನ್ನೊಬ್ರಿಗೆ ಯಾರಿಗೂ ಮಾರಾಟ ಮಾಡಿರಬಾರ್ದು, ನಮಗೆ ಮೋಸ ಮಾಡಿರಬಾರ್ದು, ಇದೆಲ್ಲವನ್ನು ತಿಳ್ಕೊಬೇಕಂತಂದ್ರೆ ನಾವು ಏನ್ ಮಾಡಬೇಕು ಅದ್ರ ಬಗ್ಗೆ ಹೇಳಿ.
2: ಏನೋ ಕಷ್ಟಪಟ್ಟು ಸ್ವಲ್ಪ ಸ್ವಲ್ಪ ಸಂಪಾದಿಸಿ ಹೂಡಿಕೆ ಮಾಡಿ ಆ ಹಣದಲ್ಲಿ ಆಸ್ತಿಯನ್ನು ಸಂಪಾದನೆ ಮಾಡಬೇಕು ಅಂತೇಳಿ ಒಂದು ಆಸೆ ಇರ್ತದೆ. ಅಂತಹ ಸಂದರ್ಭದಲ್ಲಿ ಈಗ ನ್ಯಾಯಾಲಯದಲ್ಲಿ ಮೊಕದ್ದಮೆ ಇದೆಯಾ ಅಥವಾ ಅದರ ಅಲ್ಲಿ ಆ ಜಾಗದ ಬಗ್ಗೆ ಏನಾದರೂ ತಕರಾರು ಇದೆಯಾ ಅಂತ ಹೇಳ್ಕೊಂಡು ನಮ್ಗೆ ಡೈರೆಕ್ಟ್ ಆಗಿ ಆತರ ಏನು ಆಪ್ಷನ್ ಇಲ್ಲ. ಬಟ್ ಒಂದು RTCಯಲ್ಲಿ ಕೆಲವೊಂದ್ಸಲ ಮೆನ್ಷನ್ ಮಾಡ್ತಾರೆ, ಅಂದ್ರೆ ತಕರಾರು ಇದೆಯಾ ಅಥವಾ ಇದರ ಮೇಲೆ ಸಿವಿಲ್ ವ್ಯಾಜ್ಯಗಳಿದೆಯಾ ಅಂತೇಳಿ ಕೆಲವೊಂದ್ಸಲ ಏನು ಮೆನ್ಷನ್ ಮಾಡಿರ್ತಾರೆ. ಇನ್ನೊಂದು ಆಪ್ಷನ್ ಇದೆ, ಪೇಪರ್ ಪಬ್ಲಿಕೇಶನ್ ಮಾಡ್ಕೋಬಹುದು. ಒಬ್ಬ ವ್ಯಕ್ತಿ ನಂಗೆ ಈ ಜಾಗ ಇಷ್ಟ ಆಗಿದೆ, ಈ ಜಾಗವನ್ನು ನಾನು ಪರ್ಚೇಸ್ ಮಾಡಬೇಕು ಅಂತೇಳಿ ಇದ್ರೆ ಅದಕ್ಕೋಸ್ಕರ ಇವನೊಂದು ಪೇಪರ್ ಪಬ್ಲಿಕೇಶನ್ ಹಾಕಿ ಒಂದು ಪಬ್ಲಿಸಿಟಿ ಮಾಡಬಹುದು, ಇದರಲ್ಲಿ ತಕರಾರು ಇದೆಯಾ ಅಂತೇಳಿ ಕೇಳುವಂತ ಆಪ್ಷನ್ ಆಸ್ತಿಯನ್ನು ಖರೀದಿ ಮಾಡುವಂತವನಿಗೆ ಇದೆ. ಅದೇ ರೀತಿ ಈ ಜಾಗದಲ್ಲಿ ಏನಾದ್ರೂ ಸಾಲ ಇದೆಯಾ ಅಥವಾ ಈ ಜಾಗವನ್ನು ಏನಾದ್ರೂ ಅಡವಿಟ್ಟಿದ್ದಾರಾ ಅಂತ ಹೇಳ್ಕೊಂಡು ತಿಳ್ಕೊಳ್ಳುವಂತ ಇನ್ನೊಂದು ಆಪ್ಷನ್ ಇದೆ ಅಂತ ಹೇಳಿದ್ರೆ ಇಸಿ ಅನ್ನ ತರ್ಕೋಬಂತದ್ದು. ಇಸಿ ಅಂತ ಹೇಳಿದ್ರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂತೇಳಿ, ಋಣಭಾರ ಪತ್ರ ಅಂತ ಹೇಳ್ತಾರೆ. ಇದನ್ನು ನಾವು ತಾಲೂಕು ಕಚೇರಿಗಳಲ್ಲಿ ಪಡ್ಕೊಳ್ಬಹುದು. ಈಗ ಒಬ್ಬ ಆಸ್ತಿಯನ್ನು ಪರ್ಚೇಸ್ ಮಾಡ್ಬೇಕಂದ್ರೆ ಒಂದು ಮ್ಯಾಕ್ಸಿಮಮ್ ಒಂದು 30 ವರ್ಷದ ಇಸಿಯನ್ನ ಪಡ್ಕೊಳ್ಬೇಕಾಗ್ತದೆ. ಅದರಲ್ಲಿ ಈ ಸಾಲ ಇದೆಯಾ ಅಥವಾ ಅಡವು ಇಟ್ಟಿದಾರ ಅಥವಾ ಏನಾದ್ರೂ ಶೂರಿಟಿ ಆಗಿ
1: ಏನಾದ್ರೂ
2: ಹಸ್ತಾಂತರ ಆಗಿದೆ ಅಂತ ಹೇಳ್ಕೊಂಡು ಚೆಕ್ ಮಾಡುವಂತ ಅವಕಾಶ ಇದೆ.
1: ಸಾಮಾನ್ಯ ವ್ಯಕ್ತಿಯಾಗಿ ಇರ್ತೀವಿ, ಎಲ್ಲೋ ಒಂದ್ ಕಡೆ ಹೋಗಿ ಯಾವ್ದೋ ಒಂದು ಪ್ರಾಪರ್ಟಿ ತಗೋಬೇಕಂತ ಮಾಡಿರ್ತೀವಿ, ಯಾರ ಮೂಲಕವಾಗಿ ಮಾಡಬೇಕು, ವಕೀಲರ ಮೂಲಕವಾಗಿ ಹೋಗಬೇಕಾಗತ್ತ?
2: ನಮ್ಮ ದೇಶದಲ್ಲಿ ಕೆಲವರು ಅನಕ್ಷರಸ್ಥರು ಇರ್ತಾರೆ, ಅನಕ್ಷರಸ್ಥರು ವಕೀಲರ ಮೂಲಕ ಹೋಗಿ ಮಾಡ್ಕೊಳ್ಬಹುದು. ಇಲ್ಲದಿದ್ರೆ ಇವಾಗೆಲ್ಲ ಕಂಪ್ಯೂಟರೈಸ್ಡ್ ಯುಗ, ಆನ್ಲೈನ್ ನಲ್ಲಿ ಮಾಡುವಂತ ಆಪ್ಷನ್ ಕೂಡ ಇದೆ, ಸೈಬರ್ ಗಳಲ್ಲಿ ಮಾಡ್ಕೊಳ್ಬಹುದು.
1: ಆ ಒಂದು ಆಸ್ತಿಯ ವಿವರವನ್ನ ಅಲ್ಲಿ ನಾವು ದಾಖಲೆ ಹಾಕಿದ್ರೆ ಅದೆಲ್ಲ ಸಿಗುತ್ತೆ.
2: ಅದೇ ರೀತಿಯಲ್ಲಿ ಆಫ್ಲೈನ್ ಮೂಲಕ ಅಂದ್ರೆ ಡೈರೆಕ್ಟ್ ಆಗಿ ನಾವು ಅರ್ಜಿ ಕೊಟ್ಟು ಕೂಡ ಇಸಿಯನ್ನು ಪಡ್ಕೊಳ್ಳುವಂತ ವ್ಯವಸ್ಥೆ ಇದೆ. ರಿಜಿಸ್ಟರ್ ಆಫೀಸ್ ಅಂತ ಇರ್ತದೆ, ಅಲ್ಲಿ ಎಲ್ಲ ಜಾಗಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ದಾಖಲೆಗಳು ಆ ಆಫೀಸ್ ನಲ್ಲಿ ಇರ್ತದೆ.
1: ಅವರು ಸರಿಯಾಗಿದೆ, ಯಾವುದೇ ತಕರಾರು ಇಲ್ಲ, ಅಥವಾ ಈ ಸಮಸ್ಯೆ ಇದೆ ಅಂತ ಹೇಳಿದಾಗ ಆ ಸಮಸ್ಯೆ ಬಗೆಹರಿಸಕ್ ನೋಡ್ಬೇಕು ಒಂದು, ಅಥವಾ ಈ ಆಸ್ತಿ ನನಗೆ ಬೇಡವೇ ಬೇಡ ಯಾಕೆ ಸುಮ್ನೆ ಅಂತ ಹೇಳಿ ಹಿಂದೆ ಸರಿಬಹುದು. ಎಲ್ಲವೂ ಸರಿ ಇದೆ ಅಂತಂದಾಗ ನಾವು ಮುಂದುವರಿಬಹುದು. ಈಗ ಎಲ್ಲವೂ ಸರಿ ಇದೆ ಅಂತ ಹೇಳಿ ಉದಾಹರಣೆ ಈಗ ತಾವು ಮಾತಾಡ್ತಾ ಇರ್ಬೇಕಾದ್ರೆ ಲಾಯರ್ ಮೂಲಕವಾಗಿ ಹೋಗಬಹುದು ಅಂತ ಹೇಳ್ತಾ ಇದ್ವಿ. ಲಾಯರ್ ಏನಾದ್ರು ಬರೀತಾರ ಒಂದು ಶರ, ಹೀಗೆ ಎಲ್ಲಾ ಈ ಸಂಬಂಧಪಡೋ ಹಾಗೆ ದಾಖಲೆಗಳು ಸರಿ ಇವೆ, ಮುಂದುವರಿಬಹುದು, ಆಸ್ತಿ ಕೊಂಡುಕೊಳ್ಳಲು ಮುಂದುವರಿಬಹುದು ಅಂತ ಏನಾದ್ರು ಸಹಿ ಮಾಡ್ತಾರೆ?

0: ಮೀಟಿಂಗಲ್ಲಿ ಏನೋ ಕೊಡುವಂತ ಆಪ್ಷನ್ ಇಲ್ಲ, ಬಟ್ ಬಾಯ್ ಮೂಲಕ ಹೇಳ್ಬೋದು
1: ಅಷ್ಟೇ.
0: ನಾನು ಸಾರ್ವಜನಿಕರಿಗೆ ಹೇಳುವಂತ ಒಂದು ಕಿವಿ ಮಾತು ಏನಂತೇಳಿದ್ರೆ, ಈಗ ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಈ ಹಣದಲ್ಲಿ ಆಸ್ತಿಯನ್ನು ಖರೀದಿ ಮಾಡಬೇಕಾದ್ರೆ ಅತ್ಯಂತ ಜಾಗರೂಕರಾಗಿರ್ಬೇಕು. ಏನು ಬೇಗ ಬೇಗ ಜಾಗವನ್ನು ಪರ್ಚೇಸ್ ಮಾಡಬಾರ್ದು. ದಾಖಲೆಗಳನ್ನು ಫಸ್ಟ್ ಆಫ್ ಆಲ್ ಆಗಿ ನೋಡ್ಕೊಳ್ಬೇಕು. ನೋಡ್ಕೊಳ್ಳಿಕ್ಕೆ ಗೊತ್ತಿಲ್ಲ ಅಂದ್ರೆ ತಿಳಿದಂತ ಲಾಯರ್ಗಳಾಗೆಲ್ಲ ಆಗಿರ್ಬೋದು ಅಥವಾ ದಸ್ತಾವೇಜು ಬರಹಗಾರರಲ್ಲೇ ಆಗಿರ್ಬೋದು, ಅಂತವರಲ್ಲಿ ಫಸ್ಟ್ ಆಗಿ ಡಾಕ್ಯುಮೆಂಟ್ಸ್ ಅನ್ನು ತೋರಿಸ್ಕೋಬೇಕು. ಕರೆಕ್ಟ್ ಇದೆ ಅಂತ ಹೇಳಿದಂತ ಪಕ್ಷದಲ್ಲಿ ಮಾತ್ರ ಅದನ್ನು ಪರ್ಚೇಸ್ ಮಾಡ್ಲಿಕ್ಕೆ ಮುಂದಾಗಬೇಕು.
1: ಲೀಗಲ್ ಒಪಿನಿಯನ್ ತಗೊಂಡ್ ಬನ್ನಿ ಅಂತ ಅಂತಾರೆ ಅವರು. ನೀವು ಬೇಕಾದ್ರೆ ಎಲ್ಲಾದ್ರೂ ಹೋಗಿ ಲೀಗಲ್ ಒಪಿನಿಯನ್ ತಗೋಬಹುದು ಅಂತ ಹೇಳ್ತಾರೆ. ಈಗ ಕೆಲವು ಸಲ ಕೆಲವು ಘಟನೆಗಳಲ್ಲಿ ಮಾರುವವರು ಶಾಮಿಲ್ ಆಗಿರ್ತಾರೆ, ಆ ಸಾಧ್ಯತೆಗಳು ಇರುತ್ತೆ. ಎಷ್ಟೋ ಸಲ ಆ ರೀತಿನೂ ಕೂಡ ಮೋಸ ಹೋಗಿದ್ದಿದೆ. ಒಬ್ಬರು ಕಡೆ ಕೇಳಿದ ನಂತರ ಇನ್ನೊಂದು ಕಡೆನೂ ಹೋಗಿ ಅದೇ ಡಾಕ್ಯುಮೆಂಟ್ಸ್ ಗಳನ್ನ ಸೆಕೆಂಡ್ ಒಪಿನಿಯನ್ ಕೂಡ ತಗೋಬಹುದಲ್ಲ?
0: ತಗೊಳ್ಬಹುದು, ಅದು ಖಂಡಿತವಾಗಿಯೂ. ಒಬ್ಬ ವ್ಯಕ್ತಿ ಕೊಟ್ಟಂತಹ ಒಪಿನಿಯನ್ ಅಥವಾ ಲಾಯರ್ ಕೊಟ್ಟಂತಹ ಒಪಿನಿಯನ್ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ವಕೀಲರ ಹತ್ರ ಹೋಗಿ ಅಥವಾ ಇನ್ನೊಬ್ಬ ತಿಳಿದಂತ ವ್ಯಕ್ತಿಯಲ್ಲಿ ಹೋಗಿ ಒಪಿನಿಯನ್ ಪಡೆಯುವಂತ ಅವಕಾಶ ಕೂಡ ವ್ಯಕ್ತಿಗೆ ಇದೆ.
1: ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ಥ್ಯಾಂಕ್ ಯು ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ.
3: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
6: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ನ 5th year ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
7: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
7: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
9: ನಂಬರ್ 418 ಮಡಿಕೇರಿ ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರ ಮಾರಾಟ ಮತ್ತು ಪರಿವರ್ತನಾ ಸಂಘ ನಿಯಮಿತ ಮೂರ್ನಾಡು. ಇದರ ಸಹಕಾರ ಭವನ ಸಭಾಂಗಣ ಸಭೆ ಸಮಾರಂಭಗಳಿಗೆ ಬಾಡಿಗೆಗೆ ದೊರೆಯುತ್ತದೆ. ಸಂಘದ ಸದಸ್ಯರು ಹಾಗೂ ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಆಡಳಿತ ಮಂಡಳಿ ಕೋರಿದೆ.
7: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
10: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
7: ಹಾಗಾದ್ರೆ ಇವತ್ತೇ ಹೋಗೋಣ.
5: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
11: ದಿವದ ಬೆಳಕಿನ ಬೆರಳು ಲೋಕದ ಮೇಲೆ ಕವಿದಿರುವ ಕಪ್ಪು ಹೊದಿಕೆಯನ್ನು ಸರಿಸುತ್ತಿದೆ. ಇದು ಸೃಷ್ಟಿ. ನೂರಾರು ನೋಟ, ನೂರಾರು ದನಿ, ನೂರಾರು ಚಲನೆಗಳು. ಪ್ರಕೃತಿ ಲೋಕ ಮತ್ತು ಮಾನವ ಲೋಕದ ಈ ಚಲನೆ ಸ್ಥಿತಿ ಮತ್ತೆ ಮೆಲ್ಲ ಮೆಲ್ಲನೆ ಇರುಳು ಹೊರಳಲಿವೆ. ಹಗಲ ನೋಟಗಳೆಲ್ಲ ಇರುಳ ಗರ್ಭದಲ್ಲಿ ಲಯವಾಗಲಿವೆ. ಇರುಳ ತೆರೆ ಮೌನ ಆವರಿಸುವ ಮುನ್ನ ಬಾಳ ಸೊಗಸನ್ನು ಅನುಭವಿಸೋಣ.
12: ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೋ ಜಗವೆಂದು ಭೇದವೆಣಿಸದಿರು. ಹೋರುವುದೇ ಜೀವನ ಸಮೃದ್ಧಿಗೋಸುಗ, ನಿನಗೆ ದಾರಿ ಆತ್ಮೋನ್ನತಿಗೆ ಮಂಕುತಿಮ್ಮ. ಹೀಗೆಂದವರು ದೇವಿ.

ಕೇಳುವರೆ ಗಮನಿಸಿ, ಇಂದು ಬೆಳಗ್ಗೆ 9:30 ಚಿತ್ರ ಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಭಜಾನ, 11:00 ನೇರ ಫೋನಿನ್ ಕಾರ್ಯಕ್ರಮ ನನ್ನೆದೆಯ ಹಾಡು. ಸಂಪರ್ಕಿಸಲು ಸಂಖ್ಯೆ 0827722258 ಅಥವಾ 228

0: 1249. ಈ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಸುಮಾರು 50 ಹೆಚ್ಚು ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯದಲ್ಲಿ ಬರಬಹುದಾದ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಈ ಕುರಿತಂತೆ ಮನೋವೈದ್ಯೆ ಡಾಕ್ಟರ್ ಕೆಎಸ್ ಪವಿತ್ರ ಅವರೊಂದಿಗೆ ಸಂದರ್ಶನ.
1: 'ಪತ್ರಿಕೆಯೆಂದರೆ ಸುದ್ದಿ, ಪತ್ರಿಕೆಯೆಂದರೆ ಸಂತೋಷ, ಪತ್ರಿಕೆಯೆಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ.
2: ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು

0: ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ.
1: ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನು ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ.
2: ಆಕಾಶವಾಣಿ ಮಡಿಕೇರಿ, ಸಮಯ 6:55. ಇನ್ನು ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
3: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕಃ ಜತಿನ ಶರ್ಮಾ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಜಕಾರ್ತಾಯಾಂ ಇಂಡೋನೇಷ್ಯಾ ದೇಶಸ್ಯ ಪ್ರಧಾನ ರಾಷ್ಟ್ರಪತಿನಾ ಪ್ರಭುವೋ ಸುಬಿಯಾಂತೋ ಇತ್ಯಮುನಾ ಸಹ ದ್ವಿಪಕ್ಷೀಯ ವಾರ್ತಾಂ ವಿಧಾಸ್ಯತಿ. ಪ್ರಧಾನಮಂತ್ರಿ ಶ್ರೀ ಮೋದಿ ರಾಷ್ಟ್ರಪತಿ ಪ್ರಭುವೋ ಇತ್ಯಸ್ಯ ಆಹ್ವಾನೇನ ತತ್ರ ತ್ರಿದಿವಸೀಯ ಆಧಿಕಾರಿಕ ಪ್ರವಾಸೆ ಹ್ಯಃ ಏವ ಜಕಾರ್ತಾ ನಗರಂ ಸಂಪ್ರಾಪ್ತವಾನ್. ಅತ್ರಾಗಮನೆ ತಾವತ್ ಇಂಡೋನೇಷ್ಯಾ ವಾಯುಸೇನಾಯಾಃ ಯುದ್ಧಕ ವಿಮಾನೈಃ ಪ್ರಧಾನಮಂತ್ರಿಣಃ ವಿಮಾನಸ್ಯ ಗಗನ ಮಾರ್ಗೇ ಸಂರಕ್ಷಣಂ ಕೃತಂ. ಸಹೈವ ವಿಮಾನಪತ್ತನೆ ರಾಷ್ಟ್ರಪತಿನಾ ಸ್ವಯಮುಪಸ್ಥಾಯ ತಸ್ಯ ವಿಶೇಷಂ ಭವ್ಯಂ ಚ ಸ್ವಾಗತಂ ವಿಹಿತಂ. ಏದಾದೃಶಂ ಅಭೂತಪೂರ್ವಂ ಅಭಿನಂದನಂ ಅವಲೋಕ್ಯ ಪ್ರಧಾನಮಂತ್ರಿಣಾ ನಿಗದಿತಂ ಯತ್ ಇಯಂ ವಾರ್ತಾ 18,000,000 ಭಾರತ ಇಂಡೋನೇಷ್ಯಾ ವ್ಯಾಪಕರಣ ನೀತಿಕ ಸಹಯೋಗಾಯ ಕಂಚನ ನೂತನಂ ವೇಗಂ ಪ್ರದಾಸ್ಯತಿ. ಜಕಾರ್ತಾಯಾಂ ಪ್ರದರ್ಶಿತಾನಿ ಮನೋರಂಜಕ ಸಾಂಸ್ಕೃತಿಕ ಪ್ರದರ್ಶನಾನಿ ಶ್ಲಾಘಯನ್ ಪ್ರಧಾನಮಂತ್ರಿಣಾ ಪ್ರೋದೀರಿತಂ ಯತ್ ಏತಾನಿ ಪ್ರದರ್ಶನ ಶಿಲ್ಪಾನಿ ಭಾರತ ಇಂಡೋನೇಷ್ಯಾ ದೇಶಯೋಃ ಪ್ರಾಚೀನ ಸಭ್ಯತಾಯಾಃ ಸಂಸ್ಕೃತೇಃ ಆಧ್ಯಾತ್ಮಿಕ ಸಂಬಂಧಾನಾಂ ಚ ಪ್ರಗಾಢತಾಂ ಪ್ರತಿಬಿಂಬಯಂತಿ. ಅತ್ರಾವಸರೆ ಪ್ರಧಾನಮಂತ್ರಿಣಾ ತತ್ರ ಇಂಡೋನೇಷ್ಯಾ ಛಾತ್ರಾಣಾಂ ಸಮನ್ವಯ ಸಮೂಹೇನ ಕೃತಂ ಭರತನಾಟ್ಯ ನೃತ್ಯಮಪಿ ಭೃಶಂ ಪ್ರಶಂಸಿತಂ. ಸ್ವಸ್ಯ ವಿಶ್ರಾಮಭವನೆ ಪ್ರವಾಸಿ ಭಾರತೀಯೈಃ ಸಹ ಮಿಲಿತ್ವಾ ತೇನ ರಾಮಾಯಣ ಕಥಾಧಾರಿತಂ ಪ್ರಸಿದ್ಧಂ ವಾಯಾಂಗ ಕುಲಿತ್ ಛಾಯಾಖಟಪುತಲಿ ಪ್ರದರ್ಶನಂ ಬೌದ್ಧಿಕ ಭಕ್ತಿ ನೃತ್ಯಂಚ ಅವಲೋಕ್ಯ ಮಹಾನ್ ಹರ್ಷಃ ಪ್ರಕಟಿತಃ. ಇಂಡೋನೇಷ್ಯಾ ದೇಶೆ ಭಾರತೀಯ ರಾಜದೂತಸ್ಯ ಸಂದೀಪ ಚಕ್ರವರ್ತಿನಃ ಅನುಸಾರಂ ಪ್ರಧಾನಮಂತ್ರಿಣಃ ಅಯಂ ಪ್ರವಾಸಃ ದಕ್ಷಿಣ ಪೂರ್ವ ಏಷ್ಯಾಯಾಃ ಅಸ್ಯಾಃ ಬೃಹತ್ತಮಾಯಾಃ ಅರ್ಥವ್ಯವಸ್ಥಾಯಾಃ ಸಾಕಂ ಭಾರತಸ್ಯ ರಣನೀತಿಕ ಸಂಬಂಧಾನ್ ಉಚ್ಚತರ ಶಿಖರಂ ಪ್ರಾಪಯಿಷ್ಯತಿ. ಧ್ಯಾನಾರ್ಹಂ ವರ್ತತೆ ಯತ್ ಪ್ರಧಾನಮಂತ್ರಿಣಃ ಅಸ್ಯ ತ್ರಿದೇಶೀಯ ಇಂಡೋ ಪೆಸಿಫಿಕ್ ಪ್ರವಾಸಸ್ಯ ಏತತ್ ಪ್ರಥಮಂ ಚರಣಮಸ್ತಿ. ಅತಃ ಪರಂ ಸಹ ಅಸ್ಮಿನ್ನೇವ ಸಪ್ತಾಹಾಂತೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ದೇಶಯೋಃ ಅಪಿ ಭ್ರಮಣಂ ವಿಧಾಸ್ಯತಿ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ನ್ಯಾಸೇನ ಸಾಮಾನ್ಯ ಸಚಿವಸ್ಯ ಚಂಪತರಾಯಸ್ಯ ನ್ಯಾಸ ಸದಸ್ಯಸ್ಯ ಡಾಕ್ಟರ್ ಅನಿಲ್ ಮಿಶ್ರಸ್ಯ ಚ ತ್ಯಾಗಪತ್ರೆ ಸ್ವೀಕೃತಂ. ಕಥಿತೇನ ರಾಮಮಂದಿರ ದಾನವಂಚನ ಪ್ರಕರಣೆ ತಯೋಃ ನಾಮ ಪ್ರಕಾಶಾತ್ ಪರಂ ಉಭೌ ತ್ಯಾಗಪತ್ರಂ ಪ್ರದತ್ತವಂತೌ. ಕೃಷ್ಣಮೋಹನಃ ನವನಿಯುಕ್ತಿ ಪರ್ಯಂತಂ ಅಂತರಿಂ ಸಾಮಾನ್ಯ ಸಚಿವರೂಪೇಣ ನಿಯುಕ್ತಃ ತಸ್ಯ ಪರಿವಾದೆ ಕಥಿತ ದಾನ ಅನಿಯಮಿತತಾಯಾಃ ಪ್ರಕರಣೆ FIR ಇತ್ಯಸ್ಯ ಪಂಜೀಕರಣಂ ಅಭವತ್ ಯಸ್ಮಿನ್ ಅಷ್ಟ ಜನಾಃ ನಿಗಡಿತಃ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಬಹರೀನ್ ದೇಶೆ ತತ್ರತ್ಯೇನ ನರೇಶೇನ ಹಮದ್ ಬಿನ್ ಈಸಾ ಅಲ್ ಖಲೀಫಾ ಇತ್ಯಮುನಾ ಸಾಕಂ ಶಿಷ್ಟಾಚಾರ ಮೇಲನಂ ವಿಹಿತವಾನ್. ಸಹೈವ ದ್ವಿಪಕ್ಷೀಯ ಸಹಯೋಗಂ ಸುದೃಢೀಕರ್ತುಂ ಪ್ರಮುಖ ಚರ್ಚಾಃ ಅಪಿ ಸಾಧಿತವಾನ್. ವಿದೇಶ ಮಂತ್ರಿ ಕತರ್ ದೇಶಸ್ಯ ಯಾತ್ರಾಂ ಪರಿಸಮಾಪ್ಯ ಸ್ವಸ್ಯ ಉಪಸಾಗರೀಯ ದೇಶಾನಾಂ ಚತುರ್ದೇಶೀಯ ಪ್ರವಾಸಸ್ಯ ದ್ವಿತೀಯ ಚರಣೆ ಬಹರೀನ್ ನಗರಂ ಸಂಪ್ರಾಪ್ತವಾನ್. ಅತ್ರಾವಸರೆ ಸಹ ಬಹರೀನ್ ದೇಶೆ ನಿವಸದ್ಭಿಃ ಪ್ರವಾಸಿ ಭಾರತೀಯೈಃ ಸಹ ವಾರ್ತಾಂ ಸಾಧಿತವಾನ್. ಭಾರತರ್ತು ವಿಭಾಗೇನ ಅದ್ಯ ಗುಜರಾತ್ ಸೌರಾಷ್ಟ್ರ ಕಚ್ಛ ಮಧ್ಯ ಮಹಾರಾಷ್ಟ್ರ ತಟೀಯ ಕರ್ನಾಟಕ ಪ್ರದೇಶು ಅತಿವೃಷ್ಟ್ಯಾ ಸಹ ಪ್ರಚಂಡ ವೃಷ್ಟಿಯೈ ರೆಡ್ ಅಲರ್ಟ್ ಇತಿ ರಕ್ತವರ್ಣೀಯ ಸಂಚೇತನ ಪ್ರಸಾರಿತ. ಆಗಾಮಿ ದಿನದ್ವಯೋಃ ದಿಲ್ಲಿ ಹರಿಯಾಣ ಚಂಡೀಗಢ ಪಂಜಾಬ್ ಬಿಹಾರ ಛತ್ತೀಸ್ಗಢ ಹಿಮಾಚಲ ಪ್ರದೇಶ ಉತ್ತರಾಖಂಡ ಆಂತರಿಕ ಕರ್ನಾಟಕ ಮಧ್ಯಪ್ರದೇಶ ವಿದರ್ಭ ಉಪ ಹಿಮಾಲಯ ಪಶ್ಚಿಮ ಬಂಗ ಸಿಕ್ಕಿಂ ರಾಜ್ಯು ಪ್ರಚಂಡ ವೃಷ್ಟಿ ಭವಿಷ್ಯತಿ ಇತಿ ವಿಭಾಗೇನ ಪೂರ್ವಾನುಮಾನಿತಂ. ಅಂಡಮಾನ್ ನಿಕೋಬಾರ್ ದ್ವೀಪೇಷು ಆಂಧ್ರಪ್ರದೇಶೇ ಗಾಂಗೇಯ ಪಶ್ಚಿಮ ಬಂಗ

0: प्रदेशे, अरुणाचल प्रदेशे, असम राज्ये, मेघालये, छत्तीसगढ़े, नागालैंडे, मणिपुरे, मिजोरम राज्ये, त्रिपुरा राज्ये च अग्निमेषु त्रिषु चतुर्षु दिनेषु मेघगर्जनेन सह विद्युद्योतनं झंझावातः च भविष्यति इत्यपि विभागेन उक्तम्। फुटबॉल क्रीडायां स्पेन देशेन गतरात्रौ डलास क्रीडांगणे राउंड ऑफ 16 क्रीडायां पोर्चुगल देशः 1-0 इत्यंकांतरालेन पराजित्य फीफा विश्वकप क्रीडायाः प्रागुपान्त्य चक्रे स्थानं सुरक्षितम्। स्पेन इदानीं शुक्रवासरे लॉस एंजलिस क्रीडांगणे यूएसए बेल्जियम वा देशं सम्मुखी करिष्यति। इति वार्ताः।
1: ಆಕಾಶವಾಣಿ ಮಡಿಕೇರಿ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
4: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
1: ನಿಧನ ಸುದ್ದಿ. ಕಾರಗುಂದ ಗ್ರಾಮತ್ರ ಕೀರ್ತಿಯಂಡ ಶಾರದಾ ನಂಜಪ್ಪ ಅಂಗಡ ಮೋವ ವಿಜಯ್ ಕುಮಾರ್ ಶೆರಿ ಅಂಗ ಇಂದು ಪೊಲಂಜೆ ತೆಕ್ಕ ಮರಣಪಟ್ಟಿತ್ತು. 64 ಬೈತ್ರ ಕೀರ್ತಿಯಂಡ ವಿಜಯ್ ಕುಮಾರ್ ಶೆರಿ ಅಂಗಡ ದಪನ ಕಾರ್ಯ ಇಂದು ಮಜ್ಜನ 3 ಗಂಟೆ ರಮೀದ ಮಡಿಕೇರಿ ಕೊಡುವ ಸಮಾಜ ಕ್ಯಾಕೊಳ್ಳುತ್ತ ನಡುಪ. ಮಡಿಕೇರಿಲಿ ವಾಸಂಜ ಕನ್ನಿಕಂಡ ಕಾಮಿನಿ ಬಾಲಕೃಷ್ಣ ಅಂಗ ನಿನ್ನಾಂದು ಮರಣಪಟ್ಟಿತ್ತು. ಕನ್ನಿಕಂಡ ಕಾಮಿನಿ ಬಾಲಕೃಷ್ಣ ಅಂಗಡ ತಾಮನೆ ಐಮಂಡ ಮರಗೋಡು ಇಂಗಡ ಅಕಿರಿ ಕಾರ್ಯ ನಾಳೆ ಪದ್ನಾಚೆ ಪೊಲಕ ಅಂಗಡ ಸ್ವಂತ ಮನೆಯಲ್ಲಿ ನಡಪ. ಕುಂಜಿಲಗಿರಿ ಗ್ರಾಮತ್ರ ಚೊಟ್ಟೇರ ದೊರೆ ಅಪ್ಪಣ್ಣ ಅಂಗ ನಿನ್ನಾಂದು ಪೊಲಕ ಮರಣಪಟ್ಟಿತ್ತು. 67 ಬೈತ್ರ ಚೊಟ್ಟೇರ ದೊರೆ ಅಪ್ಪಣ್ಣ ಅಂಗಡ ಅಕಿರಿ ಕಾರ್ಯ ಇಂದು ಪೊಲಕ ಅಂಗಡ ಸ್ವಂತ ಮನೆಯಲ್ಲಿ ನಡಪ. ಇನ್ನಷ್ಟು ಸುದ್ದಿಗಳು 7:45. ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕೇಳುಗರೆ, ಸಮಯ 7:02 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಸಮಯ 7:02. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ರಂಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
2: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳಿಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಜ್ಯಾದ್ಯಂತ ಮಳೆ ಚುರುಕು, ನದಿಗಳಿಗೆ ಜೀವಕಳೆ. ಹಲವು ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ಇಂದು ರಜೆ. ಬಾಗಲಕೋಟೆ ಜಿಲ್ಲೆಯ ಐಹೊಳೆ ಹಾಗೂ ಇಳಕಲ್ನಲ್ಲಿ ಪಾರಂಪರಿಕ ಸೀರೆಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಜಿಐ ಸ್ಟೋರ್ಸ್. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದ ಕಾಮಗಾರಿ ವೀಕ್ಷಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ 33,69,178 ಮತದಾರರ ದಾಖಲೆ, ಈವರೆಗೆ ಡಿಜಿಟಲೀಕರಣ. ಈಗ ವಾರ್ತೆಗಳ ವಿವರ. ಶಿವಮೊಗ್ಗ ಜಿಲ್ಲೆಯ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ಪ್ರಮುಖ ಜಲಾಶಯಗಳ ಒಳಹರಿವಿನಲ್ಲಿ ಏರಿಕೆಯಾಗಿದೆ. ತುಂಗಾ ಜಲಾಶಯದ ಒಳಹರಿವು 26,437 ಕ್ಯೂಸೆಕ್ಗೆ ಏರಿಕೆಯಾಗಿದೆ. 22 ಕ್ರಸ್ಟ್ ಗೇಟ್ಗಳ ಮೂಲಕ ಒಳಹರಿವಿನಷ್ಟೇ ನೀರನ್ನು ಹೊರಬಿಡಲಾಗುತ್ತಿದೆ. ಮುಂದಿನ 3-4 ದಿನಗಳ ಕಾಲ ಮಲೆನಾಡು ಭಾಗದಲ್ಲಿ ಭಾರಿ ಮಳೆ ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 48 ಗಂಟೆಗಳಲ್ಲಿ ಅಥಣಿ, ಕಿತ್ತೂರು, ಕಾಗವಾಡ, ನಿಪ್ಪಾಣಿಯಲ್ಲಿ ಭಾರಿ ಮಳೆಯಾಗಿದೆ. ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲೂ ಉತ್ತಮ ಮಳೆಯಾಗುತ್ತಿದ್ದು ಜಲಾಶಯಗಳಿಗೆ ನೀರಿನ ಒಳಹರಿವು ಹೆಚ್ಚಿದೆ. ಹೆಚ್ಚುವರಿ ನೀರನ್ನು ಹೊರಬಿಡಲಾಗುತ್ತಿದ್ದು ನದಿ ಪಾತ್ರದ ಜನ ಮುಂಜಾಗ್ರತೆ ವಹಿಸುವಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಜಿಲ್ಲೆಯಲ್ಲಿ 5 ಮನೆಗಳಿಗೆ ಹಾನಿಯಾಗಿದೆ ಎಂದು ಪ್ರಾಥಮಿಕ ವರದಿ ತಿಳಿಸಿದೆ. ಶೀಘ್ರವೇ ಪರಿಹಾರ ವಿತರಿಸಲು ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ.
1: ಲಾಸ್ಟ್ 48 ಗಂಟೆ ಒಳಗಡೆ ಅಥಣಿನಲ್ಲಿ, ಚಿಕ್ಕೋಡಿನಲ್ಲಿ, ಹುಕ್ಕೇರಿನಲ್ಲಿ, ರಾಯಬಾಗ್ನಲ್ಲಿ, ಸೌದತ್ತಿ, ಕಿತ್ತೂರು, ನಿಪ್ಪಾಣಿ ಮತ್ತೆ ಕಾಗವಾಡ್ನಲ್ಲಿ ಭಾರಿ ಮಳೆಯಾಗಿದೆ. ಒಂದೇ ದಿವಸದಲ್ಲಿ 200-400 mm ಮಳೆ ಈ ಭಾಗಗಳಲ್ಲಿ ಆಗಿದೆ. ಕೃಷ್ಣಾ ನದಿನಲ್ಲಿ ರಾಜಾಪುರ್ ಬ್ಯಾರೇಜ್ ಮುಖಾಂತರ ಒಟ್ಟು 59,857 ಕ್ಯೂಸೆಕ್ ನೀರು ನಮ್ಮ ಜಿಲ್ಲೆ ಒಳಗಡೆ ಬರ್ತಾ ಇದೆ. ದುದ್ಗಂಗಾ, ವೇದಗಂಗಾ ಸೇರ್ಕೊಂಡು 17,000 ಕ್ಯೂಸೆಕ್ಸ್ ಹೋಗಿ ಹಿಪ್ಪರಗಿಗೆ ಸ್ಟೋರ್ ಆಗ್ತಾ ಇದೆ. ಹಿಪ್ಪರಗಿನಲ್ಲಿ ನೀರಿನ ಮಟ್ಟ 1.54 TMC ನೀರು ಅಲ್ಲಿ ನಾವು ಸಂಗ್ರಹಣೆ ಮಾಡಿಕೊಂಡಿದ್ವಿ. 5 ಮನೆಗಳು ಲಾಸ್ಟ್ 2 ಡೇಸ್ ಅಲ್ಲಿ ಪೂರ್ತಿ ಪ್ರಮಾಣದ ಹಾನಿಯಾಗಿದೆ. ಎಲ್ಲಾ ರೀತಿಯ ಪರಿಹಾರ NDRF SDRF ನಾಮ್ಸ್ ಪ್ರಕಾರ ಕೊಡಬೇಕಂತ ಹೇಳಿ ನಾನು ಎಲ್ಲ ಕನ್ಸರ್ನ್ಡ್ ತಹಶೀಲ್ದಾರ್ಸ್ಗೆ ಹೇಳಿದ್ದೀನಿ.
0: ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ಜೋಯಿಡಾ ಹಾಗೂ ದಾಂಡೇಲಿ ತಾಲೂಕಿನ ಎಲ್ಲ ಅಂಗನವಾಡಿ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಇಂದು ರಜೆ ಘೋಷಿಸಿದ್ದಾರೆ. ಬೆಳಗಾವಿ ಹಾಗೂ ಖಾನಾಪುರ ತಾಲೂಕಿನ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಪ್ರೌಢಶಾಲೆಗಳು ಹಾಗೂ ಪಿಯು ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಇಂದು ರಜೆ ಪ್ರಕಟಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ, ಕಳಸ, ಮೂಡಿಗೆರೆ ತಾಲೂಕು ಹಾಗೂ ಚಿಕ್ಕಮಗಳೂರು ತಾಲೂಕು ಜಾಗರ, ಖಾಂಡ್ಯ, ಆಲ್ದೂರು, ಆವತಿ, ವಸ್ತಾರೆ ಹೋಬಳಿಯ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಇಂದು ರಜೆ. ಧಾರವಾಡ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ 282,627 ಹೆಕ್ಟರ್ ಬಿತ್ತನೆ ಗುರಿ ಕೃಷಿ ಇಲಾಖೆ ಹೊಂದಿದೆ. ಈವರೆಗೆ 255,191 ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದ್ದು 90.28% ಗುರಿ ಸಾಧನೆಯಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ತಿಳಿಸಿದ್ದಾರೆ. ಮುಸುಕಿನ ಜೋಳ, ಭತ್ತ, ಉದ್ದು, ಹೆಸರು, ಶೇಂಗಾ, ಸೋಯಾ ಅವರೆ, ಹತ್ತಿ ಹಾಗೂ ಕಬ್ಬು ಬೆಳೆಸಿದ್ದಾರೆ ಎಂದರು. ಧಾರವಾಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ತುಳಸಿ ಮದ್ದಿನೇನಿ ನೇತೃತ್ವದಲ್ಲಿ ಜಿಲ್ಲಾ ಪ್ರಕೃತಿ ವಿಕೋಪ ನಿರ್ವಹಣೆ ಪ್ರಗತಿ ಪರಿಶೀಲನಾ ವಿಡಿಯೋ ಸಂವಾದ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಧಾರವಾಡ ಜಿಲ್ಲೆಯ

0: ಎಂಟು ತಾಲೂಕುಗಳ ಪೈಕಿ ಕುಂದಗೋಳ ತಾಲೂಕಿನಲ್ಲಿ ಅಧಿಕ ಮಳೆಯಾಗಿದೆ. ಉಳಿದ ಏಳು ತಾಲೂಕುಗಳಲ್ಲಿ ಸಾಧಾರಣ ಮಳೆ ಕೊರತೆ ಕಂಡುಬಂದಿದೆ ಎಂದು ಮಾಹಿತಿ ನೀಡಿದರು. ಧಾರವಾಡ, ಹುಬ್ಬಳ್ಳಿ ಹಾಗೂ ಕಲಘಟಕಿ ತಾಲೂಕಿನ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದ್ದು ಖಾಸಗಿ ಕೊಳವೆ ಬಾವಿಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಹೇಳಿದರು. ಗ್ರಾಮೀಣ ಜನರ ಜೀವನೋಪಾಯ ಬಲಪಡಿಸಲು ರಾಷ್ಟೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಭೌಗೋಳಿಕ ಸೂಚ್ಯಂಕ ಜಿಐ ಟ್ಯಾಗ್ಡ್ ಉತ್ಪನ್ನಗಳನ್ನು ರಾಜ್ಯದಲ್ಲಿ ಉತ್ತೇಜಿಸುತ್ತಿದೆ ಎಂದು ನಬಾರ್ಡ್ ಮುಖ್ಯ ಮಹಾಪ್ರಬಂಧಕ ಸುರೇಂದ್ರ ಬಾಬು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಉಡುಪಿ ಸೀರೆಗಳ ಪ್ರಚಾರಕ್ಕಾಗಿ ಪ್ರತ್ಯೇಕ ವೆಬ್ಸೈಟ್ ಅಭಿವೃದ್ಧಿಪಡಿಸಲಾಗುತ್ತಿದೆ. ಬಾಗಲಕೋಟೆಯ ಐತಿಹಾಸಿಕ ತಾಣವಾದ ಐಹೊಳೆಯಲ್ಲಿ ಇಳಕಲ್ ಸೀರೆಗಳ ವಿಶೇಷ ಜಿಐ ಸ್ಟೋರ್ ಶೀಘ್ರದಲ್ಲೇ ಉದ್ಘಾಟನೆಯಾಗಲಿದೆ ಎಂದರು. ತಿಪಟೂರು ಕೊಬ್ಬರಿ, ಹೊಯ್ಸಳ ಶೈಲಿಯ ಶಿಲ್ಪಕಲೆ, ಸಾಣಿಕಟ್ಟೆ ಉಪ್ಪು, ಕುಣಬಿ ಮುಡ್ಲಿ ಗೆಡ್ಡೆಗೆ 2025-26 ಸಾಲಿನಲ್ಲಿ ಜಿಐ ನೋಂದಣಿ ಶೀಘ್ರ ದೊರಕಲಿದೆ. ದೇಶದಲ್ಲಿ ಒಟ್ಟು 822 ಉತ್ಪನ್ನಗಳು ಭೌಗೋಳಿಕ ಸೂಚ್ಯಂಕಕ್ಕಾಗಿ ನೋಂದಣಿಯಾಗಿದ್ದು ಆ ಪೈಕಿ ರಾಜ್ಯದ 51 ಉತ್ಪನ್ನಗಳು ಜಿಐ ಟ್ಯಾಗ್ ಪಡೆದಿವೆ ಎಂದು ಸುರೇಂದ್ರ ಬಾಬು ಹೇಳಿದರು. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ 740 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಅನುಭವ ಮಂಟಪಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಸಚಿವ ಸಂಪುಟದ ಹಿರಿಯ ಸಚಿವರೊಂದಿಗೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದರು. ಬಳಿಕ ಮಾತನಾಡಿದ ಮುಖ್ಯಮಂತ್ರಿಯವರು, ಜಗತ್ತಿನ ಇತಿಹಾಸದಲ್ಲೇ ಸಮಾನತೆಯ ತಳಹದಿಯ ಮೇಲೆ ಪ್ರಥಮ ಬಾರಿಗೆ ನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಕಟ್ಟಿದ ವಿಶ್ವದ ಮೊದಲ ಆಧ್ಯಾತ್ಮಿಕ ಸಂಸತ್ತು ಅನುಭವ ಮಂಟಪ ಎಂದರು. ನಾಡೋಜ ಬಸವಲಿಂಗ ಪಟ್ಟದೇವರು ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಜಾಗತಿಕ ಗುಣಮಟ್ಟದ ಪ್ರವಾಸಿ ತಾಣಗಳ ಅಭಿವೃದ್ಧಿ ಕುರಿತ ರಾಜ್ಯ ಮಟ್ಟದ ಸಮಾಲೋಚನಾ ಸಭೆ ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿಯಲ್ಲಿ ನಡೆಯಲಿದೆ. ರಾಜ್ಯದ ಪ್ರವಾಸಿ ತಾಣಗಳನ್ನು ಜಾಗತಿಕ ಮಟ್ಟದ ಪ್ರವಾಸೋದ್ಯಮ ತಾಣಗಳಾಗಿ ರೂಪಿಸುವ ಮಹತ್ವಾಕಾಂಕ್ಷೆಯ ಯೋಜನೆ ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಅಧ್ಯಕ್ಷತೆಯಲ್ಲಿ ರೂಪುಗೊಳ್ಳಲಿದೆ. ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುವಾಶಿಷ್ ದಾಸ್, ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿ ತ್ರಿಲೋಕಚಂದ್ರ, ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ಸ್ ಪದಾಧಿಕಾರಿಗಳು ಸೇರಿದಂತೆ ಪ್ರವಾಸೋದ್ಯಮ ಕ್ಷೇತ್ರದ ಹೂಡಿಕೆದಾರರು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕೌಶಲಾಭಿವೃದ್ಧಿ ಕೇಂದ್ರ ಹಾಗೂ 100 ಎಕರೆ ಪ್ರದೇಶದಲ್ಲಿ ಜವಳಿ ಪಾರ್ಕ್ ಸ್ಥಾಪಿಸಲು ಪ್ರಸ್ತಾವ ಸಲ್ಲಿಸಲಾಗಿದೆ ಎಂದು ಗದಗ್ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, ಸಹಕಾರ ಯೂನಿಯನ್ನ ಸ್ವಂತ ಕಟ್ಟಡ ಸಹಕಾರ ಸೌಧ ನಿರ್ಮಾಣಕ್ಕಾಗಿ 2 ಎಕರೆ ಜಾಗೆ ನೀಡಲಾಗುವುದು ಎಂದರು. ಜವಳಿ ಪಾರ್ಕ್ ಸ್ಥಾಪನೆಯಿಂದ ಜಿಲ್ಲೆಯ 15,000 ಯುವಜನರಿಗೆ ಉದ್ಯೋಗಾವಕಾಶ ಸೃಷ್ಟಿಯಾಗಲಿದೆ ಎಂದು ಸಂಸದ ಬೊಮ್ಮಾಯಿ ಹೇಳಿದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ರಾಜ್ಯಾದ್ಯಂತ ಪ್ರಗತಿಯಲ್ಲಿದೆ. ಮತಗಟ್ಟೆ ಅಧಿಕಾರಿಗಳು ಇದುವರೆಗೆ 3,96,48,190 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಿದ್ದು ಶೇಕಡ 71.53% ಪ್ರಗತಿ ಸಾಧಿಸಲಾಗಿದೆ ಎಂದು ರಾಜ್ಯ ಚುನಾವಣಾ ಆಯೋಗ ತಿಳಿಸಿದೆ. ರಾಜ್ಯದ 14,194 ಮತಗಟ್ಟೆಗಳಲ್ಲಿ ಶೇಕಡ 100% ಪ್ರಗತಿ ಸಾಧಿಸಲಾಗಿದೆ. ಒಟ್ಟು 33,69,178 ಮತದಾರರ ದಾಖಲೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿ ತಿಳಿಸಿದೆ. ಮತಗಟ್ಟೆ ಅಧಿಕಾರಿಗಳು ಈ ತಿಂಗಳ 29ರವರೆಗೆ ಮನೆ ಮನೆಗಳಿಗೆ ಭೇಟಿ ನೀಡಲಿದ್ದಾರೆ. ಒಟ್ಟು 5,54,32,314 ಎನ್ಯುಮರೇಷನ್ ಅರ್ಜಿಗಳನ್ನು ಮುದ್ರಿಸಲಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್

0: ಆಜೀವಿಕ ಮಿಷನ್ ಗ್ರಾಮೀಣ್ ಜಿ ರಾಮ್ಜಿ ಯೋಜನೆಯಡಿ ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಉದ್ಯೋಗಾವಕಾಶ ಕಲ್ಪಿಸಲಾಗುತ್ತಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸಿಇಒ ನರ್ವಾಡೆ ವಿನಾಯಕ ಕಾರ್ಪಾರಿ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಈ ತಿಂಗಳ 1ನೇ ತಾರೀಖಿನಿಂದ ಕನಿಷ್ಠ ಕೂಲಿ 382 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಕೃಷಿ ಕಾರ್ಮಿಕರ ಸಮರ್ಪಕ ಲಭ್ಯತೆ ಖಾತ್ರಿಪಡಿಸಲು ವಿಬಿ ಜಿರಾಮ್ಜಿ ಯೋಜನೆಯಡಿ 60 ದಿನಗಳ ಕಾಲ ವಿರಾಮ ನೀಡುವ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಮಳೆ ಚುರುಕು, ನದಿಗಳಿಗೆ ಜೀವಕಳೆ. ಹಲವು ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ಇಂದು ರಜೆ. ಬಾಗಲಕೋಟೆ ಜಿಲ್ಲೆಯ ಐಹೊಳೆ ಹಾಗೂ ಇಳಕಲ್ನಲ್ಲಿ ಪಾರಂಪರಿಕ ಸೀರೆಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಜಿಐ ಸ್ಟೋರ್ಸ್. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದ ಕಾಮಗಾರಿ ವೀಕ್ಷಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ 33,69,178 ಮತದಾರರ ದಾಖಲೆ ಈವರೆಗೆ ಡಿಜಿಟಲೀಕರಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:15:50.
2: At Coorg Institute of Technology, Ponnambete, Kodagu. Admissions are now open for Artificial Intelligence and Data Science, Artificial Intelligence and Machine Learning, Civil Engineering, Computer Science Engineering, Electronics and Communication, Mechanical Engineering and Computer Science with Cyber Security. Scholarships available for meritorious and economically weak students. And also best sports facilities available. Call 9611-55457.
3: ಭಾರತಿ ರೇಡಿಯೋ ಹೌಸ್ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್. ಪ್ರತಿ ಖರೀದಿಗೂ ಖಚಿತ ಬಹುಮಾನ.
4: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
5: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
6: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
7: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
9: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
10: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
11: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
12: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿನ ಮದನ್ 9844-8199.
13: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
14: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
15: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
14: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
16: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
15: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
14: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
17: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
14: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
18: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
19: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗೋಣಿಕೊಪ್ಪಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್.

0: ಹುಸ್ಕೋಬರ್ನ, ಇಮಾಸ್, ವಿರಾಟ್, ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಹಂಡ್ರೆಡ್ KV ವರೆಗಿನ ಜನರೇಟರ್ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ಗಳು ಹಾಗೂ ಇರಿಗೇಷನ್ ಮೋಟಾರ್ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ಗಳು ಲಭ್ಯವಿದೆ. ಕಾಫಿ ಬೋರ್ಡ್ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
0: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
2: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
1: ಪುತ್ತೂರಿನಲ್ಲಿ ಎಲ್ಲಾ ಮಾಡರ್ನ್ ಫೆಸಿಲಿಟಿ ಹಾಗೂ ವೈಫೈ ಯೊಂದಿಗೆ ಗರ್ಲ್ಸ್ PG ಲಭ್ಯವಿದೆ. ಮಾಹಿತಿಗೆ ಕಾಲ್ ಮಾಡಿ 7338593112.
3: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
4: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
5: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
4: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
3: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
4: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
6: ಇಲ್ಲ, ಏನಿದೆ ಅಂತದ್ದು?
4: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
6: ಹೌದಾ? ಇಲ್ಲಿ ಪೇಪರ್ ಕೂಡ?
7: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
4: ಹೌದು, 50 ft ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
6: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
4: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
6: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
4: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
6: 80% ಸಾಲ ಸೌಲಭ್ಯ ಸಿಗುತ್ತೆ.
4: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
6: 9900091282
4: ಆರ್ 9606084066.
8: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
9: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಎಕ್ಸ್ಚೇಂಜ್ ಆಫರ್. ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಎಕ್ಸ್ಚೇಂಜ್ ಮಾಡಿ 10 ವರ್ಷ ವಾರಂಟಿ ಇರುವ ಹೊಸ ಫರ್ನಿಚರ್ ಗಳನ್ನು ನಿಮ್ಮದಾಗಿಸಿ. 0% ಡೌನ್ ಪೇಮೆಂಟ್, 0% ಇಂಟ್ರೆಸ್ಟ್ ನಲ್ಲಿ ಲೋನ್ ಸೌಲಭ್ಯ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
10: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
11: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
10: ಹಾಗಾದ್ರೆ ಇವತ್ತೇ ಹೋಗೋಣ.
8: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
12: ಸುಳ್ಯದ KVG ITI ನಲ್ಲಿ 2026-27 ಸಾಲಿನ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ಎಲೆಕ್ಟ್ರಿಷಿಯನ್ ಹಾಗೂ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾ ಅರ್ಹತೆ, SSLC ಪಾಸ್. ಮಾಹಿತಿಗಾಗಿ ಕರೆ ಮಾಡಲು ಮೊಬೈಲ್ ಸಂಖ್ಯೆ 7760240537.
13: ಸಿನಿಮಾ ಪ್ರಿಯರೇ, ಗಮನಿಸಿ, ಕುಶಾಲನಗರದಲ್ಲಿ ಅದ್ದೂರಿಯಾಗಿ ಚಾಲನೆಗೊಂಡಿರುವ TRC ಮಲ್ಟಿಪ್ಲೆಕ್ಸ್ ಥಿಯೇಟರ್ ನಲ್ಲಿ ನಿಮಗೋಸ್ಕರ ಪ್ರದರ್ಶನಗೊಳ್ಳುತ್ತಿದೆ ಹಲವು ಭಾಷಾ ಚಲನಚಿತ್ರಗಳು. 3 screen ನಲ್ಲಿ ಪ್ರದರ್ಶನಗೊಳ್ಳುತ್ತಿರುವ ನಿಮ್ಮ ಆಯ್ಕೆಯ ಚಲನಚಿತ್ರವನ್ನು ನಿಮ್ಮ ಕುಟುಂಬದೊಂದಿಗೆ, ಸ್ನೇಹಿತರೊಂದಿಗೆ ವೀಕ್ಷಿಸಲು ಬನ್ನಿ. ಸಿನಿಮಾಗಳ ವಿವರ ಹಾಗೂ ಸೀಟ್ ಬುಕ್ಕಿಂಗ್ ಆಗಿ ಬುಕ್ ಮೈ ಶೋ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಅಥವಾ ಕೌಂಟರ್ ನಲ್ಲೂ ವಿವರ ಪಡೆಯಿರಿ. TRC ಮಲ್ಟಿಪ್ಲೆಕ್ಸ್ ಥಿಯೇಟರ್, ಫಸ್ಟ್ ಫ್ಲೋರ್, ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಮೇಲೆ, BM ರೋಡ್, ಬೈಚನಹಳ್ಳಿ, ಕುಶಾಲನಗರ.

0: ಭಾವಗೀತೆಯೊಂದನ್ನು ಕೇಳಿದಿರಿ.
1: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 ತೊಂಬತ್ತು ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗುಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
2: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
3: ಅಂತೂರು ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
4: ನಮ್ ಜೊತೆನಲ್ಲಿದ್ದಾರೆ ಡಾಕ್ಟರ್ ಶಾಹೀನ್ ಅಖ್ತರ್, ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಡಾಕ್ಟರ್, ಈ ಯಂಗ್ ವುಮೆನ್ಸ್ ನಲ್ಲಿ ಕಾಣುವಂತಹ ಈ ಕಾಮನ್ ಇನ್ಫೆಕ್ಷನ್ಸ್ ಯಾವುದು?
5: ಯಂಗ್ ವುಮೆನ್ಸ್ ಅಲ್ಲಿ ಕಾಮನ್ ಇನ್ಫೆಕ್ಷನ್ಸ್ ಬರೋದು, ಮೋಸ್ಟ್ ಕಾಮನ್ಲಿ ಇನ್ಫೆಕ್ಷನ್ಸ್ ಅಂದ್ರೆ ವೈಟ್ ಡಿಸ್ಚಾರ್ಜ್ ಬರೋದು, ಇಚ್ಚಿಂಗು, ಕಡತ, ಆಮೇಲೆ ವಾಸನೆ, ಜೊತೆಗೆ ಅದ್ರ ಏರಿಯಾ ಅಲ್ಲಿ ಬರ್ನಿಂಗ್ ಸೆನ್ಸೇಷನ್ ಆಗೋದು. ಎರಡನೇ ಕಾರಣ ಇರೋದು ಯೂರಿನರಿ ಬರ್ನಿಂಗ್, ಪದೇ ಪದೇ ಯೂರಿನ್ ಹೋಗ್ಬೇಕಂತ ಇದೆ, ಅಥವಾ ಯೂರಿನ್ ಇನ್ಕಂಪ್ಲೀಟ್ ಇವ್ಯಾಕ್ಯೂಷನ್ ಅನ್ಸುತ್ತೆ. ಸೊ ದೀಸ್ ಆರ್ ವೆರಿ ಕಾಮನ್ ಪ್ರಾಬ್ಲಮ್ಸ್ ಇನ್ ಯಂಗ್ ಗರ್ಲ್ಸ್. ಅರ್ಲಿ ಸೆಕ್ಷುವಲ್ ಆಕ್ಟಿವಿಟಿ ಅಥವಾ ಅರ್ಲಿ ಮ್ಯಾರೇಜ್ ಅಲ್ಲಿ ಈ ಪ್ರಾಬ್ಲಮ್ಸ್ ಬರೋದು, ಈವನ್ ರಿಪ್ರೊಡಕ್ಟಿವ್ ಏಜ್ ಅಲ್ಲಿ ಈ ಪ್ರಾಬ್ಲಮ್ ಬರೋದು. ಯೂಶುವಲಿ ಇದಕ್ಕೆ ಟ್ರೀಟ್ಮೆಂಟ್ ವುಡ್ ಬಿ ಐಡೆಂಟಿಫೈಯಿಂಗ್ ಬೈ ದ ಡಾಕ್ಟರ್ ವಾಟ್ ಇನ್ಫೆಕ್ಷನ್ ಇಸ್ ದೇರ್. ಟ್ರೀಟ್ಮೆಂಟ್ ಇನ್ಕ್ಲೂಡ್ಸ್ ಆಂಟಿಫಂಗಲ್ ಅಂಡ್ ಆಂಟಿಬ್ಯಾಕ್ಟೀರಿಯಲ್, ಜೊತೆಗೆ ಯೂರಿನ್ ಗೆ ಕಲ್ಚರ್ ಮಾಡಿನೇ ದಯವಿಟ್ಟು ಟ್ರೀಟ್ಮೆಂಟ್.
4: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ದ ಲೈಫ್.
6: ಬದಲಾಗಬೇಕು ಅಂದ್ರೆ 100% ನೀವು ಮೊದಲಿದ್ದಂಗೆ ಇರೋಕ್ಕಾಗಲ್ಲ, ಬಿಕಾಸ್ ಆಲ್ರೆಡಿ ಯು ಕಮಿಟೆಡ್. ಬದುಕ್ತಿರೋ ಅಂತ ಅಟ್ಮಾಸ್ಫಿಯರ್ ಪೊಲ್ಯೂಟೆಡ್, ಏರ್ ಪೊಲ್ಯೂಷನ್ ಆಲ್ರೆಡಿ ಇದೆ, ನಿಮ್ಮೆಲ್ಲ ಫುಡ್ ಅಲ್ಲೂ ಕೂಡ ಕೆಮಿಕಲ್ಸ್ ಪೊಲ್ಯೂಷನ್ ಆಗಿದೆ, ಅದನ್ನು ಕೂಡ ಅವಾಯ್ಡ್ ಮಾಡೋಕ್ಕಾಗಲ್ಲ, ಇದು ಅನಿವಾರ್ಯತೆ, ಇದನ್ನೇನು ಮಾಡೋಕ್ಕಾಗಲ್ಲ.
0: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ಜುಲೈ 11 ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಖ್ಯಾತ ಹೃದ್ರೋಗ ತಜ್ಞರಾದ ಕೇಶವಮೂರ್ತಿ ವಿ ಅವರೊಂದಿಗಿನ ಮಾತುಕತೆಯ ಮುಂದುವರಿದ ಭಾಗ.
6: ನಿಮ್ಗೆಲ್ಲ ಮಾಡೋದಾದ ಅಂದರೆ ಟ್ರೈ ಟು ಫಿಸಿಕಲಿ ಆಕ್ಟಿವ್ ಆಗಿರಿ. ಮೊದಲನೇದಾಗಿ ಫಿಸಿಕಲ್ ಆಕ್ಟಿವಿಟೀಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಇಂಪಾರ್ಟೆಂಟ್, ಎಸ್ಪೆಷಲಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಕಲಿಸ್ಕೊಡಿ. ಅವ್ರು ನೀವೇ ಕೂತ್ಕೊಂಡಿದ್ರೆ ಅವರು ಕೂತ್ಕೊಂಡಿರ್ತಾರೆ. ಸೊ ನಿಮ್ಮ ಚಿಕ್ಕ ಮಕ್ಕಳಿಗೆ ನೀವು ದಯವಿಟ್ಟು ಕರ್ಕೊಂಡು ಓಡಾಡಿ, ಅವ್ರನ್ನ ಅಂಗಡಿ ಕರ್ಕೊಂಡೋಗಿ, ತರಕಾರಿ ತರ್ಕೊಂಡೋಗಿ, ಟೆಂಪಲ್ ಕರ್ಕೊಂಡೋಗಿ.
0: ಆಕಾಶವಾಣಿ ಮಡಿಕೇರಿ, ಸಮಯ 7:34 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಆಕಾಶವಾಣಿ ಸಮಯ 7:00

0: 34 ನಿಮಿಷ, ಈಗ ಒಂದು ಪ್ರಕಟಣೆ. ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಜಕಾರ್ತಾದಲ್ಲಿಂದು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭಾವೋ ಸುಭಿಯಾಂತೋ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಿಯೋಗ ಮಟ್ಟದ ಮಾತುಕತೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣ, ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಸದಸ್ಯ ಡಾ ಅನಿಲ್ ಮಿಶ್ರಾ ರಾಜೀನಾಮೆ ಅಂಗೀಕಾರ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಗಲ್ಫ್ ರಾಷ್ಟಗಳ ಪ್ರವಾಸ, ಬಹ್ರೇನ್ನಲ್ಲಿ ದೊರೆ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಭೇಟಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ಪೇನ್ ಕ್ವಾರ್ಟರ್ ಫೈನಲ್ ಗೆಲ್ಲಗೆ, ಪೋರ್ಚುಗಲ್ಗೆ ಆಘಾತ. ಹಾಗೂ ಜಿಂಬಾಬ್ವೆ ಪ್ರವಾಸಕ್ಕೆ ಭಾರತ ಪುರುಷರ ಕ್ರಿಕೆಟ್ ತಂಡ ಪ್ರಕಟ ಮಾಡಿದ ಬಿಸಿಸಿಐ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಜಕಾರ್ತಾದಲ್ಲಿ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭೋವೋ ಸುಭಿಯಾಂತೋ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಪರಿಶೀಲಿಸಲು ಉಭಯ ರಾಷ್ಟಗಳ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪರಸ್ಪರ ಹಿತಾಸಕ್ತಿಯ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ತಿಳುವಳಿಕೆ ಪತ್ರಗಳ ವಿನಿಮಯಕ್ಕೂ ಉಭಯ ನಾಯಕರು ಸಾಕ್ಷಿಯಾಗಲಿದ್ದಾರೆ. ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮಗಳು ಬೆಳಗ್ಗೆ 10:30ಕ್ಕೆ ಔಪಚಾರಿಕ ಸ್ವಾಗತದೊಂದಿಗೆ ಪ್ರಾರಂಭವಾಗಲಿದ್ದು, ನಂತರ ಅತಿಥಿ ಪುಸ್ತಕಕ್ಕೆ ಸಹಿ ಹಾಕಲಾಗುವುದು. ಅವರು ಇಂಡೋನೇಷ್ಯಾ ಗಣರಾಜ್ಯದ ಕಾಂಪ್ಲೆಕ್ಸ್ ಪಾರ್ಲಿಮೆಂಟ್ನಲ್ಲಿಯೂ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ. ಇದು ಎರಡೂ ದೇಶಗಳ ನಡುವಿನ ಸಂಸದೀಯ ಸಹಕಾರದ ಮಹತ್ವಕ್ಕೆ ಪ್ರತಿಬಿಂಬವಾಗಿದೆ. ಪ್ರಧಾನಿಯವರು ಅಲ್ಲಿನ ಅನಿವಾಸಿ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭೋವೋ ಸುಭಿಯಾಂತೋ ಅವರ ಆಹ್ವಾನದ ಮೇರೆಗೆ 3 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ನಿನ್ನೆ ಜಕಾರ್ತಾಗೆ ತಲುಪಿದರು. ಇಂಡೋನೇಷ್ಯಾದಲ್ಲಿನ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ ಪ್ರಧಾನಮಂತ್ರಿಯವರ ಈ ಭೇಟಿಯ ಕುರಿತು ಮಾಹಿತಿ ನೀಡಿ, ಆಗ್ನೇಯ ಏಷ್ಯಾದ ಅತಿದೊಡ್ಡ ಆರ್ಥಿಕತೆಯಾಗಿರುವ ಇಂಡೋನೇಷ್ಯಾದೊಂದಿಗೆ ಭಾರತ ಹೊಂದಿರುವ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಈ ಭೇಟಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪ್ರಧಾನಿಯವರ ಈ ಪ್ರವಾಸದ ಅವಧಿಯಲ್ಲಿ ರಕ್ಷಣೆ, ಕಡಲ ಭದ್ರತೆ, ಡಿಜಿಟಲ್ ಸಂಪರ್ಕ, ನಿರ್ಣಾಯಕ ಖನಿಜಗಳು ಹಾಗೂ ದ್ವಿಪಕ್ಷೀಯ ವ್ಯಾಪಾರ ವಲಯಗಳಿಗೆ ಸಂಬಂಧಪಟ್ಟಂತೆ ಹಲವು ಪ್ರಮುಖ ಮತ್ತು ಐತಿಹಾಸಿಕ ಘೋಷಣೆಗಳು ಹೊರಬೀಳುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದ್ದಾರೆ. ಅಯೋಧ್ಯೆ ಶ್ರೀರಾಮ ಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣದ ಆರೋಪಗಳ ಹಿನ್ನೆಲೆಯಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಟ್ರಸ್ಟ್ ಸದಸ್ಯ ಡಾ ಅನಿಲ್ ಮಿಶ್ರಾ ಅವರ ರಾಜೀನಾಮೆಗಳನ್ನು ಟ್ರಸ್ಟ್ ನಿನ್ನೆ ಅಂಗೀಕರಿಸಿದೆ. ಹೊಸ ಪ್ರಧಾನ ಕಾರ್ಯದರ್ಶಿಯ ನೇಮಕ ಆಗುವವರೆಗೆ ಕೃಷ್ಣಮೋಹನ್ ಅವರನ್ನು ಹಂಗಾಮಿ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ರಾಮಮಂದಿರ ದೇಣಿಗೆ ಅಕ್ರಮ ಪ್ರಕರಣದಲ್ಲಿ ದಾಖಲಾಗಿರುವ ಎಫ್ಐಆರ್ಗೆ ಕೃಷ್ಣಮೋಹನ್ ಸಲ್ಲಿಸಿದ್ದ ದೂರೇ ಆಧಾರವಾಗಿದ್ದು, ಈ ಪ್ರಕರಣದಲ್ಲಿ ಇದುವರೆಗೆ 8 ಮಂದಿಯನ್ನು ಬಂಧಿಸಲಾಗಿದೆ. ಟ್ರಸ್ಟ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹುದ್ದೆಯನ್ನು ಸೃಷ್ಟಿಸಲು ತೀರ್ಮಾನಿಸಲಾಗಿದ್ದು, ಸೂಕ್ತ ಅಭ್ಯರ್ಥಿಗಳ ಹೆಸರನ್ನು ಶಿಫಾರಸು ಮಾಡಲು 3 ಸದಸ್ಯರ ಸಮಿತಿಯನ್ನು ರಚಿಸಲಾಗಿದೆ. ಟ್ರಸ್ಟ್ನ ವಿಶೇಷ ಆಹ್ವಾನಿತರ ಪಟ್ಟಿಯಿಂದ ಗೋಪಾಲ್ ನಗರಕೋಟೆ ಅವರ ಹೆಸರನ್ನು ಕೂಡ ಕೈಬಿಡಲಾಗಿದೆ. ಸಭೆಯ ಬಳಿಕ ಟ್ರಸ್ಟ್ ಖಜಾಂಚಿ ಗೋವಿಂದ ದೇವ್ಗಿರಿ ಹಾಗೂ ಹಂಗಾಮಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೋಹನ್ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಗೋವಿಂದ ದೇವ್ಗಿರಿ ಈ ಪ್ರಕರಣದ ಹಿಂದೆ ಸಂಚಿರುವ ಸಾಧ್ಯತೆಯನ್ನು ತಳ್ಳಿಹಾಕಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಟ್ರಸ್ಟ್ಗೆ ಭಕ್ತರು ನೀಡಿರುವ ಆಭರಣಗಳು ಮತ್ತು ಇತರೆ ಅಮೂಲ್ಯ ವಸ್ತುಗಳನ್ನು ಮಾಧ್ಯಮಗಳಲ್ಲಿ ಪ್ರದರ್ಶಿಸಲಾಗಿದ್ದು, ದೇಣಿಗೆಯಾಗಿ ಬಂದಿರುವ ಎಲ್ಲ ವಸ್ತುಗಳು ಸುರಕ್ಷಿತವಾಗಿದೆ, ಅವುಗಳ ಸಮರ್ಪಕ ಲೆಕ್ಕಪತ್ರವನ್ನು ನಿರ್ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಲಾಗಿದೆ. ದೇಣಿಗೆ ವಸ್ತುಗಳ ವಿವರಗಳನ್ನು ಆಸಕ್ತರು ಟ್ರಸ್ಟ್ನಿಂದ ಪಡೆಯಬಹುದಾಗಿದೆ ಎಂದು ತಿಳಿಸಲಾಗಿದೆ. ಹಂಗಾಮಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೋಹನ್ ಈ ವಿವಾದದಿಂದ ಟ್ರಸ್ಟ್ನ ಪ್ರತಿಷ್ಠೆಗೆ ಧಕ್ಕೆಯಾಗಿದೆ ಎಂದು ಒಪ್ಪಿಕೊಂಡರು. ಈ ನಡುವೆ ತನ್ನ ಅಧಿಕೃತ ಪ್ರಕಟಣೆಯಲ್ಲಿ ಟ್ರಸ್ಟ್ ಕೋಟ್ಯಂತರ ರಾಮ

0: ಭಕ್ತರು ರಾಮ ಮಂದಿರದ ಮೇಲೆ ಅಚಲವಾದ ನಂಬಿಕೆ ಹೊಂದಿದ್ದು, ದೇಣಿಗೆ ದುರ್ಬಳಕೆ ಪ್ರಕರಣ ಬೆಳಕಿಗೆ ಬಂದ ನಂತರವೂ ದೇವಾಲಯಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆಯಲ್ಲಿ ಯಾವುದೇ ಇಳಿಕೆಯಾಗಿಲ್ಲ ಎಂದು ತಿಳಿಸಿದೆ. ಸುಮಾರು 4.5 ಶತಕೋಟಿ ಡಾಲರ್ ಮೌಲ್ಯದ ರಫ್ತು ಹೊಂದಿರುವ ಭಾರತದ ಚರ್ಮ ಮತ್ತು ಪಾದರಕ್ಷೆ ಉದ್ಯಮ ಮುಕ್ತ ವ್ಯಾಪಾರ ಒಪ್ಪಂದಗಳ ಮೂಲಕ 38 ಅಭಿವೃದ್ಧಿ ಹೊಂದಿದ ರಾಷ್ಟಗಳಲ್ಲಿ ಮಾರುಕಟ್ಟೆಗಳನ್ನು ತೆರೆದಿರುವ ಹಿನ್ನೆಲೆಯಲ್ಲಿ ಮಹತ್ತರ ಬೆಳವಣಿಗೆಯ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಚರ್ಮ ರಫ್ತು ಮಂಡಳಿಯ 2024-25 ಸಾಲಿನ ರಾಷ್ಟೀಯ ರಫ್ತು ಶ್ರೇಷ್ಠತಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಅಮೆರಿಕ, ಒಮನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೇರಿದಂತೆ ಹಲವಾರು ರಾಷ್ಟಗಳೊಂದಿಗೆ ಭಾರತ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಬಹ್ರೇನ್ನಲ್ಲಿ ದೊರೆ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗದ ಬಗ್ಗೆ ಚರ್ಚಿಸಿದರು. ಕುವೈತ್ ಮತ್ತು ಒಮಾನ್ ಸೇರಿದಂತೆ 4 ರಾಷ್ಟಗಳ ಗಲ್ಫ್ ಭೇಟಿಯ 2ನೇ ಹಂತದಲ್ಲಿ ಜೈಶಂಕರ್ ಕತಾರ್ನಿಂದ ಬಹ್ರೇನ್ಗೆ ಆಗಮಿಸಿದರು. ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಶುಭಾಶಯಗಳನ್ನು ಸಚಿವರು ರಾಜರಿಗೆ ತಿಳಿಸಿದರು ಮತ್ತು ಬಹ್ರೇನ್ನಲ್ಲಿರುವ ಭಾರತೀಯ ವಲಸಿಗರ ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಖಾತ್ರಿಪಡಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದ ಅರ್ಪಿಸಿದರು. ಸಚಿವ ಡಾ ಜೈಶಂಕರ್ ಬಹ್ರೇನ್ನಲ್ಲಿರುವ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಕೂಡ ಸಂವಾದ ನಡೆಸಿದರು. ಪ್ರಸ್ತುತ ಪ್ರವಾಸದ ಸಂದರ್ಭದಲ್ಲಿ ಸಚಿವರು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಮತ್ತು ಪ್ರಾದೇಶಿಕ ಬೆಳವಣಿಗೆಗಳು ಹಾಗೂ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು 4 ಗಲ್ಫ್ ರಾಷ್ಟಗಳ ವಿದೇಶಾಂಗ ಸಚಿವರು ಮತ್ತು ಉನ್ನತ ನಾಯಕರನ್ನು ಭೇಟಿಯಾಗುತ್ತಿದ್ದಾರೆ. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವು ಒಡಿಶಾದ ಭುವನೇಶ್ವರದಲ್ಲಿ ಇಂದಿನಿಂದ 2 ದಿನಗಳ ಬುಡಕಟ್ಟು ಸಂಶೋಧನಾ ಸಂಸ್ಥೆಗಳ TRI ಬಲವರ್ಧನೆ ಕುರಿತ ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಕಾರ್ಯಾಗಾರವನ್ನು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವ ಜುವೆಲ್ ಓರಾಮ್ ಉದ್ಘಾಟಿಸಲಿದ್ದಾರೆ. ದೇಶದ ವಿವಿಧ ಭಾಗಗಳಿಂದ ಸುಮಾರು 200 ಪ್ರತಿನಿಧಿಗಳು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲಿದ್ದಾರೆ. ಬುಡಕಟ್ಟು ಸಂಶೋಧನಾ ಸಂಸ್ಥೆಗಳ ಸಾಮರ್ಥ್ಯ ವೃದ್ಧಿ, ಉತ್ತಮ ಕಾರ್ಯಪದ್ಧತಿಗಳ ವಿನಿಮಯ ಹಾಗೂ ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿಗೆ ಸಂಬಂಧಪಟ್ಟ ವಿವಿಧ ವಿಷಯಗಳ ಕುರಿತು ಕಾರ್ಯಾಗಾರದಲ್ಲಿ ಚರ್ಚೆ ನಡೆಯಲಿದೆ. ಕರಾವಳಿ ಕರ್ನಾಟಕ, ಗುಜರಾತ್, ಕೊಂಕಣ ಮತ್ತು ಗೋವಾ ಹಾಗೂ ಮಧ್ಯ ಮಹಾರಾಷ್ಟದ ಕೆಲವು ಭಾಗಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಒಳನಾಡು ಕರ್ನಾಟಕ, ಅರುಣಾಚಲ ಪ್ರದೇಶ, ಬಿಹಾರ, ಛತ್ತೀಸ್ಗಢ, ಪೂರ್ವ ರಾಜಸ್ಥಾನ, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ, ಉಪ ಹಿಮಾಲಯ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂನ ಕೆಲವು ಭಾಗಗಳಲ್ಲಿಯೂ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಮುಂಬೈ ಹಾಗೂ ಮಹಾರಾಷ್ಟದ ಕರಾವಳಿ ಭಾಗಗಳಲ್ಲಿ ಭಾರೀ ಮಳೆ ಮುಂದುವರೆದಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಭೂಕುಸಿತ, ಪ್ರವಾಹ ಹಾಗೂ ವ್ಯಾಪಕ ಹಾನಿ ಸಂಭವಿಸಿದೆ. ಮುಂದಿನ 2 ದಿನಗಳ ಕಾಲವೂ ತೀವ್ರ ಮಳೆಯ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಲ್ಲಾ ವಿಪತ್ತು ನಿರ್ವಹಣಾ ಸಂಸ್ಥೆಗಳನ್ನು ಕಟ್ಟೆಚ್ಚರದಲ್ಲಿ ಇರಿಸಿದೆ. ಭಾರತೀಯ ಹವಾಮಾನ ಇಲಾಖೆ ರಾಜ್ಯದ ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದೆ. ಕಳೆದ ರಾತ್ರಿ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ವಿರುದ್ಧ 1-0 ಗೋಲುಗಳಿಂದ ಜಯಗಳಿಸಿದ ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿತು. ಆ ಮೂಲಕ ಪೋರ್ಚುಗಲ್ನ ವಿಶ್ವಕಪ್ನ ಕನಸು ಭಗ್ನಗೊಂಡಿದೆ. ಮೈಕಲ್ ಮೆರಿನೋ ದ್ವಿತೀಯಾರ್ಧದ ಸ್ಟಾಪೇಜ್ ಸಮಯದಲ್ಲಿ ಗಳಿಸಿದ ಗೋಲು ಸ್ಪೇನ್ಗೆ ಗೆಲುವನ್ನು ತಂದುಕೊಟ್ಟಿತು. 2010ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ತನ್ನ ಏಕೈಕ ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದ ನಂತರ ಸ್ಪೇನ್ ಮೊದಲ ಬಾರಿಗೆ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಜಿಂಬಾಬ್ವೆ ಪ್ರವಾಸಕ್ಕೆ ಭಾರತ ಪುರುಷರ ತಂಡವನ್ನು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ಪ್ರಕಟಿಸಿದೆ. ಈ ಪ್ರವಾಸದಲ್ಲಿ ಇದೇ 23, 25 ಮತ್ತು 27ರಂದು 3 ಅಂತಾರಾಷ್ಟೀಯ T20 ಪಂದ್ಯಗಳು ನಡೆಯಲಿದ್ದು ಎಲ್ಲ ಪಂದ್ಯಗಳು ಹರಾರೆಯಲ್ಲಿ ಜರುಗಲಿವೆ. ವಿಶ್ವಕಪ್ ವಿಜೇತ ವಿಕೆಟ್ ಕೀಪರ್ ಬ್ಯಾಟರ್ ಸಂಜು ಸ್ಯಾಮ್ಸನ್ ಅವರನ್ನು ಈ ಬಾರಿ ತಂಡದಿಂದ ಕೈಬಿಡಲಾಗಿದ್ದು ವೇಗದ ಬೌಲರ್ಗಳಾದ ಯಶ್ ಠಾಕೂರ್ ಹಾಗೂ ಅಶೋಕ್ ಶರ್ಮಾ ಅವರಿಗೆ ಮೊದಲ ಬಾರಿಗೆ ಭಾರತ ತಂಡದಲ್ಲಿ ಸ್ಥಾನ ಕಲ್ಪಿಸಲಾಗಿದೆ. ಆಯ್ಕೆ ಸಮಿತಿಯ ಅಧ್ಯಕ್ಷ ಅಜಿತ್ ಅಗರ್ಕರ್ ನೇತೃತ್ವದ ಆಯ್ಕೆ ಸಮಿತಿಯು ಸಂಜು ಸ್ಯಾಮ್ಸನ್ ಬದಲಿಗೆ ಪಂಜಾಬ್ನ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಪ್ರಭು ಸಿಮ್ರನ್ ಸಿಂಗ್ ಅವರನ್ನು ಮೊದಲ ಬಾರಿಗೆ ಆಯ್ಕೆ ಮಾಡಿದೆ.

0: ವೇಗದ ಬೌಲರ್ ಮಯಾಂಕ್ ಯಾದವ್ ಅವರು 2024 ಬಳಿಕ ಮೊದಲ ಬಾರಿಗೆ ಭಾರತ ತಂಡಕ್ಕೆ ಮರಳಿದ್ದಾರೆ. ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ಇಂದು ರಾತ್ರಿ ನಡೆಯಲಿರುವ 5 ಪಂದ್ಯಗಳ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 3ನೇ ಪಂದ್ಯದಲ್ಲಿ ಭಾರತ ತಂಡ ಆತಿಥೇಯ ಇಂಗ್ಲೆಂಡ್ ವಿರುದ್ದ ಸೆಣಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಕಾರ್ತಾದಲ್ಲಿಂದು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭೋವೋ ಸುಭಿಯಾಂತ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಿಯೋಗ ಮಟ್ಟದ ಮಾತುಕತೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಸದಸ್ಯ ಡಾ ಅನಿಲ್ ಮಿಶ್ರಾ ರಾಜೀನಾಮೆ ಅಂಗೀಕಾರ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಗಲ್ಫ್ ರಾಷ್ಟಗಳ ಪ್ರವಾಸ. ಬಹ್ರೇನ್ನಲ್ಲಿ ದೊರೆ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಭೇಟಿ. ವಿಶ್ವಕಪ್ ಫುಟ್ಬಾಲ್ ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ, ಪೋರ್ಚುಗಲ್ಗೆ ಆಘಾತ. ಹಾಗೂ ಜಿಂಬಾಬ್ವೆ ಪ್ರವಾಸಕ್ಕೆ ಭಾರತ ಪುರುಷರ ಕ್ರಿಕೆಟ್ ತಂಡ ಪ್ರಕಟ ಮಾಡಿದ ಬಿಸಿಸಿಐ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:45:30. ನಿಧನ ಸುದ್ದಿ. ಕುಂಜಿಲಗೇರಿ ಗ್ರಾಮ ಹತ್ರ ಚೊಟ್ಟೇರ ದೊರೆ ಅಪ್ಪಣ್ಣ ಅಯ್ಯಂಗ ನಿನ್ನಾಂದು ಪೊಲಕ ಮರಣಪಟ್ಟಿತ್ತು. 67 ಬೈತ್ರ ಚೊಟ್ಟೇರ ದೊರೆ ಅಪ್ಪಣ್ಣ ಅಯ್ಯಂಗಡ ಕಿರಿ ಕಾರ್ಯ ಇಂದು ಪೊಲಕ ಅಯ್ಯಂಗಡ ಸ್ವಂತ ಮನೆಯಲ್ಲಿ ನಡಪ. ಮಡಿಕೇರಿಲಿ ವಾಸಂಜ ಕನ್ನಿಕಂಡ ಕಾಮಿನಿ ಬಾಲಕೃಷ್ಣ ಅಯ್ಯಂಗ ನಿನ್ನಾಂದು ಮರಣಪಟ್ಟಿತ್ತು. ಕನ್ನಿಕಂಡ ಕಾಮಿನಿ ಬಾಲಕೃಷ್ಣ ಅಯ್ಯಂಗಡ ತಾಮನೆ ಐಮಂಡ ಮರಗೋಡು ಇಂಗಡ ಕಿರಿ ಕಾರ್ಯ ನಾಳೆ 14 ಪೊಲಕ ಅಯ್ಯಂಗಡ ಸ್ವಂತ ಮನೆಯಲ್ಲಿ ನಡಪ. ಕಾರ್ಗುಂದ ಗ್ರಾಮತ್ರ ಕೀರ್ತಿಯಂಡ ಶಾರದಾ ನಂಜಪ್ಪ ಅಯ್ಯಂಗಡ ಮೋವೋ ವಿಜಯಕುಮಾರ್ ಶೆರಿ ಅಯ್ಯಂಗ ಇಂದು ಪೊಲಂಜಿತೆಕ್ಕ ಮರಣಪಟ್ಟಿತ್ತು. 64 ಬೈತ್ರ ಕೀರ್ತಿಯಂಡ ವಿಜಯಕುಮಾರ್ ಶೆರಿ ಅಯ್ಯಂಗಡ ದಪನ ಕಾರ್ಯ ಇಂದು ಮಜ್ಜನ 3 ಗಂಟೆರ ಮೀದ ಮಡಿಕೇರಿ ಕೊಡವ ಸಮಾಜ ಕ್ಯಾಕೊಳತ ನಡಪ. ಮಾದಾಪುರ ಬೆಳ್ಳಾರಿ ಮೊಟ್ಟೆಕಾರಳನ ಪಾಂಡಂಡ ಪೌತಿ ಜಿಮ್ಮ ದೇವಯ್ಯ ಅಯ್ಯಂಗಡ ಪೊಣ್ಣು ಡಾಲಿ ದೇವಯ್ಯ ಅಯ್ಯಂಗ ಮರಣಪಟ್ಟಿತ್ತು. ಪಾಂಡಂಡ ಡಾಲಿ ದೇವಯ್ಯ ಅಯ್ಯಂಗಡ ಕಿರಿ ಕಾರ್ಯ ಇಂದು ಮಜ್ಜನ 2 ಗಂಟೆಗೆ ಮಡಿಕೇರಿ ಕೊಡವ ಸಮಾಜ ಕ್ಯಾಕೊಳತ ನಡಪ. ಮಡಿಕೇರಿ ನಿವಾಸಿ ಜ್ಞಾನೇಶ್ವರ್ ಕೆಂಚೆಟ್ಟಿಯವರು ನಿನ್ನೆ ನಿಧನರಾದರು. 86 ವರ್ಷ ಪ್ರಾಯದ ಜ್ಞಾನೇಶ್ವರ್ ಕೆಂಚೆಟ್ಟಿಯವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 1:30 ಮಡಿಕೇರಿ ಚೈನ್ ಗೇಟ್ನಲ್ಲಿರುವ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ.
2: ಭಾರತ್ ಎಲೆಕ್ಟ್ರಾನಿಕ್ಸ್ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ನ ಸೇಲ್ಸ್ ಅಂಡ್ ಸರ್ವಿಸ್ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
3: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರ್ ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
4: ಅಷ್ಟು ದೂರ ಯಾಕೆ? ವಿರಾಜ್ ಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
3: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
5: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. 3-door ವಾರ್ಡ್ರೋಬ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಕಾಟ್ ಬಾಕ್ಸ್ ಇವೆಲ್ಲವೂ ಸೇರಿದ ಬೆಡ್ರೂಮ್ ಸೆಟ್ ಕೇವಲ 25,990 ರೂಪಾಯಿಗೆ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
6: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್. ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
8: ಇಲ್ಲ, ಏನಿದೆ ಅಂತದ್ದು?
7: ಮೈಸೂರಿನ NH-275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
8: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
7: ಹೌದು, 50 ft ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
8: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4-theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
7: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
8: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
7: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
8: 80% ಸಾಲ ಸೌಲಭ್ಯ ಸಿಗುತ್ತೆ.
7: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
8: 9900901282
7: ಆರ್ 9606084066.
9: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
7: ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಆಫ್.

0: ಐವತ್ತು ಸಾವಿರ ರೂಪಾಯಿ ಖರೀದಿಗೆ ಟೀ ಪಾಯ್ ಫ್ರೀ, 75,000 ರೂಪಾಯಿ ಖರೀದಿಗೆ ಟೂ ಡೋರ್ ವಾಟ್ರೋ ಫ್ರೀ, 1,00,000 ರೂಪಾಯಿ ಖರೀದಿಗೆ ತ್ರೀ ಡೋರ್ ವಾಟ್ರೋ ಫ್ರೀ. ಪ್ರತಿ ಖರೀದಿಗೂ ಗಿಫ್ಟ್, ಸುಲಭ ಕಂತಿನ ಇಎಂಐ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
1: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
2: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
1: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
2: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
3: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
4: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
3: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
2: ನೆಕ್ಸಾ.
5: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
0: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606076450.
6: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಜಿಲ್ಲೆಯಲ್ಲಿ ಅತಿವೃಷ್ಟಿ ಪಿನ್ನ ಅನಾವೃಷ್ಟಿ ನದುಪುಚಿಡುವಕ ತಯಾರಾಯಿತಿಪ್ಪನಕ್ಕೆ ಪ್ರಕೃತಿ ಚಡಿ ನಿರ್ವಹಣೆರ ಜಿಲ್ಲಾ ಮೇಲುಸ್ತುವಾರಿಯೂ ಆನ ಆರೋಗ್ಯ ಪಿನ್ನ ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ನಿರ್ದೇಶನ ಮಾಡಿಚಿ. ಪ್ರಕೃತಿ ಚಡಿಯರ ನಿರ್ವಹಣೆಗೆ ಸಂಬಂಧಪಟ್ಟನಕ್ಕೆ ಮಡಿಕೇರಿರ ಜಿಲ್ಲಾ ಪಂಚಾಯತ್ ಸಭಾಬಾಡಿ ನಡೆದ ಸಭೆರ ಕೊರವು ಕಾರಿಕೆ ವಯಸ್ಸಿನ ತಕ್ಕಪರಂದ ಸಚಿವಂಗ ಕೈಂಜ ಸಾಲಕ್ಕೆ ತಾಳೆ ಮಾಡಿದಾಗ ಈ ಆಂಡ್ ಸುಮಾರು ಕಮ್ಮಿ ಮಳೆಯಾಯಿತು. ಜುಲೈ ಪಿನ್ನ ಆಗಸ್ಟ್ಲಿ ವಾಡಿಕೆ ಪೋಲೆ ಮಳೆಯಾಪ ಅಂದಾಜುಳ್ಳಂಗಾಯಿತು. ಪ್ರಕೃತಿ ಚಡಿರನ್ನತ್ತ ಸಂದರ್ಭದ ನದುಪುಚಿಡುವಕ್ಕೆ ತಯಾರಾಯಿತಿಪ್ಪನಿಕೆ ಪಿನ್ನ ಎಲ್ ನೀನೋ ಪರಿಣಾಮತ್ ನುಂಡು ಕಮ್ಮಿ ಮಳೆಯಾನಕ ಅನಾವೃಷ್ಟಿ ನದುಪುಚಿಡುವಕ್ಕೆ ಅವಶ್ಯ ತಯಾರಿ ಮಾಡಿಯೋವನಕ್ಕೆ ಸೂಚನೆ ಕೊಡುತ್ತಿತ್ತು. ಜಿಲ್ಲಾಧಿಕಾರಿ ಸೋಮಶೇಖರ್, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಚಂದ್ರಶೇಖರ್ ಕುಡ್ನನಿಕೆ ಸಭೆಯಲ್ಲಿ ಹಾಜರಿಂಜ ಅಧಿಕಾರಿಯ ತಕ್ಕ ಬಂದಿತ್ತು. ವಿಷಯ ಕೊತ್ತನಿಗೆ ಅವಶ್ಯ ಮಾಹಿತಿ ಕೊಡ್ತಿತ್ತು. ಶಾಸಕಗಳನ್ನ ಅಜ್ಜಿಕುಟ್ಟಿ ರಪ್ಪನ ಪಿನ್ನ ಡಾಕ್ಟರ್ ಮಂತರಗೌಡ ಕುಡ್ನನಿಕೆ ಬಾರೆ ಬಾರೆ ಇಲಾಖೆಯ ಅಧಿಕಾರಿಯ ಮುಖ್ಯಪಟ್ಟವು ಹಾಜರಿಂಜ ಸಭೆಯಲ್ಲಿ ಕುಡಿಪ ನೀರು, ರೋಡ್, ಕರೆಂಟ್, ಕುಡ್ನನಿಕೆ ಅವಶ್ಯ ಮೂಲಭೂತ ಸೌಲಭ್ಯತರ ಗುಣಮಟ್ಟತನ ಕಾತಂಡು ಜಿಲ್ಲೆಯ ಜನಕ್ಕೆ ಕೊಡಪ ಕಡುತ್ತೋಂಡೆ ಕ್ರಮತರ ಮೀದ ಚರ್ಚೆ ನಡೆಸಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಪಿನ್ನ ಸಮಾಜ ಕಲ್ಯಾಣ ಇಲಾಖೆಯ ಕೂಡುಕೂಟತ್ ಪಚ್ಚಕ್ರಾಂತಿರ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಐಂಡ ನಾಪದನೆ ಪುಣ್ಯಸ್ಮರಣೆ ನಿನ್ನ ಅಂದು ಕೈಚತ್. ಮಡಿಕೇರಿಯ ತಾಲೂಕು ಪಂಚಾಯತ್ ಸಭಾಬಾಡೆ ನಡೆದ ಕಾರ್ಯಕ್ರಮತ್ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಐಂಡ ಪಟಕ್ಕು ಜಿಲ್ಲಾಧಿಕಾರಿ ಸೋಮಶೇಖರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ ಪ್ರಕಾಶ್ ಮೀನಾ ಕೂಡ್ನನಿಕೆ ಹಾಜರಿಂಜ ಖನಪಟ್ಟವು ಪೂ ಇಟ್ಟಿತ್ತು ಗೌರವ ಉಪಚಿಟ್ಟತ್. ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಶೇಖರ್ ತಕ್ಕ ಬಂದಿತ್ತು. ಆಹಾರ ಸಚಿವಂಗಳಾಯ್ತಿಂಜ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪಚ್ಚಕ್ರಾಂತಿರ ಮೂಲಕ ಕೃಷಿ ಕೋಬಲು ದೇಶತ್ತು ಕೊಂಡ ಬಂದ ಬದಲಾವಣೆ ಪಿನ್ನ ರಕ್ಷಣಾ ಸಚಿವಂಗಳಾಯ್ತು ದೇಶಕ್ಕೆ ಹೆಂಗ ಕೊಡ್ತ ಕೊಡುಗೆರ ಮೀದ ಅರಿಚಿಟತ್. ದಂಡಾರ್ಥ 26-27 ಸಾಲಕೊತ್ತನಕ್ಕೆ ಪೊಜ್ಜನುಳ್ಳ ಮಳೆ ಪಿನ್ನ ಅದನ್ನುಂಡು ಆಪ ಅನಾಹುತನ್ನು ತರಪನ್ನಿಟ್ಟಲು ಜಿಲ್ಲಾಡಳಿತ ಕಡಪತ್ರ ಕ್ರಮ ಅಡ್ತಂಡಿತು. ಜಿಲ್ಲೆಯಲ್ಲುಳ್ಳ ಎಲ್ಲ ಅಬ್ಬಿ, ಪೊಳೆ, ಕೆರೆ, ಜಲಾಶಯ ಕೂಡ್ನಕ್ಕೆ ನೀರು ಉಳ್ಳ ಪ್ರದೇಶಕ್ಕೂ ಸಾರ್ವಜನಿಕಂಗ ಪಿನ್ನ ಪ್ರವಾಸಿಯ ಉಳಿಯುವಾನ, ಮೀಂದುವಾನ, ಪಿನ್ನ ಸಾಹಸ ಚಟುವಟಿಕೆ ನಡೆಸುವನ್ನು ನಿಷೇಧ ಮಾಡಿತು. ಜಿಲ್ಲಾ ದಂಡಾಧಿಕಾರಿಯು ಅನ್ನ ಜಿಲ್ಲಾಧಿಕಾರಿ ಸೋಮಶೇಖರ್ ಆದೇಶ ಮಾಡಿತು. ಈ ಆದೇಶ ಇಕ್ಕತಿಂಜ ಜಾರಿಗೆ ಬಂದಿತ್ತು. ಮಿನ್ಯತ್ರ ಆದೇಶಕತನೇ ಜಾರಿಲಿಪ್ಪ. ಭಾರತ್ ಸ್ಕೌಟ್ಸ್ ಪಿನ್ನ ಗೈಡ್ಸ್ ಪೊನ್ನಂಪೇಟೆ ಸ್ಥಳೀಯ ಸಂಸ್ಥೆಯ 26-27 ಸಾಲರ ಕಾಲತ್ರ ಮಾಸಭೆ ಪೊನ್ನಂಪೇಟೆಯ ಅಪ್ಪಚಕವಿ ವಿದ್ಯಾಲಯದ ನಡೆದಿತು. ಸಭೆರ ಕೊರವು ಕಾರ್ಯಕ್ಕೆ ವಹಿಸಿಂಡ ತಕ್ಕ ಪರಂದ ಸಂಸ್ಥೆಯ ಅಧ್ಯಕ್ಷ ಕಾಳಿಮಾಡ ಮೋಟಯ್ಯ ಸ್ಕೌಟ್ಸ್ ಪಿನ್ನ ಗೈಡ್ಸ್ ಚಟುವಟಿಕೆ ಮಕ್ಕಳಲ್ಲಿ ದೇಶದ ಮೇಲೆ ಕೊದಿ, ಶಿಸ್ತು, ನಾಯಕತ್ವ ಗುಣ, ಸೇವಾ ಮನೋಭಾವ ಪಿನ್ನ ಪ್ರಕೃತಿರ ಸಂರಕ್ಷಣೆಯ ಜವಾಬ್ದಾರಿನ ಬೊಳ್ತುವಲ್ಲಿ ಬಲ್ಯಮಟ್ಟತ್ರ ಕೊಡುಗೆ ಕೊಡ್ತನು ಎಂದು ಅಣಿತು. ಎಲ್ಲಾ ಸ್ಕೂಲಲ್ಲೂ ಕಾರ್ಯನಿಸಿನುಳ್ಳ ಸ್ಕೌಟ್ಸ್ ಪಿನ್ನ ಗೈಡ್ಸ್ ಘಟಕಕ್ಕೆ ಅರ ಕಣಕರ ಮಕ್ಕ ಕೂಡುವನಿಕೆ ಮಾಡಿತು. ನಲ್ಲ ಪ್ರಜೆಗಳ ತಯಾರು ಮಾಡುವಕ್ಕೆ ಯೂನಿಟ್ ಲೀಡರ್ವ ಪ್ರಯತ್ನ ಮಾಡೋಣ ಎಂದು ಅರಿಚಿಟತು. ಸಂಸ್ಥೆಯ ಪದಾಧಿಕಾರಿಯ ಮುಖ್ಯಪಟ್ಟವು ಹಾಜರಿಂಜ ಸಭೆಯಲ್ಲಿ ಘಟಕತರ ಆದನಲ್ಲಿ ನರ್ತಂಡಿಯ ಬಾರೆ ಬಾರೆ ಕಾರ್ಯಕ್ರಮತರ ಮೀದ ಚರ್ಚೆ ನಡೆಸಿ. ಕುಶಾಲನಗರ ಅರಣ್ಯ ವಲಯ ಕಡಗನ ಅತ್ತೂರು ಶಾಖೆಯ ಅಂದಗೋವೆ ಗ್ರಾಮದ ಕೂಡಿಯಡ ಕಾಡಾನೇಳ ಕಾಡಕ ದೌತುವ ಕಾರ್ಯಾಚರಣೆಯನ್ನು ಇಲಾಖೆಯ ಆದನಲ್ಲಿ ಇಂದು ನಡೆಸುವ ಅನ್ನನಾಯ್ತು. ಈ ಗ್ರಾಮತರ ಗ್ರಾಮಸ್ಥಂಗ ಸ್ಕೂಲು ಕಾಲೇಜು ಮಕ್ಕ ತೋಟಪಣಿಕಾರ ಎಚ್ಚರತ್ ಇಂಜೆಂಡ್ ಕಾರ್ಯಾಚರಣೆಗೆ ಸಹಕಾರ ಕೊಡಪನಕ್ಕೆ ಕುಶಾಲನಗರ ವಲಯ ಅರಣ್ಯಾಧಿಕಾರಿ ಅರಿಚಿಟಿತು. ಕೂಡಿಗೆರೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರತ್ರ ಆದನಿಲ್ ಆರ್ಕಿಡ್ ಪೂ ಪಿನ್ನ ಕುಮ್ಮು ಬೊಳೆಯುವ ಮೀದ ರೈತಂಗ ಪಿನ್ನ ಪೊಮ್ಮಕ್ಕಕ್ಕೆ ಒರದಿನತರ ತರಬೇತಿ ಕಾರ್ಯಾಗಾರ ಬಾಳಲರ ವಿಜಯಲಕ್ಷ್ಮಿ ಪದವಿ ಪೂರ್ವ ಕಾಲೇಜಲ್ಲಿ ನಡೆದಿತ್ತು. ಬಾಳಲ ಸೆಂಟರ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಅಳಮೆಂಗಡ ಬೋಸ್ ಮಂದಣ್ಣ ಉದ್ಘಾಟನೆ ಮಾಡಿದ ಕಾರ್ಯಾಗಾರದ ಆರ್ಕಿಡ್ ಪೂ ಗಿಡತರ ಮೀದ ತಕ್ಕ ಬರೆದ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ಪ್ರೊಫೆಸರ್ ಡಾಕ್ಟರ್ ಜಡೇಗೌಡ ಆರ್ಕಿಡ್ ಪೂ ಬೆಳೆಯುವಕ್ಕೆ ಕೊಡಗರ ಪರಿಸರ ನಲ್ಲ ವಾತಾವರಣ ಮಾಡಿಕೊಡಪ್ಪ. ಬ್ರಹ್ಮಗಿರಿ ಪಿನ್ನ ಪುಷ್ಪಗಿರಿ ಧಾಮದ ಕಾಂಬಕ್ಕೆ ಕುಟ್ಟುವ ನೋಯಿಟೆ ಇರುವುದಾಗುವ ಅಧ್ಯಯನ ಆರ್ಕಿಡ್ ತಳಿನ ಮನೆಯಲ್ಲೇ ಬೊಳ್ತುವಣ ಮೂಲಕ ಆರ್ಥಿಕ ಆಯ್ತು ಅಭಿವೃದ್ಧಿ ಆಪಕ್ಕೆ ಅವಕಾಶ ಉಂಟು ಧರಿಚಿಟತು. ಕಾರ್ಯಾಗಾರತ್ತು ಕೂಡಿಯಾಡಿತಿಂಜ ಕೃಷಿ ತಜ್ಞಗಳನ್ನು ಅಂಬಿಕಾ ಕುಮ್ಮು ಕೃಷಿ ಪಿನ್ನ ಅದಗುಳ ಮಾರ್ಕೆಟರ ಮೀದ ಪ್ರಾತ್ಯಕ್ಷಿಕರ ಮೂಲಕ ಮಾಹಿತಿ ಮಾಡಿಕೊಡ್ತತ್ತು. ಕೂಡಿಗೆ ಕೃಷಿ ತರಬೇತಿ ಕೇಂದ್ರತರ ಸಹಾಯಕ ನಿರ್ದೇಶಕಗಳನ್ನು ಶಿವಮೂರ್ತಿ ತಕ್ಕ ಬಂದಿತ್ತು. ಕೃಷಿನ ವಾಣಿಜ್ಯ ವ್ಯವಸ್ಥೆಗೆ ಮಾತನಕ ಗ್ರಾಮೀಣ ಭಾಗತರ ರೈತಗಳ ಆರ್ಥಿಕ ಸ್ಥಿತಿ ಸುಧಾರಣೆ ಕಾಂಬಾಂಡ ಕೂಟಕ್ಕೆ ಸರ್ಕಾರ ತಪ್ಪಂತ ಸಹಾಯ ಪಣ ಬಳಸಿಕೊಂಡು ಸ್ವಾವಲಂಬನೆ ಬದುಕು ಕಟ್ಟಿಯಲು ಅಭಿಪ್ರಾಯಪಟ್ಟತ್ತು. ವಿಜಯಲಕ್ಷ್ಮಿ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಲ್

ಪ್ರತಿಭಾ ಉತ್ತಪ್ಪ, ಬಾಳಲೆ ಕೃಷಿ ಪತ್ರ ಸಹಕಾರ ಸಂಘದ ಅಧ್ಯಕ್ಷ ಚಿಮ್ಮಣಮಡ ಕೃಷ್ಣ ಗಣಪತಿ ಕೂಡಿಗೆ ಖನಪಟ್ಟವು ಕಾರ್ಯಕ್ರಮದ ಕೂಡಿಯಾಡಿ ತಿಂಜತ್. ಕೊಡವ ಸಾಹಿತ್ಯ ಸಾಹಿತಿಯ ಕೂಡನಕ್ಕೆ ಪುಸ್ತಕ ಓದ್ವಂಗಕ್ಕೆ ಪುರುಡು ಕೊಡುವ ಉದ್ದೇಶದ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಶುರು ಮಾಡಿದ ಕೊಡವ ಪುಸ್ತಕ ಪತ್ತಾಯ ಕಾರ್ಯಕ್ರಮದ ಅಡಿಲ್ ಪನ್ನೆರಡನೇ ಪತ್ತಾಯತನ ನಾಳೆ ಪೊನ್ನಂಪೇಟೆರ ಕಗ್ಗಟ್ಟನಾಡು ಪೆರಿಯ ನಾಗರಿಕಂಗಡ ವೇದಿಕೆ ಕಾರ್ಯಶಿರಲು ತೊರಪ. ಅಕಾಡೆಮಿರ ಅಧ್ಯಕ್ಷ ಜಿನಕಣ ಮಹೇಶ್ ನಾಚಯ್ಯ ಎಂಡಕೊರುವ ಕಾರ್ಯಕ್ಕೆ ನಾಳೆ ಪಲಕ 11 ಗಂಟೆಗೆ ನಡೆಪ ಕಾರ್ಯಕ್ರಮದ ವೇದಿಕೆರ ಸ್ಥಾಪಕ ಅಧ್ಯಕ್ಷ ಕಾಟಿಮಾಡ ಜಿಮ್ಮಿ ಅಣ್ಣಯ್ಯ ಮುಖ್ಯ ಬಿಂದು ಆಯ್ತು ಕೂಡಿಯಾಡುವ. ಕರ್ನಾಟಕ ಲೋಕಾಯುಕ್ತತ್ರ ಕೊಡಗು ಜಿಲ್ಲೆಯ ಅಧಿಕಾರಿಯ ಲೋಕಾಯುಕ್ತ ಕಾಯ್ದೆ ಅಡಿಲು ಪುಕಾರ ಅರ್ಜಿನ ಕೊಡ್ತಿತ್ತು ದುಂಬುಚಿಟ್ಟಿತ್ತು ನೋಟರಿಂಜ್ ಅಫಿಡವಿಟ್ ಮಡಚಿಟ್ಟ ಅರ್ಜಿನ ಸ್ವೀಕಾರ ಮಾಡುವ ಅಭಿಯಾನತನ ಕುಶಾಲನಗರ ಪುರಸಭೆ ಸಭಾ ಬಾಡಿಲು ನಾಳೆ ಪಲಕ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ.

0: ಕೋರುವ ಕಾರ್ಯಕ್ಕೆ ನಾಳೆ ಪದಕ 11 ಗಂಟೆಗೆ ನಡಪ ಕಾರ್ಯಕ್ರಮದ ವೇದಿಕೆರ ಸ್ಥಾಪಕ ಅಧ್ಯಕ್ಷ ಕಾಟಿಮಾಡ ಜಿಮ್ಮಿ ಅಣ್ಣಯ್ಯ ಮುಖ್ಯ ಬಿಂದು ಆಯ್ತು ಕೂಡಿಯಾಡುವ. ಕರ್ನಾಟಕ ಲೋಕಾಯುಕ್ತತ್ರ ಕೊಡಗು ಜಿಲ್ಲೆಯ ಅಧಿಕಾರಿಯ ಲೋಕಾಯುಕ್ತ ಕಾಯ್ದರಡಿಲು ಪುಕಾರ ಅರ್ಜಿನ ಕೊಡ್ತಿತ್ತು ದುಂಬುಚಿಟ್ಟಿತ್ತು ನೋಟರಿಂಜ್ ಅಫಿಡವಿಟ್ ಮಡಚಿಟ ಅರ್ಜಿನ ಸ್ವೀಕಾರ ಮಾಡುವ ಅಭಿಯಾನತನ ಕುಶಾಲನಗರ ಪುರಸಭೆರ ಸಭಾಬಾಡಿಲು ನಾಳೆ ಪಲಕ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ತಂದೆ ನಡೆತುವ. ಸರ್ಕಾರಿ ಕಚೇರಿಯಲ್ಲಿ ಅಧಿಕೃತ ಕೆಲಸ ಮಾಡಿ ಕೊಡಬೇಕು ತಡ ಮಾಡುವ ಕೂಡನಕ್ಕೆ ಅನಾವಶ್ಯ ತೊಂದರೆ ಕೊಡಪಂತ ಅಧಿಕಾರಿಯ ಪಿನ್ನ ಸಿಬ್ಬಂದಿಯ ವಿರುದ್ಧ ಸಾರ್ವಜನಿಕಂಗ ನಿರ್ಕಮಾಡಿದ ಅರ್ಜಿಲು ಪುಕಾರ ಕೊಡ್ತಿತ್ತು. ಅಭಿಯಾನತರ ಪ್ರಯೋಜನ ಪಡೆದವನಕ್ಕೆ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕಗಳನ್ನ ದಿನಕರ ಶೆಟ್ಟಿ ಅರಿಚಿಟ್ಟಿತು. ಇಲ್ಲಿಗೆ ಪಲಕತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಇಮ್ಯಾನುವೆಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವೆಲ್ ಸಿಲ್ಕ್ಸ್ ಇರಿಟ್ಟಿ.
4: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
6: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
7: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
6: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
8: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್ ಇರಿಟ್ಟಿ.
9: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
9: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
10: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
11: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಯಿಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
12: ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 11 ಗಂಟೆಗೆ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ದೂರವಾಣಿ ಸಂಖ್ಯೆ 0827222288 ಅಥವಾ 2281219. ಈ ಸಂಜೆ 5 ಗಂಟೆಗೆ ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾ ಎಆರ್ ಮಧುಸೂದನ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ. ಇದರಲ್ಲಿ ದಾಲ್ಚಿನ್ನಿ ಕೃಷಿ ಕುರಿತು ಡಾ ಬಿಆರ್ ಶರಣ್ಯ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ.

ರಾಷ್ಟ್ರದ ಹಿತ, ರಾಷ್ಟ್ರದ ಏಕತೆ ಮತ್ತು ಪ್ರಗತಿ ಭಾರತೀಯರಾದ ನಮ್ಮೆಲ್ಲರ ಗುರಿಯಾಗಿರಲಿ. ದೇಶದ ಹಿತ ಕಾಪಾಡುವುದರಲ್ಲೇ ಮಾನವತೆಯ ಹಿತ ಸಾಧನೆ ಇದೆ. ವ್ಯಕ್ತಿಗತ ಆಸೆಗಿಂತ ಸಮಾಜ

0: ಸಮಯ 8:30.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರ್ ಸ್ಯಾಂಡಲ್ ಸೋಪ್.
3: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
4: ಕೇಂದ್ರ ಸರ್ಕಾರ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಿಗೆ, ವಿಶ್ವವಿದ್ಯಾಲಯಗಳಿಗೆ, ತಾಂತ್ರಿಕ ಮಹಾವಿದ್ಯಾಲಯಗಳೇ ಮೊದಲಾದವುಗಳಿಗೆ ರೇಡಿಯೋ ಲೈಸೆನ್ಸ್ ಅನ್ನು ನೀಡುತ್ತದೆ. ಇವುಗಳಿಗೆ ಲೈಸೆನ್ಸ್ ಶುಲ್ಕ ಇರುವುದಿಲ್ಲ. ಇವುಗಳು ಸಮುದಾಯದ ಒಳಿತಿಗಾಗಿ ಯಾವುದೇ ವಾಣಿಜ್ಯ ಲಾಭವಿರದೆ ಕೆಲಸ ಮಾಡುತ್ತವೆ. ಬ್ಯಾಂಕಿನಲ್ಲಿ 50,000 ರೂಪಾಯಿ ಗ್ಯಾರಂಟಿ ಹಣವನ್ನು ಆಗ ಇಡಬೇಕಾಗಿತ್ತು. ಈ ಲೈಸೆನ್ಸ್ 3 ವರ್ಷಗಳ ಅವಧಿಗೆ ನೀಡಲ್ಪಡುತ್ತಿತ್ತು. ಪ್ರಸಾರವಾಗುವ ಕಾರ್ಯಕ್ರಮಗಳು ಶಿಕ್ಷಣ, ಆರೋಗ್ಯ, ಪರಿಸರ, ಕೃಷಿ, ಗ್ರಾಮೀಣ ಹಾಗೂ ಸಮುದಾಯದ ಅಭಿವೃದ್ಧಿಯ ಕುರಿತಾಗಿರುತ್ತಿದ್ದವು. ಇವಲ್ಲದೆ ಕೆಲ ಸ್ವಯಂ ಸೇವಾ ಸಂಸ್ಥೆಗಳು ಸಮುದಾಯ ರೇಡಿಯೋವನ್ನು ಯಶಸ್ವಿಯಾಗಿ ನಡೆಸುತ್ತಿವೆ. ರೇಡಿಯೋ ಖಾಸಗೀಕರಣದ ಮೊದಲ ಹಂತದಲ್ಲಿ ಮೊದಲಿಗೆ ಚೆನ್ನೈ, ನಂತರ ದೆಹಲಿ, ಮುಂಬೈ, ಕೋಲ್ಕತ್ತಾ, ಗೋವಾ, ಬೆಂಗಳೂರು, ಹೈದರಾಬಾದ್, ಜೈಪುರ ಹಾಗೂ ಲಖನೌಗಳಲ್ಲಿ ಎಫ್ಎಂ ಕೇಂದ್ರಗಳನ್ನು ಆರಂಭಿಸಲಾಯಿತು. ಈ ಕೇಂದ್ರಗಳಲ್ಲಿ ಸಂಗೀತ, ಅದರಲ್ಲೂ ಚಿತ್ರ ಸಂಗೀತವೇ ಪ್ರಧಾನವಾಗಿತ್ತು. ವಾರ್ತೆ ಹಾಗೂ ಇತರ ಕಾರ್ಯಕ್ರಮಗಳ ಪ್ರಸಾರದ ಮೇಲೆ ಸರ್ಕಾರದ ನಿರ್ಬಂಧವಿತ್ತು. 1998 ಪ್ರಸಾರ ಭಾರತೀಯ ಮೂಲಕ ಸರ್ಕಾರ ಎಫ್ಎಂ ಕೇಂದ್ರಗಳ ಪರವಾನಿಗೆಯನ್ನು ನವೀಕರಣಗೊಳಿಸದಿರಲು ನಿರ್ಧರಿಸಿತು. ಇದರಿಂದ ಖಾಸಗಿ ಎಫ್ಎಂಗಳ ವರಮಾನ ಒಂದೇ ವರ್ಷದಲ್ಲಿ 50% ಇಳಿಮುಖವಾಯಿತು. ಆ ನಂತರದಲ್ಲಿ ಸರ್ಕಾರ ಖಾಸಗೀಕರಣಕ್ಕೆ ಒಲವು ತೋರಿಸಿತ್ತು. 1999 ಜುಲೈ 6 ಸರ್ಕಾರ ದೇಶದಾದ್ಯಂತ 40 ನಗರಗಳಲ್ಲಿ 150 ಖಾಸಗಿ ಎಫ್ಎಂ ಕೇಂದ್ರಗಳ ಸ್ಥಾಪನೆಯ ಅವಕಾಶವನ್ನು ಘೋಷಿಸಿತ್ತು. ಅದರಂತೆ ಇಸವಿ 2000 ಪರವಾನಿಗೆಗಳ ಹರಾಜನ್ನು ಮಾಡಿತ್ತು. 80 ಕೋಟಿ ಮೊತ್ತವನ್ನು 104 ಕಂಪನಿಗಳ ಪರವಾನಿಗೆಯ ಮೂಲಕ ಗಳಿಸುವ ಇರಾದೆ ಸರ್ಕಾರದ್ದಾಗಿತ್ತು. ಆದರೆ ಅತಿ ಹೆಚ್ಚು ಪರವಾನಿಗೆ ಶುಲ್ಕದ ಕಾರಣ ಅನೇಕ ಕಂಪನಿಗಳು ಹಿಂದೆ ಸರಿದವು. ಕೊನೆಯಲ್ಲಿ ಉಳಿದ 40 ಕಂಪನಿಗಳಿಂದ ಸರ್ಕಾರ 46 ಕೋಟಿಯನ್ನು ಪರವಾನಿಗೆ ಶುಲ್ಕವಾಗಿ ಆಗ ಸಂಗ್ರಹಿಸಿತ್ತು. 2005 ಎರಡನೇ ಹಂತದ ಖಾಸಗೀಕರಣದಲ್ಲಿ ನೀಡಿದ್ದ 338 ತರಂಗಗಳಲ್ಲಿ 237 ಬಿಕರಿಯಾಗಿದ್ದವು. ಆಗ ಎಫ್ಎಂ ದೇಶದಾದ್ಯಂತ ಸ್ಥಾನೀಯವಾಗಿ ಹಬ್ಬಿತ್ತು. ಅದರಲ್ಲೂ ಕಾರ್ಯಕ್ರಮದಲ್ಲಿ ಬದಲಾವಣೆ ಆಗಲಿಲ್ಲ. ನಂತರ 3ನೇ ಹಂತದಲ್ಲಿ ಅಭಿವೃದ್ಧಿ ಅತಿ ಹೆಚ್ಚಾಗುವ ಎಲ್ಲ ನಿರೀಕ್ಷೆಗಳಿದ್ದವು. ಈ ಹಂತದಲ್ಲಿ ಇದುವರೆಗೆ ವಾರ್ತೆಗಳ ಮೇಲೆ ಇದ್ದ ಹಿಡಿತವನ್ನು ಸಡಿಲಗೊಳಿಸಿತ್ತು. 835 ಅಧಿಕ ತರಂಗಗಳು 300 ನಗರಗಳಲ್ಲಿ ಸ್ಥಾಪಿತವಾಗುವುದರಿಂದ ರೇಡಿಯೋ ವಿಸ್ತಾರ ದೇಶವ್ಯಾಪಿಯಾಗಿ 90% ಜನರನ್ನು ಎಫ್ಎಂ ತಲುಪುತ್ತದೆ ಎಂಬ ನಿರೀಕ್ಷೆ ಇತ್ತು. ಇದರಿಂದ ರೇಡಿಯೋ ಮತ್ತೆ ಜನಸಾಮಾನ್ಯರ ಮಾಧ್ಯಮವಾಗಿ ಮೆರೆಯಲಿದೆ ಎಂದು ಅಂದಾಜು ಮಾಡಲಾಗಿತ್ತು. ಇದರೊಂದಿಗೆ ಕಾಪಿರೈಟ್ ಆಕ್ಟ್ನಲ್ಲಿ ಇದುವರೆಗೆ ಇದ್ದ ಅಡಚಣೆಗಳಿಗೆ 2012 ತಿದ್ದುಪಡಿ ಕಾಯ್ದೆ ವರದಾನವಾಗಿ ಬಂದಿತ್ತು. ಸರ್ಕಾರದ ನೀತಿ ಸಡಿಲಗೊಂಡ ಕಾರಣ ಕಾರ್ಯಕ್ರಮ ಪ್ರಸಾರದಲ್ಲಿ ಸಾಕಷ್ಟು ಗುಣಾತ್ಮಕ ಬದಲಾವಣೆಗಳಾದವು. ಆಕಾಶವಾಣಿಯ ವಾರ್ತೆಗಳನ್ನು ಪ್ರಸಾರ ಮಾಡುವ ಅವಕಾಶವೂ ಆಗ ಖಾಸಗಿ ಕೇಂದ್ರಗಳಿಗೆ ಒದಗಿತು. 2008 ಸುಮಾರು 400 ಖಾಸಗಿ ಎಫ್ಎಂಗಳಿಗೆ ಅನುಮತಿ ದೊರೆತಿತ್ತು. ಇದು ಹೆಚ್ಚುತ್ತಿರುವ ಈ ಮಾಧ್ಯಮದ ಜನಪ್ರಿಯತೆಯನ್ನು ಆಗ ತೋರಿಸಿತ್ತು. ಎಫ್ಎಂ ಕೇಂದ್ರಗಳು ಜನಪ್ರಿಯವಾದ ಹಿನ್ನೆಲೆಯಲ್ಲಿ ಮೊಬೈಲ್ ಕಂಪನಿಗಳು ಇದರ ಲಾಭವನ್ನು ಪಡೆದುಕೊಂಡು ಮೊಬೈಲ್ಗಳಲ್ಲಿ ಎಫ್ಎಂ ಅನ್ನು ಅಳವಡಿಸಿದವು. ಇದರಿಂದ ಆಕಾಶವಾಣಿ ಕೇಂದ್ರಗಳಿಗೆ ಕೇಳುಗರು ಕಡಿಮೆಯಾಗುವ ಸಂಭವವಿದೆ ಎಂದು ಅನೇಕ ಕೇಂದ್ರಗಳು ಹೊಸ ಹೊಸ ಪ್ರಯೋಗಗಳನ್ನು ಮಾಡಿದವು. ಅದು ಫೋನ್ ಇನ್ ಕಾರ್ಯಕ್ರಮವಾಗಬಹುದು ಅಥವಾ ಲೈವ್ ಕಾರ್ಯಕ್ರಮಗಳಾಗಬಹುದು. ಹೆಚ್ಚಿನ ಜನ

0: ಈ ಮಾಧ್ಯಮವನ್ನು ಕ್ರಿಯಾತ್ಮಕ ಮಾಧ್ಯಮವಾಗಿ ಉಪಯೋಗಿಸಿಕೊಂಡು ತಮ್ಮ ಪ್ರತಿಭೆಯನ್ನು ನಾಟಕ ರೂಪಕಗಳ ನಿರ್ಮಾಣದಲ್ಲಿ ಬಹಳ ಉನ್ನತವಾಗಿ ಪ್ರದರ್ಶಿಸಿದ್ದಾರೆ. ಹಸಿರು ಕ್ರಾಂತಿ, ಸರ್ಕಾರದ ಯೋಜನೆಗಳಾದ ಕುಟುಂಬ ಯೋಜನೆ, ಸಾಕ್ಷರತಾ ಆಂದೋಲನ, ಏಡ್ಸ್ ಬಗ್ಗೆ ಜನಜಾಗೃತಿ, ಪೋಲಿಯೋ ಲಸಿಕೆ ಮುಂತಾದವುಗಳಲ್ಲಿ ಆಕಾಶವಾಣಿಯು ಹೆಗಲಿಗೆ ಹೆಗಲು ಕೊಟ್ಟು ದುಡಿದು ಅವುಗಳ ಯಶಸ್ಸಿಗೆ ಅತ್ಯಮೂಲ್ಯ ಕಾಣಿಕೆಯನ್ನು ನೀಡಿದ್ದನ್ನು ಮರೆಯುವಂತಿಲ್ಲ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಡಿಕೇರಿ, ಸಮಯ 8:35:40. ನಿಧನ ಸುದ್ದಿ. ಸುಳ್ಯ ನಿವಾಸಿ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಗಿರೀಶ್ ಭಾರದ್ವಾಜ್ ಅವರು ಇಂದು ಮುಂಜಾನೆ ನಿಧನರಾದರು. 76 ವರ್ಷ ಪ್ರಾಯದ ಡಾಕ್ಟರ್ ಗಿರೀಶ್ ಭಾರದ್ವಾಜ್ ಅವರ ಅಂತ್ಯಕ್ರಿಯೆ ಸುಳ್ಯದ ಆರಂಭೂರು ಸ್ವಗೃಹದಲ್ಲಿ ಇಂದು ಮಧ್ಯಾಹ್ನ ನಡೆಯಲಿದೆ.
1: ಸ್ವರ ಸಾಂಗತ್ಯ ಗಾನ ಸಂಭ್ರಮದಲ್ಲಿ ನಿಮ್ಮೊಂದಿಗೆ ಮಡಿಕೇರಿ ಆಕಾಶವಾಣಿ.
3: ಅಮೃತವಂತೆ ಪ್ರೇಮದ ಗಾನ,
1: ಸ್ವರ ಸಾಮ್ರಾಜ್ಯದ ಕಣಜದೊಳಗೊಂದು ಸುಂದರ ಗಾನಲಹರಿ.
3: ಗೀತಾಂಜಲಿ ಪ್ರೇಮಾಂಜಲಿ ಬೇರೇನು ನೀಡಲಿ.
1: ಸ್ವರ ಮಾಧುರ್ಯದೊಳಗೊಂದು ಅಮರ ಗೀತಲಹರಿ, ಅದೇ ಅಂತ್ಯಾಕ್ಷರಿ.
4: ನಮ್ಗೆ ಒಂದು ಶಾಶ್ವತವಾದ ಸುಖ ಬೇಕು ಅಂತ ಹೇಳಿದ್ರೆ, ಒಳ್ಳೆ ಮನಸ್ಥಿತಿ ಬೇಕು ಅಂತ ಹೇಳಿದ್ರೆ, ನಾವು ನಿಧಾನಗತಿಯಲ್ಲೇ ದಡವನ್ನ ತಲುಪಿದ್ರೆ ಕೆಲವೊಂದ್ಸರಿ ಈ ಧಾವಂತ ಬದುಕಿನಿಂದ ನಾವು ಸ್ವಲ್ಪನಾರು ಬಿಡುಗಡೆಯನ್ನ ಪಡಿಬಹುದು ಅಂತ ನನಗನ್ಸುತ್ತೆ.

0: ಇದು ನಿಮಗಾಗಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
1: ಶ್ರುತಿ ಸೇರಿದೆ ಹಿತವಾಗಿದೆ ಮಾತೆಲ್ಲವೂ ಇಂಪಾಗಿದೆ.
0: ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಮೂಡಿ ಬರಲಿದೆ ಅಂತ್ಯಾಕ್ಷರಿ.
2: ಕಾಲ ಕೂಡ ನಮ್ಮನ್ನ ತಡೆಯಂಗಿಲ್ಲ,
3: ನಂಬಿಕೆ ನೀನೆ ಧೈರ್ಯ ನೀನೆ ಜೊತೆಲಿದ್ರೆ ಗೆಲುವು ತಾನೆ.
0: ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಅಂತ್ಯಾಕ್ಷರಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸುವತ್ತ ಆಸಕ್ತಿ ವಹಿಸಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನಿರೀಕ್ಷಿಸಿ ಅಂತ್ಯಾಕ್ಷರಿ.
4: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
5: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
4: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
5: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
6: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ರಿಂದ ಸಂಜೆ 4:30 ರವರೆಗೆ ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
0: ಆಕಾಶವಾಣಿ ಮಡಿಕೇರಿ, ಸಮಯ 8

ಗಂಟೆ 39:40. ಶ್ರೋತೃಗಳೇ, ಈಗ ಕೆಲವು ಚಿತ್ರಗೀತೆಗಳನ್ನ ಕೇಳೋಣ. ಮೊದಲಿಗೆ ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದ ಗೀತೆ, ಹಾಡಿದ್ದಾರೆ ಚಿತ್ರ. ಸಾಹಿತ್ಯ ರಚನೆ ಹಂಸಲೇಖ.

ಚಿತ್ರಗೀತೆಗಳನ್ನು ಕೇಳಿದಿರಿ. ಕೆಳಗರೆ ಸಮಯ 8:50 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮಿತವೇನಲ್ಲ ಜೀವನಕ್ಕೆ ಲಭ್ಯ ಸುಖ, ಚಪಲದಿಂ ಕಣ್ಣನ ತಿತ್ತಲಲಸುತಿರೆ. ಅಪರಿಮಿತವೇನಲ್ಲ ಜೀವನಕ್ಕೆ ಲಭ್ಯ ಸುಖ, ಚಪಲದಿಂ ಕಣ್ಣನ ತಿತ್ತಲಲಸುತಿರೆ. ಸ್ವಪರಿಸ್ಥಿತಿಯ ಧರ್ಮ ನಷ್ಟಬಹುದೊಂದೇ ಫಲ, ವಿಫಲ ವಿಪರೀತಾಸೆ ಮಂಕುತಿಮ್ಮ. ಸ್ವಪರಿಸ್ಥಿತಿಯ ಧರ್ಮ ನಷ್ಟಬಹುದೊಂದೇ ಫಲ, ವಿಫಲ ವಿಪರೀತಾಶೆ ಮಂಕುತಿಮ್ಮ.

ಬದುಕಿನಲ್ಲಿ ಆಸೆ ಇರಬೇಕು. ಆಸೆ ಇರೋದೇನು ಖಂಡಿತ ತಪ್ಪಲ್ಲ. ಆಸೆ ಇರದೇ ಇದ್ದರೆ ಬದುಕೋದು ಹೇಗೆ ಹೇಳಿ? ಆದರೆ ದುರಾಸೆ ಇರಬಾರ್ದು, ಬಹಳ ಮುಖ್ಯ. ಈ ಅರಿವು ನಮಗಿರಬೇಕು. ಬಹುಶಃ ನಮ್ಮೆಲ್ಲ ಸಮಸ್ಯೆಗಳಿಗೆ ಮೂಲ ಈ ಬಗೆಯ ದುರಾಸೆಯೇ. ಡಿ ವಿ ಜಿಯಲ್ಲಿ ಹಿತಮಿತವಾದ ಬದುಕಿನ ಪರಿಕಲ್ಪನೆಯನ್ನು ತುಂಬ ಚೆನ್ನಾಗಿ ಪ್ರತಿಪಾದಿಸ್ತಾ ಇದ್ದಾರೆ. ಜೀವನದಲ್ಲಿ ನಮಗೆ ಸುಖ ಸಿಗುತ್ತಲ್ಲ, ಅದಕ್ಕೂ ಒಂದು ಮಿತಿ ಇದೆ. ನಮ್ಮ ಬದುಕಿನಲ್ಲಿ ದಿನನಿತ್ಯ ಹಬ್ಬ ಬರೋದಿಲ್ಲ. ಹಾಗೇನಾದರೂ ದಿನನಿತ್ಯ ಹಬ್ಬ ಇದ್ದರೆ ಆ ಹಬ್ಬ ಸಂಭ್ರಮವನ್ನು ತರೋದಿಲ್ಲ. ಸುಖನೂ ಹಾಗೇನೆ. ಸದಾ ಸುಖ ಬಯಸೋದಿರುತ್ತಲ್ಲ, ಅದು ಆರೋಗ್ಯಕರ ಲಕ್ಷಣ ಖಂಡಿತ ಅಲ್ಲ. ಸರಸ ಜನನ ವಿರಸಮರಣ ಸಮರಸವೇ ಜೀವನ. ಬದುಕಿನಲ್ಲಿ ಸುಖ ಇರೋ ಹಾಗೇನೆ ನೀರಸವಾದ ಕ್ಷಣಗಳೂ ಇರುತ್ತೆ. ಸುಖ ಹಂಬಲಿಸಿ ಸದಾ ಚಪಲದಿಂದ ಆ ಕಡೆ ಈ ಕಡೆ ಸುಖವನ್ನು ಅರಸ್ತಾ ಹೋಗಿ ಲಂಪಟತನವನ್ನೇನಾದರೂ ನೀವು ಬೆಳೆಸ್ಕೊಂಡ್ರೆ ಇರೋ ಸುಖನೂ ಕಳ್ಕೊಂಡು ದುಃಖ ಅನುಭವಿಸ್ಬೇಕಾಗತ್ತೆ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದು ಮನುಷ್ಯನ ಸ್ವಭಾವ, ನಿಜ. ಆದರೆ ಅದನ್ನು ಮೀರಿದಾಗ ಮಾತ್ರ ಬದುಕು ಅರ್ಥಪೂರ್ಣ ಆಗೋದು. ಮನುಷ್ಯನ ಆಸೆಗೆ ಒಂದು ಮಿತಿ ಇರಲೇಬೇಕು. ಹಾಗೆ ಮಿತಿ ಇದ್ದಾಗ ಮಾತ್ರ ಬದುಕು ಅರ್ಥಪೂರ್ಣ ಆಗುತ್ತೆ. ಅತ್ಯಂತ ವಿವೇಕಯುತವಾದ ಮಾತು. ಮಿತವಾದ ಕಡಿಮೆ ಇರುವ ಬದುಕಿರುತ್ತಲ್ಲ, ಅದು ಹಿತವಾದ ಬದುಕು ಅನ್ನೋದನ್ನು ಡಿ ವಿ ಜಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ.

ಮಿತಮಾರಿಗುಮಿರದು ಜೀವನದಿ, ಪಾರದಿರ್ಕೆಯ ನೆನೆದು ನಡೆಯಲದು ಸಫಲ. ಸ್ವಾರಸ್ಯವಮಿತಮಾರಿಗುಮಿರದು ಜೀವನದಿ, ಪಾರದಿರ್ಕೆಯ ನೆನೆದು ನಡೆಯಲದು ಸಫಲ. ಸಾರಂಗಳ್ ಎಲ್ಲ ಪಣ್ಗಳು ಒಂದರುಳಿರವು, ಆರೋಗಿಸಿರುವುದನು ಮಂಕುತಿಮ್ಮ. ಸಾರಂಗಳ್ ಎಲ್ಲ ಪಣ್ಗಳು ಒಂದರುಳಿರವು, ಆರೋಗಿಸಿರುವುದನು ಮಂಕುತಿಮ್ಮ.

0: ಎವ್ರಿ ಡೇ ಇಸ್ ನಾಟ್ ಸಂಡೇ ಅನ್ನೋದು ಇಂಗ್ಲಿಷ್ನಲ್ಲಿ ತುಂಬ ಪ್ರಸಿದ್ಧವಾದ ಮಾತು. ಇದರರ್ಥ ಇಷ್ಟೇ, ಬದುಕು ಸದಾ ಒಂದೇ ರೀತಿ ಇರಲ್ಲ. ಬದುಕು ನಿಂತ ನೀರೇನಲ್ಲ, ಹರಿಯೋ ನದಿ ಇದ್ದ ಹಾಗೆ. ಹರಿಯೋ ನದಿಗೆ ಅನೇಕ ಪಾತಾಳಗಳಿರುತ್ತೆ. ಕೆಲವೊಮ್ಮೆ ಇಳಿಜಾರಿರುತ್ತೆ, ಕೆಲವೊಮ್ಮೆ ಬಯಲು ಬರುತ್ತೆ, ಕೆಲವೊಮ್ಮೆ ಬಂಡೆಗಳ ಅಡೆತಡೆ ಬರುತ್ತೆ, ಇನ್ನು ಕೆಲವೊಮ್ಮೆ ದಡಗಳ ಇಕ್ಕಟ್ಟಿನಲ್ಲಿ ಹೇಗೋ ಹರಿದು ಹೋಗಬೇಕಾಗತ್ತೆ. ಆದರೆ ಇದೆಲ್ಲ ಇರೋದ್ರಿಂದನೇ ನದಿ ನಮಗೆ ಚೆಲುವಾಗಿ ಕಾಣೋದು, ಸೊಗಸಾಗಿ ಕಾಣೋದು. ಇಲ್ಲದೆ ಇದ್ದರೆ ನದಿನೇ ನೋಡಬೇಕು ಅನ್ಸತ್ತೆ. ಬದುಕು ಹಾಗೇನೆ. ಈ ಜೀವನ ಅನ್ನೋ ನದಿಯಲ್ಲಿ ಸದಾ ಸ್ವಾರಸ್ಯ ಇರಬೇಕು ಅಂದರೆ ಹೇಗೆ ಸಾಧ್ಯ ರೀ? ಸದಾ ಸಂಭ್ರಮವೇ ಇರಬೇಕು ಅಂತಂದರೆ ಒಪ್ಪೋ ಮಾತಾ ಅದು? ಹೇಗೆ ನದಿ ಇಳಿಜಾರಿನಲ್ಲಿ, ಬಯಲಿನಲ್ಲಿ, ಇಕ್ಕಟ್ಟುಗಳಲ್ಲಿ ಹರಿಯುತ್ತೋ ಹಾಗೆ ನಮ್ಮ ಬದುಕಿನಲ್ಲೂ ಏರಿಳಿತಗಳಿರುತ್ತೆ. ಎಲ್ಲೋ ಕೆಲವೊಮ್ಮೆ ಕಷ್ಟಪಡಬೇಕಾಗತ್ತೆ, ಕೆಲವೊಮ್ಮೆ ಸುಖ ಬರುತ್ತೆ, ಕೆಲವೊಮ್ಮೆ ಸಂಭ್ರಮ ಬರುತ್ತೆ, ಕೆಲವೊಮ್ಮೆ ನೋವಿರುತ್ತೆ, ಮತ್ತು ಕೆಲವೊಮ್ಮೆ ಸಂಕಟ ಇರುತ್ತೆ. ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ನಡೆದರೆ ಅದು ಸಫಲವಾದ ಬದುಕು. ಇಲ್ಲದೇ ಇದ್ದರೆ ನಿರಂತರವಾಗಿ ಕೊರಕ್ತಾನೇ ಇರಬೇಕಾಗತ್ತೆ. ಎಲ್ಲ ಹಣ್ಣುಗಳ ರುಚಿ ಇರುತ್ತಲ್ಲ, ಅದು ಒಂದೇ ಹಣ್ಣಲ್ಲೇನಿರೋದಿಲ್ಲ, ಅದು ಸಾಧ್ಯವೂ ಅಲ್ಲ. ಒಂದೊಂದು ಹಣ್ಣಿಗೆ ಒಂದೊಂದು ರುಚಿ ಇರುತ್ತೆ. ನಮಗೆ ಸಿಕ್ಕ ಹಣ್ಣಿರುತ್ತಲ್ಲ, ಅದರಲ್ಲೇ ಎಲ್ಲ ರುಚಿನೂ ಹುಡುಕೋಕೆ ಹೋಗಬಾರ್ದು. ನಮಗೆ ಸಿಕ್ಕ ಹಣ್ಣಿನ ರುಚಿಯನ್ನು ನಾವು ಸಂತೋಷಪಟ್ಟು ಅನುಭವಿಸಿ ಆಸ್ವಾದಿಸಬೇಕು. ಹಾಗೆಯೇ ನಮ್ಮ ಪಾಲಿಗೆ ಬಂದದ್ದನ್ನು ನಾವು ಸಂತೋಷವಾಗಿ ಅನುಭವಿಸ್ಬೇಕು. ಹಾಗೆ ಅನುಭವಿಸಿದ್ರೆ ಅಂಥ ಬದುಕು ಸಾರ್ಥಕ ಬದುಕು. ಡಿ ವಿ ಜಿಯಲ್ಲಿ ಸಾರ್ಥಕ ಬದುಕಿನ ಪರಿಕಲ್ಪನೆಯನ್ನು ಹೇಳ್ತಾ ಇದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:59:10. ನಿಧನ ಸುದ್ದಿ. ಸುಳ್ಯ ನಿವಾಸಿ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಗಿರೀಶ್ ಭಾರದ್ವಾಜ್ ಅವರು ಇಂದು ಮುಂಜಾನೆ ನಿಧನರಾದರು. 76 ವರ್ಷ ಪ್ರಾಯದ ಡಾಕ್ಟರ್ ಗಿರೀಶ್ ಭಾರದ್ವಾಜ್ ಅವರ ಅಂತ್ಯಕ್ರಿಯೆ ಸುಳ್ಯದ ಅರಂಬೂರು ಸ್ವಗೃಹದಲ್ಲಿ ಇಂದು ಮಧ್ಯಾಹ್ನ ನಡೆಯಲಿದೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನಮ್ಮ ಜೊತೆನಲ್ಲಿದ್ದಾರೆ ಡಾಕ್ಟರ್ ಶಾಹೀನ್ ಅಖ್ತರ್, ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಡಾಕ್ಟರ್, ಇಂಡಿಯನ್ ವುಮೆನ್ಸ್ ನಲ್ಲಿ ಕಾಮನ್ ಆಗಿ ಕಾಣಿಸೋ ಕ್ಯಾನ್ಸರ್ ಯಾವುದು ಡಾಕ್ಟರ್?
3: ಇಂಡಿಯನ್ ವುಮನ್ ನಲ್ಲಿ ಕಾಮನ್ ಕ್ಯಾನ್ಸರ್ಸ್ ಆರ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇಸ್ ಕ್ಯಾನ್ಸರ್ ಆಫ್ ದ ಸರ್ವಿಕ್ಸ್, ಗರ್ಭಕೋಶ ಬಾಯಿದು ಕ್ಯಾನ್ಸರ್ ಬರುತ್ತೆ. ಇದು ಯೂಶ್ವಲಿ ಪ್ರೆಸೆಂಟೇಷನ್ ಅಲ್ಲಿ ಸಿಂಪ್ಟಮ್ಸ್ ಏನು ಇರಲ್ಲ. ಯೂಶ್ವಲಿ ಬರೀ ವೈಟ್ ಡಿಸ್ಚಾರ್ಜ್ ಬರೋದು, ವಾಸನೆ ಇರೋದು, ಬ್ಲಡ್ ಸ್ಟೈನ್ ಡಿಸ್ಚಾರ್ಜ್ ಬರೋದು, ಸೆಕ್ಷುಯಲ್ ಆಕ್ಟಿವಿಟಿ ಆದ್ಮೇಲೆ ಡಿಸ್ಚಾರ್ಜ್ ಅಥವಾ ಬ್ಲಡ್ ಸ್ಟೈನ್ ಡಿಸ್ಚಾರ್ಜ್ ಬರೋದು. ಇದನ್ನ ಸೀರಿಯಸ್ ಆಗಿ ತಗೊಂಡು ಬಂದು ಬೇಗ ತೋರಿಸಿದ್ರೆ ಯೂಶ್ವಲಿ ವಿ ಕ್ಯಾನ್ ಡಿಟೆಕ್ಟ್ ದಿಸ್ ಸರ್ವೈಕಲ್. ಎರಡನೇ ಕ್ಯಾನ್ಸರ್ ಇಸ್ ಬ್ರೆಸ್ಟ್ ಕ್ಯಾನ್ಸರ್, ವಿಚ್ ಇಸ್ ಯೂಶ್ವಲಿ ಪ್ರೆಸೆಂಟಿಂಗ್ ಅಟ್ ಅನ್ ಅರ್ಲಿ ಸ್ಟೇಜ್. ನೌ ಡೇಸ್ ವಿ ಆರ್ ಸೀಯಿಂಗ್ ಅಟ್ ದ ಏಜ್ ಆಫ್ 35-40, ದೋ ಇಟ್ ವಾಸ್ ಅರ್ಲಿಯರ್ ಇಟ್ ಯೂಸ್ ಟು ಕಮ್ ಅರೌಂಡ್ ಏಜ್ ಆಫ್ 60 and 70. ಸೊ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ಅ ಸೆಕೆಂಡ್. ಥರ್ಡ್ ಇಸ್ ಸಿಎ ಓವರಿ, ಸೊ ಅಂಡಾಶಯದ ಕ್ಯಾನ್ಸರ್ ಇಸ್ ಅ ಥರ್ಡ್ ಮೋಸ್ಟ್ ಕಾಮನ್.
2: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈಫ್ಸ್ ಆನ್ ಫಾರ್ ಎನಿ

0: health emergency, call 0821-350-3500. Save the number, save the life.
1: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
2: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
1: ಹಾಗಾದ್ರೆ ಇವತ್ತೇ ಹೋಗೋಣ.
3: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲ ನಗರ.
1: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
4: ಇಲ್ಲ, ಏನಿದೆ ಅಂತದ್ದು?
1: ಮೈಸೂರಿನ NH 275 ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
4: ಹೌದಾ? ಇಲ್ಲಿ ಪೇಪರ್ ಕೂಡ?
2: ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
4: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
4: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
4: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
4: 9900901282
1: ಆರ್ 9606084066.
5: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
6: ಶ್ರೋತೃಗಳೇ, ಇದೊಂದು ಪ್ರಕಟಣೆ. 2026 ಸಾಲಿನಲ್ಲಿ ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ವತಿಯಿಂದ ಪ್ರತಿ ವರ್ಷ ದಿನಾಂಕ December 3 ಆಚರಿಸಲಾಗುವ ವಿಶ್ವ ವಿಕಲಚೇತನರ ದಿನಾಚರಣೆಯ ಸಮಾರಂಭದಲ್ಲಿ ವಿಕಲಚೇತನರ ವಿವಿಧ ಕ್ಷೇತ್ರಗಳಲ್ಲಿ ಅಂದರೆ ಸಬಲೀಕರಣ, ಪುನರ್ವಸತಿ, ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯೋಗ ಸೃಷ್ಟಿ, ತಡೆರಹಿತ ವಾತಾವರಣ, ಸಂಶೋಧನೆ, ನಾವೀನ್ಯತೆ, ಕ್ರೀಡೆ, ಕಲೆ, ಸಾಹಿತ್ಯ ಮತ್ತು ಇತರೆ ಕ್ಷೇತ್ರಗಳಲ್ಲಿ ರಾಷ್ಟ್ರ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲು ಅರ್ಜಿಗಳನ್ನು ಆಹ್ವಾನಿಸಿರುತ್ತಾರೆ. ಅರ್ಜಿ ನಮೂನೆಗಳನ್ನು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿಯಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ದ್ವಿಪ್ರತಿಗಳಲ್ಲಿ ದಿನಾಂಕ 27/2020 ಒಳಗಾಗಿ, ಅಂದರೆ ಇದೇ ತಿಂಗಳ 20 ಒಳಗಾಗಿ ಕಚೇರಿಗೆ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ www.depwd.gov.in ಹಾಗೂ www.awards.govt.in ಈ ವೆಬ್ಸೈಟ್ನಲ್ಲಿ ಪಡೆಯಬಹುದಾಗಿದೆ. ಮತ್ತು ಕಚೇರಿಯ ದೂರವಾಣಿ ಸಂಖ್ಯೆ 0827229829 ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ.
7: ಬದಲಾಗಬೇಕು ಅಂದ್ರೆ 100% ನೀವು ಮೊದಲಿದ್ದಂಗೆ ಇರೋಕ್ಕಾಗಲ್ಲ. ಬಿಕಾಸ್ ಆಲ್ರೆಡಿ ಯು ಕಮಿಟೆಡ್, ಬದುಕ್ತಿರೋ ಅಂತ ಅಟ್ಮಾಸ್ಫಿಯರ್ ಪೊಲ್ಯೂಟೆಡ್, ಏರ್ ಪೊಲ್ಯೂಷನ್ ಆಲ್ರೆಡಿ ಇದೆ, ನಿಮ್ಮೆಲ್ಲ ಫುಡ್ ಅಲ್ಲೂ ಕೂಡ ಕೆಮಿಕಲ್ಸ್ ಪೊಲ್ಯೂಷನ್ ಆಗಿದೆ, ಅದನ್ನು ಕೂಡ ಅವಾಯ್ಡ್ ಮಾಡೋಕ್ಕಾಗಲ್ಲ. ಇದು ಅನಿವಾರ್ಯತೆ, ಇದನ್ನೇನು ಮಾಡೋಕ್ಕಾಗಲ್ಲ.
8: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ July 11 ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಖ್ಯಾತ ಹೃದ್ರೋಗ ತಜ್ಞರಾದ ಕೇಶವಮೂರ್ತಿ ವಿ ಅವರೊಂದಿಗಿನ ಮಾತುಕತೆಯ ಮುಂದುವರಿದ ಭಾಗ.
7: ನಿಮ್ಗೆಲ್ಲಿ ಮಾಡೋದಾದ ಅಂದರೆ ಟ್ರೈ ಟು ಫಿಸಿಕಲಿ ಆಕ್ಟಿವ್ ಆಗಿರಿ. ಮೊದಲನೇದಾಗಿ ಫಿಸಿಕಲ್ ಆಕ್ಟಿವಿಟೀನ ಪ್ರತಿಯೊಬ್ಬ ಮನುಷ್ಯನಿಗೆ ಇಂಪಾರ್ಟೆಂಟ್, ಎಸ್ಪೆಷಲಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಕಲಿಸ್ಕೊಡಿ. ಅವ್ರು ನೀವೇ ಕೂತ್ಕೊಂಡಿದ್ರೆ ಅವರು ಕೂತ್ಕೊಂಡಿರ್ತಾರೆ. ಸೊ ನಿಮ್ಮ ಚಿಕ್ಕ ಮಕ್ಕಳಿಗೆ ನೀವು ದಯವಿಟ್ಟು ಕರ್ಕೊಂಡು ಓಡಾಡಿ, ಅವ್ರನ್ನ ಅಂಗಡಿ ಕರ್ಕೊಂಡೋಗಿ, ತರಕಾರಿ ತರಕೊಂಡೋಗಿ, ಟೆಂಪಲ್

0: ಕಾದವು.
1: ಸಮಯ ಶನಿವಾರ ಸಂಜೆ 5 ಗಂಟೆಗೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಕಾರ್ಯಕ್ರಮವನ್ನ ಕೇಳ್ತೀರಲ್ಲ,
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:05. ಈಗ ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ HS ವೆಂಕಟೇಶ ಮೂರ್ತಿಯವರ ಕವಿತೆ, ಹಾಡಿದ್ದಾರೆ ಮಂಗಳರವಿ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಭಾವಗೀತೆಗಳನ್ನು ಆಲಿಸುತ್ತಿರುವಿರಿ ಶ್ರೋತೃಗಳೇ ಇನ್ನು ಕೇಳೋಣ ಕಾವ್ಯಂ ಶ್ರೀನಿವಾಸ ಮೂರ್ತಿಯವರ ರಚನೆ ಹಾಡಿದ್ದಾರೆ ಅರ್ಚನಾ ಉಡುಪ

0: ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಯ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು.
1: ಮಳೆ ಮಳೆ ಮಳೆ ಜಿನುಗೋ ಜಿನುಗೋ ಹನಿ.
0: ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 13 ಕೊನೆಯ ದಿನ.
1: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ ಗೆಜ್ಜೆಯನಾದ ಕಾಲ್ಗೆಜ್ಜೆಯನಾದ.
0: ವಿಷಯಾಧಾರಿತ ಸ್ವರಚಿತ ಕಥೆ ಕವನ ಚುಟುಕುಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ ನಿಲಯ ನಿರ್ದೇಶಕರು ಪತ್ರಕಾರಂಜಿ ಮಹಿಳಾ ಲೋಕ ವಿಭಾಗ ಆಕಾಶವಾಣಿ ಮಡಿಕೇರಿ 571201.
2: ಮಳೆ ಮಳೆ ಮಳೆ ಮಳೆ ಏನ್ ಚಂದ ಚಿತ್ರಪಟ ಎಣಿಸೋಕೆ.
3: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:32. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಚಿತ್ರ ಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಪ್ರೀತಿಯ ಶ್ರೋತೃಗಳಿಗೆಲ್ಲ ಇಂದಿನ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಮಳೆಗಾಲವು ಶುರುವಾಗಿದೆ. ಈ ಮಳೆಗಾಲ ಪ್ರಕೃತಿಯ ಸೊಬಗು ಹೆಚ್ಚಿಸೋ ಅದ್ಭುತ ಋತುವಾಗಿದೆ. ಮಳೆಯ ಹನಿಗಳು ಭೂಮಿಗೆ ಚೈತನ್ಯ ತುಂಬುತ್ತೆ, ಮರಗಳು ಹಸಿರಾಗುತ್ತೆ, ಹಾಗೆ ಪರಿಸರ ಕೂಡ ಸುಂದರವಾಗಿ ಕಂಗೊಳಿಸುತ್ತೆ. ಮಳೆಯ ಹನಿಗಳು ಬತ್ತಿದ ಭೂಮಿಗೆ ಜೀವ ತುಂಬುತ್ತೆ. ಹೊಲಗಳಲ್ಲಿ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತವೆ. ನದಿ ಕೆರೆಗಳು ನೀರಿನಿಂದ ತುಂಬಿ ಹರಿಯುತ್ತೆ. ಪ್ರಕೃತಿ ತನ್ನ ಸೌಂದರ್ಯವನ್ನು ಈ ಕಾಲದಲ್ಲಿ ಪರಿಪೂರ್ಣವಾಗಿ ಪ್ರದರ್ಶಿಸುತ್ತೆ. ಆದರೆ ಈ ಸೌಂದರ್ಯದ ಜೊತೆಗೆ ಕೆಲವು ಆರೋಗ್ಯ ಹಾಗೆ ಸುರಕ್ಷತಾ ಸಮಸ್ಯೆಗಳು ಕೂಡ ಎದುರಾಗುತ್ತವೆ. ಆದ್ದರಿಂದ ಮಳೆಗಾಲದಲ್ಲಿ ಸೂಕ್ತ ಮುನ್ನೆಚ್ಚರಿಕೆಗಳನ್ನು ಪಾಲಿಸೋದು ಅತ್ಯಗತ್ಯ. ಸ್ನೇಹಿತರೆ, ಇವತ್ತಿನ ಚಿತ್ರಚಿತ್ತಾರದಲ್ಲಿ ಈ ಕುರಿತಂತೆ ನಮ್ಮ ಮಾತುಕತೆ. ಕೇಳೋಣ ಶುಭಂ ಚಿತ್ರದ ಗೀತೆ. ಹಾಡಿದ್ದಾರೆ ಚಿತ್ರ. ಸಾಹಿತ್ಯ ರಚನೆ ಕವಿರಾಜ್, ಸಂಗೀತ ಗುರುಕಿರಣ್.

ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಳೆಗಾಲದಲ್ಲಿ ಮುನ್ನೆಚ್ಚರಿಕೆಗಳನ್ನು ಪಾಲಿಸುವುದರ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಮೊದಲನೇದಾಗಿ, ಮಳೆಗಾಲದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕತೆಯಿಂದ ಇರಬೇಕು. ಮಳೆ ಸಮಯದಲ್ಲಿ ಕುಡಿಯೋ ನೀರು ಮತ್ತು ಆಹಾರ ಸುಲಭವಾಗಿ ಮಾಲಿನ್ಯಗೊಳ್ಳುವ ಸಾಧ್ಯತೆ ಇರುತ್ತೆ. ನೀರನ್ನು ಕುದಿಸದೆ ಕುಡಿಯೋದ್ರಿಂದ ಟೈಫಾಯ್ಡ್, ಅಜೀರ್ಣ, ಶೀತ ಜ್ವರದಂತಹ ರೋಗಗಳಿಗೂ ಕೂಡ ಒಳಗಾಗಬಹುದು. ಹಾಗಾಗಿ ಯಾವಾಗಲೂ ಕುದಿಸಿದ ಅಥವಾ ಫಿಲ್ಟರ್ ಮಾಡಿದ ನೀರನ್ನೇ ಕುಡಿಬೇಕು. ಹೊರಗಿನಲ್ಲಿ ಸಿಗುವ ಆಹಾರವನ್ನು ಸೇವಿಸೋದ್ರಿಂದ ಅದು ಅಶುದ್ಧತೆಯ ಕಾರಣದಿಂದ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಕೂಡ ಉಂಟಾಗಬಹುದು. ಆದ್ದರಿಂದ ಮನೆಯಲ್ಲೇ ತಯಾರಿಸಿದ ಬಿಸಿ ಬಿಸಿಯಾದ ಮತ್ತು ಸ್ವಚ್ಛ ಆಹಾರವನ್ನೇ ಸೇವಿಸುವುದು ಉತ್ತಮ. ಇನ್ನೊಂದು ಪ್ರಮುಖ ಅಂಶವೆಂದರೆ ಪರಿಸರದ ಸ್ವಚ್ಛತೆ. ಈ ಪರಿಸರದ ಸ್ವಚ್ಛತೆಯ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುನ್ನ ಕೇಳಿ ಬರೋಣ ಜಸ್ಟ್ ಮಾತ್ ಮಾತಲ್ಲಿ ಚಿತ್ರದ ಗೀತೆ. ಹಾಡಿದ್ದಾರೆ ಶ್ರೇಯಾ ಘೋಷಾಲ್, ರಚನೆ ಸುಧೀರ್ ಅತ್ತಾವರ್ ಮತ್ತು ರಾಘವೇಂದ್ರ ಕಾಮತ್, ಸಂಗೀತ ರಘು ದೀಕ್ಷಿತ್.

0: ಪ್ರತ್ಯಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು.
2: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
0: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಬದಲಾಗಬೇಕು ಅಂದ್ರೆ 100% ನೀವು ಮೊದಲಿದ್ದಂಗೆ ಇರೋಕ್ಕಾಗಲ್ಲ. ಬಿಕಾಸ್ ಆಲ್ರೆಡಿ ಯು ಕಮಿಟೆಡ್. ಬದುಕ್ತಿರೋ ಅಂತ ಅಟ್ಮಾಸ್ಫಿಯರ್ ಪೊಲ್ಯೂಟೆಡ್, ಏರ್ ಪೊಲ್ಯೂಷನ್ ಆಲ್ರೆಡಿ ಇದೆ. ನಿಮ್ಮೆಲ್ಲ ಫುಡ್ಡಲ್ಲೂ ಕೂಡ ಕೆಮಿಕಲ್ಸ್ ಪೊಲ್ಯೂಷನ್ ಆಗಿದೆ, ಅದನ್ನು ಕೂಡ ಅವಾಯ್ಡ್ ಮಾಡೋಕ್ಕಾಗಲ್ಲ. ಇದು ಅನಿವಾರ್ಯತೆ, ಇದನ್ನೇನು ಮಾಡೋಕ್ಕಾಗಲ್ಲ.
0: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ July 11 ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಖ್ಯಾತ ಹೃದ್ರೋಗ ತಜ್ಞರಾದ ಕೇಶವಮೂರ್ತಿ ವಿ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಭಾಗ.
3: ನಿಮ್ಗೆಲ್ಲಿ ಮಾಡೋದಾದ ಅಂದರೆ ಟ್ರೈ ಟು ಫಿಸಿಕಲಿ ಆಕ್ಟಿವ್ ಆಗಿರಿ. ಮೊದಲನೇದಾಗಿ ಫಿಸಿಕಲ್ ಆಕ್ಟಿವಿಟೀಸ್ ಪ್ರತಿಯೊಬ್ಬ ಮನುಷ್ಯನಿಗೆ ಇಂಪಾರ್ಟೆಂಟ್. ಎಸ್ಪೆಷಲಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಕಲಿಸ್ಕೊಡಿ. ಅವ್ರು ನೀವೇ ಕೂತ್ಕೊಂಡಿದ್ದೆ, ಅವರು ಕೂತ್ಕೊಂಡಿರ್ತಾರೆ. ಸೊ ನಿಮ್ಮ ಚಿಕ್ಕ ಮಕ್ಕಳಿಗೆ ನೀವು ದಯವಿಟ್ಟು ಕರ್ಕೊಂಡು ಓಡಾಡಿ, ಅವ್ರನ್ನ ಅಂಗಡಿ ಕರ್ಕೊಂಡೋಗಿ, ತರಕಾರಿ ತರಕೊಂಡೋಗಿ, ಟೆಂಪಲ್

0: ಸಿಗುವು. ಸಮಯ ಶನಿವಾರ ಸಂಜೆ 5 ಗಂಟೆಗೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಕಾರ್ಯಕ್ರಮವನ್ನ ಕೇಳ್ತೀರಲ್ಲ,
1: ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಕಾರ್ಯಕ್ರಮ ಚಿತ್ರ ಚಿತ್ತಾರದಲ್ಲಿ ಇವತ್ತು ನಾವು ಮಳೆಗಾಲದಲ್ಲಿ ನಾವು ತೆಗೆದುಕೊಳ್ಳಬೇಕಾದಂತಹ ಸುರಕ್ಷತಾ ಕ್ರಮಗಳ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಇದರಲ್ಲಿ ಮಳೆಗಾಲದಲ್ಲಿಯೂ ಕೂಡ ನಾವು ಪರಿಸರದ ಸ್ವಚ್ಛತೆ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಮಳೆಗಾಲದಲ್ಲಂತೂ ಎಲ್ಲೆಲ್ಲಿ ನೀರು ನಿಂತಿರುತ್ತೋ ಅಲ್ಲಲ್ಲಿ ಸೊಳ್ಳೆಗಳು ಹೆಚ್ಚಾಗುತ್ತವೆ. ಮನೆಯ ಸುತ್ತಮುತ್ತಲಲ್ಲಿ, ಹೂವಿನ ಕುಂಡಗಳಲ್ಲಿ, ಚರಂಡಿಗಳಲ್ಲಿ ನೀರು ನಿಂತಿದ್ರೆ ಡೆಂಗ್ಯೂ, ಮಲೇರಿಯಾ ಮುಂತಾದ ರೋಗಗಳು ನಮಗೆ ಹರಡುತ್ತೆ. ಇದರಿಂದ ಕುಟುಂಬದ ಎಲ್ಲರೂ ಕೂಡ ಅನಾರೋಗ್ಯಕ್ಕೆ ಒಳಗಾಗೋ ಸಾಧ್ಯತೆನೇ ಹೆಚ್ಚು. ಆದ್ದರಿಂದ ಮನೆಯ ಸುತ್ತಮುತ್ತ ಎಲ್ಲಿ ಕೂಡ ನೀರು ನಿಲ್ಲದಂತೆ ನೋಡಿಕೊಳ್ಬೇಕು. ಚರಂಡಿಗಳನ್ನು ಕೂಡ ಸ್ವಚ್ಛವಾಗಿಡಬೇಕು. ಹಾಗೆಯೇ ಕಸದ ಸಂಗ್ರಹವನ್ನು ಕೂಡ ತಪ್ಪಿಸಬೇಕು. ಮಳೆಗಾಲದಲ್ಲಿ ಪರಿಸರದ ಸ್ವಚ್ಛತೆ ಎಷ್ಟು ಮುಖ್ಯವೋ ಹಾಗೆಯೇ ವೈಯಕ್ತಿಕ ಸ್ವಚ್ಛತೆ ಕೂಡ ಬಹಳ ಮುಖ್ಯ. ಹೊರಗಿನಿಂದ ಬಂದ ಕೂಡಲೇ ಕೈಗಳನ್ನು ತೊಳೆದಿದ್ರೆ ಜೀವಾಣುಗಳು ದೇಹಕ್ಕೆ ಪ್ರವೇಶಿಸಬಹುದು. ಇದರಿಂದ ಜ್ವರ ಅಥವಾ ಸೋಂಕುಗಳು ಉಂಟಾಗಬಹುದು. ಆದ್ದರಿಂದ ಸಾಬೂನು ಬಳಸಿ ಕೈ ತೊಳೆಯುವ ಅಭ್ಯಾಸವನ್ನು ಬೆಳೆಸಿಕೊಳ್ಬೇಕು. ಹಾಗೆಯೇ ನೆನೆದ ಬಟ್ಟೆಗಳನ್ನು ಹೆಚ್ಚು ಸಮಯ ಧರಿಸದೆ ಒಣ ಬಟ್ಟೆಗಳನ್ನು ಧರಿಸುವುದು ಆರೋಗ್ಯಕ್ಕೆ ಉತ್ತಮ. ಈಗ ಕೇಳೋಣ ಆಕ್ಸಿಡೆಂಟ್ ಚಿತ್ರದ ಗೀತೆ. ಹಾಡಿದ್ದಾರೆ ಸೋನು ನಿಗಮ್. ಸಾಹಿತ್ಯ ರಚನೆ ಬಿ.ಆರ್. ಲಕ್ಷ್ಮಣರಾವ್, ಸಂಗೀತ ರಿಕ್ಕಿ.

ಇನ್ನು ಸುರಕ್ಷತೆಯ ವಿಷಯದಲ್ಲಿ ಮಳೆಗಾಲದಲ್ಲಿ ಹೆಚ್ಚು ಎಚ್ಚರಿಕೆ ಅಗತ್ಯ. ಮಳೆ ಬಂದಾಗ ರಸ್ತೆಗಳು ಜಾರುವಂತಾಗುತ್ತೆ. ವಾಹನಗಳನ್ನು ವೇಗವಾಗಿ ಚಲಾಯಿಸಿದರೆ ಅಪಘಾತಗಳು ಸಂಭವಿಸಬಹುದು, ಅಥವಾ ನಡೆದಾಡುವಾಗ ಜಾರಿ ಬೀಳುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಧಾನವಾಗಿ ಮತ್ತು ಎಚ್ಚರಿಕೆಯಿಂದ ಪ್ರಯಾಣ ಮಾಡಬೇಕು. ಕೊಡೆ, ರೈನ್ಕೋಟ್ ಹಾಗೆ ವಾಟರ್ ಪ್ರೂಫ್ ಪಾದರಕ್ಷೆಗಳನ್ನು ಬಳಸುವುದು ಅಗತ್ಯ. ಕೇಳುಗರೆ, ವಿದ್ಯುತ್ ಅಪಾಯಗಳ ಬಗ್ಗೆ ಕೂಡ ಜಾಗರೂಕತೆ ವಹಿಸಲೇಬೇಕು. ಮಳೆಯ ಸಮಯದಲ್ಲಿ ವಿದ್ಯುತ್ ತಂತಿಗಳು ತೇವವಾಗಿರುತ್ತೆ. ರಸ್ತೆಯಲ್ಲಿ ಬಿದ್ದಿರೋ ತಂತಿಯನ್ನು ತಿಳಿಯದೆ ಮುಟ್ಟಿದರೆ ಗಂಭೀರ ಅಪಾಯ ಸಂಭವಿಸಬಹುದು. ಆದ್ದರಿಂದ ಇಂತಹ ಸ್ಥಳಗಳಿಂದ ದೂರವಿರಬೇಕು ಮತ್ತು ವಿದ್ಯುತ್ ಕಂಬಗಳ ಹತ್ತಿರ ಹೋಗಲೇಬಾರದು. ಸೈನಿಕ ಚಿತ್ರಕ್ಕೆಂದು ಹಾಡಿದ್ದಾರೆ ಹರಿಣಿ. ಸಾಹಿತ್ಯ ರಚನೆ ಕೆ ಕಲ್ಯಾಣ್, ರಾಗ ದೇವಾ.

ಮನೆಯ ಸುರಕ್ಷತೆಯತ್ತ ಕೂಡ ನಾವು ಗಮನಹರಿಸಬೇಕು. ಮಳೆ ನೀರು ಮನೆಯೊಳಗೆ ಬಾರದಂತೆ ಮೇಲ್ಛಾವಣಿ ಮತ್ತು ಗೋಡೆಗಳನ್ನು ಸರಿಪಡಿಸಬೇಕು. ಮಕ್ಕಳನ್ನು ಮಳೆಯ ನೀರಿನಲ್ಲಿ

ಹೆಚ್ಚು ಸಮಯ ಆಟಾಡೋದಕ್ಕೆ ಬಿಡಬಾರದು, ಯಾಕಂದರೆ ಅವರು ಬೇಗನೆ ಶೀತ ಜ್ವರಕ್ಕೆ ಒಳಗಾಗ್ತಾರೆ. ಮನೆಯ ಹತ್ರ ಯಾವುದಾದ್ರೂ ಮರ ಕೊಂಬೆಗಳು ಬೀಳೋ ಹಂತದಲ್ಲಿ ಅಥವಾ ಕರೆಂಟ್ ಕಂಬಗಳಿಗೆ ತಗಲುವಂತಿದ್ರೆ ಅದನ್ನು ಕೂಡಲೇ ತೆರವುಗೊಳಿಸಬೇಕಾಗತ್ತೆ. ಶ್ರೋತೃಗಳೇ, ಮುಂದಿನ ದಿನಗಳಲ್ಲಿ ಮಳೆ ಹೆಚ್ಚಾಗುವುದೋ ಅಥವಾ ಕಡಿಮೆಯಾಗುವುದೋ ಗೊತ್ತಿಲ್ಲ, ಹಾಗಾಗಿ ನಮ್ಮ ಜಾಗ್ರತೆ ನಾವೇ ಮಾಡಿಕೊಳ್ಬೇಕು. ಶೀತ ಜ್ವರದ ಮುನ್ಸೂಚನೆ ಇದ್ರೆ ತಡ ಮಾಡದೆ ವೈದ್ಯರ ಬಳಿ ಹೋಗಿ ಸರಿಯಾದ ಔಷಧವನ್ನು ಪಡೆಯಿರಿ. ನಾವು ಸ್ವಚ್ಛವಾಗಿರಿಸಲು ಆಗದಂತಹ ಸ್ಥಳಗಳಲ್ಲಿ ನೀರು ನಿಂತು ತೊಂದರೆಯಾಗ್ತಿದ್ರೆ ನಿಮ್ಮ ಸನಿಹದ ಆರೋಗ್ಯ ಇಲಾಖೆಯ ಗಮನಕ್ಕೆ ತನ್ನಿ. ಅದೇ ರೀತಿ ವಿದ್ಯುತ್ ತಂತಿಗಳು ಕಟ್ಟಾಗಿ ಬಿದ್ದ ಸ್ಥಿತಿಯಲ್ಲಿ ಕಂಡ್ರೆ ಕೂಡಲೇ KEBಗೆ ಕರೆ ಮಾಡಿ ತಿಳಿಸಿ.

ಶೀತ ಜ್ವರದ ಮುನ್ಸೂಚನೆ ಇದ್ರೆ ತಡಮಾಡದೆ ವೈದ್ಯರ ಬಳಿ ಹೋಗಿ ಸರಿಯಾದ ಔಷಧವನ್ನು ಪಡೆಯಿರಿ. ನಾವು ಸ್ವಚ್ಛವಾಗಿರಿಸಲು ಆಗದಂತಹ ಸ್ಥಳಗಳಲ್ಲಿ ನೀರು ನಿಂತು ತೊಂದರೆಯಾಗ್ತಿದ್ರೆ ನಿಮ್ಮ ಸನಿಹದ ಆರೋಗ್ಯ ಇಲಾಖೆಯ ಗಮನಕ್ಕೆ ತನ್ನಿ. ಅದೇ ರೀತಿ ವಿದ್ಯುತ್ ತಂತಿಗಳು ಕಟ್ಟಾಗಿ ಬಿದ್ದ ಸ್ಥಿತಿಯಲ್ಲಿ ಕಂಡ್ರೆ ಕೂಡಲೇ ಕೆಇಬಿಗೆ ಕರೆ ಮಾಡಿ ತಿಳಿಸಿ. ಸುತ್ತಮುತ್ತ ಎಲ್ಲಿಯಾದರೂ ಬರೆ ಜರಿಯುವುದನ್ನ ಕಂಡರೆ ಆ ತಕ್ಷಣವೇ ಫೈರ್ಫೋರ್ಸ್ಗೆ ತಿಳಿಸಿ. ನಮ್ಮ ಒಂದು ಕರೆ, ನಮ್ಮ ಒಂದು ನಡೆ ಹಲವಾರು ಜೀವಗಳನ್ನು ಉಳಿಸಬಹುದು. ಜಯಂತ್ ಕಾಯ್ಕಿನಿಯವರ ಸಾಹಿತ್ಯಕ್ಕೆ ಮನೋಮೂರ್ತಿಯವರು ಸಂಗೀತ ನೀಡಿರುವ ಅತಿ ಅಪೂರ್ವ ಚಿತ್ರದ ಗೀತೆ. ಹಾಡಿದ್ದಾರೆ ಸೋನು ನಿಗಮ್.

ಸ್ನೇಹಿತರೆ, ಮಳೆಗಾಲವು ನಮ್ಮ ಜೀವನಕ್ಕೆ ಸಂತೋಷ ಮತ್ತು ಚೈತನ್ಯವನ್ನು ತರುವ ಋತುವಾಗಿದ್ದರೂ ಅದರೊಂದಿಗೆ ಬರುವ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಬಾರದು. ಸರಿಯಾದ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡ್ರೆ ನಾವು ಆರೋಗ್ಯಕರ ಮತ್ತು ಸುರಕ್ಷಿತ ಜೀವನವನ್ನು ನಡೆಸಬಹುದು. ಆದ್ದರಿಂದ ಮಳೆಗಾಲದಲ್ಲೂ ಸ್ವಚ್ಛತೆ, ಆರೋಗ್ಯ ಮತ್ತು ಸುರಕ್ಷತೆಯನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಅಂತ ಹೇಳ್ತಾ ಇಂದಿನ ಚಿತ್ರಚಿತ್ತಾರ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಾನು ನಿಮ್ಮ ಗೆಳತಿ ಶ್ರುತಿ ಸಂಜೀವ್. ನಮಸ್ಕಾರ. ಇದುವರೆಗೆ ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಕೇಳಿದಿರಿ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಆಕಾಶವಾಣಿ ಮಡಿಕೇರಿ ಸಮಯ 10:40 ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಂದು ಶೀರ್ಕಾಳಿ ಗೋವಿಂದರಾಜನ್ ಅವರ

ಶ್ರೋತೃಗಳೇ, ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸೀರ್ಕಾಳಿ ಎಸ್ ಗೋವಿಂದರಾಜನ್ ಅವರ ಹಾಡುಗಾರಿಕೆ ಕೇಳಿದಿರಿ.

ಭಾಷೆ ಬೇರೆ ಬೇರೆ, ಬಾಳಿನ ರೀತಿ ನೀತಿ ವಿಭಿನ್ನ, ಆದರೂ ನಾವೆಲ್ಲರೂ ಒಂದೇ ಎಂದು ಸಮರಸದ ಸಂದೇಶ ಸಾರಿದೆ ಆಕಾಶವಾಣಿ.

0: ಮಕ್ಕಳು, ಹದಿಹರೆಯದ ಹೂ ಮನಸ್ಸುಗಳು, ತಾಯಂದಿರು, ಕೃಷಿಕ ಬಂಧುಗಳು, ಗಾಯನ ಲೋಕದ ನೂರಾರು ಕೋಗಿಲೆ ಕಾಜಾಣಗಳು, ಇವರೆಲ್ಲರ ಆಡುಂಬಲ ಆಕಾಶವಾಣಿ.
1: ಶ್ರೋತೃಗಳೇ, ಬಂಗಾರದ ಈ ಬಾನುಲಿಗೆ ನೀವೇ ಸೊಗದ ಸಿಂಗಾರ.
2: ಸಕಲ ಶಾಸ್ತ್ರ ವಿಚಾರ ಶರಣು ಜನ ಮಂದಾರ ವಿಕಸಿತಂಬುಜ ಪದದ ವಿಶ್ವಮಯ ಸದನ.
1: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ ಮಡಿಕೇರಿ.

0: ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ಸಮಯ 10:30:54 ಆಗಲಿದೆ. ಇನ್ನು ಮುಂದೆ
1: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಶ್ರೋತೃಗಳೇ, ಗಾನ ಭಜನಾ ಕಾರ್ಯಕ್ರಮ ಕೇಳಿಸೋದಕ್ಕೆ ನಿಮ್ಮೊಂದಿಗೆ ನಾನಿದ್ದೇನೆ, ಚಟ್ಟಂಗಡ ರವಿ ಸುಬ್ಬಯ್ಯ. ಕಾರ್ಯಕ್ರಮದ ಮೊದಲ ಗೀತೆ ಜರಾ ಹಟ್ಕೆ ಜರಾ ಬಜ್ಕೆ ಚಿತ್ರದ್ದು. ಹಾಡಿದರೆ ವರುಣ್ ಜೈನ್, ಸಚಿನ್ ಜಿಗರ್ ಹಾಗೂ ಶದಾಬ್. ಅಮಿತಾಭ್ ಭಟ್ಟಾಚಾರ್ಯ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಸಚಿನ್ ಜಿಗರ್.

ಇನ್ನು ಮುಂದೆ ಕೇಳಿ ಕೆ ಅವರ ಸ್ವರದಲ್ಲಿ ಓಂ ಶಾಂತಿ ಓಂ ಚಿತ್ರತಾಯಿ ಗೀತೆಯನ್ನ ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿದವರು ವಿಶಾಲ್ ಶೇಖರ್.

ಇನ್ನೊಂದು ಕೇಳೋಣ. ಅಮಿತಾಬ್ ಭಟ್ಟಾಚಾರ್ಯ ಅವರ ಸಾಹಿತ್ಯಕ್ಕೆ ವಿಶಾಲ್ ಶೇಖರ್ ರಾಗ ಸಂಯೋಜನೆ ಮಾಡಿ ಸುನಿಧಿ ಚೌಹಾಣ್, ಅರಿಜಿತ್ ಸಿಂಗ್ ಹಾಗೂ ನೀತಿ ಮೋಹನ್ ಹಾಡಿರುವ ಚೆನ್ನೈ ಎಕ್ಸ್ಪ್ರೆಸ್ ಚಿತ್ರದ ಈ ಗೀತೆಯನ್ನು

ಒನ್ಸ್ ಅಪಾನ್ ಎ ಟೈಮ್ ಇನ್ ಮುಂಬೈ ಚಿತ್ರದ ಗೀತೆಯನ್ನು ಕೇಳೋಣ. ಈಗ ಹಾಡಿದರೆ ಮೋಹಿತ್ ಚವ್ಹಾಣ್, ಪ್ರೀತಮ್ ಸ್ವರ ಸಂಯೋಜನೆ ಮಾಡಿದರೆ ಇರ್ಷಾದ್ ಖಮೀಲ್ ಅವರ ಸಾಹಿತ್ಯವಿದು.

ಅಮಲ್ ಮಲ್ಲಿಕ್ ಅವರು ಸಂಗೀತ ಅಳವಡಿಸಿರುವ ರಶ್ಮಿ ವಿರಾಗ್ ಅವರ ಸಾಹಿತ್ಯ ಅಜರ್ ಚಿತ್ರದ ಗೀತೆ ಇದು. ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್.

ಶ್ರೋತೃಗಳೇ, ಗಾನಭಜನ ಕಾರ್ಯಕ್ರಮದ ಕೊನೆಯ ಗೀತೆ ಇದು. ಸಾಹಿತ್ಯ ಹಾಗೂ ಸಂಗೀತ ಮಿಥುನ್ ಅವರದು. ಆಶಿಕ್ 2 ಚಿತ್ರದ ಗೀತೆ, ಹಾಡಿದರೆ ಅರಿಜಿತ್ ಸಿಂಗ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಕೀಳ್ಗುರಿ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ತವೆ. ಸಮಯ 11:32 ಆಗಲಿದೆ. ಇನ್ನು ಮುಂದೆ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನದೇ ಹಾಡು. ಸಂಪರ್ಕಿಸಲು ಸಂಖ್ಯೆ 08272228558. ಮತ್ತೊಂದು ಸಂಖ್ಯೆ 228129. ಗಮನಿಸಿ ಶ್ರೋತೃಗಳೇ, 08272228558 ಅಥವಾ 228129 ಈ ಸಂಖ್ಯೆಗಳಿಗೆ ಫೋನ್ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳ್ಕೋಬೋದು. ಇದು ಕಾರ್ಯಕ್ರಮ ನನ್ನದೇ ಹಾಡು,
1: ಆಕಾಶವಾಣಿ ಮಡಿಕೇರಿ.
2: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು,
2: ನನ್ನೆದೆಯ ಹಾಡು.
1: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆ.

ಶ್ರೋತೃಗಳೇ, ನನ್ನದೇ ಹಾಡು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಮತ್ತೊಮ್ಮೆ ದೂರವಾಣಿ ಸಂಖ್ಯೆಯನ್ನು ಗಮನಿಸಿ 0827222288 ಅಥವಾ 2281299 ಸಂಖ್ಯೆಗೆ ತಾವು ದೂರವಾಣಿ ಕರೆ ಮಾಡಿ ತಮ್ಮ ಇಷ್ಟದ ಗೀತೆಯನ್ನು ಕೇಳಬಹುದು, ನನ್ನದೇ ಹಾಡು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು. ಮೊದಲಿಗೆ ಡೆಡ್ಲಿ ಸೋಮ ಚಿತ್ರದ ಚೇತನ್ ಅವರು ಹಾಡಿರುವ, ಸಾಧು ಕೋಕಿಲ ರಾಗ ಸಂಯೋಜನೆ ಮಾಡಿರುವ ಈ ಗೀತೆಯೊಂದನ್ನು ಕೇಳ್ಕೊಂಡು ಬರೋಣ.

0: ಕೇಳುಗರೆ, ನಮ್ಮ ಮೊದಲ ಕರೆಯನ್ನು ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ.
1: ಹಲೋ ಹಲೋ, ನಮಸ್ತೆ ಸರ್.
0: ನಮಸ್ಕಾರ.
1: ನಾನು ಸುಳ್ಯ ತಾಲೂಕು ಆಲೇಟಿ ಗ್ರಾಮದಿಂದ ಶ್ರೀಧರ ಅಂತ ಮಾತಾಡ್ತೀನಿ ಸರ್.
0: ಯಾರು ಮಾತಾಡ್ತಿದ್ರಿ?
1: ಶ್ರೀಧರ, ಶ್ರೀಧರ ಅಂತ ಹೇಳಿ ಸರ್.
0: ಶ್ರೀಧರ ಎಲ್ಲಿಂದ?
1: ಆಲೇಟಿ ಗ್ರಾಮ, ಸುಳ್ಯ ತಾಲೂಕು.
0: ಸುಳ್ಯ ತಾಲೂಕು ಆಲೇಟಿ ಗ್ರಾಮದಿಂದ ಏನ್ ಮಾಡ್ತಾ ಇದ್ದೀರಿ ಶ್ರೀಧರ ಅವರೇ?
1: ಸರ್, ನಾನು ಸಣ್ಣ ಒಂದು ಕೃಷಿಕ ಸರ್.
0: ಹೌದಾ? ಸಣ್ಣ ಕೃಷಿಕ ಅಂದ್ರೆ ಏನೇನು ಕೃಷಿ ಇದೆ?
1: ನಮ್ಗೆ ಅಡಿಕೆ ಇದೆ ಸರ್. ನಮ್ಮ ಮುಖ್ಯ ಬೆಳೆ ಅಡಿಕೆ. ಮತ್ತೆ ಉಪ ಬೆಳೆಗಳಾಗಿ ತೆಂಗು, ಸ್ವಲ್ಪ ಕರಿಮೆಣಸು, ಮತ್ತೆ ಸ್ವಲ್ಪ ಹೈನುಗಾರಿಕೆ.
0: ಓ, ಎಲ್ಲ ಮಾಡ್ತಾ ಇದ್ದೀರಿ?
1: ಎಲ್ಲ ಇದೆ.

0: ಮಳೆ ಇದೆಯಾ?
1: ಮಳೆ ಇದೆ ಸರ್, ಮಳೆ ಒಂದು 3 ದಿವಸದಿಂದ ಮಳೆ ಇದೆ.
0: ಹ್ಮ್,
1: ಅಡಿಕೆ ಅಲ್ಲ, ಅಡಿಕೆ ಕೃಷಿಗೆಲ್ಲ ಈಗ ಮದ್ದು ಹೊಡೆಯುವ ಸಮಯ.
0: ಹೌದು,
1: ಆದ್ರೆ ಒಂದು ಟರ್ಮ್ ಎಲ್ಲ ಹೊಡೆದ ಆಗಿದೆ.
0: ಹ್ಮ್,
1: ಇನ್ನೀಗ ಮಳೆ ಬಿಡುವಾಗ ಇನ್ನೊಂದು ಸಲಕ್ಕ ಹೊಡಿಬೇಕಾಗ್ತದೆ ಸರ್.
0: ಹೌದಲ್ಲ, ನಿಮಗೆ ಯಾವ ಹಾಡ್ಬೇಕು?
1: ನನಗೆ ಸ್ವಾಭಿಮಾನದಿಂದ ಹಳೆ ಹಾಡು ಸರ್.
0: ಹಾ,
1: ಸ್ವಾಭಿಮಾನದಿಂದ. ದೂರದ ಊರಿಂದ ಹಮ್ಮೀರ ಬಂದ, ಜರತಾರಿ ಸೀರೆ ತಂದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರ ಹಾಡಿದ್ದಾರೆ.
0: ಓಕೆ, ನಮ್ಮ ಶಕುಂತಲ ಮೇಡಮ್ ಅವ್ರ ಲೈನ್ ಅಲ್ಲಿ ಇದ್ದಾರೆ, ನಿಮ್ಮ ಜೊತೆ ಮಾತಾಡ್ತಾರೆ.
2: ನಮಸ್ತೆ ಶ್ರೀಧರ್ ಅವರೇ.
1: ನಮಸ್ತೆ ಸರ್ ಮೇಡಮ್.
2: ಕೃಷಿಯ ಬಗ್ಗೆ ಬಹಳ ಅಭಿಮಾನದಿಂದ ಮಾತನಾಡ್ತಾ ಇದ್ದೀರಿ. ಗೋವು ಅಂತ ಅಂದ್ರಿ, ಗೋವಿನಿಂದ ನೀವು ಕಲಿತಂತಹ ಪಾಠ ಏನು? ಪ್ರತಿದಿನ ನೀವು ಅದರೊಂದಿಗೆ ಬಾಂಧವ್ಯ ಬೆಳೆಸ್ಕೊಂಡು ಮಾತನಾಡ್ತೀರಿ, ಅದ್ರ ಜೊತೆ ಇರ್ತೀರಿ, ಅದರ ಸೇವೆಯನ್ನ ಮಾಡ್ತಾ ಇದ್ದೀರಿ, ಏನ್ ಕಲ್ತಿದ್ದೀರಿ ಸರ್?
1: ಮೇಡಮ್, ನಮಗೆ ಬೇಕಾದಂತಹ ಎಲ್ಲಾ ಆಹಾರ ಪದಾರ್ಥಗಳು, ನಮಗೆ ಹಾಲು ಇರಬಹುದು, ತುಪ್ಪ ಇರಬಹುದು, ಬೆಣ್ಣೆ ಇರಬಹುದು, ಮೊಸರು ಇರಬಹುದು.
2: ಅಲ್ಲ, ಅದಾಯ್ತು, ಅದರ ಭಾವನೆಯನ್ನ ಅರ್ಥ ಮಾಡ್ಕೊಂಡಿದ್ದೀರಾ?
1: ಭಾವನೆಗಳನ್ನು ಅರ್ಥ ಮಾಡ್ಲಿಕ್ಕೆ ಆಗ್ತದೆ ಮೇಡಮ್. ಅದು ನಮ್ಮನ್ನು ಕಾಣುವಾಗ ಅದು ನಮ್ಮನ್ನು ಕರೀತಾ ಇರ್ತದೆ, ನಾವು ಅದಕ್ಕೆ ಹುಲ್ಲಾಕ್ಬೇಕು ಅಂತ. ಮತ್ತೆ ಇನ್ನೇನಾದ್ರೂ ನಾವು ಹಾಲು ಕರೆಯುವ ಟೈಮ್ನಲ್ಲಿ ಅದು ಹಾಲು ಕರಿಯದಿದ್ರೆ ಅದು ಕರೀತಾ ಇರ್ತದೆ, ನಾನು ಹಾಲು ಕರೀರಿ ಅಂತ. ಹೌದು ಮೇಡಮ್,
2: ಅದಾಯ್ತು. ಈಗ ನಮ್ಮ ಸ್ನೇಹಿತರು ಕೂಡ ಹಲವು ಗೋವುಗಳನ್ನ ಸಾಕಿದ್ದಾರೆ. ಅವ್ರು ಹೇಳ್ತಾ ಇದ್ರು, ಮಲಗುವ ಮುನ್ನ, ಎದ್ದ ನಂತರ, ಮತ್ತೆ ಅವುಗಳ ಜೊತೆ ಸ್ವಲ್ಪ ಮಾತನಾಡಿ ಮಾತನಾಡಿ ಸ್ವಲ್ಪ ಸ್ನೇಹದಿಂದ ವರ್ತಿಸ್ಬೇಕಂತೆ.
1: ಅಲ್ಲ, ನಾವು ಆತರ ಇಲ್ಲ, ಅದು ದನಗಳಿಗೆ ಹಾಡು ಕೇಳಿದ ಹಾಲು ಜಾಸ್ತಿ ಕೊಡ್ತಾರೆ. ಅದು ನಾನು ಕೇಳಿದ್ದೇನೆ, ಕೆಲವರು ಹಾಡು ಇಟ್ಟುಕೊಂಡು ಹಾಡು ಹೇಳಿಕೊಂಡು ಹಾಲು ಕರೆದ್ರು ಕೂಡ ಹಾಲು ಅದು ನೆಮ್ಮದಿಯಾಗಿ ಹಾಲು ಕೊಡ್ತೇನೆ ಅಂತ ಹೇಳಿ ಮಾಹಿತಿ ಕೇಳಿದ್ದೇನೆ ಮೇಡಮ್.
2: ನೀವು ಪ್ರಯತ್ನ ಪಟ್ಟಿದ್ದೀರಾ?
1: ನಾನು ಗುಣಗುಟ್ತಾ ಇರ್ತೇನೆ ಹಾಲು. ಇವಾಗ
2: ಈಗ ಹಾಡಿದ್ರಲ್ಲ ಆ ರೀತಿ.
1: ಹೌದು ಮೇಡಮ್,
2: ನೋಡೋಣ. ಒಂದು ನೆಕ್ಸ್ಟ್ ನೀವು ಕರೆ ಮಾಡುವಾಗ ಪ್ರತಿದಿನ ಅದಕ್ಕೆ ಒಂದು ಹಾಡನ್ನ ಹಾಡಿ ಅದರ ಭಾವನೆಯನ್ನ ನೀವು ಹಂಚಿಕೊಳ್ಳಿ ಮುಂದಿನ ಕಾರ್ಯಕ್ರಮದಲ್ಲಿ. ಮತ್ತೆ ನಮ್ಮ ನಿಲಯದಿಂದ ಪ್ರಸಾರವಾಗ್ತಾ ಇರತಕ್ಕಂತ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ?
1: ನಾನು ಹೆಚ್ಚಾಗಿ ಚಲನಚಿತ್ರ, ಹಳೆಯ ಚಲನಚಿತ್ರ ಗೀತೆಗಳ 4.5 ಗಂಟೆ ನಂತರ ಕೇಳ್ತೇನೆ ಮೇಡಮ್. ಮತ್ತೆ ನಮಗೆ ಸಮಯ ಸಂದರ್ಭ ಸಿಕ್ಕಿದಾಗ ಕೆಲವು ಕಾರ್ಯಕ್ರಮಗಳನ್ನು ಕೇಳೋದು.
2: ಈಗ ಒಂದು ವಿಚಾರ ಏನ್ ಗೊತ್ತಾ
1: ಹೇಳಿ ಮೇಡಮ್.
2: 12ನೇ ತಾರೀಕಿನಿಂದ, ಬರುವ 12ರಿಂದ ಅಂತ್ಯಾಕ್ಷರಿ ಕಾರ್ಯಕ್ರಮ ಬರ್ತಾ ಇದೆ, ಸ್ವರ ಸಾಂಗತ್ಯ ಅಂತ.
1: ಬಹಳ ಸಂತೋಷವಾಯ್ತು.
2: ಈಗ ನೀವು ಹಾಡು ಹೇಳ್ತಾ ಇದ್ದೀರಲ್ಲ, ನಿಮ್ಮಂತ ಬಹಳಷ್ಟು ಶ್ರೋತೃಗಳು ಹಾಡು ಹೇಳಿ ಹೇಳಿ ಮಡಿಕೇರಿ ಆಕಾಶವಾಣಿಗೆ ಅನ್ನಿಸ್ತು, ಒಂದಷ್ಟು ಗಾಯಕರನ್ನ ಪರಿಚಯ ಮಾಡಿಸ್ಬೇಕು ಅಂತ.
1: ನಾನು ಕೂಡ ಒಮ್ಮೆ ಹೇಳಿದ್ದೆ ಮೇಡಮ್ ಬಾನುಲಿಗೆ, ಅಂತ್ಯಾಕ್ಷರಿ ಕಾರ್ಯಕ್ರಮ ಮಾಡಿದ್ರೆ ಒಳ್ಳೇದಿತ್ತು ಅಂತ ಹೇಳಿ ನಮ್ಮ ಮಡಿಕೇರಿ ಆಕಾಶವಾಣಿಗೆ ನಾನು ಕೇಳಿದ್ದೆ. ಅದೇ ರೀತಿ ನಮ್ಮ ಅಬೂಬಕರ್ ಅವರು, ಅವರು ತುಂಬಾ ಕೇಳುವಂತ ಒಂದು ನಮ್ಮ ಇಲ್ಲಿ ಸಾಧಾರಣ ಸುಳ್ಯ ರಾಜ್ಯ ಭಾಗದಲ್ಲಿ ಅಬೂಬಕರ್ ಅಂದ್ರೆ ಅವರು ಭಾರಿ ಹೇಳಿ ಕೇಳುವವರು.
2: ಲಾಸ್ಟ್ ಟೈಮ್ ಅವ್ರು ಹೇಳಿದ್ರು,
1: ಅವ್ರು ಪ್ರತಿ ಕ್ಷಣ ಅವರು ಹೇಳುವಾಗ ಅಂತ್ಯಾಕ್ಷರಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ಮಾಡಿ ಅಂತೇಳಿ ಹೇಳ್ತಾ ಇರ್ತಾರೆ.
2: ಹಾಗಾಗಿನೇ ನಿಮ್ಮೆಲ್ಲರ ಒತ್ತಾಯಕ್ಕೆ ಮಣಿದು ಮಡಿಕೇರಿ ಆಕಾಶವಾಣಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಅನ್ನುವಂತಹ ವಿನೂತನ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದೆ.
1: 12 ಗಂಟೆಗೆ ಮೇಡಮ್?
2: 11 ಗಂಟೆಯಿಂದ 12 ಗಂಟೆವರೆಗೆ.
1: ಓಕೆ ಓಕೆ ಓಕೆ.
2: ಮತ್ತೆ ನನ್ನದೇ ಹಾಡು ಈ ಕಾರ್ಯಕ್ರಮದಲ್ಲಿ ಕೂಡ ಮುಂದಿನ ವಾರದಿಂದ ಬದಲಾವಣೆ ಇದೆ. ಈ ಮುಖಾಂತರ ಎಲ್ಲ ಶ್ರೋತೃಗಳಿಗೆ ಹೇಳೋದಕ್ಕೆ ಏನು ಅಂತಂದ್ರೆ, ಇನ್ನು ಮುಂದೆ ಸೋಮವಾರ, ಬುಧವಾರ, ಶುಕ್ರವಾರ 3 ದಿನಗಳ ಕಾಲ ನನ್ನದೇ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ ಇರುತ್ತೆ. ಒಂದು ದಿನ ಬಿಟ್ಟು ಒಂದು
1: ನಿರಂತರವಾಗಿ ಇರ್ತದೆ ಅಂತ ನಮ್ಮ ಲೆಕ್ಕಾಚಾರ.
2: ಅಲ್ಲ, ನಿರಂತರವಾಗಿರುತ್ತೆ, ಒಂದು ದಿನ ಬಿಟ್ಟು ಒಂದಿನ. ಮತ್ತೆ ಅಂತ್ಯಾಕ್ಷರಿ ಕಾರ್ಯಕ್ರಮ
1: ಪ್ರಸಾರ.
2: ಹೌದು ಹೌದು ಹೌದು ಹೌದು, ಅದರ ನೀತಿ ನಿಯಮಗಳನ್ನ ಸದ್ಯದಲ್ಲೇ ತಮಗೆ ತಿಳಿಸಲಾಗುತ್ತೆ.
1: ಓಕೆ ಮೇಡಮ್.
2: ಇದು ನುಡಿಗಟ್ಟು ಕೊಟ್ರ ರವಿ ಅವರು?
0: ಇಲ್ಲ ಇಲ್ಲ, ಈಗ ಕೊಡಬೇಕು. ಶ್ರೀಧರ್ ಅವರೇ, ನಿಮಗೆ ಒಂದು ನುಡಿಗಟ್ಟು ಕೇಳ್ತೀನಿ.
2: ಈಗ ಒಂದು ನುಡಿಗಟ್ಟು ಮಾಹಿತಿ ಆಯ್ತಲ್ಲ.
1: ಆಯ್ತು ಮೇಡಮ್.
2: ಈಗ ನುಡಿಗಟ್ಟು ಕೊಡ್ತಾರೆ ನಿಮ್ಗೆ.
1: ಹೇಳಿ ಮೇಡಮ್.
0: ಮೈ ಮರೆ, ಮೈ ಮರೆ ಅನ್ನುವಂತ
1: ಒಂದು ಥಿಯೇಟ್ರಿಗೆ ಹೋಗಿ ಒಳ್ಳೆ ಒಂದು ಮಯೂರದಂತಹ ಒಂದೊಂದು ಚಲನಚಿತ್ರಗಳನ್ನು ನೋಡಿದಾಗ ನಾವು ಮೈ ಮರೆತು ಹೋಗ್ತೇವೆ.
2: ಥಿಯೇಟರ್ ಅಂತ ಕನ್ನಡ ಮಾತಾಡ್ಬೇಕಿತ್ತು.

0: ಕನ್ನಡದಲ್ಲಿ ಒಂದು ಸ್ವಚ್ಛವಾದ ವಾಕ್ಯ. ನಾವು ಸಿನಿಮಾ ಮಂದಿರಕ್ಕೆ ಹೋದಾಗ ಅಣ್ಣಾವರ ಚಿತ್ರವನ್ನ ನೋಡಿದಾಗ,
1: ಅವರ ಚಲನಚಿತ್ರಗಳನ್ನು ನೋಡಿದಾಗ ನಾವು ಮೈ ಮರೆತು ಅದನ್ನು ನೋಡ್ತಾ ಇರ್ತೇವೆ.
0: ದೀರ್ಘವಾದಂತದ್ದಾಯ್ತು. ಈಗ ತಮಗೆ ಧನ್ಯವಾದಗಳು. ಈಗ ರವಿಯವರು ಕೂಡ ಒಂದು ವಾಕ್ಯವನ್ನ ಹೇಳ್ತಾರೆ. ಧನ್ಯವಾದ, ನಿಮ್ಮ ಹಾಡು ಪ್ರಸಾರ ಆಗತ್ತೆ. ನಮಸ್ಕಾರ. ನಮಸ್ಕಾರ ಶ್ರೀಧರ್.
2: ಕೇಳಿರೋ ಹಾಡನ್ನ ಕೇಳ್ತಾ ನಾವು ಕೂಡ ಮೈ ಮರಿತೀವಿ ಈಗ.
0: ಒಂದು

0: ಶ್ರೋತೃಗಳೇ, ಮತ್ತೊಮ್ಮೆ ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕರೆ ಮಾಡಬಹುದಾದಂತಹ ದೂರವಾಣಿ ಸಂಖ್ಯೆ 2281298 2285 8. ಮತ್ತೊಮ್ಮೆ ನಿಧಾನವಾಗಿ ಹೇಳುವುದಾದರೆ 2281298 2285 58, ಕೋಡ್ ಸಂಖ್ಯೆ 08272. ಇನ್ನು ರವಿಯವರೇ, ಏನು ತಿಂಡಿ ಇವತ್ತು?
1: ನಾನಿವತ್ತು ಇಡ್ಲಿ ತಿಂದಿದ್ದೀನಿ.
0: ಇಡ್ಲಿ ಜೊತೆ
1: ಇಡ್ಲಿ ಚಟ್ನಿ.
0: ಈಗ ಮಳೆಗಾಲ.
1: ಹೌದು,
0: ಮಳೆಗಾಲದ ವಿಶೇಷತೆ ಬಗ್ಗೆ ಹೇಳಿ.
1: ಮಳೆಗಾಲದಲ್ಲಿ ನಿಜವಾಗಲೂ ಬಹಳ ಎಚ್ಚರಿಕೆಯಿಂದ ಇರುವಂಥದ್ದು ಬಹಳ ಮುಖ್ಯ.
0: ಆಹಾರ ಪದ್ಧತಿ,
1: ಆಹಾರ ಪದ್ಧತಿ ನಮ್ಮ ಕೊಡಗಿಗೆ ಸೀಮಿತವಾಗಿ ಹೇಳಬೇಕು ಅಂತ ಹೇಳಿದ್ರೆ, ವಿಪರೀತ ಚಳಿ ಇರೋದ್ರಿಂದ ಸ್ವಲ್ಪ ಉಷ್ಣ ಪದಾರ್ಥಗಳನ್ನು ತಿನ್ನುವಂಥ ಒಂದು ರೂಢಿ.
0: ಏನೆಲ್ಲ ಇರ್ಬೋದು ಲಿಸ್ಟ್?
1: ಉಷ್ಣ ಪದಾರ್ಥ ಅಂತ ಹೇಳಿದ್ರೆ ಈ ಕಣಿನ ತಿನ್ನುವಂಥದ್ದು, ಕೆಸ, ಮತ್ತೆ ನಳ್ಳಿ, ಏಡಿ, ಅದ್ರ ಜೊತೆಗೆ ಹಲಸಿನ ಹಣ್ಣು ಮತ್ತೆ ಹಲಸಿನ ಹಣ್ಣಿನ ಬೀಜಗಳು, ಈ ಥರ ಯಾವುದು ಮೈಗೆ ಉಷ್ಣ ಆಗುತ್ತೆ ಅಂಥದ್ನೆಲ್ಲ ತಿನ್ನುವಂಥ ಪರಿಪಾಠ ಕೊಡಗಿನಲ್ಲಿ.
0: ನೋಡಿ, ನಮ್ಮ ಪ್ರಕೃತಿ ಒಂದು ಪಾಠವನ್ನ ಹೇಳಿದೆ. ಈ ತಜ್ಞರು ಹೇಳ್ತಾರೆ ಸೀಸನಲ್ ಫ್ರೂಟ್ಸ್, ಆ ಸೀಸನಲ್ಲಿ ಏನ್ ಸಿಗುತ್ತೆ ಅದನ್ನ ತಿನ್ನಿ, ಅದನ್ನ ತಪ್ಪಿಸ್ಕೊಳ್ಬೇಡಿ ಅಂತ. ಈಗ ಪಾಲನೆ ಮಾಡ್ತಾರೆ ಅಂತ ಅನ್ಸುತ್ತ ನಿಮಗೆ? ಈಗ ನೋಡಿ, ನೀವು ಹೇಳ್ತಾ ಇರೋದೇ ಬೇರೆ, ಸೇವಿಸಿರೋದೇ ಬೇರೆ.
1: ಹೌದು, ಆದ್ರೆ ಇನ್ನು ಚಳಿ ಶುರು ಆಗಿಲ್ಲ. ಚಳಿ ಶುರು ಆದ್ಮೇಲೆ
0: ಅದಕ್ಕೆ ಇಡ್ಲಿ
1: ಪದಾರ್ಥಗಳನ್ನ ತಿನ್ಬೇಕು ಅಂತ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಅದೊಂದು ವಾತಾವರಣಕ್ಕೆ ಸರಿಯಾದ ರೀತಿಯಲ್ಲಿ ಆಯಾ ಜಾಗದಲ್ಲಿ ಅಂಥದ ಹಣ್ಣು ಹಂಪಲು ಅಂಥದ್ದೆಲ್ಲ ಸಿಗ್ತದೆ, ಅದನ್ನ ಬಳಸ್ಕೊಳ್ಳುವಂಥದ್ನ ನಾವು ಬುದ್ಧಿವಂತಿಕೆಯಿಂದ ಮಾಡ್ಕೋಬೇಕು.
0: ಈಗ ಯಾಕೆ ನಾವು ಮರ್ತು ಬಿಡ್ತೀವಿ?
1: ಅಲ್ಲ, ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವರಿಗೆ ಸಿಗೋದಿಲ್ಲ ಅಂತ ವಸ್ತುಗಳು. ಹಳ್ಳಿಯಲ್ಲಿ ಇರೋದಿಲ್ಲ, ಪಟ್ಟಣ ಪ್ರದೇಶದಲ್ಲಿ ಇರ್ತಾರೆ, ಅಂಥವ್ರಿಗೆ ಸಿಗೋದಿಲ್ಲ ಅದು. ಅಥವಾ ಮಳೆ ಜೋರ ಆಗಿದ್ದಾಗ ಅದನ್ನ ಹುಡ್ಕೊಂಡು ಹೋಗಿ ತಗೊಂಡು ಬರುವಂಥದ್ದು ಕಷ್ಟ ಅಂತ ಅನ್ಸಿರ್ಬೋದು. ಈ ತರದ ಸಮಸ್ಯೆಗಳೆಲ್ಲ ಇರೋದ್ರಿಂದ ಅಂಥದ್ನ ಬಳಸೋದು ಕಮ್ಮಿ ಮಾಡ್ತಾರೆ ಜನ.
0: ಅದಾಗ್ಯೋ ತಜ್ಞರ ಮಾತನ್ನ ಹಲವರು
1: ಹೌದು
0: ಕೇಳಿಸ್ಕೊಳ್ಳಲ್ಲ, ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಹೊರಗಡೆ ಕಳಿಸ್ಬಿಡ್ತಾರೆ. ಅದರಿಂದ ಪರಿಣಾಮ ಏನಾಗುತ್ತೆ?
1: ಪರಿಣಾಮ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಆರೋಗ್ಯಕ್ಕೆ ಧಕ್ಕೆ ಬರ್ತದೆ. ಅದರ ಜೊತೆಗೆ ನಮಗೆ ತಿಳಿದಿದ್ರೂ ಕೂಡ ನಾವು ಅದನ್ನ ಬಳಸದೇ ಇದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಅದು ಏನು ಅಂತಲೇ ಗೊತ್ತಿರೋದಿಲ್ಲ.
0: ಹಾಗಾದ್ರೆ ಈ ಕ್ಷಣದಿಂದ ನಾವು ಆಹಾರವನ್ನ ಸ್ವೀಕರಿಸೋದಾದ್ರೆ, ಅಂದ್ರೆ ತಜ್ಞರ ಪ್ರಕಾರ ಏನ್ ಮಾಡಬಹುದು ಅಂತೀರಿ ಈ ಕ್ಷಣದಿಂದ? ಸಮಯ ಹೇಳಿ.
1: ಆದಷ್ಟು ಅದೊಂದು ಪರಿಸರಕ್ಕೆ ಹೊಂದುವ ರೀತಿಯಲ್ಲಿ, ಅದೊಂದು ವಾತಾವರಣಕ್ಕೆ ಹೊಂದುವ ರೀತಿಯಲ್ಲಿ ಏನು ಸೇವಿಸಬಹುದು ಅಂತ ತಜ್ಞರು ಹೇಳ್ತಾರೆ, ಅದಕ್ಕೆ ಹೆಚ್ಚು ಒತ್ತು ಕೊಡುವಂಥದ್ದು ಬಹಳ ಮುಖ್ಯ.
0: ನೋಡಿ, ಒಮ್ಮೆ ನಾವು ಯೋಚನೆ ಮಾಡೋದಾದ್ರೆ, ಎಷ್ಟೇ ವೈದ್ಯರು ಹೇಳಿದ್ರು ಕೂಡ ನಾವು ಕೇಳಲ್ಲ, ಅದನ್ನ ನಾವು ಒಪ್ಕೊಳ್ತೀವಿ, ಪ್ರೀತಿಯಿಂದನೇ ಒಪ್ಕೊಳ್ತೀವಿ. ಆ ಸಮಯಕ್ಕೆ ಏನೋ ಒಂದು ಅಂತ ನಾವು ತಿನ್ಬಿಡ್ತೀವಿ. ಆದ್ರೆ ಶರೀರಕ್ಕೆ ಅಗತ್ಯವಿರುವಂತ ಆಹಾರ ಪದ್ಧತಿಯೇ ಬೇರೆ. ಅದರ ಬಗ್ಗೆ ನಾವೆಲ್ಲರೂ ಕೂಡ ಗಮನವನ್ನ ಹರಿಸ್ಲೇಬೇಕಾಗತ್ತೆ. ಇಲ್ಲ ಅಂದ್ರೆ ಹರಿಸುವತ್ತ ಒಂದು ಹೆಜ್ಜೆ ಆಸ್ಪತ್ರೆಗಳು ಕರೆಯುತ್ತಂತೆ. ಆ ಕರೆ ಬರೋದು ಬೇಡ. ಈಗ ಯಾರೋ ಒಂದು ಕರೆ ಮಾಡಿದ್ದಾರೆ ಒಬ್ರು ಶ್ರೋತರು, ನೋಡೋಣ
1: ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡ. ಹಲೋ,
2: ನಮಸ್ತೆ ಸರ್.
1: ನಮಸ್ಕಾರ, ಯಾರಿದು?
2: ನಾನು ಪುಷ್ಪರಾಜ್ ಮಾತಾಡಿದೆ ಸರ್, ಕಗ್ಗೋಡ್ಲು ಹೂಕಾಡು ಪೈಸಾರಿಂದ ಸರ್.
1: ಕಗ್ಗೋಡ್ಲು ಹೂಕಾಡು ಪೈಸಾರಿಂದ ಪುಷ್ಪರಾಜ್ ಅವರು. ಪುಷ್ಪರಾಜ್ ಅವರು ಏನ್ ಮಾಡ್ತಾ ಇದ್ದೀರಿ?
2: ಸರ್, ನಮ್ಮ ಮನೆಯಲ್ಲೇ ಇರೋದು ಸರ್, ಬ್ಲೈಂಡ್ ಸರ್.
1: ಹೌದಾ?
0: ಧ್ವನಿ ಸ್ವಲ್ಪ ಕೇಳಿಸ್ತಾ ಇಲ್ವಾ?
1: ಸ್ವಲ್ಪ ನೀವು ಜೋರಾಗಿ ಮಾತಾಡಿದ್ರೆ ಒಳ್ಳೇದಿತ್ತು ಪುಷ್ಪರಾಜ್ ಅವರೇ.
2: ಜೋರಾಗಿ ಮಾತಾಡ್ತಿದ್ದೀನಿ ಸರ್.
1: ಹೌದಾ? ಇರ್ಲಿ, ನಿಮಗೆ ಯಾವ ಹಾಡು ಬೇಕು?
2: ಸರ್, ಕ್ಯಾಪ್ಟನ್ ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಆಡಿರುವ ಚಂದ ನಿನ್ನ ಬಾಳಿಗೆ ಕಂದನು ಬಂದಾಗ ಆಗಿದೆ.
1: ಹೌದಾ? ಆ ಹಾಡು ಇಷ್ಟ ಅನ್ನ ತಮ್ಗೆ?
2: ಸಾಹಿತ್ಯ ಚೆನ್ನಾಗಿದೆ ಸರ್, ಅರ್ಥಪೂರ್ಣವಾಗಿದೆ
1: ಸರ್, ತಾಯಿ
2: ಮಗುವಿನ ಬಾಂಧವ್ಯದ ಬಗ್ಗೆ ಇದೆ ಸರ್.
0: ಹೊಸ ಹೊಸ ಹಾಡುಗಳನ್ನ ಕೇಳ್ಬೇಕು ಅಂತ ಒಬ್ರು ಶ್ರೋತೃ ಹೇಳ್ತಾ ಇದ್ರು, ಕೇಳಿಸ್ಕೊಂಡ್ರ ಕಳೆದ ಬಾರಿ?
2: ಕೇಳಿಸ್ಕೊಂಡೆ ಮೇಡಮ್.
0: ಹಲೋ,
2: ಕೇಳಿಸ್ಕೊಂಡೆ ಮೇಡಮ್.
0: ನಮ್ಮ ಪ್ರೀತಿಯ ಶ್ರೋತೃಗಳಲ್ಲಿ ಅವರು ಮನವಿ ಮಾಡಿದ್ದೇನು ಅಂದ್ರೆ, ಹೊಸ ಹೊಸ ಹಾಡುಗಳನ್ನ ಕೇಳಿಸಿ, ಕೇಳಿದ್ದೆ ಕೇಳಬೇಡಿ ಅಂತ ಹೇಳಿದ್ರು. ನೀವು ಹೊಸ ಹಾಡು ಕೇಳಿದೀರಾ ತಾನೆ?
2: ಕೇಳಿದ್ದೀನಿ ಮೇಡಮ್.
0: ಇವತ್ತಿನ ವಿಶೇಷ ಏನು ಮನೆ?

0: ಮನೆಯಲ್ಲಿ ಚಿತ್ರಾನ್ನ ಮೇಡಮ್.
1: ಈಗಷ್ಟೇ ಹೇಳಿದ್ರು ರವಿಯವರು.
0: ಹೌದು ಮೇಡಮ್.
1: ಸೀಸನಲ್ ಏನು ಸಿಗುತ್ತೆ ಅದನ್ನು ತಿನ್ನಬೇಕು ಅಂತ ನಾವು ಕೂಡ ವ್ಯಕ್ತಪಡಿಸ್ತೀವಿ ಅಭಿಪ್ರಾಯವನ್ನು.
0: ಹೌದು ಮೇಡಮ್.
1: ಏನು ಮಾಡಬೇಕು ಅಂತ ಹೇಳ್ತೀನಿ ಆರೋಗ್ಯವನ್ನು ಕಾಪಾಡುವಂಥ ಒಂದು ಹೆಜ್ಜೆ ಅಂತ ಅನ್ನೋದಾದರೆ
0: ಅಂದ್ರೆ ಈಗ ಚಳಿ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಒಳ್ಳೆ ಬೆಚ್ಚಗಿರುವ ಆಹಾರ ತಿನ್ಬೇಕು ಮೇಡಮ್.
1: ಅಲ್ಲ, ಹಿಂದಿನಿಂದ ಚಿತ್ರಾನ್ನ ತನ್ನದೇ ಆದಂತಹ ಮಹತ್ವವನ್ನು ಕಾಯ್ದುಕೊಂಡು ಬಂದ್ಬಿಟ್ಟಿದೆ. ಅದರಲ್ಲಿ ಏನೆಲ್ಲ ಇರುತ್ತೆ ಹೇಳಿ.
0: ಚಿತ್ರಾನ್ನದಲ್ಲಿ ಅದೇ ಮೇಡಮ್, ಈರುಳ್ಳಿ, ಹಸಿಮೆಣಸು, ಕೆಲವೊಂದು ಮಸಾಲಾ ಪದಾರ್ಥಗಳನ್ನ ಹಾಕಿ ಅನ್ನ ಹಾಕಿ ಒಗ್ಗರಣೆ ಕೊಡುವಂತದ್ದು ಮೇಡಮ್.
1: ಅರಿಶಿಣ.
0: ಅರಿಶಿಣ ಹೌದು ಮೇಡಮ್.
1: ಕಹಿ ಬೇವು.
0: ಹೌದು ಮೇಡಮ್.
1: ಮತ್ತೆ ಉದ್ದಿನ ಬೇಳೆ.
0: ಹೌದು ಮೇಡಮ್.
1: ಸಾಸಿವೆ.
0: ಹೌದು ಮೇಡಮ್.
1: ಮತ್ತೆ ಎಣ್ಣೆ.
0: ಹೌದು ಮೇಡಮ್.
1: ಬೆಳ್ಳುಳ್ಳಿ. ಇವೆಲ್ಲವೂ ಕೂಡ ಆಯುರ್ವೇದದ ಪ್ರಕಾರ. ಕರೆ ಕಡಿತ ಆಯ್ತು.
2: ಅವರ ಇಷ್ಟದ ಹಾಡನ್ನ ಕೇಳಿಸೋ. ಈಗ
1: ಅವರು ಯಾವ ಹಾಡನ್ನು ಕೇಳಿದ್ರು?
2: ಅವರು ಕ್ಯಾಪ್ಟನ್ ಚಿತ್ರದಿಂದ ಚಂದನಿನ ಬಾಳಿಗೆ ಅಂತ ಕೇಳಿದ್ದಾರೆ.
1: ಅವರ ಹಾಡನ್ನ ಪ್ರಸಾರ ಮಾಡುವ ಮುನ್ನ ಮತ್ತಷ್ಟು ಮಾಹಿತಿಯನ್ನ ಕೊಡಿ. ಆಹಾರದ ಬಗ್ಗೆ
2: ಈ ಮಳೆಗಾಲಕ್ಕೆ ಸಂಬಂಧಪಟ್ಟಾಗಿ ಹೇಳೋದಾದ್ರೆ, ಇನ್ನೂ ಆ ಸಮಯ ಹತ್ತಿರ ಬಂದಿಲ್ಲ. ನಮ್ಮ ಈ ಕೊಡಗಿಗೆ ಸೀಮಿತವಾಗಿ ಕೊಡೋ ಭಾಷೆಯಲ್ಲಿ ಕಕ್ಕಡ ಅಂತ ಹೇಳ್ತೀವಿ. ಈ ಕಕ್ಕಡ ತಿಂಗಳಿನಲ್ಲಿ ಕಕ್ಕಡ ತಿಂಗಳ 18ನೇ ತಾರೀಕು ಬಹಳ ವಿಶೇಷವಾದಂಥದ್ದು. ಆಗಸ್ಟ್ 3ನೇ ತಾರೀಕಿಗೆ ಬರ್ತದೆ ಅದು. ಅದ್ರಲ್ಲಿ ಏನು ಅಂತ ಹೇಳಿದ್ರೆ, ಮದ್ದು ಸೊಪ್ಪು ಅಂತ ಹೇಳ್ತೀವಿ ಅದಕ್ಕೆ, ತಮಿಳಲ್ಲಿ ಆಟಿ ಸೊಪ್ಪು ಅಂತ ಹೇಳ್ತಾರೆ. ಇದರಲ್ಲಿ ಒಂದು ವಿಶೇಷವಾದ ಗುಣ ಏನು ಅಂತ ಹೇಳಿದ್ರೆ, ಕಕ್ಕಡ ಪ್ರಾರಂಭವಾದ 1ನೇ ದಿವಸದಿಂದಲೇ ಅದಕ್ಕೆ ಔಷಧಿಗಳ ಅಂಶ. ಆಗಸ್ಟ್ ಮಾಹೆ ಅಂದರೆ 17-18ನೇ ತಾರೀಕಿನಿಂದ ಶುರುವಾಗುತ್ತೆ. ದಿವಸಕ್ಕೊಂದೊಂದು ಔಷಧಿ ಅಂಶ ಗಿಡಕ್ಕೆ ಸೇರ್ಕೊಂಡು ಹೋಗುತ್ತೆ.
1: ವರ್ಷಪೂರ್ತಿ
2: ಅಲ್ಲ, ಈ ಸಮಯದಲ್ಲಿ ಮಾತ್ರ. ಅದು ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಸಿಗುವಂಥದ್ದು. ಜೆತ್ರೋಪಿಯ ವೈನಾರ್ಡೆನ್ಸಿಸ್ ಅಂತ ಹೇಳ್ಕೊಂಡು ಅದಕ್ಕೆ ಬೊಟಾನಿಕಲ್ ಹೆಸರಿದೆ. ಅದರಲ್ಲಿ ದಿವಸಕ್ಕೊಂದೊಂದು ಔಷಧಿ ಅಂಶ ಸೇರಿಕೊಂಡು ಕಕ್ಕಡ 18ನೇ ತಾರೀಕು ಅಂದರೆ ಆಗಸ್ಟ್ 3ನೇ ತಾರೀಕಿಗೆ 18 ರೀತಿಯ ಔಷಧಿಯ ಗುಣಗಳನ್ನು ಆ ಸಸ್ಯ ಹೊಂದಿರ್ತದೆ. ಆ ದಿವಸ ಅದನ್ನು ಅದರ ಸೊಪ್ಪನ್ನು ತೆಗೆದು ಪಾಯಸ ಅಥವಾ ಬೇರೆ ಬೇರೆ ರೀತಿಯ ತಿಂಡಿಗಳನ್ನು ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂತಂದರೆ, ಒಂದು ಬಹಳ ಉಷ್ಣಾಂಶ ಇರುವಂತಹ ಗಿಡ ಅದು. ಆ ಉಷ್ಣಾಂಶ ದೇಹಕ್ಕೆ ಸೇರೋದ್ರಿಂದ ಚಳಿಯನ್ನು ತಡ್ಕೊಳ್ಳುವಂಥ ಶಕ್ತಿ ಬರುತ್ತದೆ. ಅದರ ಜೊತೆಗೆ 18 ರೀತಿಯ ಔಷಧಿಗಳು ಸೇರ್ತದೆ. ನಂತರ ಮಾರನೇ ದಿವಸದಿಂದ 19ನೇ ದಿವಸದಿಂದ ಆ ಯಾವ ಔಷಧಿ ಅಂಶಗಳು ಕೂಡ ಆ ಗಿಡದಲ್ಲಿ ಇರೋದಿಲ್ಲ.
1: ಅದೊಂದು ವಿಷಯ ಕೇಳ್ಪಟ್ಟಿದ್ದೆ. ಅದೇ ದಿನ ಸೇವಿಸ್ಬೇಕಂತೆ.
2: ಹೌದು
1: ಅಲ್ವಾ? ಇಲ್ಲ ಅಂದ್ರೆ ಒಂದು ಮದ್ದು ಕಡಿಮೆ ಆಗುತ್ತೆ ಅಂತ.
2: ಹೌದು, ಒಂದು ದಿವಸಕ್ಕಿಂತ ಮುಂಚೆ ಕುಯ್ದ್ರೆ ಅದೊಂದು ಮದ್ದು ಕಡಿಮೆ ಆಗ್ತದೆ.
1: ಅದರ ಹಿನ್ನೆಲೆ ಬಗ್ಗೆ ಗೊತ್ತಾ ನಿಮಗೆ?
2: ಹಿನ್ನೆಲೆ ಅಂದ್ರೆ ಅದು ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಸಿಗುವಂತದ್ದು, ಬೇರೆ ಎಲ್ಲೂ ಸಿಗೋದಿಲ್ಲ. ಅದು ಪ್ರಥಮವಾಗಿ ವೈನಾಡ್ ಜಿಲ್ಲೆಯಲ್ಲಿ
1: ಅಂದ್ರೆ ಒಂದು ಹಬ್ಬ ಅಂತ ಹೇಳ್ಬೋದು ನಮ್ಮ ಕೊಡಗಿನ ನೆಲದಲ್ಲಿ.
2: ಹೌದು, ಅದನ್ನ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತೀವಿ. ಬೇರೆ ಬೇರೆ ಕೊಡೋ ಸಮಾಜ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಮತ್ತೆ ಪ್ರತಿ ಮನೆ ಮನೆಯಲ್ಲೂ ಕೂಡ ಈ ಸೊಪ್ಪಿನ ರಸವನ್ನು ತೆಗೆದು ಅದರಿಂದ ಪಾಯಸ, ಬೇರೆ ಬೇರೆ ರೀತಿಯ ಹಿಟ್ಟನ್ನ ಮಾಡ್ತಾರೆ, ಹಲ್ವ ಮಾಡ್ತಾರೆ, ಅದಕ್ಕೆ ಸ್ವಲ್ಪ ಸಿಹಿ ಜಾಸ್ತಿ ಸೇರಿಸಿ ಅದನ್ನ ಬೇರೆ ಬೇರೆ ರೀತಿಯ ತಿಂಡಿ ತಿನಿಸುಗಳನ್ನು ಕೂಡ ಮಾಡ್ತಾರೆ. ಅದು ಮಕ್ಕಳಿಗೆಲ್ಲ ಅದ್ರ ಬಗ್ಗೆ
1: ವರ್ಷ ಪೂರ್ತಿ ನಾವು ಅದಕ್ಕೋಸ್ಕರ ಕಾಯುವಂತದ್ದು ಒಂದು ಅರ್ಥ ಇದೆ ಅಂತ ಹೇಳ್ಬಹುದು.
2: ನಿಜವಾಗ್ಲು
1: ಅದನ್ನ ಯಾವತ್ತೂ ಕೂಡ ಮಿಸ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಹುದು.
2: ನಮ್ಮ ಕೊಡಗಿನಲ್ಲಿ ಇರೋ ಜನ ಅಂತೂ ಮಿಸ್ ಮಾಡ್ಕೊಳ್ಳೇಬಾರದು. ಯಾಕೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಸ್ವಲ್ಪ ಕಡಿಮೆ ಇದೆ, ಆದ್ರೆ ಮುಂದಿನ ಕಾಲದಲ್ಲಿ ವಿಪರೀತ ಚಳಿ ಇದ್ದಾಗ ದೇಹಕ್ಕೆ ಉಷ್ಣಾಂಶವನ್ನು ಪಡ್ಕೊಳ್ಳಿಕ್ಕೆ ಈ ತರದೊಂದು ವ್ಯವಸ್ಥೆ ಕಂಡುಕೊಂಡಿದೆ. ನೋಡಿ, ನಮ್ಮ ಪ್ರಕೃತಿ ಎಷ್ಟೊಂದು ವಿಶೇಷವಾಗಿದೆ ಅಂತ ಹೇಳಿದ್ರೆ, ಎಲ್ಲಿ ತಂಪಾದ ವಾತಾವರಣ ಹೆಚ್ಚಿದೆ ಆ ಪಶ್ಚಿಮ ಘಟ್ಟದ ಸಾಲಿನಲ್ಲೇ ಹೆಚ್ಚು ತಂಪು ಇರುವಂತದ್ದು, ಆ ಜಾಗದಲ್ಲೇ ಆ ಗಿಡ ಸಿಗ್ತದೆ. ಅಷ್ಟೊಂದು ವೈಶಿಷ್ಟ್ಯಪೂರ್ಣ ಅಂತ ಗಿಡ ಬೇರೆ ಎಲ್ಲೂ ಸಿಗೋದಿಲ್ಲ.
1: ಅಂದ್ರೆ ಎಷ್ಟು ಸಾಧ್ಯವಾಗುತ್ತೋ ಪ್ರಕೃತಿ ಮಾತೆ ಅಷ್ಟು ಸಹಾಯ ಮಾಡಿದ್ದಾಳೆ ಮಕ್ಕಳಿಗೆ ಅಲ್ವಾ? ಆದ್ರೆ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತ ಈ ಹಾಡಿನ ನಂತರ ನಾವು ಮಾತನಾಡೋಣ.

0: ಇದೀಗ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮದ ನಂತರದ ವಿವರ ಹೇಳಿ ಸಮಯದೊಂದಿಗೆ.
1: ಈ ಕಾರ್ಯಕ್ರಮ ಮುಗಿದ ಮೇಲೆ 12 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.
0: ಈಗ ಸಮಯ, ಸ್ಟುಡಿಯೋ ಸಮಯ,
1: ಈಗ ಸಮಯ 11:51:52 ಆಗಿದೆ. 12 ಗಂಟೆಗೆ ಸರಿಯಾಗಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ. 12:05 ವನಿತಾ ವಿಹಾರದಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ ಇದೆ. ಪ್ರಸ್ತುತಿ ಕೀರ್ತನಾವಿ. ಅದರ ನಂತರ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯದಲ್ಲಿ ಬರಬಹುದಾದ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಈ ಕುರಿತಂತೆ ಮನೋವೈದ್ಯ ಡಾಕ್ಟರ್ ಕೆ ಎಸ್ ಪವಿತ್ರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ. ಆನಂತರ 1:20 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳನ್ನು ಕೇಳಬಹುದು. 1:30 ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಬಹುದು. 2:00 ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ ವಾರ್ತೆ. 2:15 ಹಿಂದಿ ವಾರ್ತೆ.
0: ಮುಂದಿನ ಈ ಮಾತಿನ ನಂತರ ಉಳಿದ ಕಾರ್ಯಕ್ರಮಗಳ ವಿವರಣೆಯನ್ನು ತಿಳ್ಕೊಳ್ಳೋಣ. ಈಗ ಒಬ್ರು ಕರೆ ಮಾಡಿದ್ದಾರೆ.
1: ಹೌದು, ಈ ಹೊಸ ಕರೆ ಮಾಡಿರುವಂತವ್ರು ಯಾರು ಅಂತ ತಿಳ್ಕೊಳ್ಬಹುದಾ?
0: ಹಲೋ,
2: ನಮಸ್ತೆ.
1: ನಮಸ್ಕಾರ,
2: ನಾನು ಸೋಮಪೇಟೆಯಿಂದ ದಿನೇಶ್ ಹಾಲೇರಿ ಮಾತಾಡ್ತಾ ಇದ್ದೀನಿ.
0: ದಿನೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ?
2: ಮೇಡಮ್, ಚೆನ್ನಾಗಿದ್ದೀನಿ.
0: ಏನ್ ತಿಂಡಿ ಇವತ್ತು?
2: ಆಪರೇಷನ್ ಆಯ್ತು, ಹಾಗೆ ಮನೇಲಿದ್ದೀನಿ.
0: ಏನ್ ಹೇಳಿ?
2: ಒಂದು ಆಪರೇಷನ್ ಆಯ್ತು, ಅರ್ನಿ ಆಪರೇಷನ್,
0: ಹಾಗೆ
2: ಮನೇಲಿದ್ದೀನಿ ಈಗ.
0: ಅದ್ರ ಬಗ್ಗೆ ಮಾಹಿತಿ ಕೊಡಿ. ನಿಮಗೆ ಗೊತ್ತಿರುತ್ತಲ್ಲ, ಡಾಕ್ಟರ್ ಹತ್ರ ಮಾಹಿತಿ ತಗೊಂಡು ಯಾಕಾಗಿ ಬರುತ್ತಂತೆ?
2: ಮೇಡಮ್, ನನಗೆ ಒಂದು ಹರ್ನಿ ಆಗಿತ್ತು, ಮೈಸೂರು ಆಪರೇಷನ್ ಮಾಡಿಸ್ಕೊಂಡೆ, ಈಗ ವಿಷಯ ತಗೋತಾ ಇದ್ದೀನಿ.
0: ಅಲ್ಲ, ಯಾಕಾಗಿ ಅದು ಬರುತ್ತಂತೆ ಅಂತ ತಿಳ್ಕೊಂಡ್ರ ನೀವು?
2: ಅದು ಕರಳತ್ತ ಬರ್ತಂತೆ ಮೇಡಮ್.
0: ಮತ್ತಷ್ಟು ಮಾಹಿತಿಯನ್ನ ಸಂಬಂಧಪಟ್ಟ ವೈದ್ಯರ ಹತ್ರ ನಾವು ಕೇಳೋಣ ಅಂತ ಅನ್ನಿಸ್ತು. ಯಾಕೋ ದಿನೇಶ್ ಅವರು ಹೇಳ್ತಾ ಇಲ್ಲ ಅಂತ. ಮತ್ತೆ ನಿಮ್ಮ ಮೆಚ್ಚಿನ ಹಾಡು?
2: ಮೆಚ್ಚಿನ ಹಾಡು ಹೇಳಿದೆ ಮೇಡಮ್, ಕಂಠ ನೋಡಿ ಚಿತ್ರದಲ್ಲಿ ಮೃಣದಾಸ ಕೀರ್ತನೆ, ಕಲ್ಲು ಸಕ್ಕರೆ ಕೊಳ್ಳಿರು.
0: ಯಾಕಾಗಿ ಇಷ್ಟ? ನೀವು ಹಾಡು ಹೇಳ್ತೀರಾ?
2: ಮೇಡಮ್, ಹಾಡಲಿಲ್ಲ ಮೇಡಮ್.
0: ಹಾಡಲ್ಲ. ಸದ್ಯ ಈಗ ನಿಮ್ಮ ಆರೋಗ್ಯ ಹೇಗಿದೆ?
2: ಮೇಡಮ್, ಚೆನ್ನಾಗಿದೆ ಮೇಡಮ್.
0: ಈಗ ಚೆನ್ನಾಗಿದ್ದೀರಾ?
2: ಚೆನ್ನಾಗಿದೆ.
0: ತುಂಬಾ ಸಂತೋಷ. ಮತ್ತೆ ನಮ್ಮ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುವಂತ ಯಾವ ಕಾರ್ಯಕ್ರಮಗಳು ನಿಮಗೆ ಇಷ್ಟ ಆಗುತ್ತೆ?
2: ಮೇಡಮ್, ಹೆಚ್ಚಾಗಿ ಇಷ್ಟಪಡೋದು ಹಾಡುಗಳನ್ನ.
0: ಹಾಡುಗಳನ್ನ?
2: ಬೆಳಿಗ್ಗೆ ನಾನು 6 ಗಂಟೆಗೆ ರೆಡಿ ಆಗ್ತೀನಿ, ಕೇಳೋದು 7 ಗಂಟೆಯಿಂದ. ಯಾಕಂದ್ರೆ ಅವತ್ತು ನಮ್ಮ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು 6:55 ಸಂಸ್ಕೃತ ನ್ಯೂಸ್, ಪ್ರದೇಶ ಸಮಾಚಾರ, ಮತ್ತೆ ಸಂದರ್ಶನ ಇದ್ರೆ ಕೆಲವು ಮಾಹಿತಿಗಳು ಕೇಳ್ತೀನಿ.
0: ಎಷ್ಟು ವರ್ಷಗಳಿಂದ ಕೇಳ್ತಾ ಇದ್ದೀರಾ ರೇಡಿಯೋ ನೀವು?
2: ನಾನು 2000 ಎಸಿಯಿಂದ.
0: ಹಾಗಾದ್ರೆ ರೇಡಿಯೋ ಅಂದ್ರೆ ಏನು ನಿಮ್ಮ ಪ್ರಕಾರ, ಸಂಕ್ಷಿಪ್ತವಾಗಿ ಹೇಳಬೇಕು?
2: ಅಲ್ಲ, ಮುಂಚೆನೆ ಕೇಳ್ತಾ ಇದ್ದೆ 61 ಎಸಿಯಿಂದ.
0: ಅಲ್ಲ, ಗೊತ್ತಾಯ್ತು. ಈಗ ನಿರಂತರವಾಗಿ ನಾವು ರೇಡಿಯೋನ ಕೇಳೋದ್ರಿಂದ ನಾವೇನಾದ್ರೂ ಪಡ್ಕೊಂಡಿರ್ತೀವಿ, ಜ್ಞಾನಾರ್ಜನೆ ಮಾಡ್ಕೊಂಡಿರ್ತೀವಿ.
2: ಮಾಡೋ ಕೆಲಸ ಸುಲಭ ಆಗುತ್ತೆ ಮೇಡಮ್. ನಾನು ಈ ಮನೆಯಲ್ಲಿ ಕೆಲಸ ಮಾಡ್ತೀವೋ, ಕೇಳ್ತಾ ಇದ್ದಾಗ ಕೆಲಸ ಸುಗಮ ಆಗುತ್ತೆ, ಏನೋ ಟೆನ್ಷನ್ ಇರೋದಿಲ್ಲ.
0: ಅಷ್ಟೇನಾ?
2: ಅದೇ ಮೇಡಮ್, ಜೊತೆಗೆ ಕೆಲವು ಮಾಹಿತಿಗಳು ನಮ್ಗೆ ಖುಷಿನೂ ಆಗುತ್ತೆ, ಅನುಭವ ಆಗುತ್ತೆ,
0: ಮನಸ್ಸಿನ ಬೆಳವಣಿಗೆಗೆ, ಮಾನಸಿಕ ಸದೃಢತೆಗೆ ಸಹಾಯ ಆಗುತ್ತೆ ಮಾಹಿತಿ ಅಂತ ಹೇಳ್ತೀರಿ. ನ್ಯೂಸ್ ಎಲ್ಲ ಕೇಳ್ತೀರಾ?
2: ನ್ಯೂಸ್ ಕೇಳ್ತೀನಿ ಮೇಡಮ್.
0: ತುಂಬಾ ಖುಷಿ ಆಯ್ತು ನಿಮ್ಮ ಅಭಿಪ್ರಾಯಕ್ಕೆ. ಈಗ ಒಂದು ನುಡಿಗಟ್ಟು ಹೇಳ್ತಾರೆ ರವಿ ಅವರು.
1: ನಗು ನಗುತ್ತಾ
0: ನಗು ನಗುತ್ತಾ
2: ನಗು ನಗುತ್ತಾ ಅಂದ್ರೆ ಪ್ರತಿಯೊಂದು ವಿಷಯವನ್ನು ಕೆಲವು ನಗ್ತಾ ತಗೋತಾರಂತೆ. ಅವ್ರಿಗೆ ಇದೇ ಗೊತ್ತಿರಲ್ಲ, ಎಲ್ಲವೂ ನಗುತ್ತಾ ತಗೋತಾರೆ.
0: ಅಲ್ಲ, ಅದು ಹೇಗಾಗತ್ತೆ ದಿನೇಶ್ ಅವ್ರೆ, ಅದು ಹೇಗಾಗತ್ತೆ? ಎಲ್ಲ ವಿಷಯವನ್ನು ನಗು ನಗ್ತಾ ನಾವು ಸ್ವೀಕರಿಸೋದಾದ್ರೆ ಅಳುವಿಗೆ ಎಲ್ಲಿದೆ ಜಾಗ?
2: ಮೇಡಮ್, ಅವರ ಒಂದು ಅರ್ಥ ಕೋಶದಲ್ಲಿ ಅಳು ಅಂತ ಹೇಳೋದೇ ಇಲ್ಲ, ಎಲ್ಲ ನಗುಲೇ ತಗೊಂಡ್ಬಿಡ್ತಾರೆ.
0: ನಗ್ತಾನೆ ಇರಿ ಅಂತ
2: ಮೇಡಮ್, ಎಲ್ಲ ವಿಷಯವನ್ನ ಬಾರಿ ಸುಲಭವಾಗಿ ತಗೊಂಡ್ಬಿಡ್ತಾರೆ, ನಗ್ತಾ ತಗೊಂಡ್ಬಿಡ್ತಾರೆ. ಅವ್ರಿಗೆ ಸೀರಿಯಸ್ ಅನ್ನ ಇಲ್ವೇ ಇಲ್ಲ.
0: ಬೇರೆಯವ್ರಿಗೆ ಹೇಳ್ತಾ ಇದ್ದೀರಿ, ಹಲವರು ಎಲ್ಲ ವಿಷಯವನ್ನು ನಗು ನಗುತ್ತಾ ಸ್ವೀಕರಿಸುತ್ತಾರೆ ಅಂತ. ಅದರಲ್ಲೂ ಒಂದು ಸುಖದ ಗುಟ್ಟಿ ಇರಬಹುದು ಅಲ್ವಾ? ಅನುಭವದ ಪ್ರಕಾರ ಯಾವುದೇ ಒಂದು ಸವಾಲು ಬಂದಾಗ ಅದನ್ನ ಎಷ್ಟು ಸ್ವೀಕರಿಸ್ತೀವಿ, ಅದನ್ನ ನಗ್ನಗ್ತಾ ನಾವು ಸ್ವೀಕರಿಸ್ತೇವೆ, ಅರ್ಧ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳ್ತಾರೆ ಅನುಭವಿಗಳು.
2: ಮೇಡಮ್, ಯಾಕೆ ಗೊತ್ತಾ, ಕೆಲಸ ಅಂತ ವಿಷಯಗಳು ಬಂದಾಗ ನಗ್ತಾ ತಗೊಂಡ್ರೆ ನಮಗೂ ಸಮಾಧಾನ ಇರ್ತದೆ, ಅವರು ಸಮಾಧಾನ ಕೇಳೋರಿಗೆ, ಅವರು ಕೋಪ ನಾವು

0: ಏನು ಪ್ರಯೋಜನ ಆಗೋದಿಲ್ಲ, ಅದು
1: ಹ್ಮ್
0: ಜಗಳಕ್ಕೆ ಶುರುವಾಗ್ಬಿಡ್ತದೆ. ಅದನ್ನ
1: ಹ್ಮ್
0: ಸ್ವೀಕಾರ ನಗುತ್ತಾ ತಗೊಂಡ್ರೆ
1: ಅಂದ್ರೆ
0: ನಮಗೂ ಸಮಾಧಾನ, ಅವರು ಸಮಾಧಾನ.
1: ನಿಮ್ಮ ಮಾತಿನಿಂದ ನಮ್ಗೆ ಏನ್ ಅರ್ಥ ಆಗ್ತೆ ಅಂತಂದ್ರೆ, ನಾನು ಒಬ್ಳು ಶ್ರೋತೃವಾಗಿ ನಾನು ನಿಮಗೆ ಅಭಿಪ್ರಾಯ ಹೇಳೋದಾದ್ರೆ, ಒಬ್ಬರ ಅನುಭವವನ್ನು ನಾವು ಕೇಳಬೇಕಂತೆ. ಆ ಅದನ್ನು ಕೇಳಿ ಅವಲೋಕನ ಮಾಡಿಕೊಂಡಾಗ ಅದರಲ್ಲೊಂದು ಪಾಕ ಇದೆಯಂತೆ, ಅದು ಪಾಠದಂತೆ ನಮಗೆ ನೀತಿ ಪಾಠ ಆಗತ್ತಂತೆ.
0: ಕರೆಕ್ಟ್, ಹೌದು.
1: ಹಾಗಾಗಿ ನಮಗೆ ಏನೂ ತಿಳಿದಿಲ್ಲ ಅಂತಾನೆ ನಾವು ಅಂದುಕೊಂಡು, ತಿಳಿದಿರುವವರು ಏನು ಹೇಳ್ತಾರೆ ಅದನ್ನು ನಾವು ತಿಳ್ಕೊಳ್ಬೇಕಂತೆ. ಆ ಒಂದು ಸ್ಥಾನದಲ್ಲಿ ನಮ್ಮ ಆಕಾಶವಾಣಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತ ನಿಮ್ಮ ಮಾತಿನ ಸಾರಾಂಶ ಅಲ್ವಾ?
0: ಹೌದು.
1: ಧನ್ಯವಾದ ದಿನೇಶ್ ಅವರೇ, ನಮಸ್ಕಾರ. ನಿಮ್ಮ ಹಾಡು ಪ್ರಸಾರ ಆಗುತ್ತೆ.
0: ಧನ್ಯವಾದ.
1: ಧನ್ಯವಾದ.
2: ನಗ ನಗುತ್ತಾ ನೀವು ಮಾತಾಡೋದನ್ನ ಕೇಳಿಕೊಂಡೆ ನೀವು ಇಷ್ಟಪಟ್ಟಂತ ಗೀತೆಯನ್ನು ಕೇಳಿಸೋಣ ಈಗ.
0: ಧನ್ಯವಾದಗಳು.

0: हेलो हेलो, नमस्ते। क्या
1: ना ना ना पुत्री ना सरसा की तुम आप माता है ना
0: के ध्वनि हाळागिदिया?
1: ಇಲ್ಲ ಮೇಡಮ್, ಅದು ಅಂದ್ರೆ ನಾವು ಕೆಲಸ ಮಾಡಿಕೊಂಡು ಇದ್ದೇವಲ್ಲ ಮೇಡಮ್, ಹಾಗೆ ಸ್ವಲ್ಪ ಇದಾಯ್ತು ಮೇಡಮ್.
0: ಮಳೆ ಬರ್ತಾ ಇದೆ,
1: ಮಳೆ ಜೋರುಂಟು ಮೇಡಮ್ ನಮ್ಮೂರಿನಲ್ಲಿ.
0: ಏನ್ ಖುಷಿ ಆಗುತ್ತಲ್ಲ ನಿಮ್ ಮಾತು
1: ಹಾ
0: ಕೇಳ್ತಾ
1: ಖುಷಿ
0: ಇದ್ರೆ.
1: ಮೇಡಮ್, ನಮಗೆ ತೋಟಕ್ಕೆಲ್ಲ
0: ಮಳೆ
1: ಉಪಯೋಗ.
0: ಜೋರು ಅಂದ ಕೂಡಲೇ ಖುಷಿ ಎಲ್ಲರಿಗೂ.
1: ಹೌದು ಸರ್ ಮೇಡಮ್, ಮಳೆ ಇಲ್ಲದಿದ್ರೆ ಬೇಸರ ಮೇಡಮ್, ಮಳೆ ಇಲ್ಲದಿದ್ರೆ ಬೆಳೆ ಇಲ್ಲ, ಕೃಷಿಗೆ ತೊಂದರೆ ಆಗ್ತದೆ ಮೇಡಮ್.
0: ಹಾ ಹಾ ಹಾ
1: ಅಡಿಕೆ ತೋಟಕ್ಕೆಲ್ಲ
0: ಅಡಿಕೆ ತೋಟಕ್ಕೆಲ್ಲ
1: ನೀರು ಬೇಕಲ್ಲ ಮೇಡಮ್,
0: ಹೌದು
1: ಕುಡಿಲಿಗೆ ಸಹ ನೀರಿಲ್ಲದೆ
0: ಅಲ್ಲ. ಈಗ
1: ಪರದಾಡಿಕೊಂಡು
0: ಮಳೆ ಕಡಿಮೆ ಆಗೋದಿಕ್ಕೆ ಯಾರು ಕಾರಣ, ಏನು ಕಾರಣ ತಿಳ್ಕೊಂಡಿದ್ದೀರಾ ನೀವು ಕೃಷಿಕರಾಗಿ?
1: ಮರಗಳನ್ನೆಲ್ಲ ತೆಗೆದ್ರೆ ಮತ್ತೆ ನೀರಲ್ಲಿ ಭೂಮಿಯಲ್ಲಿ ನೀರು ಇರುದಿಲ್ಲ ಮೇಡಮ್, ಹಾಗೆ ಮಾಡಬೇಕು. ಮರ ಇಲ್ಲದಿದ್ರೆ ಭೂಮಿಯಲ್ಲಿ ನೀರು ಇರುವುದಿಲ್ಲ, ತಿನ್ಲಿಕ್ಕೆ ಆಗುದಿಲ್ಲ. ಮನೆಯೆಲ್ಲ ಮರ ಮಾಡ್ಬೋದು ಉಂಟು ಮೇಡಮ್,
0: ಅಂದ್ರೆ ಮಳೆ ಬರದೇ ಇರೋದಕ್ಕೂ ನಾವೇ

0: ಕಾರಣ ಅಂತ ಒಪ್ಕೊಳ್ತೀವಿ ಅಲ್ವಾ? ಆದ್ರೆ ಒಂದು ವೇಳೆ ಮಳೆನೇ ಇಲ್ಲ, ಮರವನ್ನೆಲ್ಲ ನಾವು ಕತ್ತರಿಸ್ಬಿಟ್ರೆ ಮಳೆನೇ ಇಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನಾಗಬಹುದು ಅಂತ ಯಾಕೆ ನಾವು ಯೋಚನೆ ಮಾಡಲ್ಲ? ಸಾಧ್ಯನೇ ಇಲ್ಲ ಅಲ್ವಾ? ನೀರು ಎಲ್ಲದಕ್ಕೂ ಬೇಕು. ಹೀಗೆ ಬರ್ಲಿ, ಜೋರು ಜೋರು ಮಳೆ ಬರ್ತಾ ಇರ್ಲಿ, ನಮ್ಮ ಕೊಡಗು ಹಸಿರಾಗಿ ಹಸಿರೇ ಉಸಿರು ಅನ್ನುವಂತಾಗ್ಲಿ. ಹೌದು ಅಲ್ವಾ? ಮತ್ತೆ ಏನ್ ತಿಂಡಿ ಇವತ್ತು ಸರಸ್ವತಿ ಅವರೇ?
1: ನಮಗೆ ರೊಟ್ಟಿ ಮತ್ತು ಚಟ್ನಿ ಮೇಡಮ್.
0: ನೀವು ಪ್ರತಿ ಬಾರಿ ಕರೆ ಮಾಡಿದಾಗ ನೀವು ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹೇಳಲ್ಲ, ಯಾಕೆ? ನಮ್ಮ ನಿರೂಪಕರು ಹೇಳ್ತಾ ಇರ್ತಾರೆ, ಸರಸ್ವತಿ ತಿಮ್ಮಪ್ಪ ಅವ್ರು ಕರೆ ಮಾಡ್ತಾರೆ ತಕ್ಷಣ ನನಗಿಂದ ಹಾಡ್ಬೇಕು ಅಂದ್ಬಿಡ್ತಾರೆ, ಆದ್ರೆ ಅದಕ್ಕಿಂತ ಹಿಂದೆ ಬೇರೆ ಬೇರೆ ಕಾರ್ಯಕ್ರಮಗಳು ಬರ್ತಾ ಇರುತ್ತೆ, ಅದ್ರ ಬಗ್ಗೆ ಹೇಳೋದೇ ಇಲ್ಲ ಅಂತ. ಅಲ್ಲ, ಅದಕ್ಕೆ ಅಭಿಪ್ರಾಯ ಹೇಳ್ಬೇಕಲ್ವಾ? ಈಗ ಒಂದು ಕಾರ್ಯಕ್ರಮ ಕೇಳ್ತೀರಿ, ಇಡೀ ದಿನ ನೀವು ಕಾರ್ಯಕ್ರಮ ಆಕಾಶವಾಣಿಯನ್ನ ಕೇಳ್ತೀರಾ ಅಂದಾಗ, ನಿರೂಪಕರಿಗೆ ಕರೆ ಸಿಕ್ತು ಅಂದಾಗ ನಾವು ಅಭಿಪ್ರಾಯವನ್ನ ಹೇಳ್ಬೇಕಲ್ವಾ? ನಾವ್ ಇಂಥ ಕಾರ್ಯಕ್ರಮ ಕೇಳಿದ್ವಿ ಅಂತ. ಈಗ ಒಂದು ವೇಳೆ ಇಡೀ ದಿನ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಬರೀ ಚಿತ್ರಗೀತೆಗಳನ್ನೇ ಹಾಕ್ತಾ ಇದ್ರೆ ನಾವು ಕೇಳಕ್ಕಾಗತ್ತಾ? ಬೋರ್ ಆಗುತ್ತಲ್ವಾ? ಹಾಗಾಗಿನೇ ಮಧ್ಯ ಕಾರ್ಯಕ್ರಮಗಳು ಬರುತ್ತೆ, ಪ್ರಸಾರ ಆಗ್ತಾ ಇರುತ್ತೆ. ಇದರಲ್ಲಿ ಒತ್ತಡ ಇಲ್ಲ, ಒತ್ತಾಯ ಇಲ್ಲ. ಆದರೆ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ ಅಂದಾಗ, ನಾವು ಅದರ ನಂತರ ಲೈವ್ ಕಾರ್ಯಕ್ರಮ ಸಿಕ್ಕಿದೆ ಅಂದಾಗ ನಾವು ಹಾಗಿದ್ರೆ ಗಮನಿಸಿರ್ತೀವಲ್ವಾ ಹಿಂದಿನ ಕಾರ್ಯಕ್ರಮಗಳು? ಮನಸ್ಸುಗಳಿಗೆ ಹಾಡುಗಳನ್ನು ಕೇಳಬೇಕು ಅಂತ ಹೆಚ್ಚು. ಹಾ, ನೀವು ಕೇಳಲ್ವಾ? ಕೇಳ್ತೀರಿ, ತಿಳ್ಕೊಳ್ತೀರಿ, ಮೌನವಾಗಿ ಇದ್ದು ಬಿಡ್ತೀರಿ. ಒಳ್ಳೇದು, ತುಂಬಾ ಸಂತೋಷ. ಇದರಲ್ಲಿ ಬೇಸರ ಮಾಡಬೇಕು ಅಂತ ಏನು ಇಲ್ಲ. ನಾವು ಪ್ರತಿ ಬಾರಿ ನಿಮ್ಮ ಮಾತುಗಳನ್ನ ಕೇಳಿದಾಗ ತಕ್ಷಣ ಒಂದು ಹಾಡು ಕೇಳ್ತೀರಿ ಅಷ್ಟೇ, ಚಿತ್ರಕಾವೇರಿಯಲ್ಲಾದ್ರೂ ಅಷ್ಟೇ, ಇದ್ರಲ್ಲಾದ್ರೂ ಅಷ್ಟೇ. ಆದ್ರೆ ಒಂದು ಆಕಾಶವಾಣಿಯ ಮನವಿ ಅಂತ ಅಂದ್ರೆ, ಕರೆ ಮಾಡಿದಾಗ ನಮ್ಮ ಕಾರ್ಯಕ್ರಮಗಳ ಬಗ್ಗೆಯೂ ಕೂಡ ಅಭಿಪ್ರಾಯ ಇದ್ರೆ ಅದು ಚೆನ್ನಾಗಿರುತ್ತೆ ಅಂತ ಒಂದು ಅಭಿಪ್ರಾಯ ಅಷ್ಟೆ. ಈಗ
1: ಚಿತ್ರಗೀತೆ ಹಾಕಿಕೊಂಡು ಇರ್ತಾರಲ್ಲ.
0: ಈಗ ನೀವು ಹುಟ್ಟಿ ಬೆಳೆದಿದ್ದು ಯಾವ ಊರಲ್ಲಿ?
1: ಮನೆಗೆ ಮುಟ್ಟುವಾಗ ಮನೆಯಲ್ಲಿ ಕೇಳ್ತೇವೆ.
0: ತುಂಬಾ ಸಂತೋಷ. ನೀವು ಹುಟ್ಟಿ ಬೆಳೆದಿದ್ದು ಯಾವ ಊರಲ್ಲಿ ಸರಸ್ವತಿ ಅವರೇ? ಹಲೋ
1: ಹಲೋ,
0: ನೀವು ಹುಟ್ಟಿ ಬೆಳೆದಂತದ್ದು ಯಾವ ಊರು?
1: ನಾನು ಪುತ್ತೂರು ಮೇಡಮ್.
0: ಪುತ್ತೂರು? ನೀವು ಕೊಡಗಲ್ಲಿದ್ದೀರಾ? ಯಾವ ಊರು ನಿಮ್ದು?
1: ನಾವು ಪುತ್ತೂರಲ್ಲೇ.
0: ಈಗ ವಾಸ ಎಲ್ಲಿ? ವಾಸ ಎಲ್ಲಿ ನೀವು? ಪುತ್ತೂರಿನಲ್ಲಿ. ಪುತ್ತೂರಿನಿಂದ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಕೇಳ್ತೀರಾ, ತುಂಬಾ ಸಂತೋಷ.
1: ಹೌದು ಮೇಡಮ್, ನಾವು ಕೇಳಿದಲ್ಲಿ ಯಾವ ಬೆಳಿಗ್ಗೆಯಿಂದ ಸಂಜೆವರೆಗೆ ಕೇಳ್ತೇವೆ. ನಾನು ಹೋಗಿದ್ದೇನೆ ಇದ್ದಾದ್ಮೇಲೆ ಯಾವ್ದನ್ನು ಕೇಳ್ತೇವೆ.
0: ಕೃಷಿ ಕಾರ್ಯಕ್ರಮಗಳನ್ನು ಕೇಳ್ತೀರಾ?
1: ಒಳ್ಳೇದು ಮೇಡಮ್, ಕೃಷಿ ಕಾರ್ಯಕ್ರಮ ಕೇಳ್ಬೇಕು, ನಮಗೆ ಅದರಲ್ಲಿ ಉಪಯೋಗ ಆಗ್ತದೆ ಮೇಡಮ್.
0: ಹಾ, ಪ್ರತಿ ಬುಧವಾರ ಲೈವ್ ಪ್ರಸಾರ ಆಗುತ್ತೆ, ನೇರ ಪ್ರಸಾರ, ಅಲ್ಲಿಗೂ ಕೂಡ ಕರೆ ಮಾಡ್ತೀರಾ?
1: ನಾವು ಯಾವಾಗಲೂ ಕೇಳ್ತೇವೆ, ಮಾತ್ರ ಕರೆ ಒಮ್ಮೆ ಮಾಡ್ತೇನೆ ಮೇಡಮ್.
0: ನಿರಂತರ ಶ್ರೋತೃ ಆಗ್ಬಿಟ್ಟಿದ್ದಾರೆ. ಆಯ್ತಾಯ್ತು, ತುಂಬಾ ಸಂತೋಷ. ಈಗ ಒಂದು ನುಡಿಗಟ್ಟು.
2: ನುಡಿಗಟ್ಟುಗಿಂತ ಮುಂಚೆ ಸರಸ್ವತಿ ಅವರೇ, ನಿಮಗೆ ಯಾವ ಹಾಡ್ಬೇಕು?
0: ಹಾಡ್ ಹೇಳಿ. ಒಂದೇ ಸಾಲ್ ಸಾಕಾ? ನೋಡಿ ಎಷ್ಟು ನಗ್ತಾ ಇದ್ದೀರಾ, ಹೀಗೆ ನಗ್ನಗ್ತಾ ಇರಿ. ಒಂದು ನುಡಿಗಟ್ಟು ಹೇಳ್ತಾರೆ, ಅದಕ್ಕೆ ವಾಕ್ಯ ಹೇಳಿ.
2: ಅಜ್ಜಿ ಕತೆ.
1: ಅಜ್ಜಿ ಕತೆ ಅಂದ್ರೆ ನಾವು ಯಾವುದೋ ವಿಷಯವನ್ನು ಸರಿಯಾಗಿ ಕಿವಿಗೊಟ್ಟು ಕೇಳಿದ್ರೆ ಅದು ಅಸ್ತಿಗತೆ ಆಗ್ತದೆ ಸರ್.

0: ಅವರು ಮಾತಾಡಿಕೊಂಡು ನಾವು ಚೆನ್ನಾಗಿ ಕೇಳಿಕೊಂಡು ತಿಳಿದುಕೊಂಡು ಅದರ ಮುಖ್ಯವನ್ನು ನಾವು ಅರ್ಥ ಮಾಡಿಕೊಂಡು ಹೋದ್ರೆ ಅಜ್ಜಿ ಕತೆ ನಡೀತದೆ.
1: ಆದ್ರೆ ಹೇಳೋ ಆಗಿಲ್ಲ ಅಲ್ವಾ, ನಿಮ್ಮ ಅಜ್ಜಿ ಕತೆ ಹೇಳ್ಬೇಡಿ ಅಂತ ಹೇಳಕ್ ಆಗಲ್ಲ, ಕೇಳಲೇಬೇಕು ನಾವು ಅಲ್ವಾ. ಇನ್ನೊಂದೇನ್ ಗೊತ್ತಾ ಸರಸ್ವತಿ ಅವರೇ, ಸರಸ್ವತಿ ಅವರೇ, ಸ್ಪಂದಿಸುವ ಮನಸ್ಸು ನಮ್ಮದಾಗಬೇಕು. ಹಿರಿಯರು ನಮ್ಗೆ ಕಿವಿ ಮಾತು ಹೇಳಿರೋದು ಅಲ್ವಾ. ಒಬ್ರು ನೋವಲ್ಲಿರ್ತಾರೆ, ಬೇಸರದಲ್ಲಿರ್ತಾರೆ, ಅವರ ನೋವು ಸಂಕಟಕ್ಕೆ ನಾವು ವೇದಿಕೆ ಆಗ್ಬೇಕು, ನಮ್ಮ ಹೃದಯ ವೇದಿಕೆ ಆಗ್ಬೇಕು. ಹಿರಿಯರು ಅದು ಹೇಳ್ತಾರೆ, ಮನುಷ್ಯರಾಗಿ ಹುಟ್ಟಿದ ನಂತರ, ಹುಟ್ಟಿದ ಮೇಲೆ ಸ್ವಲ್ಪನಾದ್ರೂ ಸ್ಪಂದಿಸಿ ಅಕ್ಕಪಕ್ಕದವರ ಕಷ್ಟಗಳನ್ನ ಕೇಳಿ ಅಂತ. ಏನು ಸಹಾಯ ಮಾಡಕ್ ಆಗದೇ ಇದ್ರೂ ಪರವಾಗಿಲ್ಲ, ಅವರ ಮಾತುಗಳನ್ನ ನೀವು ಕೇಳಿ ಒಂದು ಸಾಂತ್ವನ ಹೇಳಿ ಅಂತ ಹೇಳ್ತಾರೆ ಅಲ್ವಾ. ಒಳ್ಳೇದು ಸರಸ್ವತಿ ಅವರೇ. ಹೌದು ಹೌದು ಅಲ್ವಾ, ತುಂಬಾ ಸಂತೋಷ ಸರಸ್ವತಿ ಅವರೇ, ದೀರ್ಘವಾಗಿ ಮಾತನಾಡಿದ್ರಿ, ಧನ್ಯವಾದ, ನಮಸ್ಕಾರ.
0: ಥ್ಯಾಂಕ್ ಯು ಮೇಡಮ್,
1: ನಿಮ್ಮ ಹಾಡು ಪ್ರಸಾರ ಆಗುತ್ತೆ ಕೇಳಿ.
0: ಥ್ಯಾಂಕ್ ಯು, ನಮಸ್ತೆ.

0: ನಮ್ಮ ಮುಂದಿನ ಕರೆಯನ್ನು ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರಿದು?
1: ನಾನು ಸೋಮವಾರಪೇಟೆಯಿಂದ ನಾಗರಾಜ್.
0: ನಾಗರಾಜ್ ಅವರೇ, ಏನು ಮಾಡ್ತಾ ಇದ್ದೀವಿ?
1: ನಾನೀಗ ಸದ್ಯದಲ್ಲಿ ಮನೆಯಲ್ಲಿದ್ದೀನಿ.
0: ಅಂದರೆ
1: ಕೆಲಸ ನಂದು ಎಲೆಕ್ಟ್ರಾನಿಕ್ ಕೆಲಸ ಮಾಡ್ತೀನಿ.
0: ಹಾಂ,
1: ಈಗ ಮನೆಯಲ್ಲಿದ್ದೀನಿ. ನಾನು ಸಿಕ್ಕಿದ್ದು ಮನೆಯಲ್ಲೇ ಮಾಡ್ತೀನಿ.
0: ಯಾಕೆ ಮನೆಯಲ್ಲಿದ್ದೀರಿ?
1: ಔಟ್ಡೋರ್ ಕೆಲಸ ಇದ್ರೆ ಹೋಗ್ತೀನಿ, ಇಲ್ಲ ಅಂದ್ರೆ ಮನೆಯಲ್ಲಿ.
2: ನೀವು ಹಾಗೆ ಹೇಳ್ಬಾರ್ದು ನಾಗರಾಜ್ ಅವರೇ, ನೀವು ಹಾಗೆ ಹೇಳ್ಬಾರ್ದು. ಮನೇಲಿದ್ದೀನಿ ಅಂದ್ರೆ ಇವ್ರಿಗೆ ಆಶ್ಚರ್ಯ ಆಗೋಯ್ತು, ನಿರೂಪಕರಿಗೆ. ನನ್ ಮನೇಲಿದ್ದೀನಿ ಅಂತ ಅಂದ್ರೆ ಯಾಕೆ ಅಂತ ಇವರು ಆಶ್ಚರ್ಯಚಕಿತರಾಗ್ಬಿಟ್ರಲ್ಲ.
0: ಅಲ್ಲ, ನೀವು ಶಾಪ್ ಎಲೆಕ್ಟ್ರಾನಿಕ್ ಕೆಲಸ ಮಾಡೋರು, ಶಾಪ್ ಇಟ್ಕೊಂಡಿದ್ರೆ?
1: ಅಲ್ಲ, ಶಾಪ್ ಇಟ್ಟು ನಂದು ಬೆಂಗಳೂರಿಗೆ ಹೋಗಿದ್ದೆ, ಅಲ್ಲೂ ಇಟ್ಟಿದ್ದ. ಮತ್ತೆ ಪುನಃ ಇಲ್ಲಿಗೆ ಬಂದ ಎಕ್ಸ್ಪೈರ್ ಆಗ್ತದೆ.
0: ಹೌದಾ?
1: ಆಮೇಲೆ ಅಂಗಡಿ ಇರ್ಲಿಲ್ಲ.
0: ನಿಮ್ಮ ಇಷ್ಟದ ಗೀತೆ ಯಾವುದು?
1: ಹೊಸ ಜೀವನದಲ್ಲಿ ಯೇಸುದಾಸ್ ಹಾಡಿದ ನಾಟ ಮಗುವಾದೆ.
0: ಹೌದಾ? ಯಾಕೆ ಆ ಗೀತೆ ಅಷ್ಟೊಂದು ಇಷ್ಟ ಅಂತೀರಿ?
1: ಅದರಲ್ಲಿ ತುಂಬಾ ಅನಾಥ ಮಕ್ಕಳಿಗೋಸ್ಕರ ಅವನ ಶಂಕರನಾಗುವಲ್ಲಿ ಆಕ್ಟ್ ಮಾಡಿದ್ದಾರೆ.
2: ನಿಮ್ಮ ಜೀವನದಲ್ಲಿ ಆ ರೀತಿ ಒಂದು ಸ್ಪಂದಿಸಿ ಸಹಾಯ ಮಾಡಿರುವಂತ ಭಾವನೆ ಇದೆಯಾ? ಹಾಡನ್ ಮಾತ್ರ ಇಷ್ಟಪಡ್ತೀರಾ?
1: ಇಲ್ಲ ಇಲ್ಲ, ನಾನು ಈಗ ಒಬ್ಬನೇ ಇರೋದು, ಹಾಗಾಗಿ.
0: ಓ, ನಿಮಗೆ ಅನಾಥ ಪ್ರಜ್ಞೆ ಕಾಡ್ತಾ ಇರೋದ್ರಿಂದ ಆ ಗೀತೆ ಬೇಕು ಅಂತೀರಾ?
1: ಹಾಗೇನಿಲ್ಲ, ಆದ್ರೆ ನನಗೂ ಒಂಥರ ಅನಾಥ ಭಾವನೆ ಆಗುತ್ತೆ, ನಾ ಒಬ್ಬನೇ ಇರ್ತೀನಲ್ಲ, ಹಾಗೆಲ್ಲ.
2: ಅದನ್ನ ಅನುಭವಿಸಿದಿರಿ, ಅನುಭವಿಸಿ ಹೇಳಿ ಅದನ್ನ ಇತರ ಶ್ರೋತೃಗಳಿಗೆ ಕೇಳಿಸ್ಬೇಕು ಅಂತ ಆ ಭಾವನೆಯನ್ನ.
0: ಆಗ್ಲಿ, ನಿಮ್ಮ ಇಷ್ಟದ ಗೀತೆಯನ್ನ ಕೇಳಿಸೋಣ. ಈಗ
2: ಇದು ನುಡಿಗಟ್ಟು ಹೇಳಲಿಲ್ಲ ಅವರಿಗೆ.
0: ನಿಮಗೆ ನುಡಿಗಟ್ಟು ಹೇಳಲ್ಲ?
1: ಆಯ್ತು ಹೇಳಿ, ಗೊತ್ತಿದ್ರೆ.
0: ಕಿವಿ ಹಿಂಡು, ಇದಕ್ಕೆ ವಾಕ್ಯ ಮಾಡಿ.
1: ಅದೇ, ಕೆಲವು ಮಕ್ಕಳು ತಪ್ಪನ್ನು ಪದೇ ಪದೇ ಮಾಡ್ತಾ ಇದ್ದಾರೆ, ಆಗ ಅವ್ರನ್ನ ಕಿವಿ ಹಿಂಡು ಬುದ್ಧಿ ಹೇಳ್ಬೇಕಾಗುತ್ತೆ.
2: ನಾಗರಾಜ್ ಅವರೇ, ಸಮಯದ ಅಭಾವ ಇರೋದ್ರಿಂದ ಮತ್ತೊಮ್ಮೆ ನಾವು ಮಾತನಾಡೋಣ. ನಮಸ್ಕಾರ, ನಿಮ್ಮ ಹಾಡು ಪ್ರಸಾರ ಆಗುತ್ತೆ.
1: ಧನ್ಯವಾದ.

0: ಕಿರುಗರೆ ಇದುವರೆಗೆ ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ, ತಾಂತ್ರಿಕ ಸಹಕಾರ ಕೆಪಿ ಶಿವಾನಂದನ್, ಬಿ ಕೆ ಲೋಕೇಶ್ ಹಾಗೂ ಶ್ರೀ ಮುರುಗೇಶನ್.
1: ಇದುವರೆಗೆ
2: ಹಲೋ ಆಕಾಶವಾಣಿ,
3: ನನ್ನದೇ ಹಾಡು
2: ನನ್ನದೇ ಹಾಡು
3: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.
4: ಹಾಡಿಂದಲೇ ಕನಸಲೇ ನಲಿಯುತ್ತ.
2: ಹಲೋ ಆಕಾಶವಾಣಿ,
3: ನನ್ನೆದೆಯ ಹಾಡು
2: ನನ್ನೆದೆಯ ಹಾಡು.
3: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ
2: ಮೂಡಿ ಬಂತು.

0: ಕೇಳುಗರೆ, ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಪ್ರಸಾರವಾಗುವುದು.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ದೇಶದ ವಿವಿಧ ರಾಜ್ಯಗಳಲ್ಲಿ 150ಕ್ಕೂ ಹೆಚ್ಚು ತೂಗು ಸೇತುವೆಗಳನ್ನು ನಿರ್ಮಿಸಿ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಪ್ರಸಿದ್ಧಿ ಪಡೆದಿದ್ದ ಪದ್ಮಶ್ರೀ ಪುರಸ್ಕೃತ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯದ ಡಾಕ್ಟರ್ ಗಿರೀಶ್ ಭಾರದ್ವಾಜ್ ಇಂದು ಬೆಳಗ್ಗೆ ಸುಳ್ಯದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಗ್ರಾಮೀಣ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಕಡಿಮೆ ವೆಚ್ಚದ ಸ್ಥಳೀಯ ಸಂಪನ್ಮೂಲಗಳನ್ನೇ ಬಳಸಿ ತೂಗು ಸೇತುವೆಗಳನ್ನು ನಿರ್ಮಿಸಿ ಜನರ ನೆಮ್ಮದಿಯ ಬದುಕಿಗೆ ಆಸರೆಯಾಗಿದ್ದ ಅವರನ್ನು ಜನ ಶರಸೇತು ಸರದಾರ ಎಂದೇ ಅಭಿಮಾನದಿಂದ ಕರೆದಿದ್ದರು. ಗ್ರಾಮಗಳ ಉನ್ನತಿಯೇ ರಾಷ್ಟ್ರದ ಉನ್ನತಿ ಎಂಬ ಧ್ಯೇಯದೊಂದಿಗೆ ಪಂಚಾಯಿತಿ ರಾಜ್ ವ್ಯವಸ್ಥೆ ಜಾರಿಗೊಂಡ ಬಳಿಕ ಗ್ರಾಮೀಣ ಭಾಗದ ಸಮಗ್ರ ಅಭಿವೃದ್ಧಿಗೆ ಸ್ಥಳೀಯ ಸರ್ಕಾರ ಯೋಜನೆ ರೂಪಿಸಿ ಅನುಷ್ಠಾನಗೊಳಿಸುವ ಅಧಿಕಾರ ಪ್ರಾಪ್ತವಾಯಿತು. ವಿಶ್ವ ಗ್ರಾಮೀಣಾಭಿವೃದ್ಧಿ ದಿನಾಚರಣೆ ಹಿನ್ನೆಲೆ ಗ್ರಾಮೀಣಾಭಿವೃದ್ಧಿಯ ತಜ್ಞ ಕಾರ್ಯಕರ್ತ ವಿಜಯಪುರದ ನರಸಿಂಹ ರಾಯಚೂರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯಿತಿಯ ಜೊತೆಗೆ ಸಮುದಾಯದ ಸಹಭಾಗಿತ್ವವು ಅಷ್ಟೇ ಅವಶ್ಯ. ಗ್ರಾಮ ಪಂಚಾಯಿತಿಯ ಆದಾಯವನ್ನು ಹೆಚ್ಚಿಸಬೇಕು ಅಂದಾಗ ಕರ ನಿರ್ವಹಣೆಯಿಂದ ಮಾತ್ರ ಆಗದೆ ಸಾಮಾಜಿಕ ಅರಣ್ಯ ಇರಬಹುದು, ಕೆರೆ ಬಾವಿಗಳನ್ನ ನಿರ್ಮಾಣ ಮಾಡುವುದರಿಂದ ಇರಬಹುದು, ನಾವು ಈ ಗ್ರಾಮಕ್ಕೆ ಏನು ಮಾಡಬಹುದು, ಗ್ರಾಮ ಪಂಚಾಯಿತಿಯವರ ಮೂಲಕ ಸಮುದಾಯ ಒಳಗಡೆ ಹೋಗಿ ಕೆಲಸ ಮಾಡಿದಾಗ ಅದರ ಮಾಲೀಕತ್ವದ ಫಲ ಸುಸ್ಥಿರವಾಗಿ ಆ ಯೋಜನೆ ಬಹಳಷ್ಟು ದಿನ ನಾವು ನೋಡಬಹುದು. ಸಮುದಾಯದ ಸಹಭಾಗಿತ್ವ, ಸಮುದಾಯದ ಮಾಲೀಕತ್ವ, ಈ ಎರಡೂ ಸಹಕಾರಿ ತತ್ವದ ಮೂಲಕ ಗ್ರಾಮೋತ್ಥಾನವೇ ರಾಷ್ಟ್ರೋತ್ಥಾನ ಅನ್ನುವ ಕಲ್ಪನೆಯಲ್ಲಿ ನಾವು ನಮ್ಮ ಗ್ರಾಮ

0: ಗಳನ್ನ ಅಭಿವೃದ್ಧಿಪಡಿಸಲಿಕ್ಕೆ ಸಮುದಾಯದ ಸಹಭಾಗಿತ್ವವನ್ನ ಪಡ್ಕೋಬೇಕನ್ನುವಂತ ಅನಿಸಿಕೆ ನಂತು.
1: ಹಾವೇರಿ ಜಿಲ್ಲೆಯಲ್ಲಿ ಸಂಸದರು ಮತ್ತು ಶಾಸಕರ ಸಹಕಾರದಿಂದ ಮೋಡ ಬಿತ್ತನೆ ಕೈಗೊಳ್ಳಲಾಗಿದ್ದು, ಮೊದಲ ದಿನ 1 ಗಂಟೆ 18 ನಿಮಿಷ ಹಾರಾಟ ನಡೆಸಿದ ವಿಶೇಷ ವಿಮಾನ ಹೈಡ್ರೋಸ್ಕೋಪಿಕ್ ರಾಸಾಯನಿಕ ಬಳಸಿ ಹಲವು ಕಡೆ ಮೋಡ ಬಿತ್ತನೆ ಕೈಗೊಂಡಿದೆ ಎಂದು ಖ್ಯಾತಿ ಕ್ಲೈಮೇಟ್ ಮಾಡಿಫಿಕೇಶನ್ ಕನ್ಸಲ್ಟೆಂಟ್ ಸಂಸ್ಥೆಯ ಪಾಲುದಾರರೂ ಆಗಿರುವ ಶಾಸಕ ಪ್ರಕಾಶ್ ಕೋಳಿವಾಡ್ ತಿಳಿಸಿದ್ದಾರೆ. ಕಲಬುರಗಿಯ ಪಿಡಿಎ ಕಾಲೇಜಿನಲ್ಲಿ ಕಾನೂನು ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ತರಗತಿ ಕೊಠಡಿಯಿಂದ ನ್ಯಾಯಾಲಯದ ಕೋಣೆಗೆ ಸಾಮಾಜಿಕ ನ್ಯಾಯಕ್ಕೆ ವೇಗವರ್ಧಕರಾಗಿ ಕಾನೂನು ವಿದ್ಯಾರ್ಥಿಗಳು, ಧ್ಯೇಯದ 5ನೇ ವಲಯ ಮಟ್ಟದ ಕಾರ್ಯಾಗಾರಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭೂ ಭಕ್ರು ಚಾಲನೆ ನೀಡಿದರು. ರಾಜ್ಯ ಲಲಿತಕಲಾ ಅಕಾಡೆಮಿ ಚಿತ್ರಕಲಾ ವಿದ್ಯಾರ್ಥಿಗಳಿಗಾಗಿ ರಾಜ್ಯಮಟ್ಟದ ಚಿತ್ರಕಲಾ ಸ್ಪರ್ಧೆ ಆಯೋಜಿಸಿದೆ. ಅಕಾಡೆಮಿ ರಿಜಿಸ್ಟ್ರಾರ್ ಎನ್ ನಮೃತ ಮಾಹಿತಿ ನೀಡಿ, ರಾಜ್ಯದ ಚಿತ್ರಕಲಾ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶವಿದ್ದು, ಅರ್ಜಿ ಸಲ್ಲಿಸಲು 6ನೇ ಆಗಸ್ಟ್ ಕೊನೆ ದಿನವಾಗಿದೆ. ಜಾಲತಾಣ www.lalitakala.karnataka.gov.in ಮೂಲಕ ಅರ್ಜಿ ಸಲ್ಲಿಸಬಹುದು ಎಂದರು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ರಾಜ್ಯ ಕೇಂದ್ರ ಕಾರ್ಯಾಲಯದ ವತಿಯಿಂದ ಕಬ್ಸ್, ಬುಲ್ಬುಲ್ಸ್, ಸ್ಕೌಟ್ಸ್, ಗೈಡ್ಸ್, ರೋವರ್ಸ್ ಮತ್ತು ರೇಂಜರ್ಸ್ ತಂಡಗಳಿಗೆ ಪ್ರತಿಷ್ಠಿತ ಚತುರ್ಥ ಚರಣ್, ಹೀರಕ್ ಪಂಖ್ ಹಾಗೂ ರಾಜ್ಯ ಪುರಸ್ಕಾರ ಪ್ರಶಸ್ತಿ ಪ್ರಮಾಣ ಪತ್ರ ಪ್ರದಾನ ಸಮಾರಂಭ 10ನೇ ತಾರೀಖಿನಂದು ಸಂಜೆ 4 ಗಂಟೆಗೆ ಬೆಂಗಳೂರಿನ ಲೋಕಭವನದ ಗಾಜಿನ ಮನೆಯಲ್ಲಿ ಆಯೋಜಿಸಲಾಗಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ತೀವ್ರ ಕೊರತೆ ಹಿನ್ನೆಲೆ ಬೆಳೆ ವಿಮೆ ನೋಂದಣಿ ಅವಧಿಯನ್ನು ಈ ತಿಂಗಳ 15ನೇ ತಾರೀಖಿನವರೆಗೆ ವಿಸ್ತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ರಾಗಿ, ಜೋಳ, ಮೆಕ್ಕೆಜೋಳ, ತೊಗರಿ, ಅಲಸಂದೆ ಮತ್ತು ಹುರುಳಿ ಸೇರಿದಂತೆ 10 ಪರ್ಯಾಯ ಬೆಳೆಗಳನ್ನು ಗುರುತಿಸಲಾಗಿದ್ದು, ಬೆಳೆ ಆಯ್ಕೆಯಲ್ಲಿ ರೈತರಿಗೆ ಮಾರ್ಗದರ್ಶನ ನೀಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನಲ್ಲಿ 829 ರೈತರಿಂದ 15,766 ಕ್ವಿಂಟಾಲ್ ರಾಗಿ ಖರೀದಿಸಲಾಗಿದೆ. 7,59 ಲಕ್ಷ ರೂಪಾಯಿ ರೈತರ ಖಾತೆಗಳಿಗೆ ನೇರ ಜಮೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಜಿಲ್ಲಾ ಸ್ವೀಪ್ ಸಮಿತಿ ಜನಜಾಗೃತಿ ಜಾಥಾವನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ದಿಲೀಶ್ ಶಶಿ ಉದ್ಘಾಟಿಸಿದರು. ಚಾಮರಾಜನಗರ ಜಿಲ್ಲೆ ಯಲಂದೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಸಂವಾದ ಕಾರ್ಯಕ್ರಮಕ್ಕೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶ ಈಶ್ವರ್ ಚಾಲನೆ ನೀಡಿದರು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ವಡಿಯರ್ ಮಡಿಕೇರಿಯಲ್ಲಿ ಜರುಗಿದ ಮಾನವ ವನ್ಯಜೀವಿ ಸಂಘರ್ಷ ಪರಿಹಾರ ಮೂಲಸೌಕರ್ಯ ಸಮಸ್ಯೆ ಇತ್ಯರ್ಥ ಜನಾಗ್ರಹ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಚಾಮರಾಜನಗರದ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈಜುಗೊಳ ಸೇರಿದಂತೆ ಒಟ್ಟು 15 ಕೋಟಿ ರೂಪಾಯಿ ಕಾಮಗಾರಿಗೆ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ವನಿತಾ ವಿಹಾರ.
3: ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಕೀರ್ತನಾ ವಿ.
4: ಕೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಜುಲೈ 1ನೇ ತಾರೀಕು ನಾವು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ. ಇವತ್ತು ಕಾರ್ಯಕ್ರಮದಲ್ಲಿ ನಿಮ್ಗೆ ಒಬ್ರು ಅಪರೂಪದ ವೈದ್ಯರನ್ನ ಪರಿಚಯ ಮಾಡಿಸೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕೆ ಇವರು ಅಪರೂಪದ ವೈದ್ಯರು ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, 51 ವರ್ಷದಿಂದ ಕುಟುಂಬ ವೈದ್ಯೆಯಾಗಿ ಸ್ತ್ರೀ ರೋಗ ತಜ್ಞೆಯಾಗಿರುವಂತಹ ಡಾಕ್ಟರ್ ಲಕ್ಷ್ಮೀದೇವಿ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮೇಡಮ್, ನಮ್ಮ

0: ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಧನ್ಯವಾದಗಳು, ನಿಮಗೂ ಕೂಡ ಸ್ವಾಗತ.
0: ಮೇಡಮ್, ಈಗ ನಾನು ನಿಮ್ಮ ಓಪನಿಂಗ್ ಅಲ್ಲಿ ಹೇಳಿದೆ, 51 ವರ್ಷದಿಂದ ನೀವು ವೈದ್ಯ ವೃತ್ತಿಯನ್ನ ಪೂರೈಸಿಕೊಂಡು ಬಂದಿದ್ದೀರಾ ಈಗ ಅಂತ. ಈ ವೈದ್ಯ ಆಗ್ಬೇಕು ಅನ್ನೋದು ನಿಮ್ಗೆ ಏನಾದ್ರೂ ಬಾಲ್ಯದಿಂದ ಕನಸಿತ್ತ, ಅಥವಾ ಹೇಗೆ ನೀವು ವೈದ್ಯ ಆಗಿ ಮುಂದುವರೆದಿದ್ದು ಅಂತ ಹೇಳಕ್ ಇಷ್ಟಪಡ್ತೀರಾ?
1: ನನಗೆ ಬಹಳ ಚಿಕ್ಕ ವಯಸ್ಸಿನಿಂದನೂ ಕೂಡ, ಹೈಸ್ಕೂಲ್ ನಲ್ಲಿ ಇದ್ದಾಗಲಿಂದಲೂ ಕೂಡ, ಡಾಕ್ಟರ್ಗಳನ್ನ ನೋಡಿದಾಗೆಲ್ಲ, ಆಸ್ಪತ್ರೆಗೆ ಹೋದಾಗೆಲ್ಲ, ನಾನು ವೈದ್ಯಲಾಗ್ಬೇಕು, ಜನಗಳ ಸೇವೆ ಮಾಡ್ಬೇಕು ಅಂತ ಒಂದು ದೊಡ್ಡ ಹಂಬಲ ಇತ್ತು. ಹಾಗಾಗಿ ನಾನು PUC ನಲ್ಲಿ ಅಪ್ಲೈ ಮಾಡಿದಾಗ ಕೇವಲ ಒಂದೇ ಮಾರ್ಕ್ಸ್ ನಿಂದ ನನಗೆ ಸಿಗ್ಲಿಲ್ಲ ವೈದ್ಯಕೀಯ ಸಿಕ್ಕಿಟ್ಟು. ಆಮೇಲೆ ಸೀಟ್ ಸಿಗದೇ ಇದ್ದಾಗ BSc ಕೋರ್ಸ್ ನ ಕಂಪ್ಲೀಟ್ ಮಾಡಿಕೊಂಡು BSc ಇಂದ ನನಗೆ MBBS ಗೆ ಸೆಲೆಕ್ಷನ್ ಆಯ್ತು. ಅವಾಗ ಸೆಕೆಂಡ್ ರ್ಯಾಂಕ್ ಇದ್ದೆ ನಾನು, ಅಲ್ಲಿ ಸೆಲೆಕ್ಷನ್ ಆಗಿ ನಾನು ವೈದ್ಯ ವೃತ್ತಿಗೆ ಸೇರ್ಕೊಂಡೆ. ಅಂದ್ರೆ ನನಗೆ ತುಂಬಾ ಆಸಕ್ತಿನೂ ಇತ್ತು, ತುಂಬಾ ನಾನು ವೈದ್ಯಲಾಗ್ಬೇಕು ಅಂತ ದೊಡ್ಡ ಹಂಬಲ ಇತ್ತು. ಅದೇ ತರ ನಾನು ವೈದ್ಯಕೀಯ ವೃತ್ತಿಯನ್ನ ಆರಿಸಿಕೊಂಡೆ.
0: ಓಕೆ, ನಿಮ್ಗೆ ಆ ಹಂಬಲ ಬರೋದಕ್ಕೆ ನಾನು ಇವರನ್ನ ನೋಡಿ ಹೀಗಾಗಿದ್ದು ಆತರ ಯಾರಾದ್ರೂ ರೋಲ್ ಮಾಡೆಲ್ ತರ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಡಾಕ್ಟರ್ ಅಂತ ಇದ್ರಾ ನಿಮ್ಗೆ?
1: ಇಲ್ಲ ಇಲ್ಲ, ನಮ್ ಫ್ಯಾಮಿಲಿನಲ್ಲಿ ಯಾರು ಡಾಕ್ಟರ್ ಇರ್ಲಿಲ್ಲ. ಅಂದ್ರೆ ಡಿಸ್ಟೆಂಟ್ ಆಗಿ ಒಬ್ರು ರಿಲೇಟಿವ್ ಇದ್ರು, ಅವರನ್ನು ನೋಡಿದಾಗೆಲ್ಲ ನಮ್ ತಾಯಿ ಹೇಳ್ತಾ ಇದ್ರು, ನೀನು ಒಳ್ಳೆ ಡಾಕ್ಟರ್ ಆಗ್ಬೇಕು, ನೀನು ಓದ್ಬೇಕು ಚೆನ್ನಾಗಿ ಅಂತ ತುಂಬಾ ನಮ್ಗೆ ನಮ್ ತಾಯಿ ಸಪೋರ್ಟ್ ಮಾಡ್ತಾ ಇದ್ರು, ಪ್ರೋತ್ಸಾಹಿಸ್ತಾ ಇದ್ರು. ನಮ್ ತಂದೆಯವರು ಕೂಡ ಹೇಳ್ತಾ ಇದ್ರು, ಇಲ್ಲೇ ಎಲ್ಲಾದ್ರೂ ಮೆಡಿಕಲ್ ಕಾಲೇಜಿಗೆ ಸೀಟ್ ಸಿಕ್ಕಿದ್ರೆ ಗೌರ್ಮೆಂಟ್ ಕಾಲೇಜ್ಗೆ ನಿನ್ನನ್ನು ಸೇರಿಸ್ತೀನಮ್ಮ ಅಂತ ಹೇಳ್ತಾ ಇದ್ರು. ನನ್ನ ಆಸೆನ ನೋಡ್ಬಿಟ್ಟು ಅವರು ಆತರ ಹೇಳ್ತಾ ಇದ್ರು.
0: ಓಕೆ, ಈಗ ನೀವು 51 ವರ್ಷದಿಂದಾನು ವೈದ್ಯಾಗಿ ನಿಮ್ಮ ಒಂದು ಜೀವನವನ್ನ ನಡೆಸ್ತಾ ಬಂದಿದ್ದೀರಾ. ನೀವು ಈಗ ಆ ಒಂದು 51 ವರ್ಷದ ಹಿಂದೆ ತಿರುಗಿ ನೋಡೋದಾದ್ರೆ, ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ವೈದ್ಯಾಗಿರೋದು ಏನು ಚಾಲೆಂಜ್ ಅಂತ ಅನ್ಸುತ್ತೆ ನಿಮ್ಗೆ?
1: ಖಂಡಿತವಾಗ್ಲೂ, ನಾನು ಈ ಒಂದು 51 ವರ್ಷದ ಅವಧಿಯಲ್ಲಿ ಅನೇಕ ರೀತಿಯ ಒಂದು ಪ್ರೋಗ್ರಾಮ್ಗಳನ್ನ ನೋಡಿದ್ದೀನಿ, ಕಾರ್ಯಕ್ರಮಗಳನ್ನ, ಹಾಗೆ ಅನೇಕ ರೀತಿಯ ಚಾಲೆಂಜ್ಗಳನ್ನ ಕೂಡ ಎದುರಿಸ್ಕೊಂಡು ಬಂದಿದ್ದೀನಿ. ಯಾಕಪ್ಪ ಅಂತಂದ್ರೆ, ಆಗಿನ ಕಾಲನೇ ಬೇರೆ ಇತ್ತು, ಈಗಿನ ಕಾಲನೇ ಬೇರೆ. ಆಗ ಇವಾಗಿದ್ದ ತರ ವೈದ್ಯರು ಇರ್ಲಿಲ್ಲ, ಬರೀ ಕುಟುಂಬ ವೈದ್ಯರೇ ಜಾಸ್ತಿ ಇರ್ತಾ ಇದ್ರು. ಆಮೇಲೆ ಅವಾಗ ಬಹಳ ಕಮ್ಮಿ ದುಡ್ಡಿಗಿಂತ ಹೆಚ್ಚು ವೈದ್ಯರಿಗೂ ರೋಗಿಗಳಿಗೂ ಬಹಳಷ್ಟು ಅವಿನಾವ ಭಾವ ಸಂಬಂಧ ಇರ್ತಾ ಇತ್ತು. ಆಗ ನಾವು ದುಡ್ಡಿಗೋಸ್ಕರ ಚಿಕಿತ್ಸೆ ಕೊಡ್ತಾನೆ ಇರ್ಲಿಲ್ಲ. ಎಷ್ಟೋ ಸತಿ ಪೇಷಂಟ್ ದುಡ್ಡು ಕೊಡದೇನೆ ಹೊಟ್ಟೋಗಿದ್ದು ಉಂಟು, ನಮ್ ಕೈಲಿ ದುಡ್ಡಿಲ್ಲ ಅಂತ ಹೇಳ್ಬಿಡೋರು. ಅಂತ ಸಂದರ್ಭದಲ್ಲೂ ಕೂಡ ನಾವು ಅವಾಗೆಲ್ಲಾನು ಚಿಕಿತ್ಸೆ ಕೊಟ್ಟು ಪೇಷಂಟ್ಗೋಸ್ಕರನೇ ಬದುಕಿದೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಕಾಲಕ್ರಮೇಣ ಈಗ ಬರ್ತಾ ಬರ್ತಾ ಇದು ಒಂದು ವ್ಯಾಪಾರೀಕರಣ ಆಗ್ಬಿಟ್ಟಿದೆ ವೈದ್ಯಕೀಯ ಕೋರ್ಸ್. ಅದು ಬೇಜಾರಾಗುತ್ತೆ ಕೆಲವು ಸರ್ತಿ, ಯಾಕೆಂದ್ರೆ ನಾವಿದ್ದ ದಿನಗಳು ಗೋಲ್ಡನ್ ಡೇಸು. ನಾವು ಬಹಳ ಸಂತೋಷವಾಗಿದ್ವಿ ನಮ್ ಪೇಷಂಟ್ಸ್ ಜೊತೆ, ರೋಗಿಗಳ ಜೊತೆ, ಅವರು ತುಂಬಾ ಸಂತೋಷವಾಗಿದ್ರು ನಮ್ ಜೊತೆ. ಹಾಗಾಗಿ ಇವತ್ತಿಗೂ ಅವತ್ತಿಗೂ ನಾವು ಒಂದು ಯೋಚನೆ ಮಾಡಿದಾಗ ಎಲ್ಲ ರೀತಿಯ ವ್ಯತ್ಯಾಸಗಳನ್ನ ಕಾಣ್ತಾ ಇದೀವಿ. ದುಡ್ಡಿಂದ ಇರ್ಬೋದು, ಆರ್ಥಿಕವಾಗಿ, ಅಥವಾ ಇನ್ವೆಸ್ಟಿಗೇಷನ್ ಮಾಡಿಸೋದಿರ್ಬೋದು, ಅಥವಾ ಒಂದು ರೋಗವನ್ನ ನಿರ್ಣಯಿಸೋದಿರ್ಬೋದು, ಎಲ್ಲಾ ತರದಲ್ಲೂ ಅನೇಕ ರೀತಿಯ ಬದಲಾವಣೆಗಳನ್ನ ನಾವು ಈ ಕಾಲಕ್ಕೆ ಕಂಡಿದೀವಿ. ಈಗ ಅಷ್ಟು ಸುಲಭ ಅಲ್ಲ ವೈದ್ಯಕೀಯ ವೃತ್ತಿ, ಬಹಳ ಕಷ್ಟವಾಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
0: ಹೌದು, ಖಂಡಿತವಾಗ್ಲೂ ಈಗ ಯಾವುದೇ ಒಂದು ವೃತ್ತಿ ಅಂತ ತಗೊಂಡ್ರೆ ಅದು ಖಂಡಿತ ಸುಲಭ ಅಲ್ಲ ಅನ್ನೋದು ಎಲ್ಲರಿಗೂ ಈಗ ಗೊತ್ತಿರುವಂತಹ ಸತ್ಯನೇ ಆಗಿದೆ. ಆದ್ರೆ ನೀವು 51 ವರ್ಷದಿಂದ ಡಾಕ್ಟರ್ ಆಗಿರೋದ್ರಿಂದ, ಈ ಡಾಕ್ಟರ್ ಅಂದ ತಕ್ಷಣ ಎಲ್ಲರಿಗೂ ತಲೆಯಲ್ಲಿರುತ್ತೆ ಯಾವ ಟೈಮ್ಗೆ ಬೇಕಾದ್ರೂ ಅವೈಲೇಬಲ್ ಇರುವಂತಹ ಡಾಕ್ಟರ್ ಆಗಿರ್ಬೇಕು ಅಂತ. ಈಗ ನಮ್ಗೆ ಕೆಲವರಿಗೆ ಇರುತ್ತೆ, ನಾನು ಈ ಡಾಕ್ಟರ್ ಹತ್ರ ಹೋದ್ರೇನೆ ನನಗೆ ಸರಿ ಹೋಗೋದು, ಸೊ ನನಗೆ ಏನೇ ಒಂದು ಇದ್ರೂ ಅದು ಮಾನಸಿಕವಾಗಿ ಈ ಡಾಕ್ಟರ್ ಅನ್ನ ನೋಡಿದ್ರೆ ಸಾಕು ನನಗೆ ಸರಿ ಹೋಗುತ್ತೆ ಅನ್ನುವಂತ ಒಂದು ಮನಸ್ಥಿತಿ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಆ ರೀತಿಯಾದ ಸಮಯದಲ್ಲಿ ನೀವು ನಿಮ್ಮ ವೈಯಕ್ತಿಕ ಜೀವನ ಆಗ್ಲಿ ವೃತ್ತಿ ಜೀವನವನ್ನಾಗ್ಲಿ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಬಂದಿದ್ದೀರಾ 51 ವರ್ಷದಿಂದ ಅಂತ ಹೇಳ್ತೀರಾ?
1: ಈ ಒಂದು ಬಹಳ ಉತ್ತಮ ಪ್ರಶ್ನೆ ಕೇಳ್ಬಿಟ್ರಿ ನೀವು. ಯಾಕೆಂದ್ರೆ ವೈಯಕ್ತಿಕ ಜೀವನ ನಮಗೆ ಬಹಳ ಕಮ್ಮಿ ಇರುತ್ತೆ ಡಾಕ್ಟರ್ ಆದವ್ರಿಗೆ. ಕೆಲವು ಸತಿ ಊಟ ಮಾಡ್ತಾ ಇರುವಾಗ್ಲೂ ನಾವು ಎದ್ದು ಹೋಗ್ಬೇಕಾದಂತ ಪರಿಸ್ಥಿತಿ, ಎಮರ್ಜೆನ್ಸಿ ಬಂತು ಅಂದ್ರೆ ಊಟ ಬಿಟ್ಟು ಎದ್ದು ಹೋಗ್ಬೇಕು, ಆ ತರದ ಅನೇಕ ಪರಿಸ್ಥಿತಿಗಳನ್ನು ನಾವು ನೋಡಿದೀವಿ. ಹಾಗೆ ಅಂತಂದಾಗ ನಾವು ನಮ್ಮ ವೈಯಕ್ತಿಕ ಜೀವನಕ್ಕೆ ಸ್ವಲ್ಪ ಕಡಿವಾಣ ಹಾಕ್ಲೇಬೇಕಾಗುತ್ತೆ. ಈ ಇದು ಸೇವೆ, ಒಂದು ಮಾನವೀಯತೆಯ ಮೌಲ್ಯಗಳನ್ನ ನಾವು ಇಟ್ಕೊಂಡಾಗ, ಸೇವೆ ಅಂತ ಪರಿಗಣಿಸಿದಾಗ, ವೈಯಕ್ತಿಕ ಜೀವನಕ್ಕೆ ಸಾಕಷ್ಟು ಸಮಯ ಕೊಡೋದಕ್ಕೆ ಖಂಡಿತ ಆಗೋದಿಲ್ಲ. ಆದ್ರಿಂದ ನಾವು ಸೇವೆಯ ಮನೋಭಾವದಿಂದನೇ ಕೆಲಸ ಮಾಡ್ಬೇಕಾಗತ್ತೆ, ಹೆಚ್ಚು ಸಮಯವನ್ನ ನಾವು ಪೇಷಂಟ್ಗಳಿಗೆ ಕೊಡಬೇಕಾಗತ್ತೆ. ಇದು ಬಹಳ ಮುಖ್ಯವಾದದ್ದು.
0: ಎಷ್ಟೋ ಸತಿ ನಿಮಗೆ ನಿಮ್ಮ ಹತ್ರ ಇರೋ ಪೇಷಂಟ್ಗಳೇ ನಿಮಗೆ ಮನೆಯವ್ರು ಕೂಡ ಆಗ್ಬಿಟ್ಟಿರ್ತಾರೆ ಅಲ್ವಾ?
1: ಹೌದು ಹೌದು, ಖಂಡಿತವಾಗ್ಲೂ. ಯಾಕೆಂದ್ರೆ ಕುಟುಂಬ ವೈದ್ಯಳು ಅಂತ ನಾನು ಹೇಳುವಾಗ ತುಂಬಾ ಹೆಮ್ಮೆ ಆಗುತ್ತೆ. ಯಾಕೆಂದ್ರೆ ಅವರ ಕುಟುಂಬ ಯುವಕದಲ್ಲಿ ನಾನು ಒಬ್ಬಳಾಗ್ಬಿಟ್ಟಿರ್ತೀನಿ. ಅದರಿಂದ ವೈದ್ಯರಿಗೂ ರೋಗಿಗಳಿಗೂ ತುಂಬಾ ಹತ್ತಿರದ ಸಂಬಂಧ. ಅವ್ರು ಏನಕ್ಕೆ ನಮ್ಮ ಹತ್ರ ಬರ್ತಾರೆ, ಅವ್ರ ಹತ್ರ ಹೋದ ತಕ್ಷಣ ನಮ್ ಕಷ್ಟ ಎಲ್ಲ ಹೊರಟೋಗುತ್ತೆ, ನಾವು ಸಂತೋಷವಾಗಿರ್ಬೋದು, ನಮ್ಮ ಆರೋಗ್ಯ ಸುಧಾರಿಸುತ್ತೆ, ಎಲ್ಲ ನಮ್ಮ ತೊಂದರೆಗಳು ನಿವಾರಣೆ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ರೋಗಿಗಳು ನಮ್ಮ ಹತ್ರ ಬರ್ತಾರೆ. ಆ ತರ ಇರುವಾಗ ರೋಗಿಗಳಿಗೆ ಡಾಕ್ಟರ್ನ ನೋಡಿದ್ರೇನೆ ಸಾಕು, ಎಷ್ಟೋ ಸಮಾಧಾನ.

0: ಆಗ್ಬಿಡುತ್ತೆ. ಅದು ಬಹಳ ಮುಖ್ಯ. ಟ್ರೀಟ್ಮೆಂಟ್ ಆಸ್ಪೆಕ್ಟ್ 50% ಆದ್ರೆ ರೋಗಿಗಳಿಗೆ ಧೈರ್ಯ ತುಂಬೋದು, ಅವರ ಮಾನಸಿಕ ಸ್ಥಿತಿನ ಅರ್ಥ ಮಾಡಿಕೊಂಡು ಅವರಿಗೆ ಮನೋಸ್ಥೈರ್ಯ ಕೊಡತಕ್ಕಂಥದ್ದು ಮತ್ತೊಂದು 50% ಆಗುತ್ತೆ. ಆದ್ರಿಂದ ಡಾಕ್ಟರ್ ಆಗಿರೋರಿಗೆ ಬಹಳ ಸಹನೆ ಬೇಕು, ಸಂಯಮ ಬೇಕು. ಆಮೇಲೆ ಪೇಷಂಟ್ಸ್ ಅಂದ್ರೆ ಒಂದು ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು, ಅವರಲ್ಲಿ ನಂಬಿಕೆಯೇನು ಇರಬೇಕು. ನಮಗೆ ನಮ್ಮ ಹತ್ರನೇ ಬರ್ತಾರೆ, ನಾವು ಅವ್ರನ್ನ ಚೆನ್ನಾಗಿ ಮಾಡಿ ಕಳಿಸ್ಬೇಕು ಅನ್ನೋ ಒಂದು ಮನೋ ನಿರ್ಧಾರನೂ ಇರಬೇಕು.
1: ಖಂಡಿತವಾಗ್ಲು. ಈಗ ನೀವು ಏನು ಸಹನೆ ಬಗ್ಗೆ ಮಾತನಾಡ್ತಾ ಇದ್ರಿ, ನೀವು 50 ವರ್ಷದ ಹಿಂದೆ ಯೋಚನೆ ಮಾಡಿದ್ರೆ ಇಷ್ಟು ವರ್ಷ ನೀವು ವೈದ್ಯೆಯಾಗಿ ಇರ್ತೀನಿ ಅಂತ ಆಗ್ಲಿಂದ ಏನಾದ್ರು ಅನ್ಕೊಂಡಿದ್ರ?
0: ಖಂಡಿತವಾಗ್ಲೂ ಇತ್ತು. ಯಾಕೆಂದ್ರೆ ನನಗೆ ತುಂಬಾ ನನ್ನ ಒಂದು ವೃತ್ತಿಯ ಮೇಲೆ ಬಹಳಷ್ಟು ಆಸಕ್ತಿ ಆಸೆ ಎರಡೂ ಇದೆ. ನಾನ್ ಹೇಳೋದಾದ್ರೆ ಈ ಜನ್ಮ ಅಲ್ಲ, ಮುಂದಿನ ಜನ್ಮದಲ್ಲೂ ನಾನು ವೈದ್ಯಳಾಗೆ ಬಾಳ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಆ ಜನ್ಮಕ್ಕೂ ದೇವರು ನನಗೆ ವೈದ್ಯಳ ವೃತ್ತಿನೇ ಕರುಣಿಸಬೇಕು ದೇವರು ಅಂತ ಕೇಳ್ಕೊತೀನಿ. ಯಾಕೆ ಅಂತಂದ್ರೆ ಈ ಒಂದು ವೃತ್ತಿಯಲ್ಲಿ ಸಿಗತಕ್ಕಂತಹ ಒಂದು ಸಂತೋಷ ಇರ್ಬೋದು, ಒಂದು ಆನಂದ ಮತ್ತೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ತೃಪ್ತಿ ಸಿಗುತ್ತೆ ನಮಗೆ ಇದರಲ್ಲಿ. ನಾವು ಮಾಡಿರೋ ಕೆಲಸದಲ್ಲಿ ನಮಗೆ ತುಂಬಾ ತೃಪ್ತಿ ಸಿಗಬೇಕಾದಿದ್ದು ಅಂದ್ರೆ ವೈದ್ಯ ವೃತ್ತಿ.
1: ಖಂಡಿತ. ನೀವು ಹಿಂತಿರುಗಿ ನೋಡಿದಾಗ ಈ 50 ವರ್ಷಗಳಲ್ಲಿ ಯಾವ್ದಾದ್ರೂ ಒಂದು ಮೆಮೊರೇಬಲ್ ಮೂಮೆಂಟ್ ಇದೆ, ನಾನು ವೈದ್ಯ ಆದಾಗಿಂದಾನು ಇದನ್ನ ನನ್ನ ಜೀವನದಲ್ಲಿ ನಾನು ಮರೆಯಕ್ಕೆ ಆಗಲ್ಲ ಅನ್ನುವಂತ ಒಂದು ಮೊಮೆಂಟ್ ಇದ್ರೆ ಅದನ್ನ ನಮ್ಮೊಟ್ಟಿಗೆ ಶೇರ್ ಮಾಡಬಹುದು?
0: ಖಂಡಿತವಾಗ್ಲು. ಈ ತರದ್ದು ಅನೇಕ ಸಂಗತಿಗಳು ಸನ್ನಿವೇಶಗಳನ್ನ ನಾನು ನೋಡಿದೀನಿ. ಒಬ್ಳು ಹೆಂಗಸಿಗೆ ಸುಮಾರು ಒಂದು 6 ಅಬಾರ್ಷನ್ ಆಗಿತ್ತು. 6 ಅಬಾರ್ಷನ್ ಅಂದ್ರೆ ಎಲ್ಲಾ ಮಕ್ಕಳನ್ನು ನ್ಯೂನತೆ. 7ನೇದಕ್ಕೆ ಅವಳು ಪ್ರೆಗ್ನೆಂಟ್ ಆದ್ಲು. ಅವಳು ಬಂದ್ಲು ನನ್ನ ಹತ್ರ, ಬಂದ್ಬಿಟ್ಟು ಪ್ರೆಗ್ನೆಂಟ್ ಆಗಿದ್ದೀನಿ, ನನ್ಗೆ ಈ ಮಗು ಬೇಡ, ತೆಗೆದ್ಬಿಡಿ ಅಂದ್ಲು. ನಾನು ಹೇಳಿದೆ ಬೇಡಮ್ಮ ಹಾಗನ್ಬೇಡ, ನಿಂಗೆ ಒಂದು ಮಕ್ಕಳಿಲ್ಲ, ಅದು ಹೆಂಗೆ ನಿನ್ಗೆ ಈ ಮಗುನ್ ತೆಗೆಯೋದು, ನನ್ ಕೈ ಬರಲ್ಲ ಅದ್ ಮಾಡೋದಕ್ಕೆ, ದೇವ್ರ ಮೇಲೆ ಭಾರ ಹಾಕ್ಬಿಡು ನೀನು, ನನ್ಗೇನೋ ನನ್ ಮನಸ್ಸು ಹೇಳ್ತಾ ಇದೆ ನಿಂಗೆ ಒಳ್ಳೇದಾಗತ್ತೆ ಅಂತ ಬಿಡು ಅಂತ ಹೇಳಿದೆ. ಅವಳು ಆಯ್ತು ಡಾಕ್ಟ್ರೆ ನಿಮ್ ಮೇಲೆ ಭಾರ ಹಾಕ್ಬಿಟ್ಟು ನಾ ಬಿಡ್ತೀನಿ ಅಂದ್ಲು. ಆ ತಿಂಗಳು ತಿಂಗಳು ಚೆಕಪ್ ಗೆ ಬರ್ತಾ ಇದ್ಲು. ನಾ ಹೇಳ್ದೆ ಇದು ದೇವ್ರ ಮಗುನೇ, ನಮ್ದು ನಂದು ಅಲ್ಲ ನಿಂದು ಅಲ್ಲ, ದೇವ್ರು ಕೊಡೋ ಮಗು ಇದು, ಏನಾದ್ರೂ ಆಗ್ಲಿ ದೇವ್ರು ಒಳ್ಳೇದ್ ಮಾಡ್ತಾನೆ, ಸುಮ್ನಿರು ನಂಬಿಕೆ ಇಟ್ಕೊ ಅಂತ. ಕೊನೆಗೆ 9 ತಿಂಗಳಾಗಿ ಮಗು ಹುಟ್ಟಿತು, ಅದೊಂದ್ ಗಂಡ್ ಮಗು ಆಯ್ತು. ಆ ಮಗು ನಿಜವಾಗ್ಲೂ ಯಾವ ನ್ಯೂನತೆನೂ ಇರ್ಲಿಲ್ಲ. ಇದು ತುಂಬಾ ಆಶ್ಚರ್ಯವಾದಂತ ವಿಚಾರ. ಅವಳು ಆಮೇಲೆ ಹೇಳಿದ್ಲು, ಇಲ್ಲ ಡಾಕ್ಟರ್ ನಾವ್ ಯಾರೋ ನನಗೆ ಹೇಳಿ ಕಳ್ಸಿದ್ರು ನಮ್ ಗುರುತಿರೋರು, ನೀನ್ ಲಕ್ಷ್ಮಿ ಡಾಕ್ಟರ್ ಹತ್ರ ಹೋಗು, ನಿಂಗ್ ತುಂಬಾ ಒಳ್ಳೇದಾಗತ್ತೆ, ಅವ್ರ ಮನಸ್ಸು ತುಂಬಾ ಎಲ್ಲರಿಗೂ ಹಾರೈಸ್ತಾ ಇರ್ತಾರ, ಅವರು ಒಳ್ಳೇದನ್ನ ಹಾರೈಸ್ತಾರೆ, ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನ್ ನಿಮ್ ಹತ್ರ ಬಂದ್ಲೆ ಅಂತ ಹೇಳಿದ್ಲು. ಅವತ್ತು ನನಗೆ ತುಂಬಾ ಸಂತೋಷ ಆಯ್ತು, ಯಾಕೆಂದ್ರೆ ಒಂದ್ ಒಳ್ಳೆ ಕೆಲಸ ನಾನ್ ಮಾಡ್ದಂಗೆ ಅನ್ನಿಸ್ತು ನಂಗೆ. ಅಬಾರ್ಷನ್ ಮಾಡಿ ಮಗು ತೆಗಿತಿದ್ದವಳು, ಒಂದ್ ಒಳ್ಳೆ ಮಗುಗೆ ಜನ್ಮ ಕೊಟ್ಲವಳು, ನಾನ್ ಒಂದ್ ಒಳ್ಳೆ ಮಗುನ್ ಡೆಲಿವರಿ ಮಾಡಿದೆ, ಅವತ್ತು ನನಗೆ ತುಂಬಾ ಸಂತೋಷ ತೃಪ್ತಿ ಆಯ್ತು. ಅಯ್ಯೋ ದೇವ್ರೆ ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಅಂತ ನಂಗೆ ಅನ್ನಿಸ್ತು.
1: ನಿಜ, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಆ ಪುಟ್ಟ ಕಂದಮ್ಮಗಳನ್ನ ನೋಡಿದಾಗ ನಿಮಗೆ ಎಷ್ಟು ಸಂತೋಷ ಆಗಿರಬಹುದು ಅಂತ ನಾವು ಊಹಿಸ್ಕೊತಾ ಇದೀವಿ. ಆದ್ರೆ ಈಗ ನಿಮ್ಮ ಬಾಯಲ್ಲೇ ಹೇಳಿ, ನೀವು ಪ್ರತಿದಿನ ಎಷ್ಟೋ ಸಾವಿರಾರು ಮಕ್ಕಳುಗಳನ್ನ ನೋಡ್ತಾ ಇರ್ತೀರ, ಆ ಪುಟ್ಟ ಕಂದಮ್ಮನ ಅಳು ಕೇಳಿದಾಗ ನಿಮಗೆ ಎಷ್ಟು ಸಂತೋಷ ಆಗತ್ತೆ?
0: ಖಂಡಿತವಾಗ್ಲೂ ಸಂತೋಷ ಆಗತ್ತೆ. ಆ ಮಕ್ಕಳು ಒಂದ್ಸತಿ ಅಮ್ಮ ಅಂತಂದಾಗ ನಾನು ಅವಳಿಗೆ ಹೇಳ್ತೀನಿ, ಅಮ್ಮ ನೋಡು ನಿನ್ನ ಕರೀತಾ ಇದೆ ನಿನ್ ಮಗು ಅಂತ ಹೇಳ್ತೀನಿ. ಅಮ್ಮ ಅಂತಿದೆ ನೋಡು ನಿನ್ ಮಗು ನಿನ್ ಕರೀತಾ ಇದೆ ಅಂತ ಅವಳಿಗೂ ತುಂಬಾ ಸಂತೋಷ ಆಗುತ್ತೆ. ಹೀಗಾಗಿ ಒಂದು ಆ ಬಾಂಧವ್ಯ ಇದೆಯಲ್ಲ, ಎಸ್ಪೆಷಲಿ ಸ್ತ್ರೀರೋಗ ತಜ್ಞರಾದ್ರೆ ಆ ತಾಯಿ ಮಗು ಜೊತೆ ನಾವಿರ್ತೀವಲ್ವಾ, ಅದು ತುಂಬಾ ಸಂತೋಷದ ವಿಷಯ. ಆ ಮಕ್ಕಳು ದೊಡ್ಡವರಾದ್ರೂ ನಮ್ಗೆ ಅವ್ರನ್ನ ನೋಡ್ಬೇಕು. ನಾನು ಇವತ್ತಿಗೂ ಹೇಳ್ತೀನಿ, ಎಷ್ಟೋ ವರ್ಷ 25-30 ವರ್ಷ ಅಮೆರಿಕಾಗ ಹೋಗಿರ್ತಾರೆ, ಇಂಗ್ಲೆಂಡ್ ಹೋಗಿರ್ತಾರೆ, ಬರ್ತಾರೆ, ಬಂದಾಗ ಕರ್ಕೊಂಡ್ಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡಿಸ್ತಾರೆ. ಅವಾಗ ಅವತ್ತು ಹೇಳ್ತೀನಿ, ಅಯ್ಯೋ ನನ್ನ ಮಕ್ಕಳು ಬಂದಿದ್ದಾರಲ್ಲಪ್ಪ, ನಂಗೆ ಎಷ್ಟು ಸಂತೋಷ ಆಯ್ತು, ನೀವು ಬಂದ್ರಲ್ಲ ನನ್ನ ನೋಡಿದ್ರಲ್ಲ ನಂಗೆ ಅದೇ ಒಂದು ಸಂತೋಷಪ್ಪ, ಬಾ ಅಂತೇಳಿ ನನ್ನ ಜೊತೆ ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ. ತುಂಬಾ ಸಂತೋಷ ತಂದಿದೆ ನನಗೆ ಈ ವಿಷಯ.
1: ನಾವು ಸಂತೋಷದ ವಿಷಯಗಳನ್ನ ಮಾತಾಡ್ತಾ, ಈಗ ಲೈಫ್ ಅನ್ನೋದು ಖಂಡಿತವಾಗ್ಲೂ ಒಂದು ಬ್ಯಾಲೆನ್ಸ್. ಈಗ ಸಂತೋಷ ಎಷ್ಟಿರುತ್ತೋ ದುಃಖನೂ ಅಷ್ಟೇ ಇರುತ್ತೆ. ಈಗ ನೀವು ಡೆಲಿವರಿ ಮಾಡಿದ್ದ ಸಮಯದಲ್ಲಿ ಕೂಡ ಒಂದಷ್ಟು ಮಕ್ಕಳನ್ನ ಕಳ್ಕೊಳ್ಬೇಕಾಗತ್ತೆ ಆ ತಾಯಿ, ಆ ದುಃಖನ ನೀವು ಹೇಗೆ ತಡಿತಾ ಇದ್ರಿ, ತಾಯಿಗೆ ಹೇಗೆ ಸಮಾಧಾನ ಮಾಡ್ತಾ ಇದ್ರಿ?
0: ಇದು ತುಂಬಾ ದುಃಖವಾದಂತ ವಿಷಯ. ಯಾಕೆಂದ್ರೆ ತಾಯಿ ಮಗು ಇಬ್ರು ಸುರಕ್ಷಿತವಾಗಿರ್ಬೇಕು ಅಂತಾನೆ ನಮ್ಮ ಹತ್ರ ಬರ್ತಾರೆ. ಆ ವಿಷಯದಲ್ಲಿ ನನ್ನ ಹತ್ರ ತುಂಬಾ ಮಕ್ಕಳು ಸತ್ತಿಲ್ಲ, ಅದೊಂದು ನನಗೆ ಬಹಳ ಹೆಮ್ಮೆ ವಿಷಯ. ನಾನು ಡೆಲಿವರಿ ಮಾಡಿದ್ದವು ಸಾಧಾರಣವಾಗಿ ಎಲ್ಲ ಮಕ್ಕಳು ಬದುಕಿದ್ದಾರೆ. ನನ್ನ ನೆನಪಲ್ಲಿ ಸತ್ತಿರೋದು ಒಂದೋ ಎರಡೋ ಇರ್ಬೋದು. ಅದೇನು ಅಂದ್ರೆ ಅಚಾತುರ್ಯ ಹೇಗಾಯ್ತು ಅಂದ್ರೆ, ಅವ್ರು ಡಯಾಬಿಟಿಸ್ ಇತ್ತು ತಾಯಿಗೆ. ನಾವೆಲ್ಲ ರೆಡಿ ಮಾಡ್ಕೊಂಡು ನಾಡದ್ದು ಅವಳಿಗೆ ಸಿಜೇರಿಯನ್ ಮಾಡಿ ಮಗುನ 8 ತಿಂಗಳ ಮೇಲೆ ಒಂದ್ ವಾರನೂ ಆಗಿರ್ಲಿಲ್ಲ ಇನ್ನು, ತೆಗೆದ್ಬಿಡ್ಬೇಕು ಅಂತ ಮಾಡ್ಕೊಂಡಿದ್ವಿ. ಆದ್ರೆ 2 ದಿನ ಮುಂಚೆನೆ ಹೊಟ್ಟೆಲಿ ಹೊಟ್ಟೋಯ್ತು. ಆ ಮಗು. ಆಕೆಗೆ ಮಕ್ಕಳು ಇರಲಿಲ್ಲ ಪಾಪ. ಅದು ತುಂಬ ದುಃಖ ಆಯಿತು, ಯಾಕೆಂದರೆ ಅವಳಿಗೂ ದುಃಖ, ನನಗೆ ಹೇಳೋಕ್ಕೂ ಕೂಡ ದುಃಖ ಆಯಿತು, ಅವಳಿಗೂ ದುಃಖ ಆಯಿತು. ಅವಳಿಗೆ ಆಮೇಲೆ ಸಮಾಧಾನ ಮಾಡಿ ಹೇಳಿದೆ, ನೋಡಮ್ಮ ನಿನ್ಗೆ ಇನ್ನೊಂದು ಸತಿ ನೀನು ಪ್ರೆಗ್ನೆಂಟ್ ಆದಾಗ ನಿಂಗೊಂದು ಮಗುನ ಕೊಡಲೇಬೇಕು, ನಾನು ನಿಶ್ಚಯಿಸಿದ್ದೀನಿ, ನಾನು ಮಾಡಿಕೊಡ್ಬೇಕು.

0: ಅಂತ. ನೀನೇನು ಯೋಚನೆ ಮಾಡಬೇಡ, ನನ್ನ ಮೇಲೆ ಭಾರ ಹಾಕು, ಸಹರ್ನಿಶಿ ನಾನು ಕಷ್ಟಪಟ್ಟು ನಿನಗೊಂದು ಮಗು ಉಳಿಸ್ಕೊಡ್ತೀನಿ, ನೀನು ಯೋಚನೆ ಮಾಡಬೇಡ ಅಂತ ಹೇಳಿದೆ. ಆಮೇಲೆ ಅವಳು ಮತ್ತೆ ಒಂದು 6 ತಿಂಗಳಲ್ಲೇ ಪ್ರೆಗ್ನೆಂಟ್ ಆದಳು. ಪುನಃ ಬಂದಳು, ಅವಳಿಗೆ ಮೊದಲನೇ ದಿನದಿಂದ ಕೊನೆ ದಿನದವರೆಗೂ ಅವಳಿಗೆ ಶುಗರ್ ಎಲ್ಲ ಟೆಸ್ಟ್ ಮಾಡಿ ಏನೇನು ಬೇಕೋ ಎಲ್ಲ ಇನ್ವೆಸ್ಟಿಗೇಷನ್ನು ಮಾಡಿಸಿ ಬಹಳ ಕೇರ್ಫುಲ್ಲಾಗಿ ಅವಳನ್ನ ನೋಡಿಕೊಂಡು 8 ತಿಂಗಳ ಮೇಲೆ 2 ದಿನ ಆದ ತಕ್ಷಣನೇ ಅವಳಿಗೆ ಸಿಜೇರಿಯನ್ ಮಾಡಿ ಮಗು ತೆಗೆದುಕೊಟ್ವಿ. ಮಗು ತಾಯಿ ಇಬ್ಬರು ಚೆನ್ನಾಗಿದ್ದಾರೆ, ತುಂಬ ಸಂತೋಷ ಆಯಿತು. ಆ ಥರದ ಸ್ಥಿತಿಗತಿಗಳು ತುಂಬ ಆಗಿವೆ ಆಗುತ್ತೆ. ಆದ್ರೂ ನನ್ನ ಕೈಯಲ್ಲಿ ಹೆಚ್ಚು ಮಕ್ಕಳು ಸತ್ತಿಲ್ಲ, ಅದೊಂದು ನನಗೆ ಹೆಮ್ಮೆ ವಿಷಯ. ಯಾವ ಮಕ್ಕಳೂ ನನಗೆ ನೆನಪಿಗೆ ಬರೋವಂಥದ್ದು ಬಹಳ ಕಮ್ಮಿ. ಈ ಒಂದು 51 ವರ್ಷದಲ್ಲಿ ಒಂದೋ ಎರಡೋ ಮಕ್ಕಳು ಹೋಗಿರ್ಬೋದೇ ಹೊರತು ಬಹಳ ಕಮ್ಮಿ ಮಕ್ಕಳು ಸಾವಾಗಿರೋದು. ಯಾಕೆಂದ್ರೆ ನಂಗೆ ತುಂಬ ಭಯ ಜಾಸ್ತಿ, ಮಕ್ಕಳು ತಾಯಿ ಮಕ್ಕಳಿಬ್ರು ಸುರಕ್ಷಿತವಾಗಿರ್ಬೇಕು, ಅದೊಂದೇ ನನಗೆ ಮನಸ್ಸಿನ ಸ್ಥಿತಿ ಅದು. ಆದ್ರಿಂದ ಅವ್ರು ಚೆನ್ನಾಗಿರ್ಬೇಕು ಅಂತ ನಾನು ಯೋಚನೆ ಮಾಡಿದಾಗ ಅವರನ್ನ ಚೆನ್ನಾಗಿ ನೋಡ್ಕೊಂಡ್ರೇನೆ ಅವ್ರು ಚೆನ್ನಾಗಿರಕ್ ಸಾಧ್ಯ.
1: ನಿಜ,
0: ನಮ್ಮ ಒಂದು ಚಿಕಿತ್ಸೆಯಿಂದ ಅವರು ಸುಖವಾಗಿ ಮನೆಗೆ ಹೋಗೋದು ಸಾಧ್ಯ. ಆದ್ರಿಂದ ನಾವು ಬಹಳಷ್ಟು ಕೇರ್ಫುಲ್ ಆಗಿ ಅವ್ರನ್ನ ನೋಡ್ಕೋಬೇಕು.
1: ನಿಮ್ಮನ್ನ ನಂಬಿ ಬಂದವರನ್ನ ನೀವು ಆರಾಮಾಗಿ ಸುರಕ್ಷಿತವಾಗಿ
0: ಕೈ ಬಿಡಬಾರದು.
1: ಕರೆಕ್ಟ್, ಸುರಕ್ಷಿತವಾಗಿ ಮನೆಗೆ ಕಳಿಸುವಂತ ಜವಾಬ್ದಾರಿ ಹೊತ್ತಿರೋದಕ್ಕೆ ನಿಮಗೆ ನಿಜವಾಗ್ಲೂ ನಮ್ಮೆಲ್ಲರ ಕಡೆಯಿಂದ ಒಂದು ದೊಡ್ಡ ಧನ್ಯವಾದ ಹೇಳಲೇಬೇಕಾಗಿದೆ. ನಾವು ಈಗ ನೀವು ಇಷ್ಟು ವರ್ಷದಿಂದ ವೈದ್ಯೆಯಾಗಿ ಕೆಲಸ ಮಾಡ್ತಾ ಇರುವಾಗ ಹಿಂದಿರುಗಿ ನೋಡಿದ್ರೆ ಒಂದು ಫ್ಯಾಮಿಲಿ ಸಪೋರ್ಟ್ ಅಂತ ಒಂದಿರುತ್ತೆ, ನೀವು ಶುರು ಮಾಡಿದಾಗಿಂದ ಇರಬಹುದು, ಈಗ ನೀವೇನು ಮುಂದುವರೆಸ್ಕೊಂಡು ಹೋಗ್ತಾ ಇದ್ದೀರಾ ಈಗಲೂ ಇರಬಹುದು, ಆ ಫ್ಯಾಮಿಲಿ ಸಪೋರ್ಟ್ ಕಾನ್ಸ್ಟೆಂಟ್ ಆಗಿದ್ರೆ ಮಾತ್ರ ಇದು ಸಾಧ್ಯ ಅಂತ ಹೇಳಬಹುದು. ಸೊ ಆ ಫ್ಯಾಮಿಲಿ ಸಪೋರ್ಟ್ ನಿಮಗೆ ಎಷ್ಟು ಮುಖ್ಯ, ಹಾಗೆ ಹೇಗಿದೆ ಅಂತ ಹೇಳಕ್ ಇಷ್ಟಪಡ್ತೀರಾ?
0: ಖಂಡಿತವಾಗ್ಲೂ. ಇದರಲ್ಲಿ ನನ್ನ ಪತಿಯವರಾದ ಡಾಕ್ಟರ್ ಸುಬ್ರಾವ್ ಅವರು ಕೂಡ ಡಾಕ್ಟರ್ನೇನೆ, ಗವರ್ನಮೆಂಟ್ ಇದರ ಕೆಲಸದಲ್ಲಿ ಇದ್ದವರು. ಅವರ ಸಹಕಾರ ತುಂಬಾ ಇದೆ, ಯಾಕೆಂದ್ರೆ ಅವರು ಯಾವತ್ತೂ ಒಂದು ದಿನನೂ ನನಗೆ ಇದು ಮಾಡಬೇಡ ಅಂತ ಹೇಳ್ತಿರ್ಲಿಲ್ಲ. ಅರ್ಧ ರಾತ್ರಿ ಗೆದ್ದೋದ್ರು ಹೋಗು ಪೇಷಂಟ್ ನ ನೋಡು, ಅವ್ರಿಗೆ ಒಳ್ಳೇದ್ ಮಾಡ್ಬೇಕು, ನಾವು ನಮಗಿದೊಂದು ಅಪರೂಪವಾದಂತ ದೇವರು ನಮ್ಗೆ ಕೊಟ್ಟಿರೋ ಅವಕಾಶ, ಇದನ್ನ ನಾವು ಖಂಡಿತವಾಗ್ಲೂ ಸರಿಯಾಗಿ ಉಪಯೋಗಿಸ್ಕೋಬೇಕು ಅಂತ ಹೇಳಿ, ಯಾವ ಗಳಿಗೆ ಆಗ್ಲಿ ಯಾವ ಕ್ಷಣಕ್ಕಾಗ್ಲಿ ಪೇಷಂಟ್ ಬಂದ್ರೆ ಇವತ್ತಿಗೂ ಅವ್ರು ಅದೇ ಮಾತು ಹೇಳ್ತಾರೆ, ತಕ್ಷಣ ಹೋಗಿ ಪೇಷಂಟ್ ನ ನೋಡ್ಬಿಡು, ಅವ್ರ ತೊಂದರೆನ ನಿವಾರಣೆ ಮಾಡ್ಬೇಕು ಅಂತ. ಅವ್ರ ಸಹಕಾರ ಇದ್ದಿದ್ರಿಂದ ನನಗೆ ತುಂಬಾ ಈ ರೀತಿ ಒಂದು ಸಾಧನೆ ಮಾಡಿ ಇಷ್ಟು ವರ್ಷಗಳು ಕೂಡ ಕೆಲಸ ಮಾಡಕ್ಕೆ ಅನುಕೂಲವಾಯ್ತು. ಹಾಗೆ ನಮ್ಮ ತಂದೆ ತಾಯಿಯವರು ಅಷ್ಟೇನೆ, ನಾನು ಓದುವಾಗ ತುಂಬಾ ಒಂದು ದಿನನಾದ್ರೂ ನಮ್ಮ ತಾಯಿ ನನ್ನ ಕೆಲಸಕ್ಕೆ ಕರೀತಿರ್ಲಿಲ್ಲ, ಇಲ್ಲ ಓದ್ಬೇಕು ಓದ್ಬೇಕು, ಹೋಗಮ್ಮ ನೀನು ಓದ್ಕೋ ಹೋಗು, ಹೋಗಮ್ಮ ನೀನು ಓದ್ಕೋ ಹೋಗು. ಹಾಗೆ ನಮ್ಮ ತಂದೆಯವರು ಕೂಡ ಅಷ್ಟೇನೆ, ಅವರು ಬಹಳ ಮಧ್ಯಮ ವರ್ಗದಿಂದ ಬಂದವರು, ಅಷ್ಟೊಂದು ಆರ್ಥಿಕ ಪರಿಸ್ಥಿತಿ ಒಳ್ಳೇದಿರ್ಲಿಲ್ಲ. ಅಂಥದ್ದಲ್ಲೂ ಕೂಡ ನಮ್ಮ ತಂದೆ ಸಾಲ ಸೋಲ ಮಾಡಿ ನಮ್ಗೆ ಫೀಸ್ಗಳು ಕಟ್ಟಿ ಮೆಡಿಕಲ್ ಕಾಲೇಜ್ಗೆ ನನ್ನನ್ನ ಓದ್ಸಕ್ಕೆ ತುಂಬಾ ಸಹಾಯ ಮಾಡಿದ್ರು. ಈ ಸಮಯದಲ್ಲಿ ಅವ್ರನ್ನೇ ನನ್ನ ದೇವರು ಅಂತ ನಾನು ನೆನೆಸ್ಕೊಳ್ಳಕ್ ಇಷ್ಟಪಡ್ತೀನಿ.
1: ಈಗ ಫ್ಯಾಮಿಲಿ ಸಪೋರ್ಟ್ ಒಂದ್ ಕಡೆ ಆದ್ರೆ, ನೀವು ನಿಮ್ಮ ಪೇಷಂಟ್ ಜೊತೆ ಇರುವಂತಹ ಸಂಬಂಧ ಇನ್ನೊಂದು ಕಡೆ ಆಗಿರುತ್ತೆ. ನಿಮ್ಮ ಪ್ರಕಾರ ಈ ಡಾಕ್ಟರ್ ಮತ್ತೆ ಪೇಷಂಟ್ ಸಂಬಂಧ ಅನ್ನೋದು ಹೇಗಿರ್ಬೇಕು ಅಂತ ಹೇಳ್ತೀರಾ?
0: ನಾನು ಇದಕ್ಕೆ ಏನ್ ಹೇಳ್ತೀನಪ್ಪ ಅಂತಂದ್ರೆ, ವೈದ್ಯರು ರೋಗಿಗಳನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಅವರಿಗೆ ಬೇಕಾಗಿರೋದು ಸಾಂತ್ವನ ಮೊದಲನೇದಾಗಿ, ಎರಡನೇದು ಅವ್ರಿಗೆ ಒಳ್ಳೆ ಔಷಧಿ ಕೊಟ್ಟು ಅವ್ರ ಗುಣಮುಖರಾಗಬೇಕು, ಬೇಗ ಬೇಗ ವಾಸಿ ಮಾಡಬೇಕು ಅನ್ನೋದೊಂದು ಮನಸ್ಥಿತಿ ಇರುತ್ತೆ. ವೈದ್ಯರಿಗೆ ಸಹನೆ ತಾಳ್ಮೆ ಇದ್ದಾಗ ಮಾತ್ರ ಅವ್ರನ್ನ ಅರ್ಥ ಮಾಡಿಕೊಂಡು ಅವರಿಗೆ ಸರಿಯಾದ ಔಷಧಿ ಕೊಡಕ್ಕೆ ಸಾಧ್ಯ. ಕೆಲವು ಸತಿ ಏನಾಗುತ್ತೆ, ಕೋಪನೋ ಒತ್ತಡನೋ ಯಾವುದಕ್ಕೋ ಸಿಕ್ಕಿ ವೈದ್ಯರುಗಳು ಸ್ವಲ್ಪ ರೇಗಾಡೋದು ಎಲ್ಲ ಮಾಡಿಬಿಡ್ತಾರೆ. ಅದು ಆಗುತ್ತೆ ಪರಿಸ್ಥಿತಿನಲ್ಲಿ, ಅಂದರೆ ತುಂಬ ಒತ್ತಡ ಇದ್ದಾಗ, ತುಂಬ ಪೇಷಂಟ್ಸ್ ಇರುವಾಗ ಅವ್ರಿಗೂ ಬಹಳಷ್ಟು ಟೆನ್ಷನ್ ಇರುತ್ತೆ, ಆ ಟೈಮಲ್ಲಿ ಹಾಗಾಗುತ್ತೆ. ಆದರೆ ಅದನ್ನು ನಾವು ಅವಾಯ್ಡ್ ಮಾಡ್ಕೋಬೇಕು, ಯಾಕೆಂದ್ರೆ ಸಂಪೂರ್ಣವಾಗಿ ವೈದ್ಯರನ್ನೇ ನಂಬಿಕೊಂಡು ರೋಗಿಗಳು ಬರ್ತಾರೆ. ಆ ರೋಗಿಗಳು ಅಂತ ಭಾವನೆ ಇಟ್ಕೊಂಡು ಬಂದಾಗ ನಾವು ಅವರಿಗೆ ಸಮರ್ಪಕವಾಗಿ ಸುಸೂತ್ರವಾಗಿ ಅವ್ರು ಚೆನ್ನಾಗಾಗಲಿ ಅಂತ ಹೇಳಿ ಸಮಾಧಾನಕರವಾದ ರೀತಿಯಲ್ಲಿ ಅವ್ರಿಗೆ ಉತ್ತರ ಕೊಟ್ಟು ಅವ್ರನ್ನ ನೋಡದೆ ಹೋದ್ರೆ ಅವರು ನಮ್ಮನ್ನ ನಂಬೋದೇ ಇಲ್ಲ. ಅವರಿಗೆ ನಮ್ಮ ಮೇಲೆ ನಂಬಿಕೆ ಬರಬೇಕು ಅಂತಂದ್ರೆ ಅವರು ಅವರ ಜೊತೆ ನಾವು ತುಂಬಾ ಒಳ್ಳೆಯ ಒಂದು ವಿಶ್ವಾಸವಂತಾಗಿ ಮಾತಾಡಿ ಅವ್ರನ್ನ ಸಮಾಧಾನ ಪಡಿಸಿ ಅವ್ರ ಕಾಯಿಲೆಯನ್ನ ಗುಣಮುಖವಾಗಿ ಮಾಡೋ ಹಾಗೆ ಮಾಡಬೇಕು.
1: ಈಗ ನೀವು ಡಾಕ್ಟರ್ ಆದಾಗಿನಿಂದ ಈಗಿನವರೆಗೂ ಒಂದು ಸಾಕಷ್ಟು ಸ್ತ್ರೀರೋಗ ತಜ್ಞೆಯಾಗಿ ನೀವು ಎಷ್ಟು ಸಾವಿರಾರು ಮಕ್ಕಳುಗಳನ್ನ ನೀವು ಹೆರಿಗೆ ಮಾಡಿಸಿರಬಹುದು, ಆ ಒಂದು ಕ್ಷಣನ ನೆನಪಿಸ್ಕೊಳ್ಳೋದಾದ್ರೆ ಆ ಸಾರ್ಥಕತೆ ನಿಮಗೆ ಹೇಗಿದೆ ಅಂತ ಹೇಳ್ತೀರಾ?
0: ಬಹಳ ಸಂತೋಷವಾದಂತ ವಿಚಾರ, ಯಾಕೆಂದ್ರೆ ನನಗೆ ಈ 51 ವರ್ಷಗಳಿಂದ ಇರೋ ಪೇಷಂಟ್ಸ್ಗಳು ಇವತ್ತಿಗೂ ಇದ್ದಾರೆ. ಅವ್ರು ಯಾರೋ ವಯಸ್ಸಾಗಿರೋರು ದೈವಾಧೀನರಾಗಿದ್ರು, ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನನ್ನ ಜೊತೆ ಇದ್ದಾರೆ. ಪ್ರತಿಯೊಬ್ರು ನನ್ನ ಹತ್ರ ಬರ್ತಾರೆ, ಯಾವುದೋ ಒಂದು ಮದುವೆ ಮನೆಗೆ ಹೋಗ್ತೀನಿ, ಇನ್ಯಾವುದೋ ಫಂಕ್ಷನ್ಗೆ ಹೋಗ್ತೀನಿ, ಎಲ್ಲೇ ಹೋದರೂ ಓಡ್ ಬರ್ತಾರೆ, ತಬ್ಕೋತಾರೆ, ನನ್ನ ನಮಸ್ಕಾರ ಮಾಡ್ತಾರೆ, ನೀವೇ ನನ್ನ ಡೆಲಿವರಿ ಮಾಡಿದ್ದು ಅಂತ ಹೇಳ್ತಾರೆ. ಇನ್ಯಾರೋ ಬರ್ತಾರೆ, ಅಮ್ಮ ನೀವು ನನ್ನ ಜೀವ ಉಳಿಸಿದ್ರಿ, ನನಗೆ ಒಳ್ಳೇದು ಮಾಡಿದ್ರಿ, ನಿಮ್ಮನ್ನು ಯಾವತ್ತೂ ಮರೆಯಲ್ಲ ನಾನು ಅಂತ ಹೇಳ್ತಾರೆ. ಇಂತಹ ಸಾರ್ಥಕದ ಕ್ಷಣಗಳು ಬಹಳಷ್ಟು ಸಂತೋಷ

0: ಸಂತೃಪ್ತಿ ಕೊಡತ್ತೆ ಎಲ್ಲದಕ್ಕಿಂತ ಹೆಚ್ಚು. ದುಡ್ಡು ಬರುತ್ತೆ ಹೋಗುತ್ತೆ ಅದು ಬಹಳ ಮುಖ್ಯ ಅಲ್ಲ ಜೀವನದಲ್ಲಿ. ದುಡ್ಡಿನಿಂದ ಎಲ್ಲ ಆಗುತ್ತೆ ಅಂತಾನು ನಾವು ಅನ್ಕೋಬಾರ್ದು. ಆ ಒಂದು ಬಾಂಧವ್ಯ ಇದೆಯಲ್ಲ, ಆ ಬಾಂಧವ್ಯದಲ್ಲಿ ಸಿಗೋ ತೃಪ್ತಿ ತುಂಬಾ ದುಡ್ಡು ಸಂಪಾದನೆ ಮಾಡಿದ್ರೆ ಸಿಗೋದಿಲ್ಲ, ಖಂಡಿತವಾಗ್ಲೂ ಸಿಗೋದಿಲ್ಲ. ಅದು ನನಗೆ ತುಂಬಾ ಇದೆ, ಯಾಕೆಂದ್ರೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಎಲ್ಲಾ ಕಡೆಯಿಂದನೂ ನನಗೆ ಪೇಷಂಟ್ಸ್ ಸಪೋರ್ಟ್ ಮಾಡಿದ, ನನ್ನ ವೃತ್ತಿಗೆ ಪ್ರೋತ್ಸಾಹ ಹೆಚ್ಚು ನನ್ನ ಪೇಷಂಟ್ಸೇ ಕೊಟ್ಟಿದ್ದಾರೆ. ಮೇಡಮ್ ನೀವು ಸದಾ ಇರಬೇಕು, ನಿಮ್ಮನ್ನ ನಾವು ನೋಡ್ತಾನೆ ಇರಬೇಕು, ನೀವು ಸದಾ ನಮಗೆ ಔಷಧಿ ಕೊಡಬೇಕು, ನೀವು ಆ ಕಡೆ ಕಡೆ ಎಲ್ಲೂ ಹೋಗ್ಬೇಡಿ, ನಮ್ ಜೊತೆ ಇರಿ ಅಂತ ಬಹಳಷ್ಟು ಜನ ಹರಿಸ್ತಾರೆ, ಹಾರೈಸ್ತಾರೆ. ಇದು ಬಹಳ ಮುಖ್ಯವಾದಂತಹ ವಿಚಾರ.
1: ನಿಜವಾಗ್ಲೂ ನಿಮ್ಮ ಮಾತಲ್ಲಿ ಗೊತ್ತಾಗ್ತಾ ಇದೆ ನೀವು ಎಷ್ಟು ಭಾವುಕರಾಗಿ ಈ ಮಾತನ್ನ ಹೇಳ್ತಾ ಇದ್ದೀರಾ.
0: ಖಂಡಿತವಾಗ್ಲೂ ತುಂಬಾ ಸಂತೃಪ್ತಿಯಾಳಾಗಿದ್ದೀನಿ ನಾನು.
1: ಈಗ ನಾವು ಮತ್ತೊಂದು ಕಡೆ ನೋಡೋದಾದ್ರೆ, ಈಗ ಡಾಕ್ಟರ್ ಅಂದ ತಕ್ಷಣ ನಾನು ಮದುವೆ ಆಗುವಂತಹ ಹುಡುಗ ಕೂಡ ಡಾಕ್ಟರ್ ಆಗಿರ್ಬೇಕು, ನನ್ನ ಮುಂದಿನ ಪೀಳಿಗೆ ಏನಿದೆ ನಾವು ಅವರನ್ನೂ ಕೂಡ ಡಾಕ್ಟರ್ ವೃತ್ತಿಯಲ್ಲೇ ಮುಂತರಬೇಕು ಅಂತ ಯೋಚಿಸುವಂತ ಒಂದು ಕ್ರಮ ನಮ್ಮಲ್ಲಿ ನಡ್ಕೊಂಡು ಬಂದಿದೆ. ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ?
0: ಅದೇನಾಗುತ್ತೆ ಅಂದ್ರೆ, ವೈದ್ಯರಾದಾಗ ಸದಾ ಕಾಲ ನಮ್ಮ ಕೆಲಸದಲ್ಲೇ ನಾವು ಆಸಕ್ತರಾಗಿರ್ಬೇಕಾಗತ್ತೆ. ಈಗ ಬೇರೆಯವ್ರಿಗೆ ಏನಾಗುತ್ತೆ, 10-5 ಗಂಟೆ ಕೆಲಸ ಮುಗಿದೋಗುತ್ತೆ, ಮನೆಗೆ ಹೋಗ್ತಾರೆ, ಅವರಿಗೆ ಫ್ಯಾಮಿಲಿ ಲೈಫ್ ಇರುತ್ತೆ.
1: ಹೌದು,
0: ಡಾಕ್ಟರ್ಗೆ ಹಾಗಾಗಲ್ಲ. ಅದರೊಳಗಾಗಿ ಲೇಡಿ ಡಾಕ್ಟರ್ಸ್ ಆಗ್ಬಿಟ್ರೆ ಅವ್ರಿಗಂತೂ ತುಂಬಾ ಕಷ್ಟ. 24 ಗಂಟೆನೂ ಕೆಲವು ಸತಿ ಹೋಗ್ಬೇಕಾಗತ್ತೆ. ಅದರೊಳಗಾಗಿ ಸ್ತ್ರೀ ರೋಗ ತಜ್ಞರಾದ್ರೆ ಇನ್ನೂ ಕಷ್ಟ, ಅರ್ಧ ರಾತ್ರಿಗೂ ಎದ್ದೋಗ್ ಡೆಲಿವರಿ ಮಾಡ್ಬೇಕಾಗತ್ತೆ. ಆದ್ರಿಂದ ಈ ವೈದ್ಯರನ್ನೇ ಮದುವೆ ಮಾಡ್ಕೊಳಕ್ ಇಷ್ಟಪಡ್ತಾರೆ, ಯಾಕೆಂದ್ರೆ ಇವ್ರಿಗೆ ಅವ್ರ ಕಷ್ಟ ಗೊತ್ತಾಗುತ್ತೆ ಸುಲಭವಾಗಿ, ಅವರು ಅದೇ ತರ ಹೋಗ್ಬೇಕಾಗತ್ತಲ್ಲ ಬೇರೆ ಎಮರ್ಜೆನ್ಸಿ ಇದ್ರೆ. ಆದ್ರಿಂದ ಅದು ಸೂಕ್ತವಾದಂತಹ ವಿಚಾರನೇ. ಇವಾಗೆಲ್ಲ ಸಾಧಾರಣ ವೈದ್ಯರು ವೈದ್ಯರನ್ನೇ ಮದುವೆ ಮಾಡ್ಕೋತಾರೆ. ಜೊತೆ ಜೊತೆಯಾಗಿ ಇದ್ದಾಗ ಅವರಿಗೆ ಅವರದ್ದು ಕಷ್ಟ ಸುಖ ಅರ್ಥ ಆಗುತ್ತೆ, ಆಮೇಲೆ ಒಂದು ಹೊಂದಾಣಿಕೆ ಬರುತ್ತೆ ಸಂಸಾರದಲ್ಲಿ. ಕೆಲವು ಸತಿ ಏನಾಗುತ್ತೆ, ಗಂಡ ಬೇರೆ ವೃತ್ತಿನಲ್ಲಿದ್ರೆ ಅಯ್ಯೋ ಹೆಂಡತಿ ಬಂದು ಊಟನೇ ಹಾಕಲ್ಲ, ನನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ ಅನ್ನೋ ಭಾವನೆಗಳು ಬರೋ ಚಾನ್ಸಸ್ ಇರುತ್ತೆ. ಅದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಅವರಿಗೆ ಮನೋಸ್ಥಿತಿನೇ ಬೇರೆ ಆಗುತ್ತೆ, ಕೋಪ ತಾಪಗಳು ಒಂಥರ ಸಂಸಾರದಲ್ಲಿ ಒಂದ್ ರೀತಿ ಸಾಮರಸ್ಯ ಇರೋದಿಲ್ಲ. ಅವಾಗ ಅದಾಗದಲ್ಲೇ ಇರ್ಬೇಕಾದ್ರೆ ಡಾಕ್ಟರ್ ಡಾಕ್ಟರ್ನೇ ಮದುವೆ
1: ಮಾಡ್ಕೋಬೇಕು.
0: ಖಂಡಿತವಾಗ್ಲು
1: ನಿಜ ನೀವು ಹೇಳಿದ್ದು. ಅಂದ್ರೆ ಅವರವರ ಒಂದು ಮನಸ್ಥಿತಿಗೆ ತಕ್ಕಂತೆ ಅವರು ಮದುವೆ ಮಾಡ್ಕೊಂಡಾಗ ಅವರು ಒಂದು ಉತ್ತಮ ಜೀವನ ಸಾಗಿಸಬಹುದು ಅಂತ ನೀವು ಹೇಳ್ತಾ ಇದ್ದೀರಾ. ಈಗ ನೀವು ಹೇಳ್ತಾ ಇದ್ರಿ ಸ್ತ್ರೀ ರೋಗ ತಜ್ಞ ಆಗಿರೋದು ಅಷ್ಟು ಸುಲಭದ ಕೆಲಸ ಅಲ್ಲ, ಡೆಲಿವರಿ ಟೈಮ್ ಇದೆ ಅಂದ್ರೆ ಮಧ್ಯರಾತ್ರಿ ಹೋಗ್ಬೇಕು.
0: ಖಂಡಿತ.
1: ನೀವು ಇಷ್ಟರ ಮಧ್ಯೆ ನಿಮ್ಮ ಫ್ಯಾಮಿಲಿಗೆ ಹೇಗೆ ಟೈಮ್ ಕೊಡ್ತಾ ಇದ್ದೀರಾ?
0: ಮಧ್ಯದಲ್ಲಿ ನಾನು ಒಂದೊಂದ್ ಅರ್ಧ ಗಂಟೆ ಬಂದಾಗ ನೋಡ್ತೀನಿ. ಈಗ ನಮ್ಮ ಯಜಮಾನರಿಗೂ ವಯಸ್ಸಾಗಿದೆ, ಅವ್ರನ್ನು ನೋಡ್ಕೋತಾ ಇದ್ದೀನಿ. ಮಧ್ಯದಲ್ಲಿ ಡೆಲಿವರಿಗಳು ಹೋಗಿ ಮಾಡ್ತೀನಿ. ಅದೇ ತರದಲ್ಲಿ ಒಂದು ನಿಗದಿತ ಸಮಯ ಅಂತ ಇಟ್ಕೊಂಡಿರ್ತೀನಿ, ಆದ್ರೂ ಅಕಸ್ಮಾತ್ ಆ ಸಮಯದಲ್ಲೂ ಏನಾರು ಎಮರ್ಜೆನ್ಸಿ ಬರ್ಬೋದು, ಅದು ಗೊತ್ತಾಗೋದಿಲ್ಲ. ಬಂದಾಗ ಹೋಗ್ಲೇಬೇಕಾಗತ್ತೆ, ಹೇಳಿ ಹೋಗ್ತೀನಿ, ಅವರು ಅರ್ಥ ಮಾಡ್ಕೋತಾರೆ. ಆದ್ರೂ ಹೆಚ್ಚು ಹೆಚ್ಚು ಸಂಸಾರದಲ್ಲಿ, ನಮ್ಮ ಸಂಸಾರಕ್ಕೆ ಆಗ್ಲಿ, ನಮ್ಮ ಪತಿದೇವ್ರ ನೋಡ್ಕೊಳ್ಳೋದು, ಮಕ್ಕಳು ನೋಡ್ಕೊಳ್ಳೋದು, ಈ ವಿಚಾರದಲ್ಲೂ ಕೂಡ ಆಸಕ್ತಿ ಇದೆ ನನಗೆ. ನಾನು ಹೋಗಿ ನೋಡ್ಕೋತಾ ಇರ್ತೀನಿ, ಸಮಯ ಸಿಕ್ಕಿದಾಗ ನಾನು ಹೋಗಿ ನೋಡ್ಕೋತೀನಿ, ವಿಚಾರಿಸ್ತೀನಿ. ಸೊ ಅದನ್ನ ಇದನ್ನು ಮ್ಯಾನೇಜ್ ಮಾಡ್ತೀನಿ.
1: ಈಗ ನಿಮ್ಮ ರೀತಿ ನಾನು ಕೂಡ ಡಾಕ್ಟರ್ ಆಗಬೇಕು ಅಂತ ಯೋಚಿಸುವಂತ ಮಕ್ಕಳಿಗಾಗ್ಲಿ, MBBS ಮಾಡ್ತಾ ಇರುವಂತವ್ರಿಗಾಗ್ಲಿ, ಅಥವಾ ಈಗಾಗ್ಲೇ ನಾನು ವೈದ್ಯ ವೃತ್ತಿಯನ್ನ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀನಿ, ನಾನು ಇವರಷ್ಟೇ ವರ್ಷ, ಇನ್ನೂ ಜಾಸ್ತಿ ವರ್ಷ ನಾನು ಈ ಫೀಲ್ಡ್ ಅಲ್ಲೇ ಇರಬೇಕು ಅನ್ನುವಂಥವ್ರಿಗೆ ನಿಮ್ಮ ಕಡೆಯಿಂದ ಏನಾದ್ರೂ ಟಿಪ್ಸ್ ಅಂತ ಹೇಳಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಮಕ್ಕಳಿಗೆ ಈಗಿನ ಕಾಲದಲ್ಲಿ ಏನಪ್ಪಾ ಅಂದ್ರೆ, ಡಾಕ್ಟರ್ ಆಗಿ ನಾನು ತುಂಬಾ ಸಂಪಾದನೆ ಮಾಡ್ಬೇಕು ಅಂತ ಕೆಲವ್ರಿಗೆ ವ್ಯಾಮೋಹ ಇರುತ್ತೆ, ಇನ್ ಕೆಲವ್ರಿಗೆ ನನ್ನನ್ನೇ ಎಲ್ರು ಗೌರವಿಸ್ಬೇಕು, ನಾನು ಒಳ್ಳೆ ಪದವಿಗೆ ಹೋಗ್ಬೇಕು, ಉತ್ತಮ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ಆಕಾಂಕ್ಷೆ ಇರುತ್ತೆ. ಈ ತರ ಎಲ್ಲ ಇದ್ದಾಗ ವೈದ್ಯರಾಗೋದು ಬೇರೆ ವಿಷಯ, ಆದ್ರೆ ಒಳ್ಳೆಯ ವೈದ್ಯರು ಅಂದ್ರೆ ತುಂಬಾ ಒಳ್ಳೆ ಆತ್ಮಸಾಕ್ಷಿ ಇಟ್ಕೊಂಡು ಕೆಲಸ ಮಾಡುವಂತ ವೈದ್ಯರುಗಳು ಆಗ್ಬೇಕು ನನ್ನ ಪ್ರಕಾರವಾಗಿ. ಯಾಕೆ ಅಂದ್ರೆ ಇವತ್ತಿನ ದಿನ ವೈದ್ಯ ವೃತ್ತಿ ಒಂದು ವ್ಯಾಪಾರೀಕರಣ ಆಗ್ತಾ ಇದೆ. ಸುಮ್ಮನೆ ದುಡ್ಡಿಗೋಸ್ಕರ ನಾವು ಸಂಪಾದನೆ ಮಾಡೋಕ್ಕೋಸ್ಕರ ನಾವು ವೈದ್ಯರಾಗಬಾರ್ದು. ನಮ್ಮ ಹುಡುಗರು ಈಗ ಓದುವಂತ ಮಕ್ಕಳಿಗೆ ಯುವಕರಿಗೆ ನಾನೇನ್ ಹೇಳಕ್ ಇಷ್ಟಪಡ್ತೀನಿಪ್ಪ ಅಂದ್ರೆ, ತುಂಬಾ ಸಂಯಮ ಇರ್ಲಿ, ನಿಮ್ಮಲ್ಲಿ ತಾಳ್ಮೆ ಇರ್ಲಿ, ಕೋಪ ಮಾಡ್ಕೋಬೇಡಿ, ಪ್ರತಿಯೊಂದು ವಿಚಾರದಲ್ಲೂ ಸಹನೆ ಇಟ್ಕೊಂಡು ನಮ್ಮ ರೋಗಿಗಳನ್ನ ನೋಡಿ. ದುಡ್ಡು ಬರುತ್ತೆ ಹೋಗುತ್ತೆ, ಅದು ಮುಖ್ಯ ಅಲ್ಲ ಮನುಷ್ಯನಿಗೆ. ಆದ್ರೆ ನಾವು ಒಂದು ಸೇವಾ ಮನೋಭಾವವನ್ನ ಬೆಳೆಸ್ಕೊಳ್ಳೋದು ಬಹಳ ಮುಖ್ಯವಾದಂತಹ ವಿಚಾರ. ತಾಳ್ಮೆಯನ್ನ ಇಟ್ಕೊಳ್ಳೇಬೇಕು, ಇದೊಂದು ಲೀಡರ್ಶಿಪ್ ಕ್ವಾಲಿಟಿನೂ ನಿಮ್ಮಲ್ಲಿ ಬರಬೇಕು. ಇದು ಮೂರು ಇಟ್ಕೊಂಡಾಗ ಖಂಡಿತವಾಗ್ಲೂ ಉತ್ತಮವಾದಂತಹ ವೈದ್ಯರಾಗ್ತೀರಾ. ಆದ್ರಿಂದ ಒಳ್ಳೆಯ ವೈದ್ಯರಾದ್ರೆ ಖಂಡಿತವಾಗ್ಲೂ ನಿಮಗೆ ಒಂದು ಬಹಳಷ್ಟು ಗೌರವನೂ ಸಿಗುತ್ತೆ, ಸಂತೋಷನೂ ಸಿಗುತ್ತೆ, ಸಂತೃಪ್ತಿನೂ ಸಿಗುತ್ತೆ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ನು ಆಗುತ್ತೆ, ಎಲ್ಲ ರೀತಿಯಲ್ಲೂ ಉತ್ತಮವಾಗಿ ನೀವು ಬಾಳ್ತೀರಾ. ಒಂದು ಮಾನವೀಯತೆ ಮೌಲ್ಯಗಳನ್ನ ಯಾರೂ ಮರಿಬೇಡಿ. ದಯವಿಟ್ಟು ಎಲ್ಲರೂ ತಾಳ್ಮೆ ಸಹನೆಯಿಂದ ಶಾಂತಿಯಿಂದ ಮಾಡಿದಾಗ ನೀವು ಕೂಡ ಒಬ್ಬ ಸಾಧಕರಾಗಕ್ಕೆ ಖಂಡಿತವಾಗಲೂ ಸಾಧ್ಯವಿದೆ ಅಂತ ಹೇಳ್ತೀವಿ.

0: ಯಾಕೆ ಅಂದ್ರೆ ನನ್ನ ಅನುಭವದಲ್ಲಿ ದುಡ್ಡು ಮಾತ್ರ ಬರುತ್ತೆ ಹೋಗುತ್ತೆ, ಅದು ಮುಖ್ಯ ಅಲ್ಲ. ಒಳ್ಳೆ ವೈದ್ಯರು ಅಂತ ಅನ್ನಿಸ್ಕೊಳ್ಳೋದು ಬಹಳ ಮುಖ್ಯ. ಈ ನಮ್ಮ ಯುವ ಜನಾಂಗಕ್ಕೆ, ಯುವ ಡಾಕ್ಟರ್ಗಳಿಗೆ, ಈಗ ಬರ್ತಿರೋರಿಗೆ ಒಳ್ಳೆ ವೈದ್ಯರಾಗಿ ರೋಗಿಗಳಿಗೆ ಸಹಾಯ ಮಾಡಿ, ಅವರಿಗೆ ಪ್ರೋತ್ಸಾಹ ಕೊಡಿ, ಅವರಿಗೆ ಒಂದು ನಿಮ್ಮಲ್ಲಿ ನಂಬಿಕೆ ಹುಟ್ಟುವಂಥ ಕೆಲಸ ಮಾಡಿ, ನೀವು ಕೂಡ ಸಂತೋಷವಾಗಿ ನೆಮ್ಮದಿಯಿಂದ ಒಳ್ಳೆ ಸಾರ್ಥಕ ವೈದ್ಯರಾಗಿ ಬಾಳಿ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ.
1: ಖಂಡಿತ, ಸಾರ್ಥಕ ವೈದ್ಯರು ಅಂತ ತಗೊಂಡಾಗ ನೀವು ನಮ್ಮಲ್ಲಿ ಇರೋ ಒಬ್ಬ ಸಾರ್ಥಕ ವೈದ್ಯ ಅಂತ ಹೇಳಲಿಕ್ಕೆ ನಮಗೂ ಕೂಡ ಬಹಳ ಹೆಮ್ಮೆ ಇದೆ.
0: ತುಂಬಾ ಸಂತೋಷ, ಧನ್ಯವಾದ ನಿಮಗೆ.
1: ಈಗ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ನಿಮಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಂತ ಕೇಳಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಅಯ್ಯೋ, ಖಂಡಿತವಾಗ್ಲೂ ನನಗೆ ತುಂಬಾ ಸಂತೃಪ್ತಿ ಇದೆ, ಸಂತೋಷ ಇದೆ. ಅಮ್ಮ ಅಂತ ಕರೀತಾರೆ ಕೆಲವರು, ಅಕ್ಕ ಅಂತಾರೆ ಬಂದವರು, ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಅಜ್ಜಿ ಅಂತ ಹೇಳಿಸ್ತಾರೆ. ಎಲ್ಲ ತರದಲ್ಲೂ ನಾನು ಸಂತೋಷ ಪಟ್ಟಿದ್ದೀನಿ, ಎಲ್ಲಾ ರೀತಿನಲ್ಲೂ ನಾನು ಸಂತೋಷ ಪಟ್ಟಿದ್ದೀನಿ. ನಾನು ನನ್ನ ವೃತ್ತಿನ ತುಂಬಾ ಪ್ರೀತಿಸ್ತೀನಿ, ಗೌರವಿಸ್ತೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ.
1: ಖಂಡಿತ, ಈ ಎಲ್ಲ ಅಂಶಗಳು ನಿಮ್ಮ ಜೀವನದಲ್ಲಿ ಸದಾ ಹೀಗೆ ಇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇಷ್ಟು ಹೊತ್ತು ಆಕಾಶವಾಣಿಗೆ ಬಂದು ನಿಮ್ಮ ವೈದ್ಯ ವೃತ್ತಿಯ ಬಗ್ಗೆ, ನೀವು ಒಬ್ಬ ಸಾಧಕಿಯಾಗಿ ನಮ್ಮ ಜೊತೆ ಇದ್ದದಕ್ಕೆ ಆಕಾಶವಾಣಿಯ ಪರವಾಗಿ ಹಾಗೂ ನನ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ನನ್ನ ಮನಸ್ಸಿನಲ್ಲಿರೋದೆಲ್ಲ ಹೇಳಿದ್ದೀನಿ ಇವತ್ತು ನಾನು. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ, ನನ್ನನ್ನು ಒಂದು ಈ ಕರೆದು ಈ ಒಂದು ನಾಲ್ಕು ಮಾತುಗಳನ್ನ ಆಡೋದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದೀರಾ. ನಿಮಗೂ ಕೂಡ ನಾನು ತುಂಬಾ ಸಂತೋಷದಿಂದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.
2: ಇದುವರೆಗೆ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಕೀರ್ತನಾ ವಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 ಮೆಗಾಹರ್ಟ್ಸ್ ಕಂಪನಾಂಕದಿಂದ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
0: ಶ್ರೋತೃಗಳೇ, ಸಮಯ 12:31 ಆಗಲಿದೆ. ಇನ್ನು ಮುಂದೆ 12:35 ಸರಿಯಾಗಿ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯದಲ್ಲಿ ಬರಬಹುದಾದ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಈ ಕುರಿತಂತೆ ಮನೋವೈದ್ಯ ಡಾಕ್ಟರ್ ಕೆಎಸ್ ಪವಿತ್ರ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಒಂದು ಗಂಟೆ 20 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳನ್ನು ಕೇಳುವಿರಿ. 1:30 ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. ಅಪರಾಹ್ನ 3:00 ಮುಂಬೈ ವಿವಿಧ ಭಾರತಿಯಿಂದ ಕಾರ್ಯಕ್ರಮ ಪ್ರಸಾರವಾಗಲಿದೆ. 4:00 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳುವಿರಿ.

ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ನೆನಪು ನೆನಾದ ಪ್ರಸಾರವಾಗಲಿದೆ. ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಎಆರ್ ಮಧುಸೂದನ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಪಿಎಂ ಜಗದೀಶ್. ಇಂದು ಸಂಜೆ 5 ಗಂಟೆ 30 ನಿಮಿಷಕ್ಕೆ ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ ಪ್ರಸಾರವಾಗಲಿದೆ. ಈ ಸಂಜೆ 6 ಗಂಟೆ 50 ನಿಮಿಷಕ್ಕೆ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ದಾಲ್ಚಿನಿ ಕೃಷಿ ಕುರಿತು ಡಾಕ್ಟರ್ ಬಿಆರ್ ಶರಣ್ಯ ಅವರೊಂದಿಗೆ ಸಂದರ್ಶನ. ನಂತರ ಕೃಷಿ ಮಾಹಿತಿ ಮಾರುಕಟ್ಟೆ ಧಾರಣೆ ಹವಾಮಾನ ವರದಿ ಪ್ರಸಾರವಾಗಲಿದೆ. ರಾತ್ರಿ 7 ಗಂಟೆ 45 ನಿಮಿಷಕ್ಕೆ ಅರೆಭಾಷೆ ಐಸಿರಿ, ಹಿಂದಿನ ಕಾಲದಲ್ಲಿ ಚಾಂಪ ಚಾಮಿಯವ್ವ ಮತ್ತು ಅವರ ಬದುಕು ಕುರಿತು ಮಾತನಾಡುತ್ತಾರೆ ಕಾಳೆಯಂಡ ತಂಗಮ್ಮ ಅಪ್ಪಚ್ಚ. ಬಳಿಕ ಹರಿಸೇವೆ ಹಾಡು ಕೇಳುವಿರಿ. 7 ಗಂಟೆ 55 ನಿಮಿಷಕ್ಕೆ ಭಾವಗೀತೆಗಳನ್ನು ಕೇಳಲಿದ್ದೀರಿ. ರಾತ್ರಿ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವಿದೆ. ಈ ಕಾರ್ಯಕ್ರಮದಲ್ಲಿ ಎಂ ನಿಶಾಂತ್ ಅವರ ಹಾಡುಗಾರಿಕೆ ಕೇಳುವಿರಿ. ಶ್ರೋತೃಗಳೇ, ಇದೊಂದು ನಿಧನ ಸುದ್ದಿಯನ್ನು ಗಮನಿಸಿ. ಕುಂದ ಬುಟ್ಟಿತ್ನಾಡು ಈಶ್ವರ ದೇವಸ್ಥಾನದ ಅರ್ಚಕರಾದ ದಯಾನಂದ್ ನಿನ್ನೆ ರಾತ್ರಿ ನಿಧನರಾದರು. 52 ವರ್ಷ ಪ್ರಾಯದ ದಯಾನಂದ್ ಅವರ ಅಂತ್ಯಕ್ರಿಯೆ ಇಂದೇ ಸಂಜೆ ಸ್ವಗ್ರಾಮ ಚಿಕ್ಕಮಗಳೂರು ಕಳಸದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ವಾ ಸಂಜೆ ಕನ್ನಿಕಂಡ ಕಾಮಿನಿ ಬಾಲಕೃಷ್ಣ ಅಯ್ಯಂಗ ನಿನಾದ ಮರಣಪಟ್ಟಿದ್ದು. ಕನ್ನಿಕಂಡ ಕಾಮಿನಿ ಬಾಲಕೃಷ್ಣ ಅಯ್ಯಂಗಡ ತಾಮನೆ ಐಮಂಡ ಮರಗೋಡು ಹಿಂಗಡ ಆಕಿರಿಕಾರ್ಯ ನಾಳೆ ಪದನಾಚೆ ಬೋಲಕ ಅಯ್ಯಂಗಡ ಸ್ವಂತ ಮನೆಯಲ್ಲಿ ನಡೆಪಂದು ಒಕ್ಕಕರ ಅರಿಸಿಟ್ಟಿತ್ತು. ಕಾರಗುಂದ ಗ್ರಾಮ ಹತ್ರ ಕೀರ್ತಿಯಂಡ ಶಾರದಾನಂಜಪ್ಪ ಅಯ್ಯಂಗಡ ಮೊಮ್ಮ ವಿಜಯಕುಮಾರ್ ಶರಿ ಅಯ್ಯಂಗ ಇಂದು ಪೊಲೀಸ್ ಜೊತೆಗೆ ಮರಣಪಟ್ಟಿತ್ತು. 64 ಬೈತ್ರ ಕೀರ್ತಿಯಂಡ ವಿಜಯಕುಮಾರ್ ಶರಿ ಅಯ್ಯಂಗಡ ದಪನ ಕಾರ್ಯ ಇಂದು ಮಜ್ಜನ 3:30 ಗಂಟೆಗೆ ಮಡಿಕೇರಿ ಕೊಡ ಸಮಾಜಕ್ಕೆ ಕೊಳತು ನಡಪ ಅಂದು ಒಕ್ಕಕರ ಅರಿಸಿಟ್ಟಿತ್ತು. ಶ್ರೋತೃಗಳೇ, ಸಮಯ 12:35 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯದಲ್ಲಿ ಬರಬಹುದಾದಂತಹ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಈ ಕುರಿತಂತೆ ಮನೋವೈದ್ಯೆ ಡಾಕ್ಟರ್ ಕೆಎಸ್ ಪವಿತ್ರ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ.
1: ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಮನುಷ್ಯನ ಜೀವನದಲ್ಲಿ ಬಾಲ್ಯ, ಯೌವನ, ಮಧ್ಯವಯಸ್ಸು, ವೃದ್ಧಾಪ್ಯ ಇವೆಲ್ಲ ಅನಿವಾರ್ಯ. ಬಾಲ್ಯ, ಯೌವನ, ಮಧ್ಯವಯಸ್ಸು ಇದನ್ನೆಲ್ಲ ಮನುಷ್ಯ ಆನಂದಿಸ್ತಾನೆ. ಆದ್ರೆ ವೃದ್ಧಾಪ್ಯ ಬಂದಾಗ ಸ್ವಲ್ಪ ನಿರಾಶಾವಾದಿ ಆಗ್ಬಿಡ್ತಾನೆ. ಅಯ್ಯೋ, ಏನು ಇಷ್ಟು ಬೇಗ ನಂಗೆ ಮುಪ್ಪು ಬಂದ್ಬಿಡ್ತಾ ಅಂತ. ಅದರಲ್ಲೂ ಕೂಡ ವೃತ್ತಿಯಲ್ಲಿ ಇರುವಾಗ ಒಂದು ಕಾರ್ಯಕ್ಷೇತ್ರದಲ್ಲಿ ನಿರಂತರವಾಗಿ ಬ್ಯುಸಿ ಆಗಿರ್ತಾರೆ. ನಿವೃತ್ತಿ ಆದ ತಕ್ಷಣ ದೊಡ್ಡ ಪ್ರಶ್ನಾರ್ಥಕ ಚಿಹ್ನವೇ ಅವ್ರಿಗೆ ಕಣ್ ಮುಂದೆ ಬಂದ್ ನಿಂತು ಬಿಡುತ್ತೆ, ಮುಂದೆ ಏನು ಅನ್ನೋದು. ಜೊತೆಗೆ ವಯಸ್ಸು ಆಗ್ತಾ ಇದ್ದಾಗೆ ನಮ್ಮ ದೇಹದಲ್ಲಿ ಹಲವಾರು ದೈಹಿಕ ಮಾನಸಿಕ ಸಮಸ್ಯೆಗಳು ಕೂಡ ಕಾಡ್ತವೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯದಲ್ಲಿ ಕಂಡುಬರುವ ಮಾನಸಿಕ ಸಮಸ್ಯೆಗಳು ಅಥವಾ ತೊಂದರೆಗಳು ಯಾವುದು, ಈ ವಿಷಯದ ಬಗ್ಗೆ ವಿವರವಾದ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಮನೋವೈದ್ಯೆ ಡಾಕ್ಟರ್ ಕೆಎಸ್ ಪವಿತ್ರ ಅವರಿದ್ದಾರೆ. ನಮಸ್ಕಾರ ಕೆಎಸ್ ಪವಿತ್ರ ಅವರು.
2: ನಮಸ್ಕಾರ ಮೇಡಮ್.
1: ಈಗ ಪವಿತ್ರ ಅವರ, ಸಾಮಾನ್ಯವಾಗಿ ಮನುಷ್ಯನ ಜೀವನದಲ್ಲಿ ಇಳಿ ವಯಸ್ಸು 60 ಅರಳು ಮರಳು ಅಂತೆಲ್ಲ ನಾವು ಕೇಳ್ತಿರ್ತೀವಿ. ಆದ್ರೆ ಈಗ ನಾವು ಒಂದ್ ಸ್ವಲ್ಪ

0: ಬದಲಾಯಿಸ್ಕೊಂಡಿದ್ದೀವಿ ಅಂತ ಹೇಳಬೇಕು. 60ರ ಅರಳು ಮರಳು ಅಲ್ಲ, 60ರಲ್ಲಿ ಮರಳಿ ಅರಳು ಅಂತ. ಹಂಗಾಗಿ ಈ ಇಳಿ ವಯಸ್ಸು ಅಂತಂದ್ರೆ ತಮ್ಮ ಒಂದು ಮನೋವೈದ್ಯಕೀಯ ಭಾಷೆಯಲ್ಲಿ ಯಾರನ್ನ ತಾವು ಇಳಿ ವಯಸ್ಸಿನವರು ಅಂತ ಪರಿಗಣಿಸ್ತೀರಿ?
1: ಮನೋವೈಜ್ಞಾನಿಕ ಪರಿಭಾಷೆಯಲ್ಲಿ ಮಾತ್ರ ಅಲ್ಲ, ವೈದ್ಯಕೀಯವಾಗಿ ಕೂಡ ದೇಹ ಹಾದು ಹೋಗುವಂತಹ ಹಂತಗಳನ್ನ ನಾವು ಗಮನದಲ್ಲಿಟ್ಕೊಂಡ್ರೆ ದೈಹಿಕ ಬದಲಾವಣೆಗಳು ಒಂದು 40-50 ವಯಸ್ಸಿನಲ್ಲಿ ಆರಂಭವಾದ್ರೂ ಕೂಡ ಅದರ ನಂತರದಲ್ಲಿ ಮೆದುಳು ದೇಹದ ಇಡೀ ಬೇರೆ ಬೇರೆ ಭಾಗಗಳಲ್ಲಿ ಹಲವು ವಿಧದ ಬದಲಾವಣೆಗಳು ಕಂಡುಬರುತ್ತೆ. ಹಾಗಾಗಿ ಈ ಬದಲಾವಣೆಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ಸಾಮಾಜಿಕವಾಗಿ ಯಾವುದೇ ರೀತಿಯ ಕಟ್ಟುಪಾಡುಗಳು ನಿಯಮಗಳೆಲ್ಲ ಈಗ ಬದಲಾಗಿರಬಹುದು. ಇಳಿ ವಯಸ್ಸು ಯಾವುದು ಅನ್ನೋದ್ರ ಬಗ್ಗೆ ತುಂಬಾ ಬದಲಾಗಿರಬಹುದು. ಅಥವಾ ನಮ್ಮ ಸುತ್ತಮುತ್ತಲಲ್ಲಿ ಹಲವು ಹಿರಿಯ ನಾಗರಿಕರು 80ರ ಹರೆಯದಲ್ಲೂ ಕೂಡ ಯುವಕರನ್ನ ನಾಚಿಸೋ ರೀತಿಯಲ್ಲಿ ದುಡಿಯೋದನ್ನ ಕೂಡ ನಾವು ನೋಡಿರಬಹುದು. ಆದ್ರೂ ಕೂಡ ದೈಹಿಕ ಮತ್ತು ಮೆದುಳಿನ ಈ ಎರಡೂ ಕ್ಷಮತೆಯನ್ನ ನಾವು ನೋಡ್ತಾ ಹೋದ್ರೆ ಆ 60ರ ಗಡಿಯನ್ನ ನಾವು ಇಳಿ ವಯಸ್ಸಿನ ಆರಂಭ ಅಂತ ನಾವು ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ 60 ವರ್ಷಕ್ಕೆ ಮೇಲ್ಪಟ್ಟು ನಾವು ಈ ವೃದ್ಧಾಪ್ಯ ಓಲ್ಡ್ ಏಜ್ ಅಂತ ನಾವ್ ಏನ್ ಹೇಳ್ತೀವಿ ಅದನ್ನ ನಾವು ಕರಿಬೇಕಾಗತ್ತೆ. ಆದ್ರೆ ಮತ್ತೆ ನಾನೀಗ ಹೇಳಿದ ಹಾಗೆ ಇದು ಒಂದು ಸಾಮಾನ್ಯವಾಗಿ ವೈದ್ಯಕೀಯ ಪರಿಭಾಷೆಯಲ್ಲಿ ಇರುವಂತದ್ದು. ಇದಕ್ಕೆ ಅಪವಾದಗಳಿದೆ. ಈಗ ಯಾರಿಗೋ ಒಬ್ಬರಿಗೆ 50 ವರ್ಷಕ್ಕೆ ನೆನಪಿನ ತೊಂದರೆಗಳು ಉಂಟಾಗಬಹುದು, ಮತ್ತೊಬ್ಬರಿಗೆ 90 ವರ್ಷ ಆದ್ರೂ ಕೂಡ ನಾನು ಹೇಳಿದ ಹಾಗೆ ಯುವಕರನ್ನು ನಾಚಿಸೋ ರೀತಿಯಲ್ಲಿ ಅವರು ದುಡಿತಾ ಇರಬಹುದು. ಹಾಗಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಆ ಬದಲಾವಣೆ ಇರಬಹುದು. ಆದ್ರೆ ನಾವು ವೈದ್ಯಕೀಯ ಪರಿಭಾಷೆಯಲ್ಲಿ 60 ವರ್ಷವನ್ನ ಅದರ ಗಡಿ ಅಂತ ನಾವು ತೆಗೆದುಕೊಳ್ತೀವಿ.
0: ಈಗ 60 ವರ್ಷದ ಗಡಿಯನ್ನ ನಾವು ತೆಗೆದುಕೊಂಡಾಗ ಈ ವರ್ಷದಲ್ಲಿ ಸಾಮಾನ್ಯವಾಗಿ ದೈಹಿಕವಾಗಿ ಹಲವಾರು ಬದಲಾವಣೆಗಳನ್ನ ನಾವು ಕಾಣ್ತೀವಿ. ತಲೆ ಕೂದಲು ಬೆಳ್ಳಗಾಗೋದಿರ್ಬಹುದು, ಬಾಯಲ್ಲಿನ ಹಲ್ಲುಗಳು ಸಡಿಲವಾಗೋದಿರ್ಬಹುದು, ಮೊಣಕೈ ಮೊಣಕಾಲು ನೋವುಗಳು ಶುರು ಆಗ್ತಿರ್ಬಹುದು, ಇದೆಲ್ಲ ಸಾಮಾನ್ಯ. ಇದರ ಜೊತೆಗೆ ಮಾನಸಿಕವಾಗಿಯೂ ಕೂಡ ವ್ಯಕ್ತಿ ಒಂದ್ ಸ್ವಲ್ಪ ಕುಗ್ಗುತ್ತಾನೇನೋ ಅಂತ.
1: ಖಂಡಿತವಾಗಿ, ಯಾಕಂದ್ರೆ ದೇಹ ಮತ್ತು ಮನಸ್ಸುಗಳಿಗೆ ಅನ್ಯೋನ್ಯವಾದ ಸಂಬಂಧ ಇದೆ. ಅಷ್ಟೇ ಅಲ್ಲ, ನನ್ಗನ್ಸತ್ತೆ ದೈಹಿಕವಾಗಿ ನಾವು ಯಾವ ರೀತಿ ಕಾಣಿಸ್ತೀವಿ ಅನ್ನೋದೇನಿದೆ ಅದು ನಮ್ಮ ಆತ್ಮವಿಶ್ವಾಸ, ನಾವು ಬೇರೆಯವರ ಜೊತೆಗೆ ನಡ್ಕೊಳ್ಳುವ ರೀತಿ, ಅಥವಾ ಸೋಷಿಯಲ್ ಗ್ಯಾದರಿಂಗ್ಸ್ ಅಂದ್ರೆ ಸಾಮಾಜಿಕ ಸಮಾರಂಭಗಳಿಗೆ ಹೋಗಬೇಕಾದಾಗ ನಾವು ಹೇಗೆ ಕಾಣ್ತೀವಿ ಅನ್ನೋದು, ಇವೆಲ್ಲ ನಮಗೆ ತುಂಬಾ ಮುಖ್ಯ ಆಗತ್ತೆ. ಬೇರೆಯವರಿಗೆ ಏನ್ ಅನ್ಸುತ್ತೆ ಅನ್ನೋದು ಕೂಡ ನಮಗ್ ಮುಖ್ಯ ಆಗತ್ತೆ. ಇದು ಮಾನವ ಸಹಜವಾಗಿ ನಮ್ಮಲ್ಲಿ ಇರುವಂತದ್ದು, ಮತ್ತೆ ಅದನ್ನ ನಾವು ಒಪ್ಕೊಳ್ಬೇಕು. ಈಗ ನಾನು ನನ್ನ ಯಾವ ತರ ನಾನು ಕಾಣ್ತೀನಿ ಅನ್ನೋದ್ರ ಬಗ್ಗೆ ನನಗೇನು ನನಗೆ ಭಯನೇ ಇಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ಅವರು ಪ್ರಾಯಶಃ ಅದನ್ನ ತುಂಬಾ ಅದು ಮುಚ್ಚುತ್ತಾ ಇದ್ದಾರೆ ಅಂತಷ್ಟೇ ಅರ್ಥ. ಅದ್ರ ಬದಲು ನಾವು ಮನುಷ್ಯ ಸಹಜವಾಗಿ ನಮ್ಗೆ ನಾವು ಹೇಗ್ ಕಾಣ್ತೀವಿ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ನಾನು ಅದ್ರ ಬಗ್ಗೆ ಕಾಳಜಿ ವಹಿಸ್ತೀನಿ ಅಂತ ಒಪ್ಕೊಳ್ಳೋದು ಸರಿ. ಹಾಗಾಗಿಯೇ ನಮ್ಗೆ ಈ ರೀತಿಯ ದೈಹಿಕ ಬದಲಾವಣೆಗಳು 60ರ ವಯಸ್ಸಿನಲ್ಲಿ ಅವು ಪೂರ್ಣಗೊಳ್ತಾ ಇರತ್ತೆ. ಅಂದ್ರೆ 40-45 ಒಂದೊಂದು ಕೂದಲು ಬೆಳ್ಳಗಾಗೋದು, ಒಂದು ಕಣ್ಣಿನ ಕೆಳಗಡೆ ನೆರಿಗೆ ಮೂಡೋದು, ಇವೆಲ್ಲ ಆರಂಭವಾಗಿರುತ್ತೆ. ಮಹಿಳೆಯರಲ್ಲಿ ಬೇರೆ ಬೇರೆ ರೀತಿಯ ದೈಹಿಕ ಬದಲಾವಣೆಗಳು, ಪುರುಷರಲ್ಲಿ ದೈಹಿಕ ಬದಲಾವಣೆಗಳು, ಇಬ್ಬರಿಗೂ ಕಟ್ಟಿಟ್ಟ ಬುತ್ತಿ. ಅದು ಪೂರ್ಣಗೊಳ್ಳುವಂತ ಸಮಯ 60. ಮತ್ತೊಂದು ಸಮಸ್ಯೆ ಏನು ಅಂದ್ರೆ ಮಾನಸಿಕವಾಗಿ ಈ ದೈಹಿಕ ಬದಲಾವಣೆಗಳು ತರೋದಷ್ಟೇ ಅಲ್ಲ, ಮಾನಸಿಕವಾಗಿ ಮನಸ್ಸಿಗೆ ವಯಸ್ಸಾಗತ್ತೆ ಅನ್ನೋದನ್ನ ನಾವು ಯಾರು ಒಪ್ಕೊಳ್ಳಲ್ಲ. ನಾನು ಹೇಳಿದೆ ಮಿದುಳಿಗೆ ಕೂಡ ವಯಸ್ಸಾಗತ್ತೆ, ಹಾಗಾಗಿ 60ನ್ನ ಗಡಿ ಮಾಡಿದೆ ಅಂತ. ಮಿದುಳಿಗೆ ವಯಸ್ಸಾಗತ್ತೆ ಅನ್ನೋದನ್ನ ನಾವು ತುಂಬಾ ಜನ ಒಪ್ಕೊಳ್ಳಲ್ಲ. ನನ್ನ ಹತ್ರ ಬರುವಂತಹ ಬಹಳಷ್ಟು ರೋಗಿಗಳು ಏನ್ ಹೇಳ್ತಾರೆ ಅಂದ್ರೆ ನಾನು ಮೊದ್ಲು ನಂಗೆ ಸುಸ್ತಾಗ್ತಿರ್ಲಿಲ್ಲ ಇಷ್ಟು ಕೆಲಸ ಮಾಡಿದ್ರೆ, ಈಗ ಯಾಕೆ ಸುಸ್ತಾಗ್ತಾ ಇದೆ? ಹಾಗಾಗಿ ನಿಮಗೆ ವಯಸ್ಸಾಗ್ತಾ ಇದೆ, ಆ ವಯಸ್ಸು ಅನ್ನೋದು ಒಂದು ಸಹಜ ಪ್ರಕ್ರಿಯೆ ಅನ್ನೋದನ್ನ ಅವ್ರು ಸುಲಭವಾಗಿ ಒಪ್ಕೊಳ್ಳಲ್ಲ. ಅಂದ್ರೆ ಈಗ ನಾನು 20 ವರ್ಷಕ್ಕೆ ನಾನು 15 ಜನಕ್ಕೆ ಅಡುಗೆನ ಆರಾಮಾಗಿ ಮಾಡ ಹಾಕ್ತಿದ್ದೆ ಅಂದ್ರೆ 60 ವರ್ಷಕ್ಕೆ ನಾನು 15 ಜನಕ್ಕೆ ಅಡುಗೆ ಮಾಡ ಹಾಕ್ಲೇಬೇಕು ಅನ್ನೋದು ಆ ನಿರೀಕ್ಷೆ ಏನಿದೆ ಅದು ಸಾಧು ಅಲ್ಲ. ಹಾಗಾಗಿ ಈ ಮನಸ್ಸಿಗೆ ವಯಸ್ಸಾಗುವಂತಹ ಪ್ರಕ್ರಿಯೆ ಏನಿದೆ ಅದನ್ನ ನಾವು ಗಮನಿಸ್ಬೇಕು, ಒಪ್ಕೊಳ್ಬೇಕು. ಯಾಕಂದ್ರೆ ತುಂಬಾ ಜನ ಹಿರಿಯ ನಾಗರಿಕರು ಹೇಳೋದನ್ನ ನಾನು ನೋಡಿದೀನಿ ಏನಂತ, ಅಯ್ಯೋ ಅಲ್ಲಿ ಅವ್ರು ಬರ್ತಿದ್ದಲ್ಲ ಎಷ್ಟು ವಯಸ್ಸಾದವ್ರ ತರ ನಡೀತಿದ್ದಾರೆ ನೋಡು ಅಂತ ಹೇಳ್ತಾರೆ. ಅಂದ್ರೆ ತಾವು ತಮ್ಗೇನು ಅದು ಅಥವಾ ಹೇಳ್ತಾರೆ ಅಂದ್ರೆ ಅವ್ರು ತುಂಬಾ ವಯಸ್ಸಾಗಿದೆ ಅವರಿಗೆ ಅಂತ ಹೇಳ್ತಾರೆ, ಆದ್ರೆ ತಮಗೆ ಅದೇ ವಯಸ್ಸಾಗಿದೆ ಅನ್ನೋದನ್ನ ಒಪ್ಕೊಳ್ಳಲ್ಲ. ಅಥವಾ ಈಗ ನಾವೇ ಸುಮ್ನೆ ಕುತ್ಕೊಂಡು ಕಣ್ ಮುಚ್ಕೊಂಡು ನಾವು ಯೋಚನೆ ಮಾಡಿ ನೋಡಿದ್ರೆ, ನಾವು ಹಿಂದೆ ನಮಗೆ 25 ವರ್ಷ ಇದ್ದಾಗ 40 ವರ್ಷ ಆದವರನ್ನ ಏನೋ ತುಂಬಾ ವಯಸ್ಸಾದವರು ಅಂತ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ. ನಮಗ 40 ವಯಸ್ಸು ಬಂದಾಗ ನಮ್ಗೆ ಯಾರು ಅಕಸ್ಮಾತ್ ಆಂಟಿ ಅಂತ ಕರೆದ್ರೆ ನಮ್ಗೆ ತುಂಬಾ ಕೋಪ ಬರುತ್ತೆ. ಅಂಕಲ್ ಅಂತ ಕರೆದ್ರೆ ನಾವು ಮತ್ತೆ ಅವತ್ತು ಹೋಗಿ ಕನ್ನಡಿ ಮುಂದೆ ಜಾಸ್ತಿ ಹೊತ್ತು ನಿಂತ್ಕೊಂಡು ನಾನು ಅಂಕಲ್ ತರ ಕಾಣಿಸ್ತೀನ ನಿಜವಾಗ್ಲು ಅನ್ನೋದನ್ನ ನೋಡ್ತಾರೆ. ಆದ್ರೆ ಅವ್ರು 25 ವರ್ಷ ಆಗಿದ್ದಾಗ 40 ವರ್ಷದವರನ್ನ ಅವರು ತಮ್ಗಿಂತ 15 ವರ್ಷ ಅಷ್ಟೇ ದೊಡ್ಡವರು, ಅವರಿಗೂ 25 ವರ್ಷದವರಿಗೆ ಇರುವಂತಹ ಎಲ್ಲ ಆಸೆ ಆಕಾಂಕ್ಷೆಗಳು ಎಲ್ಲ ಹಕ್ಕುಗಳು ಇದೆ ಅಂತ ನಾವು ಗಮನಿಸಿರುವುದಿಲ್ಲ. ಹಾಗಾಗಿ ಮಾನಸಿಕವಾಗಿ ಕೂಡ ನಾವು ಈ ವಯಸ್ಸಾಗುವಿಕೆಯನ್ನು ಒಪ್ಕೊಳ್ಬೇಕು. ಯಾವ ರೀತಿಯಲ್ಲಿ ನಾವು ತಲೆ ಕೂದಲಿಗೆ ಬಣ್ಣ ಹಚ್ಚೋದ್ರ ಬಗ್ಗೆ ಅಥವಾ ನಾವು ಸುಂದರವಾಗಿ ದೈಹಿಕವಾಗಿ ಕಾಣಬೇಕು

0: ಚರ್ಮ ಚೆನ್ನಾಗಿ ಉಳಿಬೇಕು ಅಂತ ಫೇಶಿಯಲ್ ಮಾಡ್ಕೊಳ್ಳೋದು ಇವುಗಳನ್ನ ನಾವು ಮಾಡ್ತೀವೋ, ಇದು ಎಲ್ಲರಿಗೂ ಪುರುಷರಿಗೆ ಮಹಿಳೆಯರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಮನಸ್ಸು ವಯಸ್ಸಾಗೋದನ್ನ ತಡೆಯೋದಿಕ್ಕೆ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಳ್ಳದೆ ಹೋದ್ರೆ ಮಾನಸಿಕ ಸಮಸ್ಯೆಗಳು ಎಲ್ಲರಿಗೂ ಖಂಡಿತವಾಗಿ ಒಂದಲ್ಲ ಒಂದು ಹಂತದಲ್ಲಿ ಕಾಡೋದ್ರಲ್ಲಿ ಯಾವ ಸಂಶಯವೂ ಇಲ್ಲ.
1: ಈಗ ಯಾವೆಲ್ಲ ಮಾನಸಿಕ ಸಮಸ್ಯೆಗಳು 60 ವರ್ಷದ ನಂತರದಲ್ಲಿ ಕಾಡಬಹುದು ಅಂತ ಹೇಳ್ತೀರಿ?
0: ನೀವು ಮೊದಲಲ್ಲಿ ಹೇಳಿದ್ರಿ ನಿವೃತ್ತಿ ಆದಾಗ, ಅಂದ್ರೆ ಅಲ್ಲಿಯವರೆಗೆ ಒಂದು ವೇಳಾಪಟ್ಟಿ ಇದ್ ಬಿಡುತ್ತೆ, ಬೆಳಿಗ್ಗೆ 9 ಗಂಟೆಗೆ ಆಫೀಸಿಗೆ ಹೋಗ್ಬೇಕು, ಎಲ್ಲ ಮುಗಿಸ್ಬೇಕು. 60 ವರ್ಷ ಆದ ತಕ್ಷಣ ನೀವು ನಿವೃತ್ತಿ ಆಯ್ತು ನಿಮ್ದು ಅಂತ ಹೇಳಿದಾಗ ತುಂಬಾ ಜನಕ್ಕೆ ಅದೊಂದು ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ತುಂಬಾ ನಿವೃತ್ತಿಯನ್ನ ಪ್ಲಾನ್ ಮಾಡಿರ್ತಾರೆ ತುಂಬಾ ಜನ, ನಾವು ರಿಟೈರ್ ಆದ್ಮೇಲೆ ಈ ತರ ಮಾಡ್ಬೇಕು, ಮಗನ ಹತ್ರ ಹೋಗಿ ಸೆಟ್ಲ್ ಆಗ್ಬೇಕು, ಮಗಳ ಹತ್ರ ಹೋಗಿ ಸೆಟ್ಲ್, ಇದೆಲ್ಲ ಮಾಡಿರ್ತಾರೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಅವರಿಗೆ ತಮ್ಮ ಕೆಲಸ ಏನು ಆಗಿದೆ ಅದನ್ನ ನಿವೃತ್ತಿ ಆದ ತಕ್ಷಣ ತಮ್ಮನ್ನು ತುಂಬಾ ಸುಲಭವಾಗಿ ಬಿಟ್ಕೊಟ್ಬಿಟ್ರು ಅಂತ ಅನ್ಸುತ್ತೆ. ಆ ನಿವೃತ್ತಿ ಆದ ಮರುದಿವಸ ತಮಗೆ ಆ ಆಫೀಸ್ ನಲ್ಲಿ ಯಾವ ಜವಾಬ್ದಾರಿಯೂ ಇಲ್ಲ, ತಮಗೆ ಒಂದು ಗುರುತಿಸೋದು ಕೂಡ ಇಲ್ಲ ಅನ್ನುವಂತಹ ಒಂದು ಖಿನ್ನತೆಯ ಗುರುತು ಕಾಡುತ್ತೆ. ಆದ್ರೆ ತುಂಬಾ ಜನ ಈ ರೀತಿಯ ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ ಅಂತ ನಾವು ಹೇಳ್ತೀವಿ ಅದನ್ನ, ಒಂದು ಜೀವನದ ಹಂತದ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಸಮಸ್ಯೆ ಅಂತ ತುಂಬಾ ಜನ ಅದರಿಂದ ಬೇಗ ಹೊರಗಡೆ ಬರ್ತಾರೆ. ಅದರ ನಂತರ ಬರುವಂತದ್ದು ಸಹಜವಾಗಿ ಹಾರ್ಮೋನ್ಗಳ ಬರುವಂತದ್ದು, ಇದು ಅದು 60 ವರ್ಷದ ಮೇಲೆ ತುಂಬಾ ಬರಲ್ಲ, ಯಾಕಂದ್ರೆ 40-45 ಒಳಗಡೆ ಅದು ಮುಗ್ದು ಹೋಗ್ತಾ ಇರುತ್ತೆ. ಹಾಗಾಗಿ 60 ನಂತರ ಬರುವಂತಹ ಖಿನ್ನತೆಯಲ್ಲಿ ತುಂಬಾ ಮುಖ್ಯವಾಗಿ ನಾವು ಏನ್ ನೋಡ್ತೀವಿ ಅಂದ್ರೆ ಮುಂದೇನು ಅನ್ನುವಂತಹ ಯೋಚನೆ. ತುಂಬಾ ಜನರಿಗೆ ಸಾವಿನ ಭಯ ಕಾಡುತ್ತೆ, ಬೇರೆ ಬೇರೆ ರೀತಿಯ ದೈಹಿಕ ಸಮಸ್ಯೆಗಳಿಂದ ಖಿನ್ನತೆ ಉಂಟಾಗುವುದು ಈ ವಯಸ್ಸಿನಲ್ಲಿ ತುಂಬಾ ಸಾಮಾನ್ಯ. ಅಂದ್ರೆ ಸಕ್ಕರೆ ಕಾಯಿಲೆ ಬಂತು ಖಿನ್ನತೆ, ತಮ್ಮ ಜೀವನ ಶೈಲಿಯನ್ನ ಬದಲಾಯಿಸಿಕೊಳ್ಬೇಕು ಆ ಸಮಯದಲ್ಲಿ ಅನ್ನುವಂತಹ ಖಿನ್ನತೆ, ಬೋರ್ಡಮ್, ಮಾತಾಡೋದಕ್ಕೆ ನಮ್ಗೆ ಯಾರು ಇಲ್ಲ ಅನ್ನುವಂತಹ ಖಿನ್ನತೆ, ಇದು ತುಂಬಾ ಒಂಟಿತನ ಕಾಡೋದೇನಿದೆ ಅದು ತುಂಬಾ. ಅಂದ್ರೆ ಇವಾಗ ತುಂಬಾ ಜನ ಮಕ್ಕಳ ಹತ್ರ ಗಂಟೆಗಟ್ಟಲೆ ಫೋನ್ ನಲ್ಲಿ ಮಾತಾಡುವುದನ್ನ ನಾನು ನೋಡ್ತೀನಿ. ಅವರಿಗೆ ಒಂದ್ ದಿವಸ ಫೋನ್ ಬರ್ಲಿಲ್ಲ ಅಂತ ಅಂದ್ರೆ
1: ಒಂಥರ ಚಡಪಡಿಕೆ,
0: ತುಂಬಾ ಚಡಪಡಿಕೆ ಅಷ್ಟೇ ಅಲ್ಲ, ಅವತ್ತಿಡೀ ಒಂದು ಮನಸ್ಸು ಪೂರ್ತಿ ಖಿನ್ನ ಮನಸ್ಕರಾಗಿ ಅವರು ಆ ದಿವಸವನ್ನ ಕಳೀತಾರೆ. ಹಾಗಾಗಿ ಖಿನ್ನತೆ ಅನ್ನುವಂಥದ್ದು, ಇಳಿವಯಸ್ಸಿನ ಖಿನ್ನತೆ ಏನಿದೆ ಅದು ತುಂಬಾ ಸಾಮಾನ್ಯವಾಗಿ, ಅದರ ಜೊತೆಗೆ ಮಿನಿಮಮ್ ಕಾಗ್ನೇಟಿವ್ ಇಂಪೇರ್ಮೆಂಟ್ ಅಂತ ಹೇಳ್ತೀವಿ, MCI ಅಂತ ಹೇಳ್ತೀವಿ. ಇದು ಡಿಮೆನ್ಷಿಯಾ ಅಲ್ಲ, ಮುಪ್ಪು ಕಾಯಿಲೆ ಅನ್ನುವಂಥದ್ದು ನಿಮ್ಗೆಲ್ಲರಿಗೂ ಗೊತ್ತೇ ಇರುವ ಹಾಗೆ ನಮ್ಮ ಗ್ಲೋಬಲ್ ಇಂಟಲೆಕ್ಟ್, ನಮ್ಮ ಇಡೀ ಬೌದ್ಧಿಕತೆ, ಬೌದ್ಧಿಕ ಶಕ್ತಿ ಏನಿರುತ್ತೆ ಆ ಸಾಮರ್ಥ್ಯ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಅದೆಲ್ಲವೂ ಇರಲ್ಲ, ಆದ್ರೆ ಕೆಲವು ನೆನಪಿನ ಸಾಮರ್ಥ್ಯದಲ್ಲಿ ಅಲ್ಲಲ್ಲಿ ಕೊರತೆಗಳು ಇವು ಕಾಣೋದಕ್ಕೆ ಶುರುವಾಗುತ್ತೆ. ಇದಲ್ದೇನೆ ಬೇರೆ ನಮ್ಮ ಅಡಲ್ಟ್ಹುಡ್ ಅಲ್ಲಿ, ಅಂದ್ರೆ ಹಿರಿಯರಲ್ಲಿ ಬರುವಂತಹ ಎಲ್ಲ ಮಾನಸಿಕ ಸಮಸ್ಯೆಗಳು ಕೂಡ ಈ ವಯಸ್ಸಿನಲ್ಲೂ ಬರಬಹುದು. ಅಂದ್ರೆ ಇವಾಗ ತುಂಬಾ ಜನಕ್ಕೆ ಪಾರ್ಶ್ವವಾಯು ಆಗತ್ತೆ, ಲಕ್ವ ಹೊಡೆಯೋದು ಅಂತ ಹೇಳ್ತೀವಲ್ಲ, ಅದಾಗತ್ತೆ. ಅದಾದ ಮೇಲೆ ಈಗ BP ಜಾಸ್ತಿ ಆಗಿ ಲಕ್ವ ಹೊಡೆದಿರುತ್ತೆ, ಅಥವಾ ಸಕ್ಕರೆ ಕಾಯಿಲೆ ನಿಯಂತ್ರಣ ಇಲ್ಲದೆ ಲಕ್ವ ಹೊಡೆದಿರುತ್ತೆ, ಆ ಲಕ್ವ ಹೊಡೆದ ಮೇಲೆ ಅವರು ದೈಹಿಕವಾಗಿ ಒಂದು ಹೇಗೋ ಮಾಡಿ ಫಿಸಿಯೋಥೆರಪಿಯಿಂದ, ಮಾತ್ರೆ ಔಷಧಿಗಳಿಂದ ಸಕಾಲದಲ್ಲಿ ತಕ್ಷಣ ಚಿಕಿತ್ಸೆ ಸಿಕ್ಕೋದ್ರಿಂದ ಅವರು ಬದುಕೊಂಡ್ಬಿಡ್ತಾರೆ. ಆದ್ರೆ ಬದುಕಿದ ಮೇಲೆ ಅವರ ಜೀವನದ ಗುಣಮಟ್ಟ ಏನಿರುತ್ತೆ ಅದು ಸರಿಯಾಗಿರುವುದಿಲ್ಲ, ಫಿಸಿಯೋಥೆರಪಿಗೆ ಹೋಗೋದಿಕ್ಕೆ ಅವರು ಒಪ್ಪಲ್ಲ. ಸೊ ಇದನ್ನ ಪೋಸ್ಟ್ ಸ್ಟ್ರೋಕ್ ಡಿಪ್ರೆಷನ್ ಅಂತ ಕರಿತೀವಿ, ಅಂದ್ರೆ ಲಕ್ವ ನಂತರದ ಖಿನ್ನತೆ ಅಂತ. ಸೊ ಇದು ಕೂಡ ಹಿರಿಯರಲ್ಲಿ ವೃದ್ಧರಲ್ಲಿ ನಾವು ವಿಶೇಷವಾಗಿ ನೋಡುವಂತದ್ದು.
1: ಆಮೇಲೆ ಒಂದ್ ಸ್ವಲ್ಪ ಹೊಂದಾಣಿಕೆ ಸ್ವಭಾವ ಕೂಡ ಕಡಿಮೆ ಆಗತ್ತೆ ಅಂತ ಅನಿಸ್ತದೆ, ಅಂದ್ರೆ ನಾನಿರುವಾಗ ಹಿಂಗ್ ಮಾಡ್ತಿದ್ದೆ ಈಗ ಯಾಕೆ ನಾನು ಹೊಂದಾಣಿಕೆ ಮಾಡ್ಕೊಳ್ಬೇಕು.
0: ಹೌದು, ಅದು ಒಂದು ಸಂಬಂಧಗಳ ಸಮಸ್ಯೆಯ ಒಂದು ದೊಡ್ಡ ತಲೆ ಶೀರ್ಷಿಕೆಯ ಅಡಿಯಲ್ಲಿ ನಾವು ಅದನ್ನ ಇದ್ ಮಾಡಬಹುದು. ಬೇರೆ ಬೇರೆ ರೀತಿಯ ಸಂಬಂಧಗಳು, ಕೆಲವು ಸಂಬಂಧಗಳು ಕಳೆದು ಹೋಗೋದು, ಅಂದ್ರೆ ಫ್ರೆಂಡ್ಸು, ಫ್ರೆಂಡ್ಶಿಪ್ಪು, ಅದರಲ್ಲಿ ಕೆಲವರು ವಯಸ್ಕರು, ಅದೇ ಸಮಾನ ವಯಸ್ಕರು ಯಾವುದೋ ಕಾರಣದಿಂದ ತೀರ್ ಹೋಗೋದು. ಸೊ ಆ ಗೆಳೆತನದ ನಷ್ಟ. ಎರಡನೇದು ಮನೆಯಲ್ಲಿ ಇರುವಂತಹ ಕಿರಿಯರ ಜೊತೆಗೆ, ಅಂದ್ರೆ ವಯಸ್ಸಿನಲ್ಲಿ ಕಿರಿಯರ ಜೊತೆಗೆ ಹೊಂದಾಣಿಕೆಯ ಸಮಸ್ಯೆ. ಅಂದ್ರೆ ಏನು, ಇವಾಗ ಒಂದು ತಂದೆ ತುಂಬಾ ಸಮಯದಿಂದ ಒಂದು ಬಿಸ್ನೆಸ್ ಅನ್ನ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಅವರಿಗೆ ಇವಾಗ 60 ವರ್ಷ ಆಗಿದೆ, 65 ವರ್ಷ ಆಗಿದೆ, ಮಗ ಈಗ 40-50 ಇದಾನೆ. ಈಗ ಜವಾಬ್ದಾರಿಗಳನ್ನ ಅವ್ರಿಗೆ ಬಿಟ್ಕೊಡ್ಬೇಕು. ಆ ಜವಾಬ್ದಾರಿಗಳನ್ನ ಬಿಟ್ಕೊಡ್ಬೇಕಾದ್ರೆ ಎಲ್ಲೋ ತನ್ನ ಅಧಿಕಾರ ಕಡಿಮೆ ಆಯ್ತು, ತನ್ನ ಮಾತಿಗೆ ಮನ್ನಣೆ ಕಡಿಮೆ ಆಯ್ತು. ಇದು ತುಂಬಾ ಆನುವಂಶಿಕವಾಗಿ ಏನು ವ್ಯಾಪಾರ ನಡ್ಕೊಂಡು ಬರತ್ತಲ್ಲ ಅಂತ ಎಲ್ಲ ಕಡೆಗಳಲ್ಲಿ ನಾವು ಇದನ್ನ ನೋಡಬಹುದು. ಹಾಗಾಗಿ ಈಗ ತಂದೆ ತಾಯಿಗೆ ಮಕ್ಕಳು ದೊಡ್ಡವರಾದ ಹಾಗೆ ಅನ್ಸೋದೇ ಇಲ್ಲ. ಸೊ ಅವಾಗ ಅವ್ರಿಗೆ ಏನನ್ಸುತ್ತೆ, ಇವರಿಗೆ ಜವಾಬ್ದಾರಿ ಬಂದಿಲ್ಲ, ಇವರಿಗೆ ಬಿಟ್ರೆ ಇವಾಗ ವ್ಯಾಪಾರಕ್ಕೆ ಅಥವಾ ಬಿಟ್ರೆ ಇವ್ರು ತಪ್ಪು ಮಾಡ್ಬಿಡ್ತಾರೆ, ಅದರಿಂದ ತುಂಬಾ ತೊಂದರೆ ಆಗುತ್ತೆ, ಹಾಗಾಗಿ ನನ್ನ ಮಾತನ್ನೇ ಕೇಳಬೇಕು. ಸೊ ನ್ಯಾಚುರಲಿ ಸಹಜವಾಗಿ ಇದು ಮಕ್ಕಳಿಗೆ
1: ಒಪ್ಪಿಗೆ
0: ಆಗಲ್ಲ. ಮತ್ತೆ ಮತ್ತೊಂದನ್ನ ಇಲ್ಲಿ ಎಲ್ಲ ಹಿರಿಯ ನಾಗರಿಕರು, ಇದನ್ನ ಕೇಳ್ತಾ ಇರುವಂತ ಎಲ್ಲ ಹಿರಿಯ ನಾಗರಿಕರು ಗಮನಿಸಬೇಕಾದೇನು ಅಂದ್ರೆ, ನಮ್ಮ ಆಯುಷ್ಯದ ಮಟ್ಟ ಏನಿದೆ ಅದು ಜಾಸ್ತಿ ಆಗಿದೆ. ನಮ್ಮ ಪ್ರೀ ಇಂಡಿಪೆಂಡೆನ್ಸ್, ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ

0: ಕೇವಲ 32 ವರ್ಷ ಆಗಿತ್ತು ನಮ್ಮ ಏನು ಆಯುಷ್ಯ. ಅದು ಈಗ ಎಲ್ಲ ನಮ್ಮ ಸುಧಾರಿತ ವೈದ್ಯಕೀಯ ಗುಣಮಟ್ಟದಿಂದ 80 ವರ್ಷದವರೆಗೆ ಬಂದಿದೆ. ಹಾಗಾಗಿ ಈಗ 40 ವರ್ಷದ ಮಗ ತನ್ನ ಕೈಗೆ ಪೂರ್ತಿ ಜವಾಬ್ದಾರಿ ಬರಬೇಕು ಅಂತಂದ್ರೆ ಅವನ ಮಗ 40 ವರ್ಷ ಆಗುವವರೆಗೆ ಕಾಯಬೇಕಾಗತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಹಿರಿಯ ನಾಗರಿಕರು ಏನಂತ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಜವಾಬ್ದಾರಿಗಳನ್ನ ಚಿಕ್ಕವರಿಗೆ ಕೊಟ್ಟು ತಾವು ಹಿಂದೆ ನಿಂತು ಅವರನ್ನ ಮುನ್ನಡೆಸೋದೇನಿದೆ ಅದು ಅಧಿಕಾರವನ್ನ ಬೇರೆ ರೀತಿಯಲ್ಲಿ ಉಪಯೋಗಿಸುವ ರೀತಿ ಅಷ್ಟೇ, ಮತ್ತೆ ಅಧಿಕಾರವನ್ನ ನಾವು ಹಂಚ್ಕೊಳ್ಬೇಕು ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಇಲ್ಲದೆ ಹೋದ್ರೆ ಇದು ಎಲ್ಲ ಕಡೆಗೂ ಬರೋದಕ್ಕೆ ಸಾಧ್ಯ ಇದೆ. ಈಗ ಮನೆಯಲ್ಲಿ ಅತ್ತೆ ಸೊಸೆಯಲ್ಲೂ ಅಷ್ಟೇ, ಈಗ ಅಡಿಗೆ ಮನೆಯಲ್ಲಿ ಯಾವ ರೀತಿಯ ಅಡಿಗೆಯನ್ನ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಯಾವ ರೀತಿಯಲ್ಲಿ ಪದ್ಧತಿಗಳನ್ನ ಮಾಡ್ಬೇಕು, ಯಾವ ರೀತಿಯಲ್ಲಿ ಹಬ್ಬಗಳನ್ನ ಮಾಡ್ಬೇಕು, ಇದೆಲ್ಲದರ ಬಗ್ಗೂ ಕೂಡ ಗಂಡಸರು ಹೆಂಗಸರು ಎಲ್ಲರಲ್ಲೂ ಕೂಡ ಈ ಸಮಸ್ಯೆಗಳು, ಹೊಂದಾಣಿಕೆಯ ಸಮಸ್ಯೆಗಳು ಬರೋದಕ್ಕೆ ಸಾಧ್ಯ ಇದೆ. ಮತ್ತೆ ಈ ಹೊಂದಾಣಿಕೆ ಸಮಸ್ಯೆಗಳು ಖಿನ್ನತೆಯನ್ನು ಉಂಟು ಮಾಡೋದ್ರಲ್ಲಿ ದೊಡ್ಡ ಪಾತ್ರವನ್ನ ವಹಿಸುತ್ತೆ. ಯಾಕಂದ್ರೆ ಸೋಷಿಯಲ್ ಆರಿಜಿನ್ಸ್ ಆಫ್ ಡಿಪ್ರೆಷನ್ ಅನ್ನೋದು ಒಂದು ತುಂಬಾ ಅಧ್ಯಯನದ ವಿಷಯ. ಮತ್ತೆ ನಮ್ಮ ಭಾರತೀಯರಲ್ಲಿ ಈ ಸೋಷಿಯಲ್ ಆರಿಜಿನ್ಸ್ ಅನ್ನೋದು, ಸಾಮಾಜಿಕ ಮೂಲಗಳೇನಿದೆ ಖಿನ್ನತೆದು, ಅದು ತುಂಬಾ ಮುಖ್ಯವಾದಂತ ಒಂದು ಸಂಗತಿ.
1: ಈಗ ಪವಿತ್ರ ಅವರ, ಇದರ ಜೊತೆಗೆ ಈ ಮರೆವಿನ ಕಾಯಿಲೆ ಕೂಡ ಒಂದು ಸಾಮಾನ್ಯವಾದದ್ದು ಅಲ್ಲ?
0: ಖಂಡಿತ ಖಂಡಿತ. ಈಗ ಹೆಚ್ಚೆಚ್ಚು ಜನ ಹೆಚ್ಚೆಚ್ಚು ಆಯುಷ್ಯವನ್ನ ಹೊಂದಿದ ಹಾಗೆ ನಾವು ಮತ್ತಷ್ಟು ಹೆಚ್ಚಳವನ್ನ ಡಿಮೆನ್ಷಿಯಾ ಕಾಯಿಲೆಯಲ್ಲಿ ಕೂಡ ನೋಡ್ತಾ ಇದೀವಿ. ಅದರ ಜೊತೆಗೆ ಡಿಮೆನ್ಷಿಯಾ ಹೆಚ್ಚಾದ ಹಾಗೆ ಇಡೀ ಸಮಾಜದಲ್ಲಿ ಆರೈಕೆ ಮಾಡುವಂತಹ ಕಷ್ಟಗಳು ಕೂಡ ನಮ್ಗೆಲ್ಲರಿಗೂ ಈಗ ನಿಚ್ಚಳವಾಗಿ ತೋರ್ತಾ ಇದೆ. ಇಷ್ಟರವರೆಗೆ ಮನೆಯಲ್ಲಿ ವಯಸ್ಸಾದವ್ರನ್ನ ಗೌರವದಿಂದ ನೋಡ್ಕೊಳ್ಬೇಕು ಅನ್ನೋದನ್ನ ನಾವೆಲ್ಲರೂ ತುಂಬಾ ಒತ್ತಿ ದೊಡ್ಡದಾಗಿ ಹೇಳ್ಬಿಡ್ತಿದ್ವಿ. ಆದ್ರೆ ಈಗ ದಿವಸ ಮಾಡ್ತಾ ಹೋಗ್ಬೇಕಾದಾಗ ಮನೆಯಲ್ಲಿ ಹಾಸಿಗೆಯಲ್ಲಿ ಮಲಗದಂತಹ ತಾಯಿಯನ್ನ ನೋಡ್ಕೋಬೇಕಾದಂತ, ಅತ್ತೆಯನ್ನ ನೋಡ್ಕೋಬೇಕಾದಂತ, ಮಾವ, ಪ್ರತಿಯೊಬ್ರು ಈ ತರ ಎಷ್ಟು ಜನರನ್ನ ನೋಡ್ಕೊಳ್ಬೇಕಾದಂತ ಜವಾಬ್ದಾರಿಗಳು ತುಂಬಾ ಜನರಿಗಿದೆ. ವಿಶೇಷವಾಗಿ ಮಹಿಳೆಯರಿಗಂತೂ ಅದು ಅನಿವಾರ್ಯವಾಗಿ ಬಂದಿರುತ್ತೆ. ಅಂತ ಸಮಯದಲ್ಲಿ ಕೂಡ ನಾವು ನಾನು ಯಾವಾಗ್ಲೂ ಹೇಳ್ತೀನಿ ಏನಂದ್ರೆ, ಮಲಗಿರ್ಬಹುದು, ಈಗ ನಮ್ಮ ಇಡೀ ದೇಹಕ್ಕೆ ತುಂಬಾ ವಯಸ್ಸಾಗತ್ತೆ. ಈಗ ನಾನೇ ನಾಳೆ 80 ವರ್ಷ ಆದಾಗ ನನ್ನ ದೇಹಕ್ಕೆ ತುಂಬಾ ವಯಸ್ಸಾಗಿರುತ್ತೆ, ನನ್ಗೆ ಒಂದು ಕೆಲಸನ ಮಾಡಕ್ ಆಗ್ತಾ ಇರಲ್ಲ, ಆದ್ರೆ ನನ್ನ ನಾಲ್ಗೆ ಚುರುಕಾಗೇ ಇರಬಹುದು. ಸೊ ಆಗ ನಾವು ಮಾತಾಡುವಂತ ಮಾತೇನಿದೆ ಅದು ಎದ್ದು ಕೆಲಸ ಮಾಡೋದಕ್ಕೆ ಶಕ್ತಿ ಇಲ್ಲದೆ ಇದ್ರು ನಾನು ಕೊಂಕ ಮಾತಿನಲ್ಲಿ ವ್ಯಂಗ್ಯ ಮಾತಿನಲ್ಲಿ ಬೇಕಾದಷ್ಟು ಜನರನ್ನ ನೋಯಿಸಬಹುದು. ಆ ಎಚ್ಚರ ನಮಗಿರಬೇಕು. ಯಾಕಂದ್ರೆ ನಾನು ಹೇಳೋದು ಇದು ಬರೀ ಇವತ್ತಿನ ಹಿರಿಯ ನಾಗರಿಕರಿಗಷ್ಟೇ ಅಲ್ಲ, ಇವತ್ತಿನ ಮಧ್ಯವಯಸ್ಕರು ಯುವ ಜನರು ನಾಳೆ ಹೇಗೆ ಚಿಗುರೆಲೆ ಹಣ್ಣೆಲೆ ಆಗೇ ಆಗುತ್ತೆ.
1: ಹೌದು, ಅಂದ್ರೆ ಮುಂಚಿತವಾಗಿ ನಾವು ಒಂದು ಸಿದ್ಧತೆ ಮಾಡ್ಕೊಳ್ಬೇಕು.
0: ಹೌದೌದು, ಈ ರೀತಿಯ ಸಂಬಂಧದ ಸಮಸ್ಯೆಗಳನ್ನ ತಡೆಯೋದಿಕ್ಕಂತೂ ನಾವು ಖಂಡಿತವಾಗಿ ನಮ್ಮ ಯೌವನವನ್ನ ನೆನೆಸ್ಕೊಂಡು ಮುಂದಿನ ವೃದ್ಧಾಪ್ಯವನ್ನ ಕಲ್ಪಿಸ್ಕೊಂಡು ನಾವು ಜನರನ್ನ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಬೇಕು.
1: ಆವಾಗ ವೃದ್ಧಾಪ್ಯದ ಸಮಸ್ಯೆಗಳು ದೊಡ್ಡದಾಗಿ
0: ಕಾಣಲ್ಲ, ಖಂಡಿತ ಕಾಣಲ್ಲ.
1: ಈಗ ಪವಿತ್ರ ಅವರ, ಈ ತರದ ಸಮಸ್ಯೆಗಳು ಬಂದಾಗ ಬಹುಶಃ ನನಗೆ ಇದಕ್ಕೆ ಮಾನಸಿಕ ಚಿಕಿತ್ಸೆಗಿಂತ ಒಂದು ಆಪ್ತ ಸಮಾಲೋಚನೆಯ ಅಗತ್ಯತೆ ಜಾಸ್ತಿ ಇರ್ತದ ಅಂತ ಅನಿಸ್ತದೆ.
0: ಮಾನಸಿಕ ಚಿಕಿತ್ಸೆಯ ಒಂದು ಭಾಗ ಆಪ್ತ ಸಮಾಲೋಚನೆ, ಕೌನ್ಸಿಲಿಂಗ್ ಅಂತ ಏನ್ ಹೇಳ್ತೀವಿ ಅದು ಆಪ್ತ ಸಮಾಲೋಚನೆ, ಮಾನಸಿಕ ಚಿಕಿತ್ಸೆ ಒಂದು ಭಾಗ. ಮೊದಲು ನನ್ಗನ್ಸೋದು ಜೀವನ ಶೈಲಿ ತುಂಬಾ ಮುಖ್ಯ. ಯಾಕಂದ್ರೆ ಜನ ಏನ್ ಅನ್ಕೊಂಡಿರ್ತಾರಂದ್ರೆ ಬಂದ ತಕ್ಷಣ ಡಾಕ್ಟರ್ ತುಂಬಾ ಹೊತ್ತು ಮಾತಾಡ್ತಾರೆ, ನಮ್ದೆಲ್ಲಾ ಸಮಸ್ಯೆಗಳು ಪರಿಹಾರ ಆಗೋಗುತ್ತೆ, ನಾವು ಮತ್ತೆ ವಾಪಸ್ ಹೋಗಿ ನಾವು ತುಂಬಾ ಚೆನ್ನಾಗಿರ್ತೀವಿ ಅಂತ. ಹಂಗ ಆಗೋದಿಲ್ಲ. ಯಾಕೆ ಹಾಗಾಗಲ್ಲ ಅಂದ್ರೆ, ಒಂದು ಜೀವನ ಶೈಲಿಯನ್ನ ನಾವು ಬದಲಾವಣೆ ಮಾಡ್ಕೊಳ್ಳೋದಿಕ್ಕೆ ನಮಗ್ ಬೇಕಾದ್ದು ಮನಸ್ಸಷ್ಟೇ. ಈಗ ನಾನು ಪ್ರತಿನಿತ್ಯ ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡ್ತೀನಾ ಇಲ್ವಾ, ಸರಿಯಾದ ಪ್ರಮಾಣದ ನೀರನ್ನ ಕುಡಿತೀನಾ ಇಲ್ವಾ, ವ್ಯಾಯಾಮವನ್ನ ಪ್ರತಿನಿತ್ಯ ನಿಯಮಿತ ವೇಳೆಗೆ ಮಾಡ್ತೀನಾ ಇಲ್ವಾ, ಇದೆಲ್ಲ ತುಂಬಾ ಮುಖ್ಯ. ಮತ್ತೆ ಇದನ್ನ ಮಾಡೋದು ಸುಲಭ, ಇದನ್ನ ಒಂದಿಷ್ಟು ಮನಸ್ಸು ಮಾಡಿದ್ರೆ ಇದನ್ನ ಮಾಡೋದು ಕಷ್ಟ ಅಲ್ಲ, ಇದನ್ನ ಪ್ರತಿಯೊಬ್ಬರು ಪಾಲಿಸಬಹುದು. ಇದು ಮೊದಲು ಬೇಕಾಗಿದ್ದು. ಯಾವುದಾದ್ರೂ ದೈಹಿಕ ಸಮಸ್ಯೆಗಳಿದ್ರೆ ಅದಕ್ಕೆ ನಿಯಮಿತವಾಗಿ ಔಷಧಿಯನ್ನು ಸೇವಿಸುವುದು ಕೂಡ ತುಂಬಾ ಮುಖ್ಯ. ಅದು ಲಕ್ವ ಹೊಡೆಯೋದು, ಈ ರೀತಿಯ ಹಾರ್ಟ್ ಅಟ್ಯಾಕ್ ಆಗೋದು, ಈ ರೀತಿಯ ಸಮಸ್ಯೆಗಳನ್ನ ತಡೆಯುತ್ತೆ ಅನ್ನೋದನ್ನ ಎಲ್ಲ ಹಿರಿಯ ನಾಗರಿಕರು ನೆನ್ಪಿಟ್ಕೊಳ್ಬೇಕು. ಯಾರು ಮಧ್ಯವಯಸ್ಕರು ತಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋರು ಇದನ್ನ ಅವ್ರು ಮಾಡೋ ಹಾಗೆ ಮಾಡ್ಕೋಬೇಕು. ಆವಾಗ ಆಪ್ತ ಸಮಾಲೋಚನೆಯನ್ನ ನಾವು ತಡೆಗಟ್ಬಿಡ್ಬಹುದು.
1: ಹೌದು ಹೌದು,
0: ಅದು ಮೊದಲನೇದು. ಎರಡನೇದು, ನೀವು ಹೇಳಿದ ಹಾಗೆ ನಾನು ಹೇಳಿದ್ನಲ್ಲ, ಮಾತಾಡೋದಿಕ್ಕೆ ಜನ ಬೇಕಾಗಿದೆ. ನಮ್ಗೆ ದುಡ್ಡು ಕೊಟ್ಬಿಟ್ಟು ನಾವು ಏನ್ ಬೇಕಾದ್ರೂ ತಂದು ಕೊಡ್ಬಹುದು. ಈಗ ಒಂದೊಂದು ರೂಮ್ ಅಲ್ಲಿ ಒಂದೊಂದು ಟಿವಿ ಹಾಕ್ಸಿಟ್ಬಿಡ್ಬಹುದು, ಸುಲಭ. ಅಷ್ಟು 1000 ಕೊಟ್ಬಿಟ್ಟು ಟಿವಿ ಹಾಕ್ಸಿಡ್ಬಹುದು, ಕೇಬಲ್ ಬೇಕ ಅವ್ರಿಗೆ ಹಾಕ್ಸಿಡ್ಬಹುದು, ಮೊಬೈಲ್ ಒಬ್ಬೊಬ್ಬರಿಗೆ ಒಂದೊಂದು ಮೊಬೈಲ್ ಕೊಡಿಸ್ಬಿಡ್ಬಹುದು. ಕುತ್ಕೊಂಡು ಮಾತಾಡಿ ಅಂದ್ರೆ ನಮ್ಗೆ ಯಾರಿಗೂ ಟೈಮ್ ಇಲ್ಲ.
1: ಅದ್ರಲ್ಲೂ ಈ ಮೊಬೈಲ್ ಬಂದ ಮೇಲಂತೂ ಪರಸ್ಪರ ಮಾತು, ಒಂದು ವಿಚಾರ ಹಂಚಿಕೊಳ್ಳುವಿಕೆ, ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳೋದು ಎಲ್ಲನೂ ನಿಂತು ಹೋಗ್ಬಿಟ್ಟಿದೆ.
0: ಹೌದು, ಬಿಡದ್ರೆ ಹಿರಿಯ ನಾಗರಿಕರಿಗೆ ಮೊಬೈಲ್ ಒಂದು ವರದಾನ ಆಗ್ಬಿಟ್ಟಿದೆ ಇವಾಗ. ಯಾಕಂದ್ರೆ ಅವರು ವಾಟ್ಸ್ಆಪ್, ಫೇಸ್ಬುಕ್ ಅದನ್ನೆಲ್ಲ ಕಲ್ತ್ಕೊಂಡು ತುಂಬಾ ಹಿರಿಯ ನಾಗರಿಕರು ತುಂಬಾ ಆಕ್ಟಿವ್ ಆಗಿ ಅದರಲ್ಲಿ ಪಾಲ್ಗೊಳ್ಳೋದನ್ನ ನಾವು ನೋಡ್ತೀವಿ. ಹಾಗಾಗಿ ನಾನು ಸ್ಮಾರ್ಟ್ ಟೆಕ್ನಾಲಜಿನ ನಾನು ನನ್ಗನ್ಸತ್ತೆ ಅವರಿಗೆ ಅದು ಹಿರಿಯ ನಾಗರಿಕರಿಗೆ ಅದೊಂದು ವರದಾನವೇ. ಬಟ್ ಆದ್ರೆ ಅವರು ಮಾತಾಡೋದ್ರಿಂದ, ಅವರು ನಮ್ಮ ಜೊತೆ ಸಮಾಜದ ಜೊತೆ ಮುಖತಃ ಮಾತನಾಡ

0: ಮಾಡೋದ್ರಿಂದ ಸಮಾಜಕ್ಕೆ ಉಪಯೋಗ ಇದೆ, ಅದನ್ನ ನಾವು ಕಳ್ಕೊಳ್ತಾ ಇದೀವಿ. ಅವರೆಲ್ಲರೂ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಮಗ್ನರಾಗೋದ್ರೆ ನಮ್ಮ ಮೊಮ್ಮಕ್ಕಳ ಜೊತೆಗೆ, ನಮ್ಮ ಮಕ್ಕಳ ಜೊತೆಗೆ ಆಟ ಆಡೋರು, ನಮ್ಮ ಜೊತೆಗೆ ಮಾತನಾಡೋರು, ಏನೋ ಕತೆಗಳನ್ನ ಹೇಳುವರು, ಅವರ ಜೀವನ ಅನುಭವಗಳನ್ನ ಹಂಚ್ಕೊಳ್ಳೋರು, ಇದು ನಮಗೆ ಉಪಯೋಗ ಆಗತ್ತೆ ಮುಂದೆ. ಹಾಗಾಗಿ ನಾವು ಮಾತಾಡ್ಬೇಕು. ಅವರಿಗೆ ಬೇಕು ಅಂತಲ್ಲ, ನಮಗೆ ಅದರಿಂದ ಲಾಭ ಸಿಗಬೇಕು ಅಂತ ಹೇಳ್ಬಿಟ್ಟು ಮುಂದಿನ ಪೀಳಿಗೆಯವರು ಖಂಡಿತವಾಗಿ ಒಂದು ದಿವಸಕ್ಕೆ 10 ನಿಮಿಷ ಮತ್ತೇನು ಅಲ್ಲ, ಅವರವರ ತಂದೆ ತಾಯಿ ಜೊತೆಗೆ ಆ ಮಕ್ಕಳು ಮಾತಾಡ್ಬೇಕು. ಅಂದ್ರೆ ಈಗ ತುಂಬಾ ಸಲ ಜನ ಏನಂತಾರೆ, ನಮ್ಮ ಹೆಂಡತಿ ಕರ್ಕೊಂಡು ಬರ್ತಾರೆ ಡಾಕ್ಟರ್ ಹತ್ರ ಅಂತ ಹೇಳ್ತಾರೆ, ಅಥವಾ ಅತ್ತೆ ಮಾವ ಸೊಸೆ ಮಾಡ್ಲಿ ಅಂತ ಹೇಳಿ ನಿರೀಕ್ಷೆ ಮಾಡ್ತಾರೆ. ಮಗಳು ಮಾಡಕ್ಕಾಗಲ್ಲ, ಮಗಳು ಗಂಡನ್ ಮನೇಲಿದ್ದಾರೆ, ಮಗ ಬರ್ತಾನೆ ಇವಾಗ ನನ್ ಜೊತೆಗೆ ಅಂತ ಹೇಳ್ತಾರೆ. ಹಾಗ್ ಮಾಡೋದಲ್ಲ, ಮಗ ಆಗ್ಲಿ ಮಗಳಾಗ್ಲಿ ತನ್ನ ಹೊತ್ತು ಹೆತ್ತು ಬೆಳೆಸಿದಂತ ತಂದೆ ತಾಯಿಗಳಿಗೆ ಕನಿಷ್ಠ ಒಂದು ದಿವಸಕ್ಕೆ ಇಷ್ಟು ಸಮಯ ಅಂತ ಹೇಳಿ ಅದಕ್ಕೆ ಮೀಸಲಿಟ್ಟು, ಈಗ ನಾವು ಸ್ನಾನಕ್ಕೆ 10 ನಿಮಿಷ ಮಾಡ್ಲೇಬೇಕು ಅಂತ ನಾವು ಇಟ್ಕೊಳ್ತೀವಿ, ಏನಾದ್ರೂ 10 ನಿಮಿಷವನ್ನು ತಪ್ಪಿಸಲ್ಲ ನಾವು, ಅದೇ ರೀತಿಯಲ್ಲಿ ಮೀಸಲಿಡಬೇಕು ಅಂತ ನನಗೆ ಅನಿಸುತ್ತೆ. ಅದು ಮಕ್ಕಳ ಕರ್ತವ್ಯ, ಮತ್ತೆ ತಂದೆ ತಾಯಿಗಳು ಅಷ್ಟೇ, ಅದನ್ನ ಡಿಮಾಂಡ್ ಮಾಡ್ಬೇಕು. ಹಿರಿಯ ನಾಗರಿಕರು ನೀವು ಅದನ್ನ ಆಗ್ರಹಿಸಬೇಕು, ಯಾಕಂದ್ರೆ ಹಿರಿಯ ನಾಗರಿಕರ ಅಕಸ್ಮಾತ್ ಮಗಂಗೆ ತುಂಬಾ ಕೆಲಸ, ಅಯ್ಯೋ ಮಗಳು ಡಾಕ್ಟರ್ ತುಂಬಾ ಕೆಲಸ ಅವಳಿಗೆ, ಅವಳು ಪರವಾಗಿಲ್ಲ ಬರ್ದೇ ಇದ್ರು ಪರವಾಗಿಲ್ಲ ಅಂತ ಹೇಳಿ ಕರ್ಕೊಂಡ್ ಬರಲ್ಲ ಇಷ್ಟೋ ಸಲ ಹತ್ರ ಬರ್ಬೇಕಾದ್ರೆ. ಅವಾಗ ನಾನು ಹೇಳ್ತೀನಿ, ನೀವ್ ಹೇಳಿ ಅವರಿಗೆ ಎಷ್ಟು ಇಂಪಾರ್ಟೆಂಟ್ ಆದ್ರೂ ಬರ್ಬೇಕು, ನನ್ ಜೊತೆ ಬರೋದ್ರಿಂದ ನನ್ಗೆ ಸಂತೋಷವಾಗುತ್ತೆ ಅಂದ್ರೆ ತುಂಬಾ ಜನ ಮಕ್ಳು
1: ಬರ್ತಾರೆ. ಖಂಡಿತ, ಮತ್ತೆ ನೀವು ಹೇಳ್ದಂಗೆ ಮಕ್ಕಳ ಕರ್ತವ್ಯ ಕೂಡ ಹೌದು.
0: ಹೌದು ಖಂಡಿತ,
1: ಅದು ಗಂಡ್ ಮಕ್ಕಳೇ ನೋಡ್ಕೊಳ್ಳಿ ಹೆಣ್ ಮಕ್ಕಳೇ ನೋಡ್ಕೊಳ್ಳಿ ಅನ್ನುವಂತ ಯಾವುದೇ ಒಂದು ಡಿಫರೆನ್ಸ್ ಇಲ್ಲ ಇಲ್ಲಿ.
0: ಇಲ್ಲ ಇಲ್ಲ, ಯಾಕಂದ್ರೆ ಈಗ ಆಸ್ತಿ ಹಕ್ಕು ಎಲ್ಲರಿಗೂ ಬಂದಿದೆ.
1: ಹೌದು ಹೌದು ಹೌದು,
0: ನಾವು ಆಸ್ತಿ ಹಕ್ಕು ಅಂದಾಗ ನಾವು ಚೆನ್ನಾಗಿ ಜೋರಾಗಿ ಇಲ್ಲ ಎಲ್ಲರಿಗೂ ಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತೀವಲ್ಲ, ಅಂದ್ಮೇಲೆ ಆರೈಕೆಯಲ್ಲೂ ಕೂಡ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇಬ್ರು ಸಮಾನವಾಗಿ ಪಾಲ್ಗೊಳ್ಬೇಕು ತಮ್ಮ ತಮ್ಮ ತಂದೆ ತಾಯಿಗಳ ಆರೈಕೆ.
1: ಹೌದು ಹೌದು. ಈಗ ಪವಿತ್ರ ಅವರೇ, ಈ ತರದ ಸಮಸ್ಯೆಗಳು ನಮಗೆ ಬರಬಾರದು. ನನ್ನ ವೃದ್ಧಾಪ್ಯ ಆರೋಗ್ಯಕರವಾಗಿರ್ಬೇಕು, ದೈಹಿಕವಾಗಿನೂ ಆಯ್ತು ಮಾನಸಿಕವಾಗಿನೂ ಆಯ್ತು ಅಂದಾಗ ನಮ್ಮ ಜೀವನ ಶೈಲಿಯನ್ನ ಹೇಗೆ ಯಾವಾಗಿನಿಂದ ಮಾರ್ಪಡಿಸ್ಕೊಳ್ತಾ ಬರಬೇಕು?
0: ನಮ್ಮ ವಿಜ್ಞಾನದಲ್ಲಿ ಪ್ರೈಮೋರ್ಡಿಯಲ್ ಪ್ರಿವೆನ್ಷನ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇದೆ. ಈ ಪರಿಕಲ್ಪನೆಯಲ್ಲಿ ಏನಂದ್ರೆ, ಇವಾಗ ತಂದೆ ತಾಯಿಯಲ್ಲಿ ಸಕ್ಕರೆ ಕಾಯಿಲೆ ಇದೆ ಅಂತ ಇಟ್ಕೊಳ್ಳೋಣ. ಹುಟ್ಟಿದ ಮಗು ನಡೆಯಕ್ಕೆ ಶುರು ಮಾಡಿದಾಗಿಂದ ಆ ಮಗುವಿನ ಜೀವನ ಶೈಲಿಯಲ್ಲಿ ಮಾರ್ಪಾಡನ್ನ ತರೋದು ಮುಂದೆ ಆ ಮಗುವಿನಲ್ಲಿ ಸಕ್ಕರೆ ಕಾಯಿಲೆ ಬರೋದನ್ನ ತಡೆಗಟ್ಟುತ್ತೆ ಅನ್ನುವಂಥದ್ದು ಈ ಪ್ರೈಮೋರ್ಡಿಯಲ್ ಪ್ರಿವೆನ್ಷನ್ ನ ಒಂದು ಪರಿಕಲ್ಪನೆ. ಈ ಹಿನ್ನೆಲೆಯಿಂದ ನಾವು ಮಾನಸಿಕ ಆರೋಗ್ಯವನ್ನು ಕೂಡ ನೋಡ್ಬೇಕು, ಯಾಕಂದ್ರೆ ಈಗ ನಾವು ಮನಸ್ಸಿನ ದೇಹವನ್ನ ವಿಂಗಡಿಸಿ ನೋಡುವಂತಹ ಕ್ರಮ ಇವಾಗ ತುಂಬಾ ಬದಲಾಗ್ಬಿಟ್ಟಿದೆ, ಯಾಕಂದ್ರೆ ಮನಸ್ಸು ಕೂಡ ದೇಹದೊಳಗೆ ಇರುವಂತಹ ಒಂದು ಅಂಗವೇ ಅಂತ ಆಗಿರೋದ್ರಿಂದ ಈ ಏನು ಪ್ರಿಪರೇಷನ್ ಸಿದ್ಧತೆ ಏನಿದೆ ಅದು ಮೊದಲಿನಿಂದಲೇ ಆರಂಭ ಆಗ್ಬೇಕು. ಯಾಕಂದ್ರೆ ತುಂಬಾ ಜನ ಮಹಿಳೆಯರಿಗೆ ಈಗ 60 ವರ್ಷದಲ್ಲಿ 55 ವರ್ಷ ಅಷ್ಟೊತ್ತಿಗೆ ಅವರು ಮಂಡಿ ನೋವು ಅಂತ ಬರ್ತಾರೆ ತುಂಬಾ ಜನ. ಆವಾಗ ನೀವು ನಾವು ವಾಕಿಂಗ್ ಮಾಡಿ ನೀವು ಪ್ರತಿ ದಿವಸ 1 ಗಂಟೆ ನಡೀರಿ ಅಂತ ಅಂದ್ರೆ ಅವ್ರಿಗೆ
1: ಆಗ್ತಾಯಿಲ್ಲ,
0: ಅವ್ರಿಗೆ ಅಭ್ಯಾಸ ಇರಲ್ಲ. ಆವಾಗೇನು ಅವರಿಗೆ ಈಗ ಬೆಳಗ್ಗೆ ಎದ್ದು ನಾವು ಅವ್ರಿಗೆ ತಿಂಡಿ ಕಟ್ಟಬೇಕು ಅವ್ರಿಗೆ ಮಾಡ್ಬೇಕು ಅಂತ ಏನಿಲ್ಲ, ಆದ್ರೆ ಅವ್ರಿಗೆ ಅಭ್ಯಾಸವೇ ರೂಢಿಯೇ ಬೆಳೆದಿಲ್ಲ,
1: ರೂಢಿನೇ ಇರಲ್ಲ, ಮತ್ತೆ ದೇಹ ಪರ್ಮಿಟ್ಟು ಮಾಡಲ್ಲ ನೋವಿನಿಂದ.
0: ಕರೆಕ್ಟ್. ಹಾಗಾಗಿ ನನ್ಗೆ ಏನನ್ಸುತ್ತೆ ಅಂದ್ರೆ ಪ್ರತಿಯೊಬ್ಬರು ಕೂಡ ನಾನು ಮೊದಲಲ್ಲಿ ಹೇಳಿದ 4 ನಿಯಮಿತವಾದ ಆಹಾರ ಸೇವನೆ, ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡೋದು, ಅದ್ರ ಜೊತೆಗೆ ವ್ಯಾಯಾಮ ಮಾಡೋದು, ಒಂದು ಕನಿಷ್ಠ 1/2 ಗಂಟೆ ಪ್ರತಿ ದಿವಸ ವ್ಯಾಯಾಮ ಮಾಡೋದು, ಮತ್ತೆ ರಾತ್ರಿ ಸುಖಕರವಾದ ನಿದ್ರೆ. ಆ ನಿದ್ರೆ ಬರಲ್ಲ ನಮ್ಗೆ ಮಲ್ಕೊಂಡ್ರೆ ಅಂತ ಅಂದ್ರೆ ನೀವೇನ್ ಮಾಡ್ಬೇಕು, ನಾಳೆ ಏನೇ ಜವಾಬ್ದಾರಿ ಇರ್ಲಿ ಅದನ್ನ ಪಕ್ಕಕ್ಕಿಟ್ಟು ಇವತ್ತಿನ ನಿದ್ರೆಯನ್ನ ನಾನು ಮಾಡ್ತೀನಿ ಅಂತ ಹೇಳಿ ನಿದ್ರೆಯನ್ನ ತನ್ನ ಗುರಿಯಾಗಿ ಮಾಡ್ಕೊಳ್ಬೇಕು. ಸುಖ ನಿದ್ರೆ ಏನಿದೆ ಅದಕ್ಕೆ ನಾವು ಗೌರವ ಕೊಡಬೇಕು. ಆವಾಗ ತನ್ನಿಂತಾನೇ ಹಲವು ಸಮಸ್ಯೆಗಳನ್ನ ನಾವು ತಡೆಗಟ್ಟಬಹುದು. ಈ 4 ಸೂತ್ರಗಳನ್ನ ಅವರು ಅನುಸರಿಸಿದ್ರೆ ಪ್ರತಿಯೊಬ್ಬರು ಸಾಕಷ್ಟು ಕಾಯಿಲೆಗಳನ್ನ ಬರದೇ ಇರೋ ಹಾಗೆ ತಡೆಗಟ್ಟಬಹುದು. ಇದು ಮೊದಲಿನಿಂದ ಬೆಳಿಬೇಕು. ಹಾಗಾಗಿ ನಮ್ಮ ಮಕ್ಕಳಿಗೂ ಕೂಡ ನಾವು ಇದನ್ನ ಬೆಳೆಸಬೇಕು. ಬರೀ ನಾವು ಹಿರಿಯರಾಗಿ ನಾವು ಮಾತ್ರ ಪಾಲಿಸೋದಲ್ಲ, ನಮ್ಮ ಮಕ್ಕಳಿಗೂ ಕೂಡ ನಾವು ಆ ಶಿಸ್ತನ್ನ ಪಾಲಿಸಿ ಅವರಿಗೆ ಇದು ಈ ತರ ಪಾಲಿಸಬೇಕು ಅನ್ನುವಂತಹ ಪ್ರಾಯೋಗಿಕ ಮಾದರಿಯನ್ನ ಹಾಕೊಟ್ರೆ ಅವರ ವೃದ್ಧಾಪ್ಯ, ಯಾಕಂದ್ರೆ ನಾವೆಲ್ಲರೂ ಮಕ್ಕಳು ಏನ್ ಮಾಡ್ತಾರೆ ಮುಂದೆ, ಮಕ್ಕಳು ಹೇಗಿರ್ತಾರೆ ಮುಂದೆ ಅನ್ನೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತೀವಲ್ಲ.
1: ಹೌದು.
0: ಸೊ ಮಕ್ಕಳು ವಯಸ್ಸಾದಾಗ ಕೂಡ ಇವು ಮಕ್ಕಳು ಚೆನ್ನಾಗಿರ್ಬೇಕು ಅನ್ನುವಂತಹ ಚಿಂತನೆ ನಮ್ಮಲ್ಲಿ ಇರ್ಬೇಕು.
1: ಅದನ್ನ ಮುಂಚಿಂದನೇ ಅವ್ರಿಗೆ ಹಾಕೊಟ್ಬಿಟ್ರೆ ಅದೇ ಕ್ರಮ ಮುಂದುವರಿತದೆ.
0: ಖಂಡಿತ.
1: ಮತ್ತೆ ಈ ವೃದ್ಧಾಪ್ಯದಲ್ಲಿ ಬರುವಂತ ಹಲವಾರು ಸಮಸ್ಯೆಗಳಿಂದ ದೂರ ಇರಬಹುದು ಅಂತ ಹೇಳ್ತೀರಿ. ಇದರ ಜೊತೆಗೆ ಉತ್ತಮ ಪುಸ್ತಕಗಳ ಓದುವಿಕೆ, ಒಂದು ಸತ್ಸಂಗ,
0: ಹೌದು,
1: ಒಂದು ಧ್ಯಾನ,
0: ಹವ್ಯಾಸಗಳು, ಯಾವುದೇ ರೀತಿಯ ಹವ್ಯಾಸಗಳು, ಧ್ಯಾನವನ್ನು ಅಷ್ಟೇ. ನೀವು ಧ್ಯಾನವನ್ನ ಕಲಿತು ಪ್ರಾಣಾಯಾಮ ಕಲಿತು ಯೋಗಾಭ್ಯಾಸಕ್ಕೆ ನಿಮ್ಗೆ ಪ್ರತಿ ದಿವಸ ಹೋಗಕ್ಕೆ ಸಾಧ್ಯ ಆದ್ರೆ ತುಂಬಾ ಸಂತೋಷ, ಮಾಡಿ, ಅದು ಒಳ್ಳೇದೇ. ಒಂದು ಆ ಗುಂಪು ಸಿಗತ್ತೆ, ಅದು ತುಂಬಾ ಒಳ್ಳೇದೆ. ಅಕಸ್ಮಾತ್ ಹಂಗ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಯಾವುದೇ ಒಂದು ಆಸಕ್ತಿ ಪೂರ್ಣ ಚಟುವಟಿಕೆಯನ್ನ ತೆರೆದ ಮನಸ್ಸಿನಿಂದ ಮಾಡಿದ್ರೆ ಆವಾಗ ತನ್ನಿಂತಾನೆ ಮನಸ್ಸು ಏಕಾಗ್ರಗೊಳ್ಳುತ್ತೆ, ಆ ಕ್ರಿಯೆಯೂ ಕೂಡ ಧ್ಯಾನವೇ ಆಗತ್ತೆ. ಅಂದ್ರೆ ಈಗ ಒಂದು ಶಟಲ್ ಬ್ಯಾಡ್ಮಿಂಟನ್

0: ಪೋರ್ಟ್ ಅನ್ನ ಪಕ್ಕದಲ್ಲೇ ಹಾಕೊಂಡು ನಾವು ದಿವಸ ಒಂದ್ ಗಂಟೆ ಶಟ್ಲ್ ಆಡ್ತಿದ್ದೀವಿ ಅಂತ ಅನ್ಕೊಂಡ್ರೆ ಆ ಶಟ್ಲ್ ಆಡ್ಬೇಕಾದ್ರೆ ಆ ಕಾರ್ಕ್ ಎಲ್ಲಿ ಹೋಗುತ್ತೆ, ಬ್ಯಾಟ್ ಎಲ್ಲಿ ಹೋಗುತ್ತೆ, ಅದ್ರ ಬಗ್ಗೆನೇ ನಾವು ಕಾನ್ಸಂಟ್ರೇಟ್ ಮಾಡೋದ್ರಿಂದ ಸಹಜವಾಗಿ ಆ ಒಂದ್ ಗಂಟೆಯೂ ಕೂಡ ನಿಮಗೆ ಧ್ಯಾನದ ಏನು ಪ್ರಯೋಜನ ಇರುತ್ತೆ ಅದನ್ನೇ ಕೊಡ.
1: ಧ್ಯಾನದ ಜೊತೆ ಜೊತೆಗೆ ದೈಹಿಕ ಕಸರತ್ತು ಆಗುತ್ತೆ ಅದ್ರ ಜೊತೆ.
0: ಖಂಡಿತ ಖಂಡಿತ.
1: ಆಯ್ತು ಡಾಕ್ಟರ್ ಪವಿತ್ರ ಅವರೇ, ವೃದ್ಧಾಪ್ಯ ಅನ್ನೋದು ಒಂದು ಶಾಪ ಅಲ್ಲ, ಅದನ್ನ ನಾವು ವರವಾಗಿ ಮಾಡ್ಕೊಳ್ಬೇಕು. ಅದಕ್ಕೆ ಮುಂಚಿಂತನೇ ನಾವು ಒಂದು ಜೀವನ ಶೈಲಿಯಲ್ಲಿ ಮಾರ್ಪಾಡನ್ನ ತಂದ್ಕೊಳ್ಬೇಕು ಮತ್ತೆ ಉತ್ತಮ ಹವ್ಯಾಸಗಳನ್ನ ಜೋಡಿಸ್ಕೊಳ್ಬೇಕು. ನಾಳೆ ನಂದು ವೃದ್ಧಾಪ್ಯ ಬಂದೇ ಬರ್ತದೆ ಅನ್ನುವ ಒಂದು ಮಾನಸಿಕ ಸಿದ್ಧತೆಯಲ್ಲಿ ನಾವು ಮಧ್ಯ ವಯಸ್ಸಿನಿಂದನೇ ರೆಡಿ ಆದಾಗ ವೃದ್ಧಾಪ್ಯವನ್ನ ಬಹಳ ಪ್ರೀತಿಯಿಂದ ನಾವು ಸ್ವಾಗತ ಮಾಡ್ತೀವಿ.
0: ಸಾವಿನ ಭಯವನ್ನು ಕೂಡ ನಾವು ಎದುರಿಸಬೇಕು ಈ ವಯಸ್ಸಿನಲ್ಲಿ. ಹಾಗಾಗಿ ಸಾವಿನ ಭಯದ ಬಗ್ಗೂ ಕೂಡ ನಾವು ಸಾಹಿತ್ಯವನ್ನ ಓದೋದ್ರಿಂದ ನಮಗೆ ಮತ್ತಷ್ಟು ಆ ಭಯ ಕಡಿಮೆ ಆಗುತ್ತೆ ಅನ್ನೋದನ್ನ ನಾವು ನೆನೆಸಿಕೊಳ್ಬೇಕು
1: ಮುಖ್ಯವೇ. ಹೌದು,
0: ಜೈನ ಸಾಹಿತ್ಯವನ್ನ ಓದಿದ್ರೆ ಪ್ರತಿ ಒಂದು ಭವದಿಂದ ಇನ್ನೊಂದು ಭವಕ್ಕೆ ಮುನ್ನಡಿತಾನಷ್ಟೇ ಜೀವಿ. ಹಾಗಾಗಿ ಸಂಪೂರ್ಣವಾಗಿ ನಾಶ ಅನ್ನೋದು ಜೈನ ಸಾಹಿತ್ಯದಲ್ಲಿ ಆಗೋದಿಲ್ಲ. ಸೊ ಒಂದು ಭವದಿಂದ ಇನ್ನೊಂದು ಭವಕ್ಕೆ ಮುಂದೆ

0: ಅದಕ್ಕೆ ಮುಂಚಿಂತಾನೇ ನಾವು ಒಂದು ಜೀವನ ಶೈಲಿಯಲ್ಲಿ ಮಾರ್ಪಾಡನ್ನ ತಂದುಕೊಳ್ಬೇಕು ಮತ್ತೆ ಉತ್ತಮ ಹವ್ಯಾಸಗಳನ್ನ ಜೋಡಿಸಿಕೊಳ್ಬೇಕು. ನಾಳೆ ನಂದು ವೃದ್ಧಾಪ್ಯ ಬಂದೇ ಬರ್ತದೆ ಅನ್ನುವ ಒಂದು ಮಾನಸಿಕ ಸಿದ್ಧತೆಯಲ್ಲಿ ನಾವು ಮಧ್ಯ ವಯಸ್ಸಿನಿಂದನೇ ರೆಡಿ ಆದಾಗ ವೃದ್ಧಾಪ್ಯವನ್ನ ಬಹಳ ಪ್ರೀತಿಯಿಂದ ನಾವು ಸ್ವಾಗತ ಮಾಡಿ
1: ಸಾವಿನ ಭಯವನ್ನು ಕೂಡ ನಾವು ಎದುರಿಸಬೇಕು ಈ ವಯಸ್ಸಿನಲ್ಲಿ. ಹಾಗಾಗಿ ಸಾವಿನ ಭಯದ ಬಗ್ಗೂ ಕೂಡ ನಾವು ಸಾಹಿತ್ಯವನ್ನು ಓದೋದ್ರಿಂದ ನಮಗೆ ಮತ್ತಷ್ಟು ಆ ಭಯ ಕಡಿಮೆ ಆಗುತ್ತೆ ಅನ್ನೋದನ್ನ ನಾವು ನೆನೆಸಿಕೊಳ್ಬೇಕು.
0: ಮುಖ್ಯವೇ
1: ಜೈನ ಸಾಹಿತ್ಯವನ್ನ ಓದಿದ್ರೆ ಪ್ರತಿ ಒಂದು ಭವದಿಂದ ಇನ್ನೊಂದು ಭವಕ್ಕೆ ಮುನ್ನಡಿತಾನಷ್ಟೇ ಜೀವಿ. ಹಾಗಾಗಿ ಸಂಪೂರ್ಣವಾಗಿ ನಾಶ ಅನ್ನೋದು ಜೈನ ಸಾಹಿತ್ಯದಲ್ಲಿ ಆಗೋದಿಲ್ಲ. ಸೊ ಒಂದು ಭವದಿಂದ ಇನ್ನೊಂದು ಭವಕ್ಕೆ ಮುಂದುವರೆದಾಗ ಅವನು ಮತ್ತೂ ಮೇಲಕ್ಕೇರ್ತಾ ಹೋಗ್ತಾನೆ. ಹಾಗಾಗಿ ಆ ರೀತಿಯಲ್ಲಿ ನಾವು ಅಂದ್ಕೊಂಡು ಪ್ರಬುದ್ಧ ಮನಸ್ಸಿನಿಂದ ಅದನ್ನ ಸ್ವೀಕರಿಸಿದ್ರೆ ಸಾವಿನ ಭಯವೂ ಕೂಡ ಯಾರಿಗೂ ಇರೋದಿಲ್ಲ ಅಂತ ನನಗೆ ಅನಿಸುತ್ತೆ.
0: ಬಹಳಷ್ಟು ಉತ್ತಮವಾದ ಸಲಹೆಗಳನ್ನ ನಮ್ಮ ಹಿರಿಯ ನಾಗರಿಕರಿಗೆ ತಾವು ನೀಡಿದಿರಿ. ಧನ್ಯವಾದಗಳು ಡಾಕ್ಟರ್ ಪವಿತ್ರ ಅವರೇ.
2: ನಮಸ್ಕಾರ ಮೇಡಮ್. ವೃದ್ಧಾಪ್ಯದಲ್ಲಿ ಬರಬಹುದಾದಂತಹ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಈ ಕುರಿತಂತೆ ಇದುವರೆಗೂ ಮನೋವೈದ್ಯೆ ಡಾಕ್ಟರ್ ಕೆಎಸ್ ಪವಿತ್ರ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಮಾವು ಅಣ್ಣ ಬಾಂಡ್ ಮಾಹಿತಿ ಮನರಂಜನೆ ಆಯ್ಕೆಯಲ್ಲಿ ಫಸ್ಟ್ ಅಂಡ್ ಬೆಸ್ಟ್
1: ಮುಂಜಾನೆಯಿಂದ ಮುಸ್ಸಂಜೆಯವರೆಗೂ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ

0: ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಕುರಿತಾಗಿ ಪತ್ರಕರ್ತ ಎಂಟಿ ಯೋಗೇಶ್ ಕುಮಾರ್ ಅವರ ಲೇಖನ ಕೇಳೋಣ. ಭಾರತವು ಆಹಾರ ಸಂಸ್ಕರಣಾ ಉದ್ಯಮದಲ್ಲಿ ಜಾಗತಿಕವಾಗಿ ಗುರುತಿಸಿಕೊಂಡಿದೆ. ಮಸಾಲೆಗಳ ಅತಿದೊಡ್ಡ ಉತ್ಪಾದಕ, ಗ್ರಾಹಕ ಮತ್ತು ರಫ್ತುದಾರ ರಾಷ್ಟ ಎನಿಸಿಕೊಂಡಿದೆ. ಆಹಾರ ಧಾನ್ಯಗಳು, ಹಣ್ಣುಗಳು ಮತ್ತು ತರಕಾರಿಗಳ ಎರಡನೆಯ ಅತಿದೊಡ್ಡ ಉತ್ಪಾದಕ ಮತ್ತು ವಿಶ್ವದ ಅತಿದೊಡ್ಡ ಹಾಲಿನ ಉತ್ಪಾದಕ ಎಂದು ಹೆಸರು ಗಳಿಸುತ್ತಿದೆ. ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತ ಅಭಿಯಾನದಂತಹ ಕಾರ್ಯಕ್ರಮ ಸರ್ಕಾರವು ದೇಶದಲ್ಲಿನ ಕಿರು ಆಹಾರ ಸಂಸ್ಕರಣಾ ಘಟಕಗಳಿಗೆ ಮತ್ತಷ್ಟು ಉತ್ತೇಜನ ನೀಡಲು ನಿರ್ಧರಿಸಿದೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಆರಂಭ ಮಾಡಿದ ಸ್ಥಳೀಯರಿಗೆ ಧ್ವನಿ ಅಭಿಯಾನದಿಂದ ಸ್ಫೂರ್ತಿ ಪಡೆದು ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯನ್ನು ಜೂನ್ 29, 2020 ಆರಂಭಿಸಲಾಯಿತು. ಇದು ಕೇಂದ್ರೀಯ ಅನುದಾನಿತ ವಲಯದ ಯೋಜನೆಯಾಗಿದ್ದು ದೇಶದ ಕಿರು ಆಹಾರ ಸಂಸ್ಕರಣಾ ಘಟಕಗಳಿಗೆ ಹಣಕಾಸು, ತಾಂತ್ರಿಕ ಮತ್ತು ವ್ಯವಹಾರ ಬೆಂಬಲವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಆಹಾರ ಸಂಸ್ಕರಣಾ ಉದ್ಯಮದ ಅಸಂಘಟಿತ ವಿಭಾಗದಲ್ಲಿ ಹೊಸ ಮತ್ತು ಅಸ್ತಿತ್ವದಲ್ಲಿರುವ ವೈಯಕ್ತಿಕ ಕಿರು ಉದ್ಯಮಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವುದು ಮತ್ತು ವಲಯದ ಕಾನೂನುಬದ್ಧಗೊಳಿಸುವಿಕೆಯನ್ನು ಉತ್ತೇಜಿಸುವುದು ಈ ಯೋಜನೆಯ ಗುರಿಯಾಗಿದೆ. ಈ ಯೋಜನೆಗಾಗಿ ಕೇಂದ್ರ ಸರ್ಕಾರ 10,000 ಕೋಟಿ ರೂಪಾಯಿಗಳ ಅನುದಾನವನ್ನು ಮೀಸಲಿಟ್ಟಿದೆ. ಭಾರತ ಸರ್ಕಾರದ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯ ದೇಶದಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳನ್ನು ಮೇಲ್ದರ್ಜೆಗೆ ಏರಿಸುವಿಕೆಗಾಗಿ ಹಣಕಾಸು, ತಾಂತ್ರಿಕ ಮತ್ತು ವ್ಯವಹಾರ ಬೆಂಬಲವನ್ನು ಒದಗಿಸಲು ಕೇಂದ್ರ ಪ್ರಾಯೋಜಿತ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯನ್ನು ಜಾರಿಗೆ ತಂದಿದೆ. ರೈತ ಉತ್ಪಾದಕ

ಸಂಸ್ಥೆಗಳು, ಸ್ವಸಹಾಯ ಗುಂಪುಗಳು ಮತ್ತು ಉತ್ಪಾದಕರ ಸಹಕಾರ ಸಂಘಗಳಂತಹ ಕೃಷಿ ಆಹಾರ ಸಂಸ್ಕರಣೆಯಲ್ಲಿ ತೊಡಗಿರುವ ಗುಂಪುಗಳನ್ನು ಬೆಂಬಲಿಸಲು ಈ ಯೋಜನೆ ವಿಶೇಷ ಒತ್ತು ನೀಡಿದೆ. ಈ ಯೋಜನೆಯನ್ನ ಕಿರು ಉದ್ಯಮಗಳು ಎದುರಿಸುತ್ತಿರುವ ಸವಾಲುಗಳನ್ನು ಪರಿಹರಿಸಲು ಮತ್ತು ಈ ಉದ್ಯಮಗಳ ಉನ್ನತೀಕರಣ ಮತ್ತು ನಿಯಮಬದ್ಧಗೊಳಿಸುವಿಕೆಯನ್ನು ಬೆಂಬಲಿಸುವಲ್ಲಿ ಗುಂಪುಗಳು ಮತ್ತು ಸಹಕಾರಿ ಸಂಸ್ಥೆಗಳ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ವಿನ್ಯಾಸಗೊಳಿಸಲಾಗಿದೆ. ವೈಯಕ್ತಿಕ ಉದ್ಯಮಿಗಳಿಗೆ ಮತ್ತು ಗುಂಪುಗಳಿಗೆ ಈ ಯೋಜನೆಯ ಅಡಿಯಲ್ಲಿ ಸಿರಿಧಾನ್ಯಗಳು, ಬೆಲ್ಲ, ಬೇಕರಿ ಉತ್ಪನ್ನಗಳು ಸೇರಿದಂತೆ ವಿವಿಧ ಆಹಾರ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಶೇಕಡ 50 ಅಥವಾ ಗರಿಷ್ಠ 15 ಲಕ್ಷ ರೂಪಾಯಿವರೆಗೆ ಸಹಾಯಧನ ನೀಡಲಾಗುತ್ತಿದೆ. ಇದರಲ್ಲಿ ಕೇಂದ್ರ ಸರ್ಕಾರದ ಪಾಲು 6 ಲಕ್ಷ ರೂಪಾಯಿಗಳು ಮತ್ತು ರಾಜ್ಯ ಸರ್ಕಾರದ ಪಾಲು 9 ಲಕ್ಷ ರೂಪಾಯಿಗಳು. ಈ ಸಹಾಯಧನವು ವೈಯಕ್ತಿಕ ಉದ್ದಿಮೆದಾರರಿಗೆ ಶೇಕಡ 35 ಸಬ್ಸಿಡಿಯೊಂದಿಗೆ, ಕರ್ನಾಟಕ ಸರ್ಕಾರದಿಂದ ಶೇಕಡ 15 ಹೆಚ್ಚುವರಿ ಟಾಪ್ ಅಪ್ ಸಬ್ಸಿಡಿಯೊಂದಿಗೆ ದೊರೆಯುತ್ತದೆ. ಸ್ವಸಹಾಯ ಸಂಘಗಳಿಗೆ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಪ್ರಾಥಮಿಕ ಬಂಡವಾಳವಾಗಿ 40,000 ರೂಪಾಯಿಗಳವರೆಗೆ ಹಾಗೂ ಸಂಘಗಳಿಗೆ 4 ಲಕ್ಷದವರೆಗೆ ಸಾಲ ಸೌಲಭ್ಯ ಕಲ್ಪಿಸಲಾಗುತ್ತಿದೆ. ಆಹಾರ ಸಂಸ್ಕರಣಾ ಕೈಗಾರಿಕೆಯ ಹಾಲಿ ಅಸಂಘಟಿತ ವಲಯದಲ್ಲಿರುವ ಕಿರು ಉದ್ಯಮಿಗಳ ಸ್ಪರ್ಧಾತ್ಮಕತೆಯನ್ನು ವೃದ್ಧಿಸುವುದು ಹಾಗೂ ವಲಯದ ನಿಯಮಬದ್ಧಗೊಳಿಸುವಿಕೆಯನ್ನು ಪ್ರೋತ್ಸಾಹಿಸುವುದು ಇದರ ಉದ್ದೇಶವಾಗಿದೆ. ರೈತ ಉತ್ಪಾದಕರ ಸಂಸ್ಥೆಗಳು ಅಂದರೆ ಎಫ್ಪಿಒಗಳು, ಸ್ವಸಹಾಯ ಗುಂಪುಗಳು ಹಾಗೂ ಉತ್ಪಾದಕರ ಸಹಕಾರ ಸಂಘಗಳಿಗೆ ಉತ್ಪನ್ನಗಳ ಮೌಲ್ಯವರ್ಧನೆಗೆ ಈ ಯೋಜನೆ ತುಂಬಾ ಸಹಕಾರಿಯಾಗಿದೆ. ಹಾಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳು, ಎಫ್ಪಿಒಗಳು, ಸ್ವಸಹಾಯ ಗುಂಪುಗಳು ಹಾಗೂ ಸಹಕಾರಿಗಳ ಸಾಲ ಸೌಲಭ್ಯಗಳನ್ನು ಹೆಚ್ಚಿಸುವುದು, ಬ್ರ್ಯಾಂಡಿಂಗ್ ಹಾಗೂ ಮಾರ್ಕೆಟಿಂಗ್ ಅನ್ನು ಬಲಪಡಿಸುವ ಮೂಲಕ ಸಂಘಟಿತ ಸರಬರಾಜು ಸರಪಳಿಯೊಂದಿಗೆ ಏಕೀಕರಣಗೊಳಿಸುವುದು, ಈಗಿರುವ 2 ಲಕ್ಷ ಉದ್ದಿಮೆಗಳನ್ನು ಔಪಚಾರಿಕ ಚೌಕಟ್ಟಿನೊಳಗೆ ಸೇರಿಸಲು ಬೆಂಬಲ ಒದಗಿಸುವುದು, ಸಾಮಾನ್ಯ ಸಂಸ್ಕರಣಾ ಸೌಲಭ್ಯ, ಪ್ರಯೋಗಾಲಯಗಳು, ದಾಸ್ತಾನು ಶೇಖರಣೆ, ಪ್ಯಾಕೇಜಿಂಗ್, ಮಾರ್ಕೆಟಿಂಗ್ ಹಾಗೂ ಇನ್ಕ್ಯುಬೇಷನ್ ಸೇವೆಗಳಂತಹ ಸಾಮಾನ್ಯ ಸೇವೆಗಳ ದೊರವಿಕೆಯನ್ನು ಹೆಚ್ಚಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಹಾಗೆಯೇ ಸಂಸ್ಥೆಗಳನ್ನು ಬಲಪಡಿಸುವುದು, ಆಹಾರ ಸಂಸ್ಕರಣಾ ವಲಯದಲ್ಲಿ ಸಂಶೋಧನೆ ಹಾಗೂ ತರಬೇತಿಯನ್ನು ಬಲಪಡಿಸುವುದು, ಉದ್ದಿಮೆಗಳಿಗೆ ವೃತ್ತಿಪರ ಹಾಗೂ ತಾಂತ್ರಿಕ ಬೆಂಬಲವನ್ನು ದೊರೆಯುವಂತೆ ಮಾಡುವುದು ಇದರ ಇನ್ನಿತರ ಉದ್ದೇಶಗಳು. ಈ ಯೋಜನೆಗೆ ಕೇಂದ್ರ ಸರ್ಕಾರ 5 ವರ್ಷಗಳಲ್ಲಿ 10,000 ಕೋಟಿ ರೂಪಾಯಿಗಳ ಅನುದಾನವನ್ನು ಒದಗಿಸಿದೆ. ಈ ಯೋಜನೆಯಡಿ ಬರುವ ವೆಚ್ಚಗಳನ್ನು 1 ಜಿಲ್ಲೆ 1 ಉತ್ಪನ್ನ, ಕಚ್ಚಾ ವಸ್ತುಗಳ ಖರೀದಿ, ಸಾಮಾನ್ಯ ಸೇವೆಗಳು ಹಾಗೂ ಉತ್ಪನ್ನಗಳ ಮಾರ್ಕೆಟಿಂಗ್, ಈ ಅಂಶಗಳಿಗೆ ಸಂಬಂಧಪಟ್ಟಂತೆ ಲಾಭವನ್ನು ಪಡೆಯಲು 1 ಜಿಲ್ಲೆ 1 ಉತ್ಪನ್ನ ODOP ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳುತ್ತದೆ. ಈ ಯೋಜನೆಗೆ ಮೌಲ್ಯ ಸರಪಳಿ ಅಭಿವೃದ್ಧಿಗಾಗಿ ಬೆಂಬಲ ಹಾಗೂ ಮೂಲಭೂತ ಸೌಕರ್ಯದ ಸರಿಹೊಂದಿಕೆಗಾಗಿ ಚೌಕಟ್ಟನ್ನು ಒದಗಿಸುತ್ತದೆ. 1 ಜಿಲ್ಲೆಯಲ್ಲಿ ಉತ್ಪನ್ನದ 1ಕ್ಕಿಂತ ಹೆಚ್ಚಿನ ಸಂಖ್ಯೆಯ ಕ್ಲಸ್ಟರ್ಗಳು ಇರಬಹುದು. 1 ರಾಜ್ಯದಲ್ಲಿ 1ಕ್ಕಿಂತ ಹೆಚ್ಚಿನ ಸಂಖ್ಯೆಯ ನೆರೆಯ ಜಿಲ್ಲೆಗಳನ್ನು ಒಳಗೊಂಡಂತಹ ODOP ಉತ್ಪನ್ನದ ಕ್ಲಸ್ಟರ್ ಕೂಡ ಇರಬಹುದಾಗಿದೆ. ವೈಯಕ್ತಿಕ ಅಥವಾ ಗುಂಪು ವರ್ಗದ ಕಿರು ಉದ್ಯಮಗಳಿಗೆ ವೈಯಕ್ತಿಕ ಕಿರು ಆಹಾರ ಸಂಸ್ಕರಣಾ ಘಟಕಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35 ಸಾಲ ಸಂಬಂಧಿತ ಸಬ್ಸಿಡಿಯನ್ನ ಪ್ರತಿ ಯೂನಿಟ್ಗೆ 10 ಲಕ್ಷ ರೂಪಾಯಿ ಮಿತಿಯೊಂದಿಗೆ ನೀಡಲಾಗುವುದು. ಫಲಾನುಭವಿಯ ಕೊಡುಗೆಯು ಯೋಜನಾ ವೆಚ್ಚದ ಕನಿಷ್ಠ ಶೇಕಡ 10 ಆಗಿರಬೇಕು ಮತ್ತು ಉಳಿದ ಮೊತ್ತವನ್ನ ಬ್ಯಾಂಕ್ನಿಂದ ಸಾಲವಾಗಿ ಪಡೆಯಬೇಕು. ಮೂಲ ಬಂಡವಾಳಕ್ಕಾಗಿ ಸ್ವಸಹಾಯ ಗುಂಪುಗಳಿಗೆ, ಆಹಾರ ಸಂಸ್ಕರಣೆಯಲ್ಲಿ ತೊಡಗಿರುವ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ ಕಾರ್ಯನಿರತ ಬಂಡವಾಳ ಮತ್ತು ಸಣ್ಣ ಉಪಕರಣಗಳ ಖರೀದಿಗಾಗಿ 40,000 ರೂಪಾಯಿಗಳವರೆಗೆ ಮೂಲ ಬಂಡವಾಳ, ಪ್ರತಿ ಸ್ವಸಹಾಯ ಗುಂಪುಗಳಿಗೆ ಗರಿಷ್ಠ 4 ಲಕ್ಷ ರೂಪಾಯಿ ಒಳಪಟ್ಟಿರುತ್ತದೆ. 1 ಜಿಲ್ಲೆ 1 ಉತ್ಪನ್ನ ಯೋಜನೆಯಡಿ ಉತ್ಪನ್ನಗಳಲ್ಲಿ ತೊಡಗಿರುವ ಘಟಕಗಳಿಗೆ ಬೀಜ ಬಂಡವಾಳವನ್ನು ನೀಡುವಲ್ಲಿ ಆದ್ಯತೆಯನ್ನು ನೀಡಲಾಗುವುದು. ಎಲ್ಲ ಸದಸ್ಯರು ಆಹಾರ ಸಂಸ್ಕರಣೆಯಲ್ಲಿ ಭಾಗಿಯಾಗುವಂತಿಲ್ಲ, ಆದ್ದರಿಂದ ಒಕ್ಕೂಟಗಳ ಮಟ್ಟದಲ್ಲಿ ಮೂಲ ಬಂಡವಾಳವನ್ನು ಒದಗಿಸಲಾಗುತ್ತದೆ. ಈ ವಿನೂತನ ಯೋಜನೆಗೆ ಯಾರೆಲ್ಲ ಅರ್ಹರು ಎಂದರೆ, ರೈತ ಉತ್ಪಾದಕ ಸಂಸ್ಥೆ, ಸ್ವಸಹಾಯ ಗುಂಪುಗಳು, ಸಹಕಾರಿ ಸಂಘಗಳು, ಅಸ್ತಿತ್ವದಲ್ಲಿರುವ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳು, ವ್ಯಕ್ತಿಗಳು ಅಥವಾ ಗುಂಪುಗಳಿಗೆ ಹೊಸ ಘಟಕಗಳು, 1 ಜಿಲ್ಲೆ 1 ಉತ್ಪನ್ನಕ್ಕಾಗಿ ಮಾತ್ರ ಬೆಂಬಲವಾಗಿರುತ್ತದೆ. ಕನಿಷ್ಠ ವಿದ್ಯಾರ್ಹತೆ ಯಾವುದು ಬೇಕಾಗಿಲ್ಲ. ಅರ್ಜಿದಾರರು ಉದ್ಯಮದ ಮಾಲೀಕತ್ವದ ಹಕ್ಕನ್ನ ಅಥವಾ ಪಾಲುದಾರಿಕೆ ಸಂಸ್ಥೆಯನ್ನು ಹೊಂದಿರಬೇಕು. ಈ ಯೋಜನೆಗೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಅರ್ಜಿಯನ್ನು ಸಲ್ಲಿಸಬಹುದು. ಯೋಜನೆಯ ಪ್ರಯೋಜನಗಳನ್ನು ಆಯ್ಕೆ ಮಾಡಲು 4 ವಿಭಿನ್ನ ರೀತಿಯ ಅರ್ಜಿ ನಮೂನೆಗಳಿವೆ. ಆಫ್ಲೈನ್ ಅರ್ಜಿಗಳ ಸಂಬಂಧ ಸಹಕಾರಿ ಸಂಘಗಳು, ಸಾಮಾನ್ಯ ಮೂಲಸೌಕರ್ಯ ಮತ್ತು ಪಡೆಯಲು ಪ್ರತ್ಯೇಕ ನಮೂನೆಗಳು ಇವೆ. ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಕುರಿತು ಎಂಟಿ ಯೋಗೇಶ್ ಕುಮಾರ್ ಅವರ ಲೇಖನ ಕೇಳಿದಿರಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ

0: ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ.

0: ಸ್ನೇಹಿತರೆ, ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸುವುದು,
1: ಕೆಲಸಕ್ಕೆ ಕಚೇರಿಗಳಿಗೆ ಹೋಗುವುದು,
0: ಕೃಷಿ ಚಟುವಟಿಕೆಗಳಿಗೆ ತೆರಳೋದು,
1: ಮನೆಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು ಇವೆಲ್ಲ ಅನಿವಾರ್ಯ.
0: ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ.
1: ಹಳ್ಳಗಳು ಗುಂಡಿಗಳು ಮಳೆ ನೀರಿನಿಂದ ತುಂಬಿರುತ್ತವೆ.
0: ಅವುಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು.
1: ನೀವು ವಾಹನ ಸವಾರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
0: ಮಳೆಗಾಲದಲ್ಲಿ ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನ ಬಳಸಿ.
1: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ.
0: ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ.

ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂಡೋನೇಷ್ಯಾದ ಅತ್ಯುನ್ನತ ಗೌರವ ಬಿಂತಾಂಗ್ ಆದಿಪೂರ್ಣ ಪ್ರದಾನ. ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ 2 ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭ. ಸ್ವದೇಶಿ ನಿರ್ಮಿತ ಸ್ಟೆಲ್ತ್ ಯುದ್ದನೌಕೆ ಮಹೇಂದ್ರಗಿರಿ F-38 ಇದೇ 11ರಂದು ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ. ಮಹಾರಾಷ್ಟದಲ್ಲಿ ಧಾರಾಕಾರ ಮಳೆ, 13 ಮಂದಿ ಸಾವು, 100 ಮಂದಿ ನಿರಾಶ್ರಿತ. ಗಿರಿಧಾಮಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಬೆಲ್ಜಿಯಂ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದು ಅರ್ಜೆಂಟೀನಾ ಈಜಿಪ್ಟ್ ಹಣಾಹಣಿ. ವಾರ್ತೆಗಳ ವಿವರ. ಇಂಡೋನೇಷ್ಯಾ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಆ ದೇಶದ ಅತ್ಯುನ್ನತ ನಾಗರಿಕ ಗೌರವವಾದ ಬಿಂತಾಂಗ್ ಆದಿಪೂರ್ಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಜಕಾರ್ತದಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭಾವೋ ಸುಬಿಯಾಂತೋ ಈ ಕುರಿತು ಘೋಷಿಸಿದರು. ಈ ಅತ್ಯುನ್ನತ ಪ್ರಶಸ್ತಿಯನ್ನು ಭಾರತದ ಜನತೆಗೆ ಸಮರ್ಪಿಸಿದ ಪ್ರಧಾನಿ ನರೇಂದ್ರ ಮೋದಿ, ಇದು ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಬಾಂಧವ್ಯದ ಪ್ರತಿಬಿಂಬವಾಗಿದೆ ಎಂದು ಕೃತಜ್ಞತೆ ಸಲ್ಲಿಸಿದರು. ಇದಕ್ಕೂ ಮುನ್ನ ಉಭಯ ನಾಯಕರು ನಡೆಸಿದ ನಿಯೋಗ ಮಟ್ಟದ ಮಾತುಕತೆಯಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಪ್ರಗತಿಯ ಹೊಸ ಹಂತವನ್ನು ತಲುಪಿದ್ದು ಇಂದಿನಿಂದ ಬಾಂಧವ್ಯದಲ್ಲಿ ಹೊಸ ಸುವರ್ಣ ಅಧ್ಯಾಯ ಆರಂಭವಾಗಲಿದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಉಭಯ ದೇಶಗಳ ನಡುವೆ ರಕ್ಷಣೆ, ಭದ್ರತೆ, ಕಡಲ ವಲಯ ಹಾಗೂ ವಿಪತ್ತು ನಿರ್ವಹಣೆಯಲ್ಲಿ ಸಹಕಾರವನ್ನು ವಿಸ್ತರಿಸಲು ನಿರ್ಧರಿಸಲಾಯಿತು. ಆರೋಗ್ಯ ವಲಯದಲ್ಲಿ ಭಾರತದ ಕೈಗೆಟಕುವ ದರದ ಔಷಧಗಳನ್ನು ಇಂಡೋನೇಷ್ಯಾಕ್ಕೆ ಸುಲಭವಾಗಿ ಲಭ್ಯವಾಗಿಸುವ ಮತ್ತು ಆಹಾರ ಭದ್ರತೆಗಾಗಿ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಗೋಧಿ ತಳಿಗಳನ್ನು ಪೂರೈಸುವ ಮಹತ್ವದ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಆರ್ಥಿಕ ಮತ್ತು ತಂತ್ರಜ್ಞಾನ ವಲಯದಲ್ಲಿ ಭಾರತದ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಯುಪಿಐ ವ್ಯವಸ್ಥೆಯನ್ನು ಶೀಘ್ರದಲ್ಲೇ ಇಂಡೋನೇಷ್ಯಾದ

0: ಪಾವತಿ ವ್ಯವಸ್ಥೆಯೊಂದಿಗೆ ಸಂಯೋಜಿಸಲು ಮತ್ತು ಪ್ರಮುಖ ಖನಿಜಗಳು ಹಾಗೂ ಸ್ಟೈನ್ಲೆಸ್ ಸ್ಟೀಲ್ ಪೂರೈಕೆ ಸರಪಳಿಯನ್ನು ಬಲಪಡಿಸಲು ಉಭಯ ದೇಶಗಳು ಸಹಮತ ವ್ಯಕ್ತಪಡಿಸಿದವು. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಪ್ರಂಬನನ್ ದೇವಾಲಯಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಲಿದ್ದಾರೆ. ಈ ದೇವಾಲಯವು ವಿಶ್ವದ ವಿವಿಧ ದೇಶಗಳ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ. 9ನೇ ಶತಮಾನದ ಅದ್ಭುತ ಹಿಂದೂ ದೇವಾಲಯ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿರುವ ಪ್ರಂಬನನ್ ಇಂಡೋನೇಷ್ಯಾದ ಅತ್ಯಂತ ಪ್ರಮುಖ ಸಾಂಸ್ಕೃತಿಕ ಪರಂಪರೆಯ ತಾಣಗಳಲ್ಲಿ ಒಂದಾಗಿದೆ. ಭಗವಾನ್ ಶಿವ, ವಿಷ್ಣು ಹಾಗೂ ಬ್ರಹ್ಮದೇವರಿಗೆ ಸಮರ್ಪಿತವಾಗಿರುವ ಈ ದೇವಾಲಯವು ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಶತಮಾನಗಳಷ್ಟು ಹಳೆಯ ಸಾಂಸ್ಕೃತಿಕ ಹಾಗೂ ನಾಗರಿಕತೆಯ ಬಾಂಧವ್ಯವನ್ನು ಪ್ರತಿಬಿಂಬಿಸುತ್ತದೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ 2 ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭವಾಗಲಿದೆ. ಈ ಕುರಿತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಮಾಹಿತಿ ನೀಡಿದೆ. ಈ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಹಿಳಾ ಸಚಿವರು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಪರಸ್ಪರ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲಿದ್ದಾರೆ. ಪ್ರಸ್ತಾವಿತ ಫಲಿತಾಂಶಗಳ ಕುರಿತು ಚರ್ಚೆ ನಡೆಸಲಿರುವ ಅವರು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವಿನ ಸಹಕಾರವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಕಾರ್ಯತಂತ್ರದ ಮಾರ್ಗದರ್ಶನ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪೂರ್ಣಾಧಿವೇಶನದ ಜೊತೆಗೆ ಖ್ಯಾತ ತಜ್ಞರು, ನೀತಿ ನಿರೂಪಕರು ಹಾಗೂ ವಿವಿಧ ಕ್ಷೇತ್ರಗಳ ಪರಿಣಿತರು ಭಾಗವಹಿಸುವ ವಿಷಯಾಧಾರಿತ ಚರ್ಚೆಗಳು ನಡೆಯಲಿವೆ. ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದ ಅನುಭವಗಳನ್ನು ಹಂಚಿಕೊಳ್ಳುವುದು, ನವೀನ ಕಾರ್ಯವಿಧಾನಗಳ ಕುರಿತು ಚರ್ಚಿಸುವುದು ಹಾಗೂ ಸಹಭಾಗಿತ್ವವನ್ನು ಉತ್ತೇಜಿಸುವುದು ಈ ಚರ್ಚೆಗಳ ಉದ್ದೇಶವಾಗಿದೆ. ಈ ಸಚಿವರ ಸಭೆಗೆ ಮುನ್ನ ನಿನ್ನೆ ಮತ್ತು ಇಂದು ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ನಡೆದಿದ್ದು, ಹಿರಿಯ ಅಧಿಕಾರಿಗಳು ಬ್ರಿಕ್ಸ್ ಮಹಿಳಾ ಕಾರ್ಯಸೂಚಿಯ ಆದ್ಯತಾ ಕ್ಷೇತ್ರಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದ್ದಾರೆ. ಮಹಿಳೆಯರ ನಾಯಕತ್ವವನ್ನು ಉತ್ತೇಜಿಸುವುದು, ಆರ್ಥಿಕ ಅವಕಾಶಗಳನ್ನು ವಿಸ್ತರಿಸುವುದು ಹಾಗೂ ಡಿಜಿಟಲ್ ಮತ್ತು ಹಣಕಾಸು ಒಳಗೊಳ್ಳುವಿಕೆಯನ್ನು ಬಲಪಡಿಸುವ ಕುರಿತು ಉನ್ನತ ಮಟ್ಟದ ಸಂವಾದಕ್ಕೆ ಈ ಸಚಿವರ ಸಭೆ ವೇದಿಕೆಯಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತೀಯ ನೌಕಾಪಡೆಯ ಸ್ವದೇಶಿ ನಿರ್ಮಿತ ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ಟೆಲ್ತ್ ಯುದ್ದನೌಕೆ ಮಹೇಂದ್ರಗಿರಿ F-38 ಬರುವ ಶನಿವಾರ ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ ಮಾಡಲಿದೆ. ಈ ಸ್ಟೆಲ್ತ್ ಫ್ರಿಗೇಟ್ ಅನ್ನು ಭಾರತೀಯ ನೌಕಾಪಡೆಯ ಯುದ್ದನೌಕೆ ವಿನ್ಯಾಸ ಬ್ಯೂರೋ ದೇಶೀಯವಾಗಿ ವಿನ್ಯಾಸಗೊಳಿಸಿದೆ ಮತ್ತು ಮುಂಬೈನ ಮಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪೂರ್ವ ಘಟ್ಟಗಳಲ್ಲಿರುವ ಭವ್ಯ ಮಹೇಂದ್ರಗಿರಿ ಪರ್ವತ ಶ್ರೇಣಿಯ ಹೆಸರನ್ನು ಈ ಯುದ್ದ ನೌಕೆಗೆ ನಾಮಕರಣ ಮಾಡಲಾಗಿದೆ. ಆಧುನಿಕ ಸಂಯೋಜಿತ ಅನಿಲ ಚಾಲನಾ ವ್ಯವಸ್ಥೆಯನ್ನು ಹೊಂದಿರುವ ಈ ಯುದ್ದ ನೌಕೆಯು ಸಮುದ್ರ ಕಾರ್ಯಾಚರಣೆಗಳ ಎಲ್ಲ ವಿಧದ ಕಾರ್ಯಗಳಲ್ಲಿ ಹೆಚ್ಚಿನ ವೇಗ ಮತ್ತು ದೀರ್ಘಾವಧಿಯ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೊಂದಿದೆ. ಶೇಕಡ 75ಕ್ಕೂ ಹೆಚ್ಚು ಸ್ವದೇಶಿ ಘಟಕಗಳನ್ನು ಒಳಗೊಂಡಿರುವ ಮಹೇಂದ್ರಗಿರಿ ಯುದ್ದ ನೌಕೆಯು ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತ ಅಭಿಯಾನದ ಯಶಸ್ಸಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದೆಹಲಿ ಸರ್ಕಾರದ ಮಹತ್ವಾಕಾಂಕ್ಷೆಯ 70 ಲಕ್ಷ ಸಸಿ ನೆಡುವ ಅಭಿಯಾನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಚಾಲನೆ ನೀಡಿದರು. ಈ ಅಭಿಯಾನದ ಅಂಗವಾಗಿ ನವದೆಹಲಿ ಮಹಾನಗರ ಪಾಲಿಕೆ ಎನ್ಡಿಎಂಸಿ ನಗರದ 34 ಸ್ಥಳಗಳಲ್ಲಿ ಬೃಹತ್ ವೃಕ್ಷಾರೋಪಣ ಕಾರ್ಯಕ್ರಮ ಆಯೋಜಿಸಿದೆ. ಈ ವಿಶೇಷ ಅಭಿಯಾನದಡಿ ಸುಮಾರು 600 ಮರಗಳು ಹಾಗೂ 50,000 ಪೊದೆಗಳನ್ನು ನೆಡುವ ಗುರಿ ಹೊಂದಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಹಾರಾಷ್ಟದಲ್ಲಿ ಕಳೆದ 2 ದಿನಗಳಿಂದ ಬೀಸುತ್ತಿರುವ ಬಿರುಗಾಳಿ ಸಹಿತ ಭಾರೀ ಮಳೆಗೆ 13 ಜನರು ಮೃತಪಟ್ಟಿದ್ದು 10 ಮಂದಿ ಗಾಯಗೊಂಡಿದ್ದಾರೆ. ಪ್ರವಾಹದಿಂದಾಗಿ ಸುಮಾರು 100 ಮನೆಗಳು ಹಾನಿಗೊಳಗಾಗಿದ್ದು ನೂರಾರು ಜನರು ನಿರಾಶ್ರಿತರಾಗಿದ್ದಾರೆ ಎಂದು ರಾಜ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ ವರದಿ ಮಾಡಿದೆ. ಕಳೆದ 48 ಗಂಟೆಗಳಲ್ಲಿ ಲೋನಾವಾಲಾದಲ್ಲಿ ಗರಿಷ್ಠ 625 ಮಿಲಿಮೀಟರ್ ಮಳೆ ದಾಖಲಾಗಿದ್ದು ಮುಂಬೈ, ರಾಯಗಡ, ಠಾಣೆ ಮತ್ತು ರತ್ನಗಿರಿಯಲ್ಲೂ ಭಾರೀ ಮಳೆಯಾಗಿದೆ. ಮುಂಬೈನಲ್ಲಿ ಕಟ್ಟಡ ಕುಸಿದು 6 ಜನರು ಸೇರಿ ಒಟ್ಟು 7 ಮಂದಿ ಮೃತಪಟ್ಟರೆ ಸಿಂಧುದುರ್ಗ, ಪಾಲ್ಗರ್ ಮತ್ತು ಸತಾರದಲ್ಲಿ ಸಾವು ನೋವು ಸಂಭವಿಸಿವೆ. ಪ್ರಮುಖ ನದಿಗಳು ಅಪಾಯದ ಮಟ್ಟ

ನೀರು ಹರಿಯುತ್ತಿರುವುದರಿಂದ ಬದಲಾಪುರ ಸೇರಿದಂತೆ ಹಲವೆಡೆ ಪ್ರವಾಹದ ಮುನ್ನೆಚ್ಚರಿಕೆ ನೀಡಲಾಗಿದೆ. ಭೂಕುಸಿತದ ಭೀತಿ ಇರುವ ಮಾಥೇರಾನ್, ಲೋನಾವಾಲಾ, ಖೋಪೋಲಿ, ಗಿರಿಧಾಮಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಎನ್ಡಿಆರ್ಎಫ್ ತಂಡಗಳು ರಕ್ಷಣಾ ಕಾರ್ಯಕ್ಕೆ ನಿಯೋಜಿಸಲಾಗಿದೆ. ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ಅಮರನಾಥ ಯಾತ್ರೆಯ ಆರನೇ ತಂಡವನ್ನು ಇಂದು ಮುಂಜಾನೆ ಬಿಗಿ ಭದ್ರತೆ ನಡುವೆ ಕಳುಹಿಸಿಕೊಡಲಾಯಿತು ಎಂದು ಒಟ್ಟು 8,815 ಯಾತ್ರಾರ್ಥಿಗಳು ಕಾಶ್ಮೀರದ ಪವಿತ್ರ ಅಮರನಾಥ ಗುಹಾ ದೇಗುಲದತ್ತ ಪ್ರಯಾಣ ಬೆಳೆಸಿದರು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಇವರಲ್ಲಿ 3,989 ಮಂದಿ ಬಾಲ್ತಾಲ್ ಮಾರ್ಗದ ಮೂಲಕ ಹಾಗೂ 4,826 ಮಂದಿ ಪಹಲ್ಗಾಮ್ ಮಾರ್ಗದ ಮೂಲಕ ಯಾತ್ರೆ ಕೈಗೊಂಡಿದ್ದಾರೆ. ಯಾತ್ರಾರ್ಥಿಗಳ ಸುಗಮ ಸಂಚಾರಕ್ಕಾಗಿ ಒಟ್ಟು 363 ವಾಹನಗಳನ್ನು ನಿಯೋಜಿಸಲಾಗಿದೆ. ಪೊಲೀಸ್, ಕೇಂದ್ರ ಮೀಸಲು ಪೊಲೀಸ್ ಪಡೆ, ಸಿಆರ್ಪಿಎಫ್ ಹಾಗೂ ಇತರ ಭದ್ರತಾ ಪಡೆಗಳ ಬಿಗಿ ಭದ್ರತೆಯಲ್ಲಿ ಎರಡು ಮಾರ್ಗಗಳಲ್ಲಿ ಯಾತ್ರಾರ್ಥಿಗಳ ಸುರಕ್ಷಿತ ಸಂಚಾರಕ್ಕೆ ಅಗತ್ಯ ಭದ್ರತಾ ವ್ಯವಸ್ಥೆ ಕಲ್ಪಿಸಲಾಗಿದೆ. ಜುಲೈ 3ರಂದು ಅಮರನಾಥ ಯಾತ್ರೆ ಪ್ರಾರಂಭವಾದಾಗಿನಿಂದ ಕಳೆದ 4 ದಿನಗಳಲ್ಲಿ 85,779 ಯಾತ್ರಿಕರು ಯಾತ್ರೆಯನ್ನು ಪೂರ್ಣಗೊಳಿಸಿದ್ದಾರೆ ಮತ್ತು ನಿನ್ನೆ ಒಂದೇ ದಿನದಲ್ಲಿ 28,818 ಯಾತ್ರಿಕರು ದರ್ಶನ ಪಡೆದಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಿಯಾಟಲ್ನಲ್ಲಿ ಇಂದು ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ವಿರುದ್ಧ ಬೆಲ್ಜಿಯಂ ತಂಡ 4-1 ಗೋಲುಗಳ ಅಂತರದಿಂದ ಜಯ ಸಾಧಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ತನ್ನ ಮುಂದಿನ ಪಂದ್ಯದಲ್ಲಿ ಬೆಲ್ಜಿಯಂ ಸೆಮಿಫೈನಲ್ಗೆ ಏರಲು ಸ್ಪೇನ್ ತಂಡದ ಸವಾಲು ಎದುರಿಸಲಿದೆ. ಕಳೆದ ರಾತ್ರಿ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ವಿರುದ್ದ 1-0 ಗೋಲುಗಳಿಂದ ಜಯಗಳಿಸಿದ ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿತು. ಇಂದು ಅಟ್ಲಾಂಟಾದಲ್ಲಿ ಭಾರತೀಯ ಕಾಲಮಾನ ರಾತ್ರಿ 9:30 ನಡೆಯಲಿರುವ 16ರ ಸುತ್ತಿನ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಬಳಿಕ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30 ಕೆನಡಾದ ವ್ಯಾನ್ಕೋವರ್ನಲ್ಲಿ ನಡೆಯಲಿರುವ ಇದೇ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ಹಾಗೂ ಕೊಲಂಬಿಯಾ ತಂಡಗಳು ಸೆಣಸಾಟ ನಡೆಸಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂಡೋನೇಷ್ಯಾದ ಅತ್ಯುನ್ನತ ಗೌರವ ಬಿಂತಾಂಗ್ ಆದಿಪೂರ್ಣ ಪ್ರದಾನ. ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ 2 ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭ. ಸ್ವದೇಶಿ ನಿರ್ಮಿತ ಸ್ಟೆಲ್ತ್ ಯುದ್ದನೌಕೆ ಮಹೇಂದ್ರಗಿರಿ F-38 ಇದೇ 11ರಂದು ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ. ಮಹಾರಾಷ್ಟದಲ್ಲಿ ಧಾರಾಕಾರ ಮಳೆ, 13 ಮಂದಿ ಸಾವು, 100 ಮಂದಿ ನಿರಾಶ್ರಿತ. ಗಿರಿಧಾಮಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಬೆಲ್ಜಿಯಂ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದು ಅರ್ಜೆಂಟೀನಾ ಈಜಿಪ್ಟ್ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ಸಮಯ 1:28 ಆಗಲಿದೆ. ಇನ್ನು ಮುಂದೆ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ, ಪುತಿನ್ ಅವರ ರಚನೆಯ ಗೀತೆ ಇದು. ರಾಗ ಸಂಯೋಜನೆ ಮಾಡಿದ್ದಾರೆ MS ರಾಮ್ ಪ್ರಸಾದ್. ಗೀತೆ ವೃಂದಗಾನದಲ್ಲಿದೆ.

ಶ್ರೋತೃಗಳೇ, ಸಮಯ 1:31 ಆಗಲಿದೆ. ಇನ್ನು ಮುಂದೆ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳೋಣ. ಅದಕ್ಕೂ ಮುನ್ನ ಕೆಲವು ನಿಧನ ಸುದ್ದಿಗಳಿವೆ. ಕಾರಗುಂದ ಗ್ರಾಮತ್ರ ಕೀರ್ತಿಯಂಡ ಶಾರದಾ ನಂಜಪ್ಪ ಅಯ್ಯಂಗಡ ಮೊಮ್ಮ ವಿಜಯಕುಮಾರ್ ಸರಿ ಅಯ್ಯಂಗ ಇಂದು ಪಾಲ ಜೊತೆಗೆ ಮರಣಪಟ್ಟಿದೆ. 64 ಬಯತ್ರ ಕೀರ್ತಿಯಂಡ ವಿಜಯಕುಮಾರ್ ಸರಿ ಅಯ್ಯಂಗಡ ದಪನ ಕಾರ್ಯ ಇಂದು ಮಧ್ಯಾಹ್ನ 3 ಮೀದ ಮಡಿಕೇರಿ ಕೊಡ ಸಮಾಜಕ್ಕೆ ಹಾಕೊಳ್ಳುತ್ತ ನಡಪ ಅಂದು ಒಕ್ಕಕರ ಅರಿಸಿಟ್ಟಿದ್ದೆ. ಕುಂದ ಬೊಟ್ಟೆತ್ನಾಡು ಈಶ್ವರ ದೇವಸ್ಥಾನದ ಅರ್ಚಕರಾದ ದಯಾನಂದ್ ನಿನ್ನೆ ರಾತ್ರಿ ನಿಧನರಾದರು. 52 ವರ್ಷ ಪ್ರಾಯದ ದಯಾನಂದ್ ಅವರ ಅಂತ್ಯಕ್ರಿಯೆ ಇಂದೇ ಸಂಜೆ ಸ್ವಗ್ರಾಮ ಚಿಕ್ಕಮಗಳೂರು ಕಳಸದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ.

கிரிக்கெட்டில் வா செஞ்ச கன்னிகண்டா காமினி பாலகிருஷ்ண ஐயா நினாது மரணப்பட்டது கன்னிகண்டா காமினி பாலகிருஷ்ண ஐயா தாமன ஐமண்டா மரகோடு எங்கட ஆக்கிரி கரையா நாளே பதினாச்சே பலக்கா எங்கட சொந்த மனையில் நடப்பா அந்த ஒக்க கரை அரிச்சிட்டு. சுள்ளியா நிவாசி பத்மஸ்ரீ புரஸ்கிருத டாக்டர் கிரீஷ் பாரத்வாஜ் அவரு இந்து முஞ்சானை நிதனராதரு. 76 வருஷ பிராயத டாக்டர் கிரீஷ் பாரத்வாஜ் அவர அந்தியக்கிரியை சுள்ளியத அரம்பூரு சுவகிரகத்தில் இந்து மத்தியானத நந்தர நடலிதே. ಮಾದಪುರ ಬೆಳ್ಳರಿ ಮೊಟ್ಟೆ ಕರಳನ ಪಾಂಡಂಡ ಪೌತಿ ಜಿಮ್ಮ ದೇವಯ್ಯ ಎಂಗಡ ಪೊಣ್ಣು ಡಾಲಿ ದೇವಯ್ಯ ಹೆಂಗ ನೀನದು ಮರಣ ಪಟ್ಟಿದ್ದು ಪಾಂಡಂಡ ಡಾಲಿ ದೇವಯ್ಯ ಎಂಗಡ ಆಕಿರಿ ಕಾರ್ಯ ಇಂದು ಮಜ್ಜನ ದಂಡು ಗಂಟೆಗೆ ಮಡಿಕೇರಿ ಕೂಡ ಸಮಾಜ ಕೈಕೊಳ್ತು ನಡಪ ಅಂತ ಒಕ್ಕ ಕರ ಅರಿಚಿಟ್ಟಿತ್ತು. ಇದುವರೆಗೆ ನಿಧನ ಸುದ್ದಿಯನ್ನು ಕೇಳಿದಿರಿ. ಕೆಲವರೇ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಜುಲೈ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ದೇಶವ್ಯಾಪ್ತಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ವನ ಮಹೋತ್ಸವ ಅಂದರೆ ವನವನ್ನು ಹೆಚ್ಚು ಮಾಡೋದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಸಪ್ತಾಹದ ರೀತಿಯಲ್ಲಿ ಪ್ರತಿ ವರ್ಷ ಮಾಡೋದಿದೆ. ಇದು 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ಮಾತ್ರ ಮಾಡಬೇಕು ಅಂತಲ್ಲ, ಈ ತಿಂಗಳು ಪೂರ್ತಿ ಮಾಡ್ಬೋದು, ಹಾಗೆ ಮಳೆಗಾಲ ಮುಗಿಯೋವರೆಗೂ ಕೂಡ ಮಾಡ್ಬೋದು. ವನ ಮಹೋತ್ಸವದಲ್ಲಿ ಏನೇನು ಮಾಡೋದು ಅಂತೇಳಿದ್ರೆ, ಮೊದಲನೇದಾಗಿ ಕಡಿಮೆ ಆಗ್ತಾ ಇರತಕ್ಕಂಥ ಗಿಡಮರಗಳ ಬಗ್ಗೆ, ಅದರಿಂದ ಆಗುವಂತಹ ತೊಂದರೆಗಳ ಬಗ್ಗೆ ಕಿರಿಯರಿಗೆ ತಿಳಿಸ್ಕೊಡುವಂಥ ಕೆಲಸ, ಮಾಹಿತಿ ಕೊಡುವಂಥ ಕೆಲಸ ಆಗಬೇಕಾಗಿದೆ. ವನಸಿರಿಯನ್ನು ನಾಶ ಮಾಡಿದ್ದೆ ಆದರೆ ಏನೇನು ತೊಂದರೆಗಳಾಗ್ತದೆ, ವನಸಿರಿಯಿಂದ ನಮಗೆ ಆಗುವಂಥ ಉಪಕಾರಗಳೇನು, ಇದೆಲ್ಲವನ್ನು ಕೂಡ ನಮಗಿಂತ ಕಿರಿಯರಿಗೆ ತಿಳಿಸಿಕೊಟ್ಟು ಅವರು ಇನ್ನು ಮುಂದಕ್ಕೆ ಅವರ ಜೀವಮಾನವಿಡಿ ಅವರು ವನವನ್ನು ಬೆಳೆಸೋದಕ್ಕೆ ಮನಸ್ಸು ಮಾಡಬೇಕು, ಹಾಗೆ ಅವರ ಕಿರಿಯರಿಗೆ ತಿಳಿಸಿಕೊಡುವಂಥ ಕಾರ್ಯ ನಡೀಬೇಕು. ಆ ಮುಖಾಂತರ ವನಸಿರಿ ಹೆಚ್ಚಾಗುವ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅಂತೇಳುವಂಥದ್ದನ್ನ ತಿಳಿಸಿಕೊಡೋದು ಬಹಳ ಮುಖ್ಯವಾಗಿ ವನ ಮಹೋತ್ಸವದ ಸಂದರ್ಭದಲ್ಲಿ ಮಾಡಬೇಕಂತ ಕೆಲಸ. ವನ ಮಹೋತ್ಸವದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಗಿರಿಮಲ್ಲಿಗೆ ಚಿತ್ರದ ಗೀತೆಯೊಂದನ್ನು ಕೇಳೋಣ. ಹಾಡಿದ್ದಾರೆ ವಾಣಿ ಜಯರಾಮ್ ಅವರು. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಸಂಗೀತ ನೀಡಿದ್ದಾರೆ.

ವನಸಿರಿ ಗಿರಿಸಿರಿ ಹಾಡನ್ನು ಕೇಳ್ಕೊಂಬಂದಿದ್ದೀವಲ್ಲ, ಹಾಡಲ್ಲೇ ಬಹುಶಃ ತಮಗೆ ಬಹಳಷ್ಟು ಮಾಹಿತಿ ಸಿಕ್ಕಿದೆ ಅನಿಸುತ್ತೆ. ವನಸಿರಿ ಗಿರಿಸಿರಿ ಅಂದರೆ ಆ ಬೆಟ್ಟದಲ್ಲಿರ್ತಕ್ಕಂಥ ವನಸಿರಿಯ ಆ ರಾಶಿ, ಆ ಒಂದು ಹಸಿರಿನ ರಾಶಿಯನ್ನು ನೋಡೋದೇ ಎಷ್ಟೋ ಚೆಂದ. ವನಸಿರಿ ಇಲ್ಲ ಅಂತ ಹೇಳಿದರೆ ನಮಗೆ ಮಳೆ ಇಲ್ಲ, ಬೆಳೆ ಇಲ್ಲ, ಗಾಳಿ ಇಲ್ಲ, ನೀರಿಲ್ಲ, ಬದುಕೇ ಇಲ್ಲ. ಆ ಕಾರಣಕ್ಕಾಗಿ ವನಸಿರಿಯನ್ನು ಹೆಚ್ಚು ಮಾಡಬೇಕಾದಂಥದ್ದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಕೂಡ. ಅದರ ಜಾಗೃತಿಯನ್ನು ಮೂಡಿಸೋದ್ರ ಜೊತೆಗೆ ಕೆಲವೊಂದಷ್ಟು ಭಾಗಗಳಲ್ಲಿ ಕಾಡಿಲ್ಲದ ಜಾಗಗಳಲ್ಲಿ ಅರಣ್ಯವನ್ನು ಬೆಳೆಸುವಂತಹ ಪ್ರಕ್ರಿಯೆಯನ್ನು ಕೂಡ ಈ ಜುಲೈ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ಸಾಂಕೇತಿಕವಾಗಿ ಮಾಡಲಾಗುತ್ತೆ. ಇದು ಮಳೆಗಾಲದ ಮುಗಿಯುವವರೆಗೂ ಕೂಡ ನಡೆಸಬೇಕಾದಂಥ ಕ್ರಿಯೆ. ವನ ಹೆಚ್ಚಾದಷ್ಟು ನಮ್ಮ ಬದುಕಿಗೆ ಒಂದು ಸಂತೃಪ್ತಿ ಸಿಗುತ್ತೆ. ಹೇಗೆ ಅಂತೇಳಿದ್ರೆ, ಒಂದು ಅಂತರ್ಜಲ ಹೆಚ್ಚಾಗುತ್ತೆ. ಅಂತರ್ಜಲ ಹೆಚ್ಚಾದರೆ ಕುಡಿಯುವ ನೀರಿಗಾಗಲಿ ಬೆಳೆಯೋ ಬೆಳೆಗಾಗಲಿ ಯಾವುದೇ ರೀತಿಯ ಸಮಸ್ಯೆ ಬರೋದಿಲ್ಲ. ಉತ್ತಮವಾದಂತಹ ಗಾಳಿ ಸಿಗುತ್ತೆ, ಉತ್ತಮ ವಾತಾವರಣ ಇರುತ್ತೆ. ಆ ಪ್ರಕೃತಿಯ ಸೌಂದರ್ಯವನ್ನು ನೋಡುತ್ತಾ ಬದುಕುವಂಥದ್ದೇ ಒಂದು ರೋಮಾಂಚಕಾರಿ ಅನುಭವ. ಹವಾಗುಣ ಕೂಡ ಬಹಳ ಉತ್ತಮವಾಗಿರ್ತದೆ. ಎಲ್ಲಿ ವನಸಿರಿ ಕಡಿಮೆ ಆಗ್ತದೆ, ಕಾಡು ನಾಶ ಆಗ್ತದೆ, ಅಲ್ಲಿ ಪ್ರಾಣಿಗಳ ಹಾಗೂ ಮನುಷ್ಯ ಸೇರಿದಂತೆ ಎಲ್ಲ ಜೀವರಾಶಿಗಳ ಬದುಕು ಕೂಡ ದುಸ್ತರವಾಗ್ತದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳೋದಕ್ಕಿಂತ ಮುಂಚೆ ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಉದಯ್ ಬಲರಾಮ್ ಸಂಗೀತ ಲವಡಿಸಿ ಅಜಯ್ ವಾರ್ಯರು ಹಾಡಿರುವ ರಮ್ಯ ಚಿತ್ರದ ಗೀತೆಯೊಂದನ್ನು ಕೇಳ್ಕೊಂಡು ಬರೋಣ.

ಹಸಿರು ಹಸಿರಿನ ಎಲೆ ಮೇಲೆ ಗೀತೆ ಕೇಳಿದಿರಲ್ಲ, ಹಸಿರು ಹಸಿರಾಗಿದ್ದರೆ ನೋಡಲಿಕ್ಕೂ ಕೂಡ ಚೆಂದ, ಕಣ್ಣಿಗೂ ಒಂದು ತಂಪು. ಪಕ್ಷಿಗಳ ಕಲರವ, ಕೋಗಿಲೆಯ ಹಾಡು, ಈ ಎಲ್ಲವೂ ಕೇಳಿಸ್ಕೋಬೇಕು ಅಂತಾದರೆ, ಆ ಒಂದು ರಮ್ಯವಾದಂತಹ ವಾತಾವರಣದಲ್ಲಿ ನಾವು ಬದುಕಬೇಕು ಅಂತಾದರೆ ಮರಗಿಡಗಳನ್ನು ಬೆಳೆಸಬೇಕು, ಕಾಡು ಹೆಚ್ಚಾಗಿರಬೇಕು. ಕಾಡು ಹೆಚ್ಚಾಗಿದ್ದರೆ ಮಾತ್ರ ಈ ಎಲ್ಲವೂ ಸಾಧ್ಯ ಆಗುತ್ತೆ. ಹಾಗೇ ಹೆಚ್ಚು ಕಾಡು ಬೆಳೆಸಿದ್ದೇ ಆದರೆ ಈ ವಾತಾವರಣದ ಶುದ್ಧತೆ, ನಿರ್ಮಲತೆ, ಪ್ರಕೃತಿಯ ಸ್ವಚ್ಛತೆ ಜೊತೆಗೆ ಮಳೆಯೂ ಕೂಡ ಕಾಲಕಾಲಕ್ಕೆ ಬೀಳ್ತದೆ. ನೀವು ಈಗಾಗಲೇ ಗಮನಿಸಿರ್ಬೋದು ಈ ವರ್ಷದ

ಮಳೆಗಾಲದ ಬಗ್ಗೆ ಬಹುಶಃ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಹೋಲಿಕೆ ಮಾಡಿದೆ ಆದರೆ ಸುಮಾರು 50-60 ಇಂಚು ಮಳೆ ಕಡಿಮೆ ಇದೆ ಈ ವರ್ಷಕ್ಕೆ. ಇದಕ್ಕೆಲ್ಲದಕ್ಕೂ ಕಾರಣ ಏನಂತ ಹೇಳಿದ್ರೆ ಕಾಂಕ್ರೀಟೀಕರಣ ಹೆಚ್ಚಾಗಿ ಮರ ಕಾಡು ನಾಶ ಆಗಿರೋದು ಮೂಲ ಕಾರಣ. ಮರ ಕಾಡು ಹೆಚ್ಚಾಗಿ ಇದ್ದಷ್ಟು ಹಸಿರು ವಾತಾವರಣ ಕಾಣ್ತದೆ. ಅದರ ಜೊತೆಗೆ ಕಾಡು ಹೆಚ್ಚಾದ ಜಾಗದಲ್ಲಿ ಸಮಯಕ್ಕೆ ಸರಿಯಾಗಿ ಸಕಾಲದಲ್ಲಿ ಮಳೆ ಬರ್ತದೆ. ಈ ಅಕಾಲಿಕ ಮಳೆ ಮತ್ತು ಸಮಯಕ್ಕೆ ಸರಿಯಾಗಿ ಮಳೆ ಬರದೆ ಯಾವ್ಯಾವುದೋ ಸಮಯಕ್ಕೆ ಮಳೆ ಬರೋದು, ತಡವಾಗಿ ಮಳೆ ಬರೋದು, ಇದೆಲ್ಲದರ ಕಾರಣ ಈ ಕಾಡಿಲ್ಲದೆ ಇರೋದು. ಇದರಿಂದ ಪರಿಣಾಮ ಏನಾಗುತ್ತೆ, ಸಮಯಕ್ಕೆ ಸರಿಯಾಗಿ ಮಳೆ ಸಿಗದೇ ಇದ್ದರೆ ಈ ವರ್ಷ ರೈತರು ಬಹಳಷ್ಟು ಕಂಗಾಲಾಗಿದ್ದಾರೆ. ಬಿತ್ತನೆ ಮಾಡಲಿಕ್ಕೆ ನೀರಿಲ್ಲ, ಹಾಗೆ ಯಾವ ಬೆಳೆ ಬೆಳಿಬೇಕು ಅಂತ ಹೇಳೋಂಥದ್ದು ಕೂಡ ಗೊತ್ತಾಗೋದಿಲ್ಲ. ಆ ಸಮಯ ಕಳೆದು ಹೋದರೆ ಆ ಬೆಳೆ ಬೆಳಿಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಮಳೆ ಬರಬೇಕು ಅಂತಾದರೆ ನಾವು ನೀವೆಲ್ಲರೂ ಕೂಡ ವನರಾಶಿಯನ್ನು ಹೆಚ್ಚು ಹೆಚ್ಚು ಬೆಳೆಯೋ ರೀತಿ ವ್ಯವಸ್ಥೆ ಮಾಡಬೇಕಾಗುತ್ತೆ. ಆ ವನರಾಶಿ ಹೆಚ್ಚಾಗಿ ಬೆಳೆದಿದೆ ಆದರೆ ಮಳೆಗಾಲದಲ್ಲಿ ಮಾತ್ರ ಅಲ್ಲ, ಬೇಸಿಗೆ ಕಾಲದಲ್ಲೂ ಕೂಡ ತಂಪಿನ ವಾತಾವರಣವನ್ನು ಕಾಡಿನಲ್ಲಿ ನಾವು ನೋಡ್ಬೋದು. ನೀವೆಲ್ಲರೂ ಅರಣ್ಯ ಪ್ರದೇಶಕ್ಕೆ ಅಥವಾ ಮರಗಿಡದ ಕೆಳಗಡೆ ಕುಳಿತಾಗ ಆ ತಂಪು ನಿಮಗೆ ಸಿಗ್ತದೆ. ಅದು ಹೇಗೆ ಅಂತ ಹೇಳಿದ್ರೆ, ಮರ ಮಳೆಗಾಲದಲ್ಲಿ ನೀರನ್ನು ಹೀರಿಕೊಳ್ತದೆ, ಬೇಸಿಗೆ ಕಾಲದಲ್ಲಿ ತನ್ನ ಬೇರಿನ ಮುಖಾಂತರ ಭೂಮಿಗೆ ಬಿಡ್ತದೆ. ಈ ಒಂದು ಪ್ರಕ್ರಿಯೆಯಿಂದ ಬೇಸಿಗೆಯಲ್ಲೂ ಕೂಡ ನಾವು ತಂಪಾದ ಒಂದು ಅನುಭವವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಸೇವಂತಿ ಸೇವಂತಿ ಚಿತ್ರದ ಗೀತೆಯೊಂದನ್ನು ಕೇಳ್ಕೊಂಡು ಬರೋಣ. ಈಗ ಎಸ್ ನಾರಾಯಣ ಅವರ ಸಾಹಿತ್ಯಕ್ಕೆ ಎಸ್ ಎ ರಾಜ್ಕುಮಾರ್ ಸಂಗೀತ ಅಳವಡಿಸಿ ಚಿತ್ರ ಹಾಡಿದ್ದಾರೆ.

ಶ್ರೋತೃಗಳೇ, ನಿನ್ನೆ ದಿನ ವಿಶ್ವ ಪ್ರಾಣಿಜನ್ಯ ರೋಗಗಳ ದಿನ ಅಂತ ಆಚರಣೆ ಮಾಡಲಾಯಿತು. ಇದೇನು ಅಂತೇಳಿದ್ರೆ, ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವ ಸೋಂಕು ರೋಗಗಳ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜುಲೈ 6ರಂದು ವಿಶ್ವ ಝೈನೋಸಿಸ್ ದಿನ, ಅಂದರೆ ಪ್ರಾಣಿಜನ್ಯ ರೋಗಗಳ ದಿನ ಅಂತ ಆಚರಣೆ ಮಾಡ್ತಾರೆ. ಪ್ರಪಂಚದಾದ್ಯಂತ ಮನುಷ್ಯನಿಗೆ ಬರುವ ಒಟ್ಟು ಸಾಂಕ್ರಾಮಿಕ ರೋಗಗಳಲ್ಲಿ ಸುಮಾರು 60% ರೋಗಗಳು ಪ್ರಾಣಿಗಳಿಂದ ಬರುತ್ತದೆ ಅಂತ. ರೇಬಿಸ್, ಬ್ರುಸೆಲೋಸಿಸ್, ನಿಫಾ ಮತ್ತು ಕೋವಿಡ್ನಂತಹ ಪ್ರಾಣಿಜನ್ಯ ಕಾಯಿಲೆಗಳ ಬಗ್ಗೆ ಜನಸಾಮಾನ್ಯರಿಗೆ ಶಿಕ್ಷಣ ನೀಡುವುದು ಮತ್ತು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ನೀಡುವುದು ಈ ದಿನಾಚರಣೆಯ ಉದ್ದೇಶ. 1885 ಜುಲೈ 6ರಂದು ಫ್ರೆಂಚ್ ವಿಜ್ಞಾನಿ ಲೂಯಿಸ್ ಪ್ಯಾಸ್ಚರ್ ಅವರು ರೇಬಿಸ್, ಅಂದರೆ ಪ್ರಾಣಿ ಕಚ್ಚುವ ರೋಗ, ಹುಚ್ಚು ರೋಗ ಅಂತ, ಹುಚ್ಚುನಾಯಿ ಕಚ್ಚಿದರೆ ಬರುವಂಥ ಕಾಯಿಲೆ ಅಂತ ಹೇಳ್ತೀವಲ್ಲ, ಅದರ ವಿರುದ್ಧದ ಮೊದಲ ಯಶಸ್ವಿ ಲಸಿಕೆಯನ್ನು ಕಂಡುಹಿಡಿದಕ್ಕಾಗಿ ಇವರ ಈ ಒಂದು ಕಾರ್ಯದ ನೆನಪಿಗಾಗಿ ಈ ದಿನವನ್ನು ಆಚರಣೆ ಮಾಡಲಾಗ್ತದೆ. ಪ್ರಾಣಿಗಳನ್ನು ಮುಟ್ಟಿದಾಗ ಕೈಗಳನ್ನು ಸ್ವಚ್ಛಗೊಳಿಸುವುದು, ಕಚ್ಚಾ ಮಾಂಸವನ್ನು ಚೆನ್ನಾಗಿ ಬೇಯಿಸಿ ತಿನ್ನುವುದು ಮತ್ತು ಸಾಕುಪ್ರಾಣಿಗಳಿಗೆ ಕಡ್ಡಾಯವಾಗಿ ಲಸಿಕೆಗಳನ್ನು ಹಾಕಿಸುವುದು ಅಗತ್ಯ ಅಂತ ಹೇಳುವಂಥ ಮಾಹಿತಿಯನ್ನು ನೀಡುತ್ತಾ, ಮಳೆ ಹೆಚ್ಚಾಗಿ ಬಿದ್ದರೆ ಆ ಮಳೆಗಾಲದಲ್ಲಿ ಈ ರೀತಿಯ ಕಾಯಿಲೆಗಳು ದೂರ ಇರ್ತದೆ, ಬೇಸಿಗೆಯಲ್ಲಿ ಇಂತಹ ಕಾಯಿಲೆಗಳು ಹೆಚ್ಚಾಗಿ ಬರೋದು, ಅದರಿಂದ ಮಳೆ ಬರಲಿಕ್ಕೆ ಬೇಕಾದಂಥ ವನಸಿರಿಯನ್ನು ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ ಅಂತ ಮತ್ತೊಮ್ಮೆ ಹೇಳುತ್ತಾ ಆತ್ಮೀಯ ಚಿತ್ರದ ಗೀತೆಯನ್ನು ಕೇಳೋಣ. ಈಗ ಚಿನ್ಮಯಿ ಹಾಡಿದ್ದಾರೆ, ಮನೋಜ್ ಜಾರ್ಜ್ ಅವರು ಸಂಗೀತ ನೀಡಿದ್ದಾರೆ, ಜಯಂತ್ ಕಾಯ್ಕಿನಿಯರ ಸಾಹಿತ್ಯವಿದೆ.

ಶ್ರೋತೃಗಳೇ, ಬಾಬು ಜಗಜೀವನರಾವ್ರ ಪುಣ್ಯತಿಥಿ ನಿನ್ನೆ ಆಚರಣೆ ಆಯಿತು. ಭಾರತದ ಸ್ವಾತಂತ್ರ್ಯ ಹೋರಾಟಗಾರ, ಶ್ರೇಷ್ಠ ಸಂಸದೀಯ ಪಟು ಮತ್ತು ದಲಿತ ನಾಯಕರಾದ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರು ಸತತ 30 ವರ್ಷಗಳ ಕಾಲ ಕೇಂದ್ರ ಸಚಿವರಾಗಿ

ಶ್ರೋತೃಗಳೇ, ಬಾಬು ಜಗಜೀವನರವರ ಪುಣ್ಯತಿಥಿ ನಿನ್ನೆ ಆಚರಣೆಯಾಯಿತು. ಭಾರತದ ಸ್ವಾತಂತ್ರ್ಯ ಹೋರಾಟಗಾರ, ಶ್ರೇಷ್ಠ ಸಂಸದೀಯ ಪಟು ಮತ್ತು ದಲಿತ ನಾಯಕರಾದ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರು ಸತತ 30 ವರ್ಷಗಳ ಕಾಲ ಕೇಂದ್ರ ಸಚಿವರಾಗಿ ಸೇವೆ ಸಲ್ಲಿಸಿದರು. ಅವರು ಭಾರತದ ಉಪಪ್ರಧಾನಿಯಾಗಿ, ರಕ್ಷಣಾ ಸಚಿವರಾಗಿ ಹಾಗೂ ಕಾರ್ಮಿಕ ಸಚಿವರಾಗಿ ದೇಹದ ಪ್ರಗತಿಗೆ ಅಪಾರ ಕೊಡುಗೆಯನ್ನು ನೀಡಿದಂಥವರು. April 5, 1908 ಬಿಹಾರದ ಚಾಂದ್ವಾ ಗ್ರಾಮದಲ್ಲಿ ಇವರು ಜನಿಸಿದರು. ಭಾರತದ ಮೊದಲ ಸಂವಿಧಾನ ಸಭೆಯ ಸದಸ್ಯರಾಗಿದ್ದುಕೊಂಡು ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯದ ಪ್ರತಿಷ್ಠಾಪನೆಗೆ ಶ್ರಮಿಸಿದ್ದಾರೆ ಕೂಡ. 1971 ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ರಕ್ಷಣಾ ಸಚಿವರಾಗಿದ್ದರು. ಅಲ್ಲದೆ ಆಹಾರ ಸಚಿವರಾಗಿ ಹಸಿರು ಕ್ರಾಂತಿಗೆ ನಾಂದಿ ಹಾಡಿದರು. July 6, 1986 ಇವರು ನಿಧನ ಹೊಂದಿದರು. ಇವರ ಪುಣ್ಯತಿಥಿಯನ್ನು ನಿನ್ನೆ ದೇಶದಾದ್ಯಂತ ಆಚರಣೆ ಮಾಡಿದ್ದಾರೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ರಾಜ್ಯದ ಪರಿಸ್ಥಿತಿ ಅವಲೋಕಿಸಿ ಬರಗಾಲ ಪೀಡಿತ ಪ್ರದೇಶ ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಹೆಚ್ಎಂಟಿಯಿಂದಲೇ ಅರಣ್ಯ ಭೂಮಿ ಅತಿಕ್ರಮಣ, ಸಚಿವ ಈಶ್ವರ ಖಂಡ್ರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ, ನವದೆಹಲಿಯಲ್ಲಿ ಇಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಎನ್ಡಿಎ ನಿಯೋಗ ನಿರ್ಧಾರ. ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ವ್ಯಾಪಕ ಮಳೆ, ಜಲಾಶಯಗಳಲ್ಲಿ ನೀರಿನ ಮಟ್ಟ ಹೆಚ್ಚಳ. ತೂಗು ಸೇತುವೆಗಳ ಸರದಾರ ಪದ್ಮಶ್ರೀ ಪುರಸ್ಕೃತ ಡಾ ಗಿರೀಶ್ ಭಾರದ್ವಾಜ್ ನಿಧನ, ಗಣ್ಯರಿಂದ ಸಂತಾಪ. ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಲು ಕಾನೂನು ಚೌಕಟ್ಟಿದ್ದು, ರಾಜ್ಯದ ಎಲ್ಲಾ ಭಾಗಗಳ ಪರಿಸ್ಥಿತಿ ಪರಿಶೀಲಿಸಿದ ಬಳಿಕ ಘೋಷಣೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರಗಾಲ ಪರಿಸ್ಥಿತಿ ಅವಲೋಕಿಸಲು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರವಾಸ ಕೈಗೊಂಡಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ.
1: ಎರಡು ಮೂರು ದಿನ ಬಿಟ್ಟು ಬೆಳಗಾವಿ ಕೂಡ ಹೋಗ್ತಾ ಇದ್ದೀನಿ. ಎಲ್ಲ ಕಡೆ ಹಳ್ಳಿಲಿ ಏನಿದೆ ಸಮಸ್ಯೆ ನೋಡಿ, ಅದಕ್ಕೆ ಕಾನೂನು ಒಂದು ಚೌಕಟ್ಟಿದೆ. ಬರಗಾಲ ಘೋಷಣೆ ಮಾಡೋದು ಸಮಸ್ಯೆ ಬಗೆಹರಿಸಬೇಕು ಅಂತ ಈ ಬೇಡಿಕೆಗಳೆಲ್ಲ ಜನ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಹೊಸದಾಗಿ ಪ್ರಜಾ ಇಲಾಖೆ ಅಂತ ನೇಮಕ ಮಾಡಿ ಅದಕ್ಕೆ ಒಂದು ಮಿನಿಸ್ಟ್ರಿನ ಇಟ್ಟು ಅದಕ್ಕೆ ಎಲ್ಲ ಅವರ ಅರ್ಜಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರು ಎಷ್ಟು ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ.
0: ಇದಕ್ಕೂ ಮೊದಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲಬುರಗಿ ಸರ್ಕಾರಿ ಅತಿಥಿ ಗೃಹದ ಆವರಣದಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು. ರೈತರು ಕಬ್ಬಿನ ಜಲ್ಲೆ ಜತೆಗೆ ತಮ್ಮ ಅಹವಾಲುಗಳನ್ನು ಮುಖ್ಯಮಂತ್ರಿಯವರಿಗೆ ಸಲ್ಲಿಸಿದರು. ಬರಗಾಲ ಪರಿಸ್ಥಿತಿ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರುವ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಕಲಬುರಗಿ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡಿದ ಅವರು, ಜನಪರ ಕೆಲಸ ಮಾಡದ ಅಧಿಕಾರಿಗಳನ್ನು ಸಹಿಸಿಕೊಳ್ಳುವುದಿಲ್ಲ ಎಂದು ತಿಳಿಸಿದ್ದಾರೆ. ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಅಭಿವೃದ್ಧಿ ಒಂದೇ ವೇಗದಲ್ಲಿ ಸಾಗಬೇಕು ಎಂದು ಹೇಳಿದ್ದಾರೆ. ಮತದಾರರ ಪಟ್ಟಿಯ ಪರಿಷ್ಕರಣೆ ಕುರಿತು ಮಾತನಾಡಿ, ಒಬ್ಬನೇ ಒಬ್ಬ ಅರ್ಹ ಮತದಾರ ತನ್ನ ಮತದಾನದ ಹಕ್ಕು ಕಳೆದುಕೊಳ್ಳಬಾರದು. ಇಲ್ಲಿ ರಾಜಕಾರಣ ಮುಖ್ಯವಲ್ಲ, ಆದರೆ ಪ್ರತಿಯೊಬ್ಬ ನಾಗರಿಕನ ಮತದಾನದ ಹಕ್ಕು ರಕ್ಷಿಸುವುದು ಸರ್ಕಾರದ ಜವಾಬ್ದಾರಿ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಹೆಚ್ಎಂಟಿ ಭೂ ಪರಿವರ್ತನೆಯಾಗದ ಅರಣ್ಯ ಭೂಮಿಯನ್ನು ಅಕ್ರಮವಾಗಿ ರಿಯಲ್ ಎಸ್ಟೇಟ್ ಸಂಸ್ಥೆಗಳಿಗೆ ಮಾರಾಟ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಅರಣ್ಯ ಭೂಮಿ ತೆರವಿಗೆ ಆದೇಶ ನೀಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಪ್ರತಿಕ್ರಿಯಿಸಿ, ಮೊದಲು ಎನ್ಎಂಡಿಸಿ

0: ಐಎಸ್ಎಲ್ ಪುನಶ್ಚೇತನ ಮಾಡಲಿ ಎಂದು ತಿಳಿಸಿದ್ದಾರೆ. ಈಗಲೂ ಎಚ್ಎಂಟಿ ವಶದಲ್ಲಿರುವ ಭೂಮಿಯ ಪೈಕಿ 280 ಎಕರೆ ಪ್ರದೇಶದಲ್ಲಿ ಅರಣ್ಯ ಸ್ವರೂಪದ ನೆಡುತೋಪಿದೆ. ಈ ಅರಣ್ಯ ಭೂಮಿಯನ್ನು ಎಚ್ಎಂಟಿ ವಾಣಿಜ್ಯ ಉದ್ದೇಶಕ್ಕೆ ಬಳಸುತ್ತಿದೆ. 165 ಎಕರೆ ಭೂಮಿಯನ್ನು 300 ಕೋಟಿ ರೂಪಾಯಿಗೆ ಈಗಾಗಲೇ ಮಾರಾಟ ಮಾಡಿದೆ. ಇದೆಲ್ಲವನ್ನೂ ಕುಮಾರಸ್ವಾಮಿಯವರು ಭೇಟಿ ನೀಡಿ ಪರಿಶೀಲಿಸಲಿ ಎಂದು ಸಲಹೆ ನೀಡಿದ್ದಾರೆ. ಎಚ್ಎಂಟಿ ವಶದಲ್ಲಿರುವ ಅರಣ್ಯ ಭೂಮಿ 7 ಕೋಟಿ ಕನ್ನಡಿಗರ ಆಸ್ತಿಯಾಗಿದ್ದು, ಇಲ್ಲಿನ 444 ಎಕರೆ ಪ್ರದೇಶದಲ್ಲಿ ಬೃಹತ್ ಜೈವಿಕ ಉದ್ಯಾನ ನಿರ್ಮಿಸುವುದು ಸರ್ಕಾರದ ಗುರಿಯಾಗಿದೆ. ಕುಮಾರಸ್ವಾಮಿಯವರು ರಿಯಲ್ ಎಸ್ಟೇಟ್ ಅವ್ಯವಹಾರ ಎಂದು ಆರೋಪಿಸುವುದರಲ್ಲಿ ಯಾವುದೇ ಹುರುಳಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ ಮಾಡುತ್ತಿದೆ ಎಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಬಿಜೆಪಿ ಜೆಡಿಎಸ್ ನಿಯೋಗ ನಿರ್ಧರಿಸಿದೆ. ನವದೆಹಲಿಯಲ್ಲಿಂದು ಎಸ್ಐಆರ್ಗೆ ಸಂಬಂಧಿಸಿದ ಸಮಸ್ಯೆಗಳ ಕುರಿತು ನಿಯೋಗ ಜ್ಞಾಪಕ ಪತ್ರ ಸಲ್ಲಿಸಿದೆ. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್ಡಿ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಹಾಗೂ ವಿ ಸೋಮಣ್ಣ ನಿಯೋಗದಲ್ಲಿದ್ದಾರೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಬಗ್ಗೆ ತನಿಖೆ ನಡೆಸುವಂತೆ ಕೋರಿ ಎನ್ಡಿಎ ನಿಯೋಗ ಈಗಾಗಲೇ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅವರಿಗೆ ಮನವಿ ಸಲ್ಲಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದು, ಬರಗಾಲದ ಆತಂಕದಲ್ಲಿ ಇದ್ದ ಹಲವಾರು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತಿದೆ. ಮಲೆನಾಡು ಮತ್ತು ಪಶ್ಚಿಮಘಟ್ಟ ಪ್ರದೇಶಗಳಲ್ಲಿ ನದಿಗಳು ಉಕ್ಕಿ ಹರಿಯುತ್ತಿವೆ. ತಗ್ಗು ಪ್ರದೇಶಗಳು ಜಲಾವೃತವಾಗಿವೆ. ಬೆಳಗಾವಿ ಜಿಲ್ಲೆಯ ಬೆಳಗಾವಿ, ಖಾನಾಪುರ, ಶಿವಮೊಗ್ಗ ಜಿಲ್ಲೆಯ ಸಾಗರ, ತೀರ್ಥಹಳ್ಳಿ, ಹೊಸನಗರ ತಾಲೂಕುಗಳು, ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿಯೂ ಭಾರೀ ಮಳೆಯಾಗುತ್ತಿದೆ. ಮಹಾರಾಷ್ಟದಲ್ಲಿ ಮಳೆಯಾಗುತ್ತಿರುವುದರಿಂದ ಉತ್ತರ ಕರ್ನಾಟಕದಲ್ಲಿ ಹರಿಯುತ್ತಿರುವ ಹಲವು ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಕೊಡಗಿನಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಗಣನೀಯ ಏರಿಕೆ ಕಂಡಿದೆ. ನಿನ್ನೆ 1449 ಕ್ಯೂಸೆಕ್ನಷ್ಟು ಇದ್ದ ಒಳಹರಿವು ಇಂದು 5734 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ನೀರಿನ ಪ್ರಮಾಣ ಕೊಂಚ ಏರಿಕೆ ಕಂಡಿರುವುದರಿಂದ ಮಂಡ್ಯ, ಬೆಂಗಳೂರು ಸೇರಿದಂತೆ ಹಲವೆಡೆಗೆ ಕುಡಿಯುವ ನೀರು ಮತ್ತು ಮಂಡ್ಯ ಜಿಲ್ಲೆಯ ಕೃಷಿ ಚಟುವಟಿಕೆಗಾಗಿ ಅಣೆಕಟ್ಟೆಯಿಂದ 777 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗುತ್ತಿದ್ದು, ಬಿತ್ತನೆ ಕಾರ್ಯ ಕೂಡ ಚುರುಕಿನಿಂದ ಸಾಗಿದೆ. ತುಂಗಭದ್ರಾ ನದಿಯಲ್ಲಿ ಸದ್ಯ 20,000 ಕ್ಯೂಸೆಕ್ನಷ್ಟು ನೀರು ಹರಿಯುತ್ತಿದ್ದು, ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ಸದ್ಯಕ್ಕೆ ನಿವಾರಣೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮುಂಬರುವ ನವೆಂಬರ್, ಡಿಸೆಂಬರ್ ಅಷ್ಟೇ ಅಲ್ಲದೆ ಜನವರಿ ತಿಂಗಳವರೆಗೂ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಯಾವುದೇ ತೊಂದರೆ ಇಲ್ಲ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ದೇಶದ ವಿವಿಧ ರಾಜ್ಯಗಳಲ್ಲಿ 150ಕ್ಕೂ ಅಧಿಕ ತೂಗು ಸೇತುವೆಗಳನ್ನು ನಿರ್ಮಿಸಿ ಬ್ರಿಡ್ಜ್ಮ್ಯಾನ್ ಆಫ್ ಇಂಡಿಯಾ ಎಂದೇ ಪ್ರಸಿದ್ದಿ ಪಡೆದಿದ್ದ ಪದ್ಮಶ್ರೀ ಪುರಸ್ಕೃತ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಡಾ ಗಿರೀಶ್ ಭಾರದ್ವಾಜ್ ಇಂದು ಮುಂಜಾನೆ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಇವರು ಗ್ರಾಮೀಣ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ತೂಗು ಸೇತುವೆಗಳನ್ನು ನಿರ್ಮಿಸುವ ಮೂಲಕ ಜನರ ನೆಮ್ಮದಿಯ ಬದುಕಿಗೆ ಆಸರೆಯಾಗಿದ್ದರು. ಈಗಾಗಲೇ ಇವರು ನದಿಗಳ ಮೇಲೆ 140 ತೂಗು ಸೇತುವೆ ನಿರ್ಮಿಸಿದ್ದಾರೆ. ಸ್ಥಳೀಯವಾಗಿ ದೊರೆಯುವ ಸಾಮಗ್ರಿಗಳನ್ನು ಬಳಸಿಕೊಂಡು ಕಡಿಮೆ ವೆಚ್ಚದಲ್ಲಿ ತೂಗು ಸೇತುವೆಗಳ ವಿನ್ಯಾಸ ಮತ್ತು ನಿರ್ಮಾಣ ಮಾಡುವುದು ಇವರ ವಿಶೇಷತೆಯಾಗಿತ್ತು. ಇವರ ಮಹಾನ್ ಸಾಧನೆಗೆ 2017ರಲ್ಲಿ ದೇಶದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಪ್ರಶಸ್ತಿ ಒಲಿದು ಬಂದಿತ್ತು. ಡಾ ಗಿರೀಶ್ ಭಾರದ್ವಾಜ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಬೃಹಜ್ಯೋತಿ ಫಲಾನುಭವಿಗಳ ಮನೆ ಮನೆ ಪರಿಶೀಲನೆ ಕಾರ್ಯಕ್ಕೆ ಬೆಸ್ಕಾಂ ಮೀಟರ್ ರೀಡರ್ಗಳು ನಿಯೋಜನೆಗೊಂಡಿರುವುದರಿಂದ ಜುಲೈ ತಿಂಗಳ ನಿಯಮಿತ ಮೀಟರ್ ರೀಡಿಂಗ್ ಇರುವುದಿಲ್ಲ ಎಂದು ಬೆಸ್ಕಾಂ ಪ್ರಕಟಣೆ ಸ್ಪಷ್ಟಪಡಿಸಿದೆ. ಜುಲೈ ತಿಂಗಳ ಬಿಲ್ಲಿಂಗ್ ಅವಧಿಯಲ್ಲಿ ಗ್ರಾಹಕರಿಗೆ ಕಳೆದ 3 ತಿಂಗಳ ಸರಾಸರಿ ವಿದ್ಯುತ್ ಬಳಕೆ ಆಧಾರದ ಮೇಲೆ ಸರಾಸರಿ ಬಿಲ್ ನೀಡಲಾಗುವುದು ಎಂದು ತಿಳಿಸಿದೆ. ಆದರೆ

0: ಎಸ್ಎಂಟಿ ಗ್ರಾಹಕರು 40 HP ಮತ್ತು ಅದಕ್ಕಿಂತ ಹೆಚ್ಚಿನ ಮಂಜೂರಾದ ಲೋಡ್ ಹೊಂದಿರುವ ಲೋ ಟೆನ್ಷನ್ ಗ್ರಾಹಕರು, ಸೋಲಾರ್ ರೂಫ್ ಟಾಪ್ ಗ್ರಾಹಕರು ಹಾಗೂ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡೆದಿರುವ ಗ್ರಾಹಕರಿಗೆ ನೈಜ ಮೀಟರ್ ರೀಡಿಂಗ್ ಆಧಾರದ ಮೇಲೆ ಬಿಲ್ ನೀಡಲಾಗುವುದು ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯದ ವಿವಿಧೆಡೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಹಾವೇರಿ ಜಿಲ್ಲೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದ್ದು, ಈವರೆಗೆ 2,14,000 ಮತದಾರರ ಮಾಹಿತಿಯನ್ನು ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಈವರೆಗೆ 1,45,036 ಮತದಾರರ ಮಾಹಿತಿಯನ್ನು ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮುಂದುವರೆದಿದ್ದು, 11,38,521 ಎಲೆಕ್ಟೋರಲ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು, ಪ್ರಕ್ರಿಯೆಯು ಶೇಕಡ 87.9% ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಪರಿಸ್ಥಿತಿ ಅವಲೋಕಿಸಿ ಬರಗಾಲ ಪೀಡಿತ ಪ್ರದೇಶ ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಎಚ್ಎಂಟಿಯಿಂದಲೇ ಅರಣ್ಯ ಭೂಮಿ ಅತಿಕ್ರಮಣ, ಸಚಿವ ಈಶ್ವರ್ ಖಂಡ್ರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ, ನವದೆಹಲಿಯಲ್ಲಿ ಇಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಎನ್ಡಿಎ ನಿಯೋಗ ನಿರ್ಧಾರ. ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ವ್ಯಾಪಕ ಮಳೆ, ಜಲಾಶಯಗಳಲ್ಲಿ ನೀರಿನ ಮಟ್ಟ ಹೆಚ್ಚಳ ಹಾಗೂ ತೂಕು ಸೇತುವೆಗಳ ಸರದಾರ ಪದ್ಮಶ್ರೀ ಪುರಸ್ಕೃತ ಡಾ ಗಿರೀಶ್ ಭಾರದ್ವಾಜ್ ನಿಧನ, ಗಣ್ಯರಿಂದ ಸಂತಾಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಹಿಂದಿ ಪಾಠ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕೆವಿ ಶ್ರೀನಿವಾಸ ಮೂರ್ತಿ.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೊ ಬೈಠೊ.
1: ಆಜ್ ಹಿಂದಿ ಕೆ ಕುಚ್ ದೋಹೋ ಕೆ ಬಾರೆ ಮೇ ಕಹಿಯೆ ನಾ.
3: ಅಚ್ಚಾ, ಆಜ್ ಕಿ ಇಸ್ ಅವಧಿ ಮೇ ಕುಚ್ ದೋಹೋ ಕೆ ಬಾರೆ ಮೇ ಚರ್ಚಾ ಕರೆಂಗೆ.
2: ಹಿಂದಿ ಸಾಹಿತ್ಯ ಮೇ ದೋಹೋ ಕಾ ಕ್ಯಾ ಸ್ಥಾನ ಹೈ ಗುರುಜಿ?
3: ವಿಷಯ ಪ್ರವೇಶ ಕರ್ನೆ ಕೆ ಪಹಲೆ ಮಾನವ ಜೀವನ ಮೇ ಸಾಹಿತ್ಯ ಕೆ ಮಹತ್ವ ಕೆ ಬಾರೆ ಮೇ ಕುಚ್ ವಿಚಾರ ಬತಾನಾ ಚಾಹತಾ ಹೂ. ಕಹಾ ಜಾತಾ ಹೈ ಸಂಗೀತ ಸಾಹಿತ್ಯ ರಸಾಭಿನಿಜ್ಞ ಸಾಕ್ಷಾತ್ ಪಶು ವಿಷಾಣಹೀನ.
1: ಸಂಗೀತ ಔರ್ ಸಾಹಿತ್ಯ ಕೆ ಬಾರೆ ಮೇ ಜೋ ಮಾನವ ರುಚಿ ನಹೀ ರಖತಾ ವಹ ಬಿನಾ ಪೂಂಚ್ ಔರ್ ಸೀಗೋ ಕೆ ಪಶು ಕೆ ಸಮಾನ ಹೋತಾ ಹೈ.
3: ಇಸೆ ತುಮ್ ಕನ್ನಡ ಮೇ ವಿಘ್ನೇಶ್?
2: ಸಂಗೀತ ಹಾಗೂ ಸಾಹಿತ್ಯಗಳಲ್ಲಿ ಆಸಕ್ತಿ ಇಲ್ಲದವನು ಸಾಕ್ಷಾತ್ ಪಶುವೇ ಹೌದು.
3: ಹಾ, ಇಸ್ಲಿಯೇ ಸಬ್ಕೋ ಸಂಗೀತ ಔರ್ ಸಾಹಿತ್ಯ ಕಾ ಜ್ಞಾನ ಅವಶ್ಯಕ ಮಾನಾ ಜಾತಾ ಹೈ.
1: ಸಾಹಿತ್ಯ ಕೆ ಅಂಗ ಕೌನ್ ಕೌನ್ ಸೆ ಹೋತೆ ಹೈ ಗುರುಜಿ?
3: ವೈಸೆ ತೋ ಗದ್ಯ ಪದ್ಯ ನಾಟಕ ಉಪನ್ಯಾಸ ಆಲೋಚನಾ ಆದಿ ಸಾಹಿತ್ಯ ಕೆ ವಿವಿಧ ಅಂಗ ಮಾನೆ ಜಾತೆ ಹೈ. ಇನ್ಮೇ ಗದ್ಯ ಔರ್ ಪದ್ಯ ಕಾ ವಿಶೇಷ ಸ್ಥಾನ ಹೈ.
2: ಗದ್ಯ ಔರ್ ಪದ್ಯ ಮೇ ಕ್ಯಾ ಅಂತರ್ ಹೈ ಗುರುಜಿ?
3: ಸಾಹಿತ್ಯ ಮೇ ಗದ್ಯ ಔರ್ ಪದ್ಯ ದೋನೋ ಕಾ ಕ್ಷೇತ್ರ ಬಡಾ ಹೀ ಹೈ, ಲೇಕಿನ್ ದೋನೋ ಕೆ ಬೀಚ್ ಬಡಾ ಅಂತರ್ ದೇಖನೆ ಕೋ ಮಿಲ್ತಾ ಹೈ. ಗದ್ಯ ಕೆ ದ್ವಾರಾ ಅನೇಕ ಪೃಷ್ಠೋ ಮೇ ಸಮಝಾಯೇ ಜಾನೆ ವಾಲಾ ವಿಷಯ, ಪದ್ಯೋ ಕೆ ದ್ವಾರಾ ಕುಚ್ ಪಂಕ್ತಿಯೋ ಮೇ ಹೀ ಸಮಝಾಯಾ ಜಾ ಸಕ್ತಾ ಹೈ. ಯಾದ ರಖನೆ ಕಿ ಬಾತ್ ಹೈ, ಗದ್ಯ ಥೋಡಾ ಬಹುತ್ ಆಸಾನ್ ಹೈ.

0: लेकिन पद्य बड़ी आसानी से समझ में नहीं आता। इसे कन्नड में सीता
1: गद्य पद्य क्षेत्र विशाल ಆದರೆ ಇವುಗಳ ನಡುವೆ ಮಹತ್ತರವಾದ ವ್ಯತ್ಯಾಸವನ್ನು ಕಾಣಬಹುದು. ಗದ್ಯದ ಮೂಲಕ ಅನೇಕ ಪುಟಗಳಲ್ಲಿ ಕಾಣಬರುವ ವಿಷಯವನ್ನು ಪದ್ಯದ ಕೆಲವೇ ಪಂಕ್ತಿಗಳಲ್ಲಿ ತಿಳಿಯಬಹುದು. ಗದ್ಯವನ್ನು ಸುಲಭವಾಗಿ ತಿಳಿಯಬಹುದು, ಆದರೆ ಪದ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಕಷ್ಟು ಕಷ್ಟವೇ ಹೌದು. ಹಿಂದಿ
0: ದೋಹೋ ಕೆ ಕವಿ ಕೌನ್ ಕೌನ್ ಹೇ ಗುರುಜಿ? ಸೂರ್ದಾಸ್, ತುಳಸಿದಾಸ್, ಕಬೀರ್ ದಾಸ್, ರಹೀಮ್, ಬಿಹಾರಿ ಆದಿ ಕವಿವರೊನೆ ದೋಹೋ ಕಿ ರಚನಾ ಕರ್ಕೆ हिंदी कविता साहित्य को खूब सजाया है, संवारा है। इन कवियों ने अपने दोहों के द्वारा गागर में सागर भर दिया है। इसे कन्नड़ में सीता
1: सूरदासरु, तुलसीदासरु, कबीर, रहीम, बिहारी मुंताद कविवर्यरु दोहगळन्नु रचिसि हिंदी कविता साहित्यवन्नु बहु सुंदरवागि अलंकरिसिद्दारे।
0: हौदु,
1: ಇವುಗಳ ಮೂಲಕ ಅಂದರೆ ತಮ್ಮ ಈ ರಚನೆಗಳಲ್ಲಿ ಗಡಿಗೆಯಲ್ಲಿ ಸಾಗರವನ್ನೇ ವರ್ಣಿಸಿರುವುದನ್ನು ನಾವು ಕಾಣಬಹುದಾಗಿದೆ.
2: ಸರಿ, ದೋಹಂ ಕೆ ಲಕ್ಷಣ ಕ್ಯಾ ಹೋತಾ ಹೈ ಗುರುಜಿ?
0: ವೈಸೆ ತೋ ದೋಹ ದೋ ಪಂಕ್ತಿಯೋಂ ಕಾ ಪದ್ಯ ಹೋತಾ ಹೈ, ಇಸ್ಕೆ ಚಾರ್ ಚರಣ ಹೋತೆ ಹೈ, ಪ್ರಥಮ ಔರ್ ತೃತೀಯ ಚರಣೋ ಮೇ ತೇರಹ ತೇತ್ರಹ ಮಾತ್ರಾಯೆ ಹೋತಿ ಹೈ, ತೋ ದ್ವಿತೀಯ ತಥಾ ಚತುರ್ಥ ಚರಣೋ ಮೇ ಗ್ಯಾರಹ ಗ್ಯಾರಹ ಮಾತ್ರಾಯೆ ಹೋತಿ ಹೈ। ಇಸ್ ಪ್ರಕಾರ ಪ್ರತ್ಯೇಕ ಪಂಕ್ತಿ ಮೇ 14 मात्राएं होती है। दोनों पंक्तियों के अंतिम शब्द तुकांत होते हैं। इसे तुम कन्नड़ में सीता
1: दोह ಎನ್ನುವುದು ಎರಡು ಸಾಲುಗಳ ಪದ್ಯವಾಗಿರುತ್ತೆ. ಇದರಲ್ಲಿ ನಾಲ್ಕು ಚರಣಗಳಿರುತ್ತವೆ. ಪ್ರಥಮ ಹಾಗೂ ತೃತೀಯ ಚರಣಗಳು 13 13 ಮಾತ್ರೆಗಳಿದ್ದಾಗಿದ್ರೆ ದ್ವಿತೀಯ ಹಾಗೂ ಚತುರ್ಥ ಚರಣಗಳಲ್ಲಿ 11 11 ಮಾತ್ರೆಗಳು ಇರುತ್ತೆ.
0: ಹೌದು,
1: ಎರಡು ಪಂಕ್ತಿಗಳ ಅಂತಿಮ ಶಬ್ದಗಳು ಮಾತ್ರ ತುಕಾಂತವಾಗಿರುತ್ತವೆ.
0: अच्छा, तुमने ठीक कहा। अब कबीर का एक दोहा सुनो। पाहन पूजी हरि मिलाई मैं पूजूं पहार, ताते ये चाकी भली पीस खाए संसार। तुम भी एक बार विघ्नेश।
2: पाहन पूजी डरी मिलाई मैं पूजूं पहार,
0: मैं पूजूं पहार,
2: मैं पूजूं पहार, ताते यह चाकी भली पीस खाए संसार।
0: अच्छा, इस दोहे का भाव सुनो। कबीरदास जी का कहना है, अगर पत्थर की पूजा करने से भगवान मिलेगा तो मैं पहाड़ की पूजा करने तैयार हूँ। मेरे मत में उस चाकी की पूजा करना ही बेहतर है, जिससे निकल आने वाला आटा संसार के लोगों से खाया जाता है। इसका अर्थ यह होता है, हमें उसी की पूजा करनी चाहिए जिससे मानवता की भलाई होती रहती है।
1: मैं एक दोहा कहती हूँ गुरुजी।
0: कहो ना।
1: गुरु गोविंद दो खड़े काके लागो पाए, बलिहारी गुरु आपने गोविंद दियो बताए।
0: ठीक है, इसका भाव सुनो। कबीर समाज में गुरु को महत्वपूर्ण स्थान देना चाहते थे। उनका कहना है, मेरे सामने गुरु और गोविंद दोनों खड़े हैं, मुझे मालूम नहीं हो रहा है मैं पहले किसको प्रणाम करूं। मैं तो पहले गुरु को ही प्रणाम करता हूं, जो मुझे भगवान का दर्शन कराता है। इसे कन्नड़ में सीता
1: ಕಬೀರರು ಸಮಾಜದಲ್ಲಿ ಗುರುವಿಗೆ ಮಹತ್ವಪೂರ್ಣ ಸ್ಥಾನ ನೀಡ್ತಾ ಇದ್ರು.
0: ಹೌದು,
1: ಅವರು ಹೀಗೆ ಹೇಳಿದ್ದಾರೆ, ನನ್ನ ಮುಂದೆ ಗುರು ಹಾಗೂ ಗೋವಿಂದ ಅಂದ್ರೆ ಭಗವಂತ ಇಬ್ರು ನಿಂತಿದ್ದಾರೆ. ಯಾರಿಗೆ ಮೊದಲು ನಮಸ್ಕಾರ ಮಾಡಬೇಕು ಅಂತ ನನಗೆ ತಿಳಿತಾನೆ ಇಲ್ಲ. ನಾನಂತೂ ಗುರುವಿಗೆ ಮೊದಲು ನಮಸ್ಕಾರ ಮಾಡ್ತೇನೆ. ಕಾರಣ ಏನಂದ್ರೆ ಅವನು ನನಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಸ್ತಾನೆ.
0: ಸರಿ,
2: ಈ ಸಿದ್ಧಾಂತನ ಪುಷ್ಟೀಕರಿಸುವ ಸಂಸ್ಕೃತ ಶ್ಲೋಕ ಒಂದಿದೆ ಅಲ್ವಾ?
0: ಹೌದು, ಹೇಳು.
2: ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ.
0: ಅಚ್ಚಾ, ಅಗಲ ದೋಹಾ ಸುನೋ. ಚೀಂಟಿ ಚಾವಲ ಲೈ ಚಲಿ ಬಿಚ್ ಮೇ ಮಿಲ್ ಗಯಿ ದಾಲ್, ಕಹ ಕಬೀರ್ ದೋವು ನ ಮಿಲೈ ಇಕಲೆ ದೂಜಿ ಡಾಲ್. ತುಮ್ ಹೇಗ್ ಬಾ ಸೀತಾ?
1: ಚೀಂಟಿ ಚಾವಲ ಲೈ ಚಲಿ ಬಿಚ್ ಮೇ ಮಿಲ್ ಗಯಿ ದಾಲ್, ಕಹ ಕಬೀರ್ ದೋವು ನ ಮಿಲೈ ಇಕಲೆ ದೂಜಿ ಡಾಲ್.
0: ಅಚ್ಚಾ, ಇಸ್ ದೋಹೆ ಕಾ ಭಾವ ಸುನೋ. कबीर कहते हैं, एक चींटी अपने मुंह में चावल का एक दाना ले जा रही थी। रास्ते में दाल का एक टुकड़ा मिल गया। बेचारी दोनों को एक साथ ले जा नहीं सकती, केवल एक को ही ले जा सकती है, दूसरे को छोड़ना ही पड़ता है। इसे तुम कन्नड़ में विघ्नेश।
2: वंदु इरवे तन्न बायली अक्की काळंदन्न कच्चिकोंडु होग्ता इत्तु, ದಾರಿಲಿ ಬೇಳೆಕಾಳೊಂದು ಕಾಣಿಸ್ತು. ಅದು ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಕ್ಕಾಗಲ್ಲ, ಒಂದನ್ನು ಮಾತ್ರ ತೆಗೆದುಕೊಂಡು ಹೋಗ್ಬೋದು, ಮತ್ತೊಂದನ್ನ ಅಲ್ಲೇ ಬಿಡಬೇಕು.
0: ಇಸ್ ದೊಹೆಕೆ ದ್ವಾರಾ

0: सखी सहेली।
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:08. ಸಂಜೆಯ ಪ್ರಸಾರ ಕಾರ್ಯಕ್ಕೆ ಆತ್ಮೀಯ ಸ್ವಾಗತ. ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ಪಾಳೆಯಡ ದಿವ್ಯಾ ಮಂದಪ್ಪ. ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕೇಳಲಿದ್ದೀರಿ ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ. ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾ ಎಆರ್ ಮಧುಸೂದನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಪಿಎಂ ಜಗದೀಶ್. ಇಂದು ಸಂಜೆ 6:50 ರೈತಧ್ವನಿ ಕಿಸಾನ್ ವಾಣಿಯಲ್ಲಿ ದಾಲ್ಚಿನ್ನಿ ಕೃಷಿ ಕುರಿತು ಡಾ ಬಿಆರ್ ಶರಣ್ಯ ಅವರೊಂದಿಗಿನ ಸಂದರ್ಶನ. ಬಳಿಕ ಕೃಷಿ ಮಾಹಿತಿ. ಇಂದು ರಾತ್ರಿ 7:45 ಅರೆಭಾಷೆ ಐಸಿರಿಯಲ್ಲಿ ಹಿಂದಿನ ಕಾಲದಲ್ಲಿ ಚಾಂಪಾ ಚಾಮಿಯಮ್ಮ ಮತ್ತೆ ಅವರ ಬದುಕು ಕುರಿತು ಮಾತನಾಡುತ್ತಾರೆ ಕಾಳೆಯಂಡ ತಂಗಮ್ಮ. ಬಳಿಕ ಅಪ್ಪಚ್ಚ ಅವರಿಂದ ಹರಿಸೇವೆ ಹಾಡನ್ನ ಕೇಳಲಿದ್ದೀರಿ.
2: ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
3: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
4: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
3: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
5: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
9: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
10: ಬದಲಾಗಬೇಕು ಅಂದ್ರೆ 100% ನೀವು ಮೊದಲಿದ್ದಂಗೆ ಇರಕ್ ಆಗಲ್ಲ. ಬಿಕಾಸ್ ಆಲ್ರೆಡಿ ಯು ಆರ್ ಕಮಿಟೆಡ್. ಬದುಕ್ತಿರೋ ಅಂತ ಅಟ್ಮಾಸ್ಫಿಯರ್ ಪೊಲ್ಯೂಟೆಡ್, ಏರ್ ಪೊಲ್ಯೂಷನ್ ಆಲ್ರೆಡಿ ದೇರ್. ನಿಮ್ಮೆಲ್ಲ ಫುಡ್ ಅಲ್ಲೂ ಕೂಡ ಕೆಮಿಕಲ್ಸ್ ಪೊಲ್ಯೂಷನ್ ಆಗಿದೆ, ಅದನ್ನು ಕೂಡ ಅವಾಯ್ಡ್ ಮಾಡೋಕ್ಕಾಗಲ್ಲ. ಇದು ಅನಿವಾರ್ಯತೆ, ಇದನ್ನೇನು ಮಾಡೋಕ್ಕಾಗಲ್ಲ.
11: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ಜುಲೈ 11 ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಖ್ಯಾತ ಹೃದ್ರೋಗ ತಜ್ಞರಾದ ಕೇಶವಮೂರ್ತಿ ವಿ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಭಾಗ.
10: ನಿಮ್ಗಲ್ಲಿ ಮಾಡೋದಾದ ಅಂದರೆ ಟ್ರೈ ಟು ಫಿಸಿಕಲಿ ಆಕ್ಟಿವ್ ಆಗಿರಿ. ಮೊದಲನೇದಾಗಿ ಫಿಸಿಕಲ್ ಆಕ್ಟಿವಿಟೀಸ್ ಪ್ರತಿಯೊಬ್ಬ ಮನುಷ್ಯನಿಗೆ ಇಂಪಾರ್ಟೆಂಟ್. ಎಸ್ಪೆಷಲಿ ನಿಮ್ಮ ಮಕ್ಕಳು, ಮೊಮ್ಮಕ್ಕಳಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಕಲಿಸ್ಕೊಡಿ. ಅವ್ರು ನೀವೇ ಕೂತ್ಕೊಂಡಿದ್ರೆ ಅವರು ಕೂತ್ಕೊಂಡಿರ್ತಾರೆ. ಸೊ ನಿಮ್ಮ ಚಿಕ್ಕ ಮಕ್ಕಳಿಗೆ ನೀವು ದಯವಿಟ್ಟು ಕರ್ಕೊಂಡು ಓಡಾಡಿ. ಅವ್ರನ್ನ ಅಂಗಡಿ ಕರ್ಕೊಂಡೋಗಿ, ತರಕಾರಿ ತರಕೊಂಡೋಗಿ.

0: ಆಕಾಶವಾಣಿ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಕಾರ್ಯಕ್ರಮವನ್ನ ಕೇಳ್ತೀರಲ್ಲ.
1: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
2: ಮೈಸೂರ್ ಸ್ಯಾಂಡಲ್
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರ್ ಸ್ಯಾಂಡಲ್ ಸೋಪ್.
4: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
5: ಇಲ್ಲ, ಎಲ್ಲಿದೆ ಅಂತದ್ದು?
4: ಮೈಸೂರಿನ NH 275 ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
5: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
4: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
5: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
4: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
5: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
4: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
5: 80% ಸಾಲ ಸೌಲಭ್ಯನೂ ಸಿಗುತ್ತೆ.
4: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
5: 9900901282
4: ಆರ್ 9606084066.
6: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
2: ಮೈಸೂರ್ ಸ್ಯಾಂಡಲ್
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರ್ ಸ್ಯಾಂಡಲ್ ಸೋಪ್.
0: ಸ್ವರ ಸಾಂಗತ್ಯ ಗಾನ ಸಂಭ್ರಮದಲ್ಲಿ ನಿಮ್ಮೊಂದಿಗೆ ಮಡಿಕೇರಿ ಆಕಾಶವಾಣಿ. ಸ್ವರ ಸಾಮ್ರಾಜ್ಯದ ಕಣಜದೊಳಗೊಂದು ಸುಂದರ ಗಾನಲಹರಿ.
7: ಗೀತಾಂಜಲಿ, ಪ್ರೇಮಾಂಜಲಿ, ಬೇರೇನು ನಾನಿ ಬಿಡಲಿ.
0: ಸ್ವರ ಮಾಧುರ್ಯದೊಳಗೊಂದು ಅಮರ ಗೀತಲಹರಿ, ಅದೇ ಅಂತ್ಯಾಕ್ಷರಿ.
8: ನಮ್ಗೆ ಒಂದು ಶಾಶ್ವತವಾದ ಸುಖ ಬೇಕು ಅಂತ ಹೇಳಿದ್ರೆ, ಒಳ್ಳೆ ಮನಸ್ಥಿತಿ ಬೇಕು ಅಂತ ಹೇಳಿದ್ರೆ, ನಾವು ನಿಧಾನಗತಿಯಲ್ಲೇ ದಡವನ್ನ ತಲುಪಿದ್ರೆ ಕೆಲವೊಂದ್ಸರಿ ಈ ಧಾವಂತ ಬದುಕಿನಿಂದ ನಾವು ಸ್ವಲ್ಪನಾದ್ರೂ ಬಿಡುಗಡೆಯನ್ನ ಪಡಿಬಹುದು ಅಂತ ನನಗನ್ಸುತ್ತೆ.

0: ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಮೂಡಿ ಬರಲಿದೆ ಅಂತ್ಯಾಕ್ಷರಿ.
1: ಕಾಲ ಕೂಡ ನಮ್ಮನ್ನ ತಡೆಯಂಗಿಲ್ಲ, ನಮ್ಗೆ ನೀನೇ ಧೈರ್ಯ, ನೀನೇ ಜೊತೆಲಿದ್ರೆ ಗೆಲುವು ತಾನೆ.
0: ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಅಂತ್ಯಾಕ್ಷರಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸುವತ್ತ ಆಸಕ್ತಿ ವಹಿಸಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
2: ಆನಂದ ನೋಡಿದೆ
0: ನಿರೀಕ್ಷಿಸಿ ಅಂತ್ಯಾಕ್ಷರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ, ಕಂಪನಾಂಕ 103.1 MHz. ಸಮಯ 4:09 ಇನ್ನು ಕೇಳೋಣ ಭಾವಗೀತೆಗಳನ್ನು. ಮೊದಲಿಗೆ ಸುಬ್ರಾಯ ಚೊಕ್ಕಾಡಿ ಅವರು ಬರೆದಿರುವ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಪುತ್ತೂರು ನರಸಿಂಹ ನಾಯಕ್.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:20:35. ನೀವು ಆಲಿಸುತ್ತಿರುವಿರಿ ಭಾವಗೀತೆಗಳನ್ನು. ಮುಂದೆ ಕೇಳೋಣ ಬಿಆರ್ ಛಾಯಾ ಅವರ ಧ್ವನಿಯಲ್ಲಿರುವ ಗೀತೆ, ರಚನೆ ದೇಶ್ ಕುಲಕರ್ಣಿ.

ಕತ್ತೆಯಿತೇ ಬೆಂಗಾಡು ಬಿರು ಭೂಮಿ ಕತ್ತೆತ್ತಿ ನೋಡ್ಯಾವೆ ಕಂಗೆಟ್ಟ ಕಾಡು ಹಕ್ಕಿ ಸುತ್ತೆಲ್ಲ ಬಳಲ್ಲ

ಬಲು ಬೆಂಡು ಒಟ್ಟೆಲ್ಲ ಒಣಗ್ಯಾವೇ ನೀರಿರದೆ ತಳವ ಕಂಡು ಎಡಬಳ್ಳಿನಲು ಗ್ಯಾವೇ ಕೂರೆಂಬೆ ಬಲು ಬೆಂಡು ಒಟ್ಟೆಲ್ಲ ಒಣಗ್ಯಾವೇ ನೀರಿರದೆ ತಳವ ಕಂಡು ಹಾಗೆಲ್ಲ ಸುಡುತ್ತಾವೆ ಹಾಗೆಲ್ಲ ಸುಡುತ್ತಾವೆ ಧೂಳನ್ನೇ ಹತ್ತಿ.

0: ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಯ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 13 ಕೊನೆಯ ದಿನ.
1: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ ಗೆಜ್ಜೆಯನಾದ ಕಾಲ್ಗೆಜ್ಜೆಯನಾದ
0: ವಿಷಯಾಧಾರಿತ ಸ್ವರಚಿತ ಕಥೆ ಕವನ ಚುಟುಕುಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
2: ಮಳೆ ಮಳೆ ಏನ್ ಚಂದ ಚಿತ್ರಪಟ ಎಣಿಸೋಕೆ.

ಗಾನಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.

0: ಕರೆಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೆ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವ ವಾಣಿ, ಇದು ನಿಮ್ಮ ವಾಣಿ.
1: ಆಕಾಶವಾಣಿ ಮಡಿಕೇರಿ.
2: ನೆನಪು ನಿನಾದ,
1: ನೆನಪು ನಿನಾದ.
2: ನೆನಪು ನಿನಾದ
1: ಕಾರ್ಯಕ್ರಮ. ನೆನಪು ನಿನಾದ,
0: ನೆನಪು ನಿನಾದ
1: ಕಾರ್ಯಕ್ರಮ. ನೆನಪು ನಿನಾದ
2: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ,
1: ನೆನಪು ನಿನಾದ.
3: ಶ್ರೋತೃಗಳಿಗೆಲ್ಲ ನಮಸ್ಕಾರ. ನೆನಪು ನಿನಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಕನ್ನಡದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವಿದು. ಮೊದಲಿಗೆ ಕೇಳೋಣ, ಅಂಥ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ, ಸಂಗೀತ ಜಿ ಕೆ ವೆಂಕಟೇಶ್, ಸಾಹಿತ್ಯ ಗೀತಪ್ರಿಯಾ.

ಮುಂದೆ ಕೇಳೋಣ ಅವಳಿ ಜವಳಿ ಚಿತ್ರದ ಗೀತೆಯನ್ನ. ಸಂಗೀತ ನೀಡಿದ್ದಾರೆ ಸತ್ಯಂ, ಸಾಹಿತ್ಯ ವಿಜಯ ನರಸಿಂಹ, ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ನೆನಪು ನಿನಾದ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಸಮಯ 4:45. ಮುಂದೆ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವ ಗೀತೆಯನ್ನ, ಚಿತ್ರ ಬಂಗಾರದ ಮನೆ, ಸಂಗೀತ ವಿಜಯ ಭಾಸ್ಕರ್, ರಚನೆ ಬಸವರಾಜ್ ಕೆಸ್ತೂರಿ.

ಬೆಂಕಿಯ ಬಲೆ ಚಿತ್ರದ ಗೀತೆ. ಗೀತೆಯನ್ನ ಬರೆದಿದ್ದಾರೆ ಜಿ ಉದಯಶಂಕರ್, ಸಂಗೀತ ಅಳವಡಿಸಿದ್ದಾರೆ ರಾಜನ್ ನಾಗೇಂದ್ರ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ದೇವರ ಆಟ ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಸುಶೀಲ. ಸತ್ಯಂ ಅವರ ಸಂಗೀತ, ಸಾಹಿತ್ಯ ಚಿ ಉದಯಶಂಕರ್.

0: ಇದುವರೆಗೆ ನೆನಪಿನಾದ ನೆನಪಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಆಲಿಸಿದಿರಿ. ನೆನಪಿನಾದ
1: ನೆನಪಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್. ಕೂರ್ಗೈಲೆಟ್ ಫರ್ನಿಚರ್ನ ಏಳನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗೈಲೆಟ್ ಫರ್ನಿಚರ್, ವಿರಾಜಪೇಟೆ.
3: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
4: ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ಶಾಹೀನ್ ಅಖ್ತರ್, ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಡಾಕ್ಟರ್, ಈ ಯಂಗ್ ವುಮೆನ್ಸ್ ನಲ್ಲಿ ಕಾಣುವಂತಹ ಈ ಕಾಮನ್ ಇನ್ಫೆಕ್ಷನ್ಸ್ ಯಾವುದು?
5: ಯಂಗ್ ವುಮೆನ್ಸ್ ಅಲ್ಲಿ ಕಾಮನ್ ಇನ್ಫೆಕ್ಷನ್ಸ್ ಬರೋದು, ಮೋಸ್ಟ್ ಕಾಮನ್ಲಿ ಇನ್ಫೆಕ್ಷನ್ಸ್ ಅಂದ್ರೆ ವೈಟ್ ಡಿಸ್ಚಾರ್ಜ್ ಬರೋದು, ಇಚ್ಚಿಂಗು, ಕಡ್ತ, ಆಮೇಲೆ ಸ್ವಾಸನೆ, ಜೊತೆಗೆ ಅದ್ರ ಏರಿಯಲ್ಲಿ ಬರ್ನಿಂಗ್ ಸೆನ್ಸೇಷನ್ ಆಗೋದು. ಎರಡನೇ ಕಾರಣ ಇರೋದು ಯೂರಿನರಿ ಬರ್ನಿಂಗ್, ಪದೇ ಪದೇ ಯೂರಿನ್ ಹೋಗ್ಬೇಕಂತ ಇದೆ, ಅಥವಾ ಯೂರಿನ್ ಇನ್ಕಂಪ್ಲೀಟ್ ಇವ್ಯಾಕ್ಯೂಷನ್ ಅನ್ಸುತ್ತೆ. ಸೊ ದೀಸ್ ಆರ್ ವೆರಿ ಕಾಮನ್ ಪ್ರಾಬ್ಲಮ್ಸ್ ಇನ್ ಯಂಗ್ ಗರ್ಲ್ಸ್, ಅರ್ಲಿ ಸೆಕ್ಷುಯಲ್ ಆಕ್ಟಿವಿಟಿ ಅಥವಾ ಅರ್ಲಿ ಮ್ಯಾರೇಜ್.

0: ಈ ಪ್ರಾಬ್ಲಮ್ಸ್ ಬರೋದು, ಈವನ್ ರಿಪ್ರೊಡಕ್ಟಿವ್ ಏಜ್ ಅಲ್ಲಿ ಈ ಪ್ರಾಬ್ಲಮ್ ಬರೋದು. ಯೂಶುವಲಿ ಇದಕ್ಕೆ ಟ್ರೀಟ್ಮೆಂಟ್ ವುಡ್ ಬಿ ಐಡೆಂಟಿಫೈಯಿಂಗ್ ಬೈ ದ ಡಾಕ್ಟರ್ ವಾಟ್ ಇನ್ಫೆಕ್ಷನ್ ಇಸ್ ದೇರ್. ಟ್ರೀಟ್ಮೆಂಟ್ ಇನ್ಕ್ಲೂಡ್ಸ್ ಆಂಟಿಫಂಗಲ್ ಅಂಡ್ ಆಂಟಿಬ್ಯಾಕ್ಟೀರಿಯಲ್, ಜೊತೆಗೆ ಯೂರಿನ್ ಗೆ ಕಲ್ಚರ್ ಮಾಡಿನೇ ದಯವಿಟ್ಟು ಟ್ರೀಟ್ಮೆಂಟ್.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ಸ್ ಆನ್ ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0828-350-3500. ಸೇವ್ ದ ನಂಬರ್, ಸೇವ್ ದ ಲೈಫ್.
2: ಇವತ್ತು ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಎಲ್ಲಿದೆ ಅಂತದ್ದು?
2: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
3: ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
3: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ಗೆ 2,999 ರೂಪಾಯಿ. ಆರ್ಮಿ

0: ಸಿಟಿ ಗ್ಯಾಲಕ್ಸಿ ಮಾಲ್, ಫೋರ್ ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್,
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
0: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
0: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
0: 9900 1282
1: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:01:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
5: ಆಕಾಶವಾಣಿ ಮಡಿಕೇರಿ ಕೇಳಿ ಕಾರ್ಯಕ್ರಮ ಆರೋಗ್ಯ ಅರಿವು.
6: ಕೇಳುಗರೆಲ್ಲರಿಗೂ ಆರೋಗ್ಯ ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೋತೃಗಳೇ, ಇಂದು ಅತಿಸಾರ ತಡೆಗಟ್ಟುವಿಕೆ ಅಭಿಯಾನ, ಈ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಎಆರ್ ಮಧುಸೂದನ್ ಅವರೊಂದಿಗೆ ಸಂದರ್ಶನ.
7: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೊಡಗು ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಅತಿಸಾರ ತಡೆಗಟ್ಟುವಿಕೆ ಅಭಿಯಾನ ಅಥವಾ ಸ್ಟಾಪ್ ಡೈರಿಯಾ ಕ್ಯಾಂಪೇನ್ ಕುರಿತು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಎಆರ್ ಮಧುಸೂದನ್ ಅವರು. ನಮಸ್ಕಾರ ಡಾಕ್ಟರ್ ಮಧುಸೂದನ್ ಅವರೇ.
8: ನಮಸ್ಕಾರ ಸರ್.
7: ಈಗ ಪ್ರಾರಂಭದಲ್ಲಿ ಡಾಕ್ಟರ್ ಮಧುಸೂದನ್ ಅವರೇ, ಅತಿಸಾರ ಅಂದರೆ ಏನು ಅಂತ ಸ್ವಲ್ಪ ಹೇಳ್ತೀರ?
8: ಅತಿಸಾರ ಅಂತ ಹೇಳಿದರೆ ಮಲವು ಸಾಮಾನ್ಯವಾಗಿ ಗಟ್ಟಿ ಪ್ರಮಾಣದಲ್ಲಿ ಹೋಗ್ತಾ ಇರುತ್ತೆ, ಅದು ಸಹಜವಾಗಿ ಗಟ್ಟಿ ಪ್ರಮಾಣಕ್ಕಿಂತ ತೆಳುವಾಗಿ ಹೋಗೋದನ್ನು ಅತಿಸಾರ ಅಂತ ಕರಿತೀವಿ. ಅಥವಾ ಒಂದಕ್ಕಿಂತ ಹೆಚ್ಚು ಬಾರಿ ತೆಳು ರೀತಿಯಲ್ಲಿ ಮಲ ವಿಸರ್ಜನೆ ಆದರೆ ಅದನ್ನು ಅತಿಸಾರ ಅಥವಾ ನಮ್ಮ ಭಾಷೆಯಲ್ಲಿ ಭೇದಿ ಅಂತಲೂ ಸಹ ನಾವು ಕರಿತೀವಿ.
7: ಅಂದರೆ ನಮ್ಮ ಆಡು ಭಾಷೆಯಲ್ಲಿ ಭೇದಿ.
8: ಹಾಂ, ಭೇದಿ.
7: ಅಂದರೆ ಈ ಅತಿಸಾರದಿಂದ ಆಗುವಂಥ ತೊಂದರೆಗಳೇನು ಅಂತೀರಿ?
8: ಈಗ ಅತಿಸಾರದಲ್ಲಿ ನಾವು ಭಾಳ ಮುಖ್ಯವಾಗಿ ಏನ್ಬೇಕಂದ್ರೆ, ನಮ್ಮ ರಾಜ್ಯದಲ್ಲಿ ಅಷ್ಟೊಂದು ಸಾವು ನೋವುಗಳಿಲ್ಲ, ಬಟ್ ದೇಶದ 5 ರಾಜ್ಯಗಳಲ್ಲಿ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಬಾಲ್ಯದಲ್ಲಿ ಈ ಅತಿಸಾರದಿಂದ ಸಾವನ್ನಪ್ಪುತ್ತಿರೋದನ್ನ ನಾವು ಕಾಣ್ತಾ ಇದ್ದೀವಿ. ಸೊ ಇದರಿಂದ ಬಹಳ ಮುಖ್ಯವಾಗಿ ನಿರ್ಜಲೀಕರಣ ಆಗುತ್ತೆ, ನಿರ್ಜಲೀಕರಣದಿಂದ ಸಾವು ಸಂಭವಿಸತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಹಳ ಮುಖ್ಯವಾಗಿ 5 ವರ್ಷದ ಒಳಗಿನ ಮಕ್ಕಳಲ್ಲಿ ಇದು ಸಾವಿನ ಪ್ರಮಾಣ ಹೆಚ್ಚಿನದಾಗಿರುತ್ತೆ.
7: ಅಂದ್ರೆ 5 ವರ್ಷದ ಒಳಗಿನ ಮಕ್ಕಳನ್ನೇ ಬಾರಿಸೋದಕ್ಕೆ ಏನ್ ಕಾರಣ ಅಂತೀರಿ?
8: ರೋಗ ನಿರೋಧಕ ಶಕ್ತಿ ಮಕ್ಕಳಲ್ಲಿ ಕಮ್ಮಿ ಇರುತ್ತೆ, ಮತ್ತೆ ಬಹಳಷ್ಟು ಮಕ್ಕಳು ಅವರ ವಯಸ್ಸಿಗೆ ತಕ್ಕ ತೂಕ, ಎತ್ತರಕ್ಕೆ ತಕ್ಕ ತೂಕ ಇರೋದಿಲ್ಲ, ಅಪೌಷ್ಟಿಕತೆ ಅಂತ ನಾವು ಕರಿತೀವಿ. ಈ ಅಪೌಷ್ಟಿಕತೆ 5 ವರ್ಷದ ಒಳಗಿನ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ, ಅಂಥ ಮಕ್ಕಳು ಬಹಳ ಬೇಗ ಇದಕ್ಕೆ ತುತ್ತಾಗ್ತಾರೆ, ಮತ್ತೆ ಸಾವು ನೋವುಗಳ ಸಾಧ್ಯತೆನೂ ಜಾಸ್ತಿ ಇರುತ್ತೆ.
7: ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಡಾಕ್ಟರ್ ಮಧುಸೂದನ್ ಅವರೇ, ಅತಿಸಾರ ಆಗೋದಕ್ಕೆ ಏನು ಕಾರಣ ಅಂತ?
8: ಅತಿಸಾರಕ್ಕೆ ಬಹಳ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ನೈರ್ಮಲ್ಯತೆಯ ಕೊರತೆ. ಶುದ್ಧವಾದ ಕುಡಿಯುವ ನೀರು ಉಪಯೋಗಿಸ್ಲಿಲ್ಲ ಅಂತ ಹೇಳಿದ್ರೆ, ಮತ್ತೆ ಒಬ್ಬರಿಗೆ ಅತಿಸಾರ ಇರ್ತಕ್ಕಂಥ ಮನೆಯಲ್ಲಿ ಕೈ ತೊಳೆದೇನೆ ಊಟ ಮಾಡೋದ್ರಿಂದ ಈ ಒಂದು ಅತಿಸಾರ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಇದು ವೈರಸ್ ಅಥವಾ ಬ್ಯಾಕ್ಟೀರಿಯಾದಿಂದ ಎರಡೂ ಬರುತ್ತೆ, ವೈರಸ್ ಇಂದನೂ ಅತಿಸಾರ ಉಂಟಾಗಬಹುದು, ಬ್ಯಾಕ್ಟೀರಿಯಾದಿಂದನೂ ಉಂಟಾಗಬಹುದು.
7: ಅಂದ್ರೆ ಶುಚಿತ್ವದ ಕೊರತೆ ಅಂತೀರಾ?
8: 100% ಇದು ಶುಚಿತ್ವದ ಕೊರತೆಯಿಂದನೇ ಅತಿಸಾರ ಹೆಚ್ಚಿನ
7: ಬರುವಂತದ್ದು
8: ಸಾಧ್ಯತೆ ಇರುತ್ತೆ.
7: ಅಂದ್ರೆ ಕಲುಷಿತ ನೀರು ಮತ್ತು ಆಹಾರನು ಕಾರಣ ಆಗಬಹುದು.
8: ಖಂಡಿತವಾಗ್ಲೂ ಕಲುಷಿತವಾದ ನೀರೇ ಇದಕ್ಕೆ ಬಹಳ ಮುಖ್ಯ ಕಾರಣ, ಕಲುಷಿತವಾದ ಆಹಾರ ನೀರು ಎರಡೂ ಸಹ ಕಾರಣ ಆಗುತ್ತೆ.
7: ಇದೊಂದು ಮಾರಣಾಂತಿಕ ಕಾಯಿಲೆನೆ?
8: ಹೌದು, ಖಂಡಿತ. ಇದು ನಮ್ಮ ರಾಜ್ಯದಲ್ಲಿ ಸಾವಿನ ಸಂಖ್ಯೆ ಕಮ್ಮಿ ಇರಬಹುದು, ಬಟ್ ದೇಶದ ಒಂದು 5 ರಾಜ್ಯಗಳಲ್ಲಿ ಅತಿಸಾರದಿಂದ ಸಾವಿನ ಸಂಖ್ಯೆ ಬಹಳಷ್ಟು ಪ್ರಮಾಣದಲ್ಲಿದೆ. ಹಾಗಾಗಿ ಇದು ಖಂಡಿತವಾಗ್ಲೂ ಮಾರಣಾಂತಿಕವಾದ ಕಾಯಿಲೆ. ನಾವು ಸರಿಯಾದ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ನೀಡಲಿಲ್ಲ ಅಂದ್ರೆ ಸಾವು ಸಂಭವಿಸತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ.
7: ಅಂದ್ರೆ ಈ ಅತಿಸಾರ ತಡೆಗಟ್ಟುವಿಕೆ ಅಭಿಯಾನ ನಡೀತಾ ಇದೆಯಲ್ಲ,
8: ಹೌದು,
7: ಕೊಡಗು ಜಿಲ್ಲೆಯನ್ನ ಸೇರ್ಕೊಂಡು ಇಡೀ ರಾಷ್ಟ್ರದಾದ್ಯಂತ ನಡೀತಾ ಇದೆ, ಇದರ ಉದ್ದೇಶ ಏನು, ಗುರಿ ಏನು ಅಂತೀರಿ?
8: ಈ ಅಭಿಯಾನ ರಾಷ್ಟ್ರದಾದ್ಯಂತ ನಡೀತಾ ಇದೆ. ಸೊ ಇದರ ಬಹಳ ಮುಖ್ಯವಾದ ಉದ್ದೇಶ ಏನು ಅಂತ ಹೇಳಿದ್ರೆ, 5 ವರ್ಷದೊಳಗಿನ ಮಕ್ಕಳ ಸಾವು ನೋವನ್ನ

0: ಕಮ್ಮಿ ಮಾಡ್ತಕ್ಕಂಥದ್ದು ಈ ಅಭಿಯಾನದ ಉದ್ದೇಶ. ಮತ್ತೆ ಅತಿಸಾರ ಅಭಿಯಾನ ಬೇಸಿಗೆ ಮತ್ತು ಮಾನ್ಸೂನ್ ಋತುವಿನಲ್ಲಿ ಬಹಳ ಮುಖ್ಯವಾಗಿ ಅತಿಸಾರ ಸಂಭವಿಸೋದು ಬೇಸಿಗೆ ಮತ್ತು ಮಾನ್ಸೂನ್ ಋತುವಲ್ಲಿ.
1: ಕಾರಣ ಏನು ಅಂತೀರಿ?
0: ಅದು ಆ ಟೈಮಲ್ಲಿ ವೈರಸ್ಸು ಮತ್ತು ಬ್ಯಾಕ್ಟೀರಿಯಾ ಗ್ರೋತ್ಗೆ ತುಂಬ ಸೂಕ್ತವಾದ ವಾತಾವರಣ ಇರುತ್ತೆ, ಮತ್ತೆ ಜೊತೆಗೆ ನೀರಿನ ಅಭಾವನೂ ಸಹ ಜಾಸ್ತಿ ಇರುತ್ತೆ.
1: ಬೇಸಿಗೆಯಲ್ಲಿ ನೀರಿನ ಅಭಾವ ಇರುತ್ತೆ,
0: ಮಾನ್ಸೂನ್ ಅಲ್ಲಿ ವೈರಸ್ ಗ್ರೋತ್ಗೆ ಈ ಒಂದು ಕೋಲ್ಡ್ ಎನ್ವೈರನ್ಮೆಂಟ್ ಸಹಾಯಕಾರಿಯಾಗಿರುತ್ತೆ.
1: ಮತ್ತೆ ಈ ಕಲುಷಿತ ನೀರು ಕುಡಿಯುವ ನೀರಿಗೆ ಸೇರೋ ಸಾಧ್ಯತೆ ಇರುತ್ತೆ,
0: ಸಾಧ್ಯತೆ ಇರುತ್ತೆ ಈ ಮಳೆಗಾಲದಲ್ಲಿ ಆ ರೀತಿ ಆಗುವಂತ ಸಾಧ್ಯತೆ ಇರುತ್ತೆ ಮಾನ್ಸೂನ್ ಟೈಮಲ್ಲಿ. ಬಹಳ ಮುಖ್ಯವಾಗಿ ದೇಶದಲ್ಲಿ ಅಪೌಷ್ಟಿಕತೆಯಿಂದ ಬಳಲ್ತಿರೋ ಮಕ್ಕಳಲ್ಲಿ ORS ಮತ್ತು ಜಿಂಕ್ ಬಳಕೆಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಖಾತ್ರಿಪಡಿಸ್ಕೋಬೇಕು, ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಅದರ ಉದ್ದೇಶನ ಪೂರೈಸೋಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ.
1: ಸ್ಟಾಪ್ ಡಯರಿಯಾ ಕ್ಯಾಂಪೇನ್,
0: ಹೌದು,
1: ಅತಿಸಾರ ತಡೆಗಟ್ಟುವಿಕೆ ಅಭಿಯಾನ, ವಿಶೇಷ ಒತ್ತನ್ನು ಕೊಟ್ಟು ಈ ಅಭಿಯಾನವನ್ನು ನಡೆಸಲಾಗ್ತಾ ಇದೆ. ಮುಖ್ಯವಾಗಿ ಏನೇನು ಚಟುವಟಿಕೆಗಳನ್ನು ಕೈಗೊಳ್ತೀರಾ ಡಾಕ್ಟರ್ ಮಧುಸೂದನ್?
0: ಇದರಲ್ಲಿ ನಾವು ಸಮುದಾಯ ಮಟ್ಟದಲ್ಲಿ ವಿವಿಧ ಚಟುವಟಿಕೆಗಳು, ಶಾಲಾ ಮಟ್ಟದಲ್ಲಿ ವಿವಿಧ ಚಟುವಟಿಕೆಗಳು, ಆರೋಗ್ಯ ಕೇಂದ್ರ ಮಟ್ಟದಲ್ಲಿ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೀವಿ. ಸೊ ಸಮುದಾಯ ಮಟ್ಟದಲ್ಲಿ ನಾವು 5 ವರ್ಷದ ಒಳಗಿನ ಪ್ರತಿ ಮಗುವಿನ ಮನೆಗೆ ಆಶಾ ಕಾರ್ಯಕರ್ತೆಯರು ತೆರಳಿ 2 ಪ್ಯಾಕೆಟ್ ORS ಮತ್ತೆ 1 ಶೀಟ್ ಅಂದ್ರೆ 14 ಮಾತ್ರೆಗಳ ಜಿಂಕ್ 1 ಶೀಟ್ ಅನ್ನ ಪ್ರತಿ 5 ವರ್ಷದ ಒಳಗಿನ ಮಗುವಿನ ಮನೆಗೆ ವಿತರಿಸಿ ಬರಲಾಗ್ತಾ ಇದೆ. ಅದರ ಜೊತೆಗೆ ಅದರ ಪ್ರಾಮುಖ್ಯತೆಯನ್ನು ಹೇಳ್ಬರ್ತೀವಿ. ಇದು ಪ್ರೀ ಪೊಸಿಷನಿಂಗ್ ಅಂತ ಅಂದ್ರೆ ಮೊದಲೇ ಮುನ್ನೆಚ್ಚರಿಕೆಯಾಗಿ ನಾವು ಇಡ್ತಾ ಇದೀವಿ ಅಷ್ಟೇ. ಬೇದಿ ಬಂದಂತ ಸಂದರ್ಭದಲ್ಲಿ ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನ ಅವರಿಗೆ ಮನವರಿಕೆ ಮಾಡೋದ್ರ ಜೊತೆಗೆ ಇದರ ಪ್ರಾಮುಖ್ಯತೆಯನ್ನು ತಿಳಿಸಿ ಬರೋದು,
1: ಅಂದ್ರೆ ಮಾನಸಿಕವಾಗಿ ಒಂದು ರೀತಿ ಸಿದ್ಧತೆ ಮಾಡೋದು.
0: ಮತ್ತೆ ಈಗ ಎಲ್ಲಾ ಟೈಮಲ್ಲೂ ಆಸ್ಪತ್ರೆ ಹತ್ರದಲ್ಲಿರಲ್ಲ, ರಾತ್ರಿ ಹೊತ್ತು ಏನೋ ಸಡನ್ ಆಗಿ ಬೇದಿ ಶುರುವಾಗುತ್ತೆ,
1: ಅಕಾಲದಲ್ಲಿ
0: ಶುರುವಾಗುತ್ತೆ. ಆ ಟೈಮಲ್ಲಿ ಅವರು ದೂರ ದೂರದಿಂದ ಆಸ್ಪತ್ರೆಗಳಿಗೆ ಬರ್ದಂತ ಟೈಮಲ್ಲಿ ORS ಮತ್ತೆ ಜಿಂಕೆ ಇದಕ್ಕೆ ರಾಮಬಾಣ ಅಂತ ಹೇಳ್ಬೋದು. ಅತಿಸಾರಕ್ಕೆ ರಾಮಬಾಣ ಅಂದ್ರೆ ORS ಮತ್ತೆ ಜಿಂಕು. ತಕ್ಷಣವಾಗಿ ಅವರು ORS ಇಂದ ಶುರು ಮಾಡಿದ್ರೆ ಮತ್ತೆ ಜಿಂಕ್ ಟ್ಯಾಬ್ಲೆಟ್ ನ 14 ದಿನ ಕೊಟ್ರೆ ಖಂಡಿತವಾಗ್ಲೂ ನಿರ್ಜಲೀಕರಣ ಪ್ರಮಾಣವನ್ನ ತಡೆಗಟ್ಟಬಹುದು.
1: ಅಂದ್ರೆ ORS ಅಂದ್ರೆ ಏನು?
0: ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ, ಅಂದ್ರೆ ರಿಹೈಡ್ರೇಷನ್ ಲವಣಾಂಶಗಳನ್ನ ಕೂಡಿರುತ್ತೆ, ಸೋಡಿಯಂ ಕ್ಲೋರೈಡ್ ಪೊಟಾಶಿಯಂ ಈ ರೀತಿ ವಿವಿಧ ಲವಣಾಂಶಗಳನ್ನ ಕೂಡಿರ್ತಕ್ಕಂಥ ಒಂದು ಬ್ಯಾಲೆನ್ಸ್ಡ್ ಒಂದು ಸೊಲ್ಯೂಷನ್ ಅದು. ಸೊ ಅದು ಬಹಳ ಮುಖ್ಯವಾಗಿ ಕೆಲಸ ಮಾಡುತ್ತೆ. ಮತ್ತೆ ಇದರ ಜೊತೆಗೆ ಕೈ ತೊಳೆಯುವ ವಿಧಾನಗಳನ್ನು ಸಹ ಮನೆಯಲ್ಲಿ ತೋರಿಸ್ಬರ್ತಾ ಇದ್ದಾರೆ,
1: ಸಮುದಾಯಕ್ಕೆ
0: ತೋರಿಸ್ತಾ ಇದ್ದಾರೆ. ಮತ್ತೆ ಯಾವಾಗ ಯಾವಾಗ ಕೈ ತೊಳಿಬೇಕು ಅನ್ನೋದನ್ನು ಸಹ ಹೇಳ್ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ವಿವಿಧ ಇಲಾಖೆಗಳ ಜೊತೆಗೆ ಸೇರ್ಕೊಂಡು ನೈರ್ಮಲ್ಯತೆ, ಪರಿಸರ ನೈರ್ಮಲ್ಯತೆಗೂ ಸಹ ನಾವು ಮನೆಯ ಸುತ್ತಮುತ್ತಲಿನ ಸ್ವಚ್ಛತೆಯ ಬಗ್ಗೆ, ಶುದ್ಧ ಕುಡಿಯುವ ನೀರಿನ ಬಗ್ಗೆ ಸಹ ಅರಿವು ಮೂಡಿಸಿ ನಾವು ಬರ್ತಾ ಇದ್ವಿ.
1: ಅಂದ್ರೆ ವೈಯಕ್ತಿಕ ಸ್ವಚ್ಛತೆ ಮುಖ್ಯ, ಜೊತೆಗೆ ಮನೆ ಒಳಗಿನ ಸ್ವಚ್ಛತೆ ಮುಖ್ಯ,
0: ಹೌದು,
1: ಮನೆ ಹೊರಗಿನ ಸ್ವಚ್ಛತೆನೂ ಬಹಳ ಮುಖ್ಯ. ನಮ್ಮ ಪರಿಸರದ
0: ಸ್ವಚ್ಛತೆ ಬಹಳ ಮುಖ್ಯ. ಬಯಲು ಮಲ ವಿಸರ್ಜನೆ ಮಾಡಿದಾಗ ಅವನಿಗೆ ಏನಾದ್ರೂ ಬೇದಿ ಇದ್ರೆ ಅದು ಕುಡಿಯುವ ನೀರಿಗೆ ಸೇರ್ಕೊಂಡ್ರೆ ಅಲ್ಲಿಂದ ಮತ್ತೆ ಬೇರೆ ಅದೇ ನೀರನ್ನ ಕುಡಿಯೋರಿಗೆ ಈ ಕಾಯಿಲೆ ಆಡಬಹುದು.
1: ಕಲುಷಿತ ನೀರು ಅತಿಸಾರ ಉಂಟಾಗ ಅದೇ
0: ಅದೇ ಬಹಳ ಮುಖ್ಯವಾದ ಕಾರಣ,
1: ಕಲುಷಿತವಾದಂತ ನೀರು.
0: ಹೌದು,
1: ಅಂದ್ರೆ ಬೇಸಿಗೆ ಕಾಲದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ, ಅವಾಗ ಮತ್ತೆ ಮಳೆಗಾಲದಲ್ಲಿ ಹೊಸ ನೀರು ಬರುತ್ತೆ.
0: ಹೌದು,
1: ಇವೆರಡು ಕೂಡ ನೀರು ಕಲುಷಿತ ಆಗೋದಕ್ಕೆ
0: ಕಾರಣ ಆಗುತ್ತೆ.
1: ಈ ಒಂದು ಸಂದರ್ಭದಲ್ಲೇ ಈ
0: ಪ್ರಕರಣಗಳು ಜಾಸ್ತಿ ಕಂಡು ಬರುತ್ತೆ. ವರ್ಷ ಪೂರ್ತಿ ಅತಿಸಾರ ಬರಬಹುದು, ಆದ್ರೆ ಬಹಳ ಹೆಚ್ಚಿನದಾಗಿ ಬರೋದು ಈ ಒಂದು ಸಮಯದಲ್ಲಿ.
1: ಈಗ ಸಮುದಾಯದಲ್ಲಿ ಏನೇನ್ ಮಾಡ್ತೀವಿ ಅಂತ ಹೇಳಿದ್ರಿ ನೀವು.
0: ಹೌದು,
1: ಮತ್ತೆ ಮುಂದುವರೆದು ಆರೋಗ್ಯ ಕೇಂದ್ರದ ಮಟ್ಟದಲ್ಲಿ ಏನ್ ಮಾಡ್ತೀರಾ?
0: ಈಗಾಗಲೇ ನಾವು ಆರೋಗ್ಯ ಕೇಂದ್ರದ ಪ್ರತಿಯೊಬ್ಬ ವೈದ್ಯಾಧಿಕಾರಿಗಳಿಗೂ ಸಹ ಈ ಒಂದು ನಿರ್ಜಲೀಕರಣವನ್ನ ಯಾವ ರೀತಿ ನಿರ್ವಹಿಸಬೇಕು, ಈಗ ಅತಿಸಾರ ಜೊತೆಗೆ ನಿರ್ಜಲೀಕರಣವನ್ನ ಯಾವ ರೀತಿ, ಒಂದು ಅತಿಸಾರದ ಒಂದು ಮಗು ಬಂದ್ರೆ ಯಾವ ರೀತಿ ಚಿಕಿತ್ಸೆಯನ್ನು ನೀಡಬೇಕು ಅದನ್ನ ನಾವು ತರಬೇತಿಯನ್ನು ನೀಡಿದ್ದೀವಿ ಈಗಾಗಲೇ. ಜೊತೆಗೆ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಉಪಕೇಂದ್ರಗಳಲ್ಲಿ ನಾವು ORS ಮತ್ತು ಜಿಂಕ್ ಕಾರ್ನರ್ ಅಂತ ಸ್ಥಾಪನೆ ಮಾಡಿದ್ದೀವಿ. ಬಹಳ ಮುಖ್ಯ ಉದ್ದೇಶ ಏನಂದ್ರೆ ORS ಮತ್ತು ಜಿಂಕ್ ಕಾರ್ನರ್ನ ಉದ್ದೇಶ ಒಂದು, ಸಾರ್ವಜನಿಕರಿಗೆ ಅರಿವು ಮೂಡಿಸ್ತಕ್ಕಂಥದ್ದು. ಎರಡನೇದು ಅಲ್ಲಿ ಪ್ರಾತ್ಯಕ್ಷಿತೆಯೂ ಸಹ ನಡೆಯುತ್ತೆ. ORS ದ್ರಾವಣವನ್ನು ಪ್ರಿಪೇರ್ ಮಾಡೋದು ಹೇಗೆ ಅನ್ನೋದನ್ನೆಲ್ಲ ನಾವು ಹೇಳ್ಕೊಡೋದನ್ನ ಮಾಡ್ತೀವಿ. ಜೊತೆಗೆ ಅಲ್ಲಿ ನೀರಿನ ಟ್ಯಾಂಕ್ಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ನೀರಿನ ಟ್ಯಾಂಕ್ಗಳ ಸ್ವಚ್ಛತೆಯನ್ನು ಸಹ ಈ ಒಂದು ಅಭಿಯಾನದಲ್ಲಿ ನಾವು ಮಾಡ್ತಾ ಇದ್ದೀವಿ.
1: ಜೊತೆಗೆ ಇಂತಹ ಅತಿಸಾರದ ಪ್ರಕರಣಗಳು ಬಂದಾಗ ಯಾವ್ದಿಗೆ ಅವರಿಗೆ ಚಿಕಿತ್ಸೆ
0: ಕೊಡಬೇಕಾಗುತ್ತೆ ಅನ್ನೋ
1: ಈ ಎಲ್ಲ ವಿಚಾರಗಳನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ
0: ನಾವು ಈಗಾಗಲೇ ತರಬೇತಿ ನೀಡಿದ್ದೀವಿ, ಜೊತೆಗೆ ಈಗಾಗಲೇ ನಡೀತಾ ಇದೆ.
1: ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಆರೋಗ್ಯ ಕೇಂದ್ರದಲ್ಲಿ ಕೈಗೊಳ್ಳುವಂತಹ ಚಟುವಟಿಕೆಗಳು.
0: ಹೌದು,
1: ಇನ್ನು ಶಾಲಾ ಮಟ್ಟದಲ್ಲಿ ಕೈಗೊಳ್ಳುವಂತಹ ಚಟುವಟಿಕೆಗಳು ಏನು ಅಂತೀರಿ?
0: ಈಗ ಶಾಲಾ ಮಟ್ಟದಲ್ಲಿ ಮತ್ತೆ ಅಂಗನವಾಡಿ ಮಟ್ಟದಲ್ಲಿ, ಮೊದಲಿಗೆ ಶಾಲಾ ಮಟ್ಟದಲ್ಲಿ ನಾವು ಪ್ರಾರ್ಥನೆಯ ಸಮಯದಲ್ಲಿ ಮತ್ತೆ ಶಾಲೆಯ ಬಿಸಿ ಊಟ ಕೊಡುವ ಮೊದಲು ಕೈ ತೊಳೆಯುವ 8 ಸ್ಟೆಪ್ಗಳನ್ನ ಶಾಲಾ ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಇದ್ದೀವಿ. 8 ಹಂತಗಳಿದೆ, 8 ಹಂತಗಳು

0: ಅಂದ್ರೆ ಈಗ ಅಂಗೈ, ಹಿಂಭಾಗ,
1: ಮುಂಗೈ,
0: ಮುಂಗೈ, ಮತ್ತೆ ಬೆರಳಿನ ತುದಿಗಳು, ಮತ್ತೆ ಹೆಬ್ಬೆರಳಿನ ಈ ರೀತಿ, ಮತ್ತೆ ಈ ಎರಡು ಬೆರಳುಗಳ ಮಧ್ಯೆ,
1: ಬೆರಳುಗಳ ಸಂದುಗಳಲ್ಲಿ
0: ಮತ್ತೆ ಈ ಮಣಿಕಟ್ಟು. ಸೊ ಇದನ್ನೆಲ್ಲ ಐದೈದು ಸತಿ, ನಾವು ಒಂದು ಸ್ಟೆಪ್ ಅನ್ನ ಐದು ಸತಿ ಮಾಡ್ಬೇಕಾಗತ್ತೆ. ಐದೈದು ಕೌಂಟ್
1: ಬರೀ ನೀರಿನಿಂದ ಮಾಡಿದ್ರೆ ಸಾಕ ಅಥವಾ
0: ಸಾಬೂನು ಕಡ್ಡಾಯವಾಗಿ ಮಾಡ್ಲೇಬೇಕು? ಸಾಬೂನು ಅಥವಾ ಹ್ಯಾಂಡ್ ವಾಶು, ಅಂದ್ರೆ ಈಗ ಲಿಕ್ವಿಡ್ ಹ್ಯಾಂಡ್ ವಾಶು ಅದೆಲ್ಲ ಬರುತ್ತೆ, ಸಾಬೂನು ಅದು ಸಹ ನಡೆಯುತ್ತೆ.
1: ಸಾಬೂನಲ್ಲಿ ನೊರೆ ಬರುತ್ತಲ್ಲ, ಅದರಿಂದ ಏನಾದರೂ ಅನುಕೂಲ ಆಗುತ್ತೆ?
0: ಅದರಲ್ಲಿ ಸಾಬೂನಲ್ಲಿ ವಿವಿಧ ಕೆಮಿಕಲ್ಗಳನ್ನ ಆಡ್ ಮಾಡಿರ್ತಾರೆ ವೈರಸ್ ಮತ್ತೆ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಕ್ಕೆ. ಸೊ ಅದರಿಂದ ಹೆಲ್ಪ್ ಆಗುತ್ತೆ.
1: ಕೈ ತೊಳೆಯುವಂತ ಸರಿಯಾದ ವಿಧಾನವನ್ನ ವಿದ್ಯಾರ್ಥಿಗಳಿಗೆ ತೋರಿಸ್ತಾ
0: ಇದೀವಿ.
1: ಅದೊಂದು ಚಟುವಟಿಕೆ.
0: ಜೊತೆಗೆ ಪ್ರಾರ್ಥನೆಯ ಸಮಯದಲ್ಲೂ ಸಹ ನಾವು ಇದನ್ನ ತೋರಿಸ್ಕೊಡ್ತಾ ಇದೀವಿ. ಮತ್ತೆ ಅತಿಸಾರ ಭೇದಿಯ ಬಗ್ಗೆ ವಿವಿಧ ಸ್ಪರ್ಧೆಗಳು, ಪ್ರಬಂಧ ಸ್ಪರ್ಧೆ, ರಸಪ್ರಶ್ನೆ ಕಾರ್ಯಕ್ರಮ, ಈ ರೀತಿಯ ವಿವಿಧ ಚಟುವಟಿಕೆಗಳನ್ನ ನಾವು ಶಾಲಾ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೀವಿ. ಸೊ ಅಲ್ಲೂ ಸಹ ನೈರ್ಮಲ್ಯತೆಗೆ ಹೆಚ್ಚಿನ, ಅಲ್ಲಿ ಸುತ್ತ ನೀರಿನ ಸ್ವಚ್ಛತೆ ಅದ್ರ ಬಗ್ಗೆನೂ ಸಹ ನಾವು ಅವೇರ್ನೆಸ್ ಅನ್ನ, ಐಇಸಿ ಚಟುವಟಿಕೆಗಳನ್ನ ಮಾಡ್ತಾ ಇದೀವಿ.
1: ಅಂದ್ರೆ ಶೌಚಾಲಯವನ್ನು ಹೇಗೆ ಬಳಸಬಹುದು?
0: ಶೌಚಾಲಯದ ಬಳಕೆ ಬಹಳ ಮುಖ್ಯವಾಗಿ, ಅದು ನೀವು ಪಾಯಿಂಟ್ ಹೇಳಿದ್ ಕರೆಕ್ಟ್. ಶೌಚಾಲಯದ ಬಳಕೆ ಬಗ್ಗೆನೂ ನಾವು ತಿಳಿಸ್ಕೊಡ್ತಾ ಇದೀವಿ. ಚಪ್ಪಲ್ ಇಲ್ದೇನೆ ಶೌಚಾಲಯಕ್ಕೆ ಹೋಗೋದನ್ನ ಅವಾಯ್ಡ್ ಮಾಡೋದು, ಮತ್ತೆ ಶೌಚಾಲಯ ಬಳಸಿದ ನಂತರ ಕಡ್ಡಾಯವಾಗಿ ಸಾಬೂನಿನಿಂದ ಕೈ ತೊಳೆಯೋದನ್ನ ನಾವು ತಿಳಿಸ್ಕೊಡ್ತಾ ಇದೀವಿ.
1: ಜೊತೆಗೆ ಪಾದಗಳನ್ನ, ಹಿಂಗಾಲನ್ನು ತೊಳ್ಕೋಬೇಕು,
0: ತೊಳ್ಕೊಳ್ಳೇಬೇಕು.
1: ಹೌದು,
0: ಖಂಡಿತವಾಗ್ಲೂ ಬಹಳ ಇಂಪಾರ್ಟೆಂಟ್. ಮತ್ತೆ ಅಂಗನವಾಡಿಯಲ್ಲೂ ಸಹ ನಾವು ವಿವಿಧ ಚಟುವಟಿಕೆಗಳನ್ನ ಮಾಡ್ತಾ ಇದೀವಿ. ಅಂಗನವಾಡಿಗಳಲ್ಲಿ ಏನಾಗ್ತಾ ಇದೆ, ಗ್ರಾಮ ಆರೋಗ್ಯ ಪೌಷ್ಟಿಕಾಂಶ ಸಭೆ ಅಂತ ಇದೆ, ಗ್ರಾಮ ಆರೋಗ್ಯ ನೈರ್ಮಲ್ಯ ಸಮಿತಿ ಅಂತ ಇದೆ. ಸೊ ಅದರಲ್ಲಿ ಗ್ರಾಮ ಆರೋಗ್ಯ ಪೌಷ್ಟಿಕಾಂಶ ಸಭೆಗಳು, VHND ಸಭೆಗಳು ಪ್ರತಿ ತಿಂಗಳು ನಡೆಯುತ್ತೆ. ಸೊ ಈ ಒಂದು ಅಭಿಯಾನದಲ್ಲಿ ವಿಶೇಷ VHND ಸಭೆಗಳನ್ನ ನಡೆಸಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ನಮ್ಮ ಆಶಾ ಕಾರ್ಯಕರ್ತೆಯರು ಸಿಬ್ಬಂದಿಗಳು ಸೇರಿ ಅಲ್ಲೂ ಸಹ ಇದೇ ರೀತಿ ನೈರ್ಮಲ್ಯತೆಯ ಬಗ್ಗೆ, ಅತಿಸಾರ ಭೇದಿ ಬಂದ್ರೆ ORS ದ್ರಾವಣವನ್ನು ಹೇಗೆ ಪ್ರಿಪೇರ್ ಮಾಡೋದು, ತಾಯಿಗೆ ಹೇಳ್ಕೊಡುವಂತ ವಿಧಾನಗಳು, ನೈರ್ಮಲ್ಯತೆಯ ಬಗ್ಗೆ,
1: ಸ್ವಚ್ಛತೆ ಕಾಪಾಡ್ಕೊಳ್ಳೋ,
0: ಮತ್ತೆ ಹ್ಯಾಂಡ್ ವಾಶ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ನಾವು ಅಲ್ಲೂ ಸಹ ಅರಿವು ಮೂಡಿಸ್ತಾ ಇದೀವಿ ಅಂಗನವಾಡಿ ಕಾರ್ಯಕರ್ತೆಯರ ಮುಖಾಂತರ. ಅಂಗನವಾಡಿಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ 871 ಅಂಗನವಾಡಿ ಇದೆ. ಅಷ್ಟು ಅಂಗನವಾಡಿಗಳಲ್ಲೂ ಈ ಒಂದು VHND ಸಭೆಗಳನ್ನ ನಾವು ಮಾಡ್ತಾ ಇದೀವಿ.
1: ಅಲ್ಲಿ ಅಂಗನವಾಡಿ ಶಿಕ್ಷಕರು ಇರ್ತಾರೆ, ಪರಿಚಾರಕಿಯರು ಇರ್ತಾರೆ.
0: ಹೌದೌದು,
1: ಮಕ್ಕಳು ಚಿಕ್ಕ ಚಿಕ್ಕವರು, ಅವರಿಗೆ ಅಷ್ಟು ಗೊತ್ತಾಗಲ್ಲ, ಅವರ ತಾಯಿಯಂದ್ರು ಬರಬೇಕಾಗತ್ತೆ.
0: ಹೌದೌದು, ಕಡ್ಡಾಯವಾಗಿ 5 ವರ್ಷದೊಳಗಿನ ಮಕ್ಕಳು ತಾಯಿ ಜೊತೆನೆ ಬಂದಿರ್ತಾರೆ. ಸಾಮಾನ್ಯವಾಗಿ ಬರೋದು ಕಮ್ಮಿ, ಆದ್ರೂ ನಾವು ವಿಶೇಷವಾಗಿ ಈ ಸಭೆಗೆ ತಾಯಿ ಮಗುನ ಇಬ್ಬರನ್ನು ಸೇರಿಸ್ಕರಿತೀವಿ. ಅವರಿಗೆ ಅತಿಸಾರ ನಿರ್ವಹಣೆ ಮಾಡೋದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದೀವಿ.
1: ಒಂದು ಈ ಅತಿಸಾರದಿಂದ ಆಗುವಂತ ತೊಂದರೆ ಅಂದ್ರೆ ತಾವು ತಿಳಿಸಿದ್ದು ನಿರ್ಜಲೀಕರಣ ಅಂತ.
0: ಹೌದು,
1: ಏನು ನಿರ್ಜಲೀಕರಣ ಅಂದ್ರೆ?
0: ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆಗೋದನ್ನೇ ನಿರ್ಜಲೀಕರಣ, ಡಿಹೈಡ್ರೇಷನ್ ಅಂತ ಕರಿತೀವಿ. ಸೊ ಸಾಮಾನ್ಯವಾಗಿ ನೀರಿನ ಅಂಶ ಏನು ದೇಹದಲ್ಲಿರುತ್ತೆ ಅದು ಪ್ರತಿ ಸರಿ ಭೇದಿ ಆದಾಗಲೂ 100-200 ml ಅಷ್ಟು ನೀರಿನ ಅಂಶ ಕಮ್ಮಿ ಆಗ್ತಾ ಹೋದಾಗ ಮಗು ಸುಸ್ತಾಗುತ್ತೆ. ಸೊ ಅದು ನಿರ್ಜಲೀಕರಣ ಉಂಟಾಗುತ್ತೆ.
1: ಅಂದ್ರೆ ಮಕ್ಕಳಿಗೆ ಜಾಸ್ತಿ ಪರಿಣಾಮ ಬೀರುತ್ತೆ?
0: ಖಂಡಿತವಾಗ್ಲಿ, ಯಾಕೆಂದ್ರೆ ಈಗ ಮಕ್ಕಳು ಸಾಮಾನ್ಯವಾಗಿ ಕೇಳಿ ಕುಡಿಯಲ್ಲ. ಎರಡನೇದು, ಬಹಳ ಬೇಗ ಸುಸ್ತಾಗ ಅಂತ ಚಾನ್ಸ್ ಇರುತ್ತೆ. 2-3 ಸತಿ ಭೇದಿ ಆದ್ರೂ ಸಾಕು ಮಗು ಬಹಳ ಸುಸ್ತಾಗ ಚಾನ್ಸ್ ಇರುತ್ತೆ 5 ವರ್ಷದೊಳಗೆ. ಹಾಗಾಗಿ ನಾವು ಬಹಳ ಪ್ರಾಮುಖ್ಯತೆ ಕೊಡ್ತಾ ಇರೋದು ನಿರ್ಜಲೀಕರಣಕ್ಕೆ, ಡಿಹೈಡ್ರೇಷನ್ಗೆ. ಅತಿಸಾರ ಹೇಗಿದ್ರೂ 1-2 ಸತಿ ಆದ್ರೆ ಪರವಾಗಿಲ್ಲ, ಬಟ್ ನಿರ್ಜಲೀಕರಣ ಆದ್ರೆ ಮಗುಗೆ ಬಹಳ ತೊಂದರೆ ಆಗುತ್ತೆ.
1: ಮತ್ತೆ ನಿರ್ಜಲೀಕರಣವನ್ನು ಕೂಡ ವರ್ಗೀಕರಣ ಮಾಡಬಹುದೇ?
0: ಹೌದೌದು, ಖಂಡಿತವಾಗ್ಲೂ ವರ್ಗೀಕರಣ ಇದೆ. ಅದರಲ್ಲಿ 3 ವರ್ಗೀಕರಣ ಇದೆ,
1: 3 ಹಂತಗಳು.
0: ಈಗ ನಿರ್ಜಲೀಕರಣ ಇಲ್ಲದೆ ಇರೋ ಅಂತ ಅತಿಸಾರ, ಅತಿಸಾರದ ಜೊತೆಗೆ ಸಾಧಾರಣ ನಿರ್ಜಲೀಕರಣ, ಅತಿಸಾರದ ಜೊತೆಗೆ ತೀವ್ರತರವಾದ ನಿರ್ಜಲೀಕರಣ ಅಂತ 3 ಹಂತಗಳಿದೆ. ಸೊ ಈ 3 ಹಂತಗಳಿಗೂ ಚಿಕಿತ್ಸೆ ಬೇರೆ ಬೇರೆ ರೀತಿ ಇದೆ. ನಿರ್ಜಲೀಕರಣದ ಒಂದು ಲಕ್ಷಣಗಳು ಬಹಳ ಇಂಪಾರ್ಟೆಂಟ್, ತಾಯಿ ಅದನ್ನ ತಿಳ್ಕೊಂಡಿರ್ಬೇಕಾಗತ್ತೆ. ಸೊ ಏನಂತ ಹೇಳಿದ್ರೆ, ಮಗು ಪದೇ ಪದೇ ಕಿರಿಕಿರಿ ಮಾಡ್ತಾ ಇರೋದು, ಕಣ್ಣುಗಳ ಒಂದು ಗುಡ್ಡೆ ಒಳಗೋಗಿರುತ್ತೆ, ಗುಂಡಿ ಆಗಿರುತ್ತೆ, ಮತ್ತೆ ಚರ್ಮ ಚಿವುಟದಾಗ ಸುಕ್ಕು ಜಾಸ್ತಿ ಬರುತ್ತೆ. ಸೊ ಅದ್ರ ಜೊತೆಗೆ ನೀರ್ ಕುಡಿಯೋದನ್ನ ಕಮ್ಮಿ ಮಾಡ್ತಾ ಹೋಗುತ್ತೆ, ಮತ್ತೆ ತುಂಬಾ ಸುಸ್ತಾದಂಗೆ ಕಾಣಿಸ್ತಾ ಇರುತ್ತೆ, ಮತ್ತೆ ಕಿರಿಕಿರಿ ಜಾಸ್ತಿ ಮಾಡುತ್ತೆ, ಮತ್ತೆ ನೀರ್ ಕುಡಿಬೇಕು ಕುಡಿಬೇಕು ಅಂತ ಬಾಯಾರಿಕೆ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ನಿರ್ಜಲೀಕರಣದ ಲಕ್ಷಣಗಳು.
1: ನಿರ್ಜಲೀಕರಣಕ್ಕೆ ಏನು ಚಿಕಿತ್ಸೆ ಅಂತೀರಿ?
0: ಚಿಹ್ನೆಗಳು ಬರಕ್ಕೂ ಮುಂಚೆನೆ ನಾವು ಅತಿಸಾರ ಬಂದ ತಕ್ಷಣನೆ ಬಹಳ ಮುಖ್ಯವಾದ 2 ಜೋಡಿ ನಂಬರ್ 1 ಅಂತ ಕರಿತೀವಿ ನಮ್ಮ ಇದರಲ್ಲಿ, ORS ಮತ್ತೆ ಜಿಂಕ್, ORS ದ್ರಾವಣ ಮತ್ತೆ ಜಿಂಕ್ ಟ್ಯಾಬ್ಲೆಟ್. ಸೊ ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಪದೇ ಪದೇ, ಈಗ 6 ತಿಂಗಳು ಒಳಗಡೆ ಇದ್ರೆ ಬೇರೆ ತರ ಇದೆ, 6 ತಿಂಗಳಿಗಿಂತ ಹೆಚ್ಚಿನ ಮಗು ಇದ್ರೆ ಬೇರೆ ತರ ಇದೆ. 6 ತಿಂಗಳು ಒಳಗಡೆ ನಾವು ORS ಜೊತೆಗೆ ಪದೇ ಪದೇ ಎದೆ ಹಾಲು ಕೊಡ್ತಾ ಇರಬೇಕು.
1: ಎದೆ ಹಾಲು ಕೊಡ್ಲೇಬೇಕು.
0: 6 ತಿಂಗಳ ನಂತರ ಮನೆಯಲ್ಲಿ ತಯಾರಿಸಿದ ದ್ರವ ಪದಾರ್ಥಗಳು ಯಾವ್ದಾದ್ರು ಇರ್ಬೋದು, ಗಂಜಿ, ನಿಂಬೆಹಣ್ಣಿನ ಪಾನಕ ಇರ್ಬೋದು, ಹಾಲು, ತರಕಾರಿಯಿಂದ ತಯಾರಿಸಿದ ಸೂಪ್,

0: ತೆಂಗಿನಕಾಯಿ ಎಳ್ನೀರು ಈ ಥರದ್ದೆಲ್ಲ ಕೊಡ್ಬೋದು. ಅದು ಓ ಆರ್ ಎಸ್ ದ್ರಾವಣನ್ನು ತಯಾರು ಮಾಡಬೇಕು, 1 ಲೀಟ್ರ್ ನೀರಿಗೆ ಒಂದು ಪ್ಯಾಕೆಟನ್ನು ಹಾಕಿ ತಯಾರು ಮಾಡಿ ಇಟ್ಟರೆ ಕುದಿಸಿ ಆರಿಸಿದ ನೀರಿಗೆ ಹಾಕಬೇಕು. ಅದು ಬಹಳ
1: ಶುದ್ಧವಾದ ನೀರು ಬಹಳ ಮುಖ್ಯ.
0: ಕುದಿಸಿ ಆರಿಸಿದ್ದೆ ಶುದ್ಧವಾದ ಅಂದರೆ ಕುದಿಸಿ ಆರಿಸಿದ, ಕುದಿಸಿ ಆರಿಸಿದ 1 ಲೀಟ್ರ್ ನೀರಿಗೆ ಒಂದು ಪ್ಯಾಕೆಟ್ ಹಾಕಿ ಇಟ್ಟರೆ 24 ಗಂಟೆ ಒಳಗಡೆ ಅದನ್ನು ಯೂಸ್ ಮಾಡ್ಬೋದು.
1: ಮುಗಿಸ್ಬೇಕಾಗುತ್ತೆ.
0: ಅದಾದ್ಮೇಲೆ ನಾವು ಮತ್ತೆ ಚೇಂಜ್ ಮಾಡಬೇಕು. ಸೊ ಈ ಒಂದು ಇದರಲ್ಲಿ ಬೇದಿ ಆದ ತಕ್ಷಣ 2 ತಿಂಗಳ ಒಳಗಡೆ 5 ಚಮಚ ಓ ಆರ್ ಎಸ್ ದ್ರಾವಣನ ಪ್ರತಿ ಬಾರಿ ಬೇದಿ ಆದಾಗ ಕೊಡಬೇಕು.
1: ಓಹೋಹೋ.
0: 2 ತಿಂಗಳಿಂದ 2 ವರ್ಷದವರೆಗೆ 1/2 ಗ್ಲಾಸಿಂದ 1/2 ಗ್ಲಾಸ್ ಅಂದ್ರೆ 50 ರಿಂದ 100 ml ಪ್ರತಿ ಬಾರಿ ಬೇದಿ ಆದಾಗ. ಸೊ ನಾನು ಮೊದಲೇ ಹೇಳಿದೆ, ಪ್ರತಿ ಬಾರಿ ಬೇದಿ ಆದಾಗ್ಲೂ 50 ರಿಂದ 100 ml ದ್ರಾವಣ ಹೋಗ್ತಾ ಇರತ್ತೆ.
1: ಮತ್ತೆ ಮರುಪೂರ್ಣ ಮಾಡಬೇಕು.
0: 2 ವರ್ಷದಿಂದ 10 ವರ್ಷದ ತನಕ ಸೇಮ್ 1/2 ಗ್ಲಾಸಿಂದ 1 ಗ್ಲಾಸ್ 100 ರಿಂದ 200 ml ಪ್ರತಿ ಬಾರಿ ಬೇದಿ ಆದಾಗ ಕೊಡ್ತಾ ಇರಬೇಕು. ಜೊತೆಗೆ ವಾಂತಿ ಮಾಡ್ತು, ಈಗ ಮಗು ವಾಂತಿ ಮಾಡುತ್ತೆ. ಈಗ ಯೂಶ್ವಲಿ ಏನಾಗುತ್ತೆ, ಓ ಆರ್ ಎಸ್ ಪ್ಯಾಕೆಟ್ ನಾವೇನೇ ನಾವು ಪಾಲಕರಿಗೆ ಹೇಳಿದ್ರು 1 ಲೀಟ್ರ್ ನೀರಿಗೆ ಹಾಕಲ್ಲ ಅವರು. ಒಂದೋಟ ನೀರಿಗೆ 2 ಚಮಚ ಹಾಕೋದು, ಒಂದೋಟ ನೀರಿಗೆ 3 ಚಮಚ ಹಾಕೋದು. ಅದನ್ನ ಮಾಡಿದಾಗ ಏನಾಗುತ್ತೆ, ಉಪ್ಪಿನ ಅಂಶ ಜಾಸ್ತಿ ಆಗಿ ವಾಂತಿ ಆಗೋದು ಜಾಸ್ತಿ ಸಿಗುತ್ತೆ. ಅದಕ್ಕೋಸ್ಕರ ನಾವೇನು ಹೇಳ್ತಾ ಇದೀವಿ ಅಂದ್ರೆ 1 ಲೀಟ್ರ್ ಫುಲ್ ನೀರಿಗೆ ಒಂದು ಓ ಆರ್ ಎಸ್ ಪ್ಯಾಕೆಟ್ ನ ಹಾಕಬೇಕಾಗುತ್ತೆ.
1: ಒಂದು ಓರಲ್ ರಿಹೈಡ್ರೇಷನ್ ಸಾಲ್ಟ್ ಅಂತಾರೆ, ಓ ಆರ್ ಎಸ್ ಅದನ್ನ ಹಾಕೊಂಡು ತಯಾರು ಮಾಡಿ ಇಟ್ಕೊಂಡು 24 ಗಂಟೆ ವರ್ಗು ಅದನ್ನ ಬಳಸ್ಕೋಬಹುದು. ಆಮೇಲೆ ಉಳಿತು ಅಂದ್ರೆ ಅದನ್ನ
0: ಚೆಲ್ಲಬೇಕು. ಅದನ್ನ ಯಾವುದೇ ಕಾರಣಕ್ಕೂ ಮರುಬಳಕೆ
1: ಮಾಡಬಾರ್ದು.
0: ಆಮೇಲೆ ಒಂದ್ ವೇಳೆ ಈ ಓ ಆರ್ ಎಸ್ ಕೊಡ್ಬೇಕಾದ್ರೆ ವಾಂತಿ ಮಾಡಿದ್ರೆ ಅದನ್ನ ರಿಪೀಟ್ ಮಾಡಬಾರ್ದು, ಒಂದ್ 10 ನಿಮಿಷ 15 ನಿಮಿಷ ಗ್ಯಾಪ್ ಕೊಡಬೇಕು, ಸಮಯ ಕೊಟ್ಟು ನಂತರ ಕೊಡಬಹುದು. ಸೊ ಈ ರೀತಿ ಓ ಆರ್ ಎಸ್ ಕೊಡ್ತಾನೆ ಇರಬೇಕು, ಅದೊಂದೇ ಸೊಲ್ಯೂಷನ್.
1: ಸರಿ,
0: ಅದು ಬಿಟ್ಟು ಬೇರೆ ಯಾವುದೇ ಪರಿಹಾರ ಈ ಅತಿಸಾರಕ್ಕೆ ಯೂಶುವಲಿ ಇಲ್ಲ. 2-3 ದಿನದ ತನಕ ಇದರಲ್ಲೇ ಕಮ್ಮಿ ಆಗುತ್ತೆ.
1: ಮತ್ತೆ ಸತು ಏನು ಕೊಡಬೇಕು?
0: ಜಿಂಕ್. ಅದು ಜಿಂಕ್ ಬಹಳ ಇಂಪಾರ್ಟೆಂಟ್. ಏನಂದ್ರೆ ಇಮ್ಯುನಿಟಿ ಪವರ್, ಇಮ್ಯುನಿಟಿ ಬೂಸ್ಟರ್ ಅಂತ, ರೋಗ ನಿರೋಧಕ ಶಕ್ತಿಯನ್ನ ಅದು ಹೆಚ್ಚು ಮಾಡುತ್ತೆ. ಮತ್ತೆ ಈ ರೀತಿ ವೈರಸ್ ನಿಂದ ಬರ್ತಕ್ಕಂಥ ಅತಿಸಾರಕ್ಕೆ ಇದು ಬಹಳ ಚೆನ್ನಾಗಿ, ಈ ಕೋವಿಡ್ ಸಹ ಒಂದು ವೈರಸ್, ಅದರಲ್ಲೂ ನಾವು ಜಿಂಕ್ ಮತ್ತೆ ವಿಟಮಿನ್ ಸಿ ಕೊಡ್ತಾ ಇದ್ವಿ, ಅದೇ ರೀತಿ ಇದು ವೈರಸ್ ಇಂದ ಅದರಿಂದ ಜಿಂಕ್ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ.
1: ಇವೆರಡನ್ನೂ ಕೂಡ
0: ಕಡ್ಡಾಯವಾಗಿ ಕೊಡಬೇಕು. ಜಿಂಕ್ 14 ದಿನ ಕೊಡಬೇಕು, ಮತ್ತೆ ಬರಬಾರ್ದು. ಅಂದ್ರೆ
1: ಈ ಓ ಆರ್ ಎಸ್ ನ ಎಷ್ಟು ವಯಸ್ಸಿನವರೆಗೆ ನಾವು ಬಳಸ್ಕೋಬಹುದು?
0: ಯಾವ ವಯಸ್ಸಿನ ಬೇಕಾದ್ರೂ, ಅದಕ್ಕೆ ವಯಸ್ಸಿನ ಮಿತಿ ಇಲ್ಲ. ಓ ಆರ್ ಎಸ್ ಗೆ ಯಾವ ವಯಸ್ಸಿನ ಮಿತಿನೂ ಇಲ್ಲ, ಜಿಂಕ್ಗೂ ವಯಸ್ಸಿನ ಮಿತಿ ಇಲ್ಲ. ಬಟ್ ಜಿಂಕ್ ನ ನಾವು ಯಾಕೆ ಕೊಡ್ತಾ ಇದೀವಿ ಅಂದ್ರೆ 5 ವರ್ಷದೊಳಗೆ ಸಾವಿನ ಪ್ರಮಾಣ ಜಾಸ್ತಿ, ಸೊ ಅದನ್ನು ತಡೆಗಟ್ಟಕ್ಕೋಸ್ಕರ ನಾವು ಜಿಂಕ್ ನು ಸಹ ಸೇರಿಸ್ಕೊಡ್ತಾ ಇದೀವಿ ಅಷ್ಟೇ.
1: ಈಗ ಅತಿಸಾರ ಆದಾಗ ಯಾವ ಹಂತದಲ್ಲಿ ಆಸ್ಪತ್ರೆಗೆ ಹೋಗಬೇಕಾಗತ್ತೆ?
0: ಅದೇ ನಾನು ಈಗಾಗಲೇ ನಿಮ್ಗೆ ಹೇಳಿದೆ, ಸಾಧಾರಣ ನಿರ್ಜಲೀಕರಣ ಮತ್ತೆ ತೀವ್ರ ನಿರ್ಜಲೀಕರಣ, ಅದನ್ನು ನಾನು ಗುರುತಿಸೋದು ಹೇಗೆ ಅಂತ ಹೇಳಿದೆ. ಏನಂತ ಹೇಳಿದ್ರೆ, ಒಂದು ಕಣ್ಣುಗಳು ಗುಳಿ ಬಿದ್ದಿದ್ರೆ, ಮತ್ತೆ ಚರ್ಮ ಈಸಿಯಾಗಿ ಚಿವುಟಿದಾಗ ವಾಪಸ್ ಹೋಗ್ತಾ ಇಲ್ಲ ಅಂದ್ರೆ, ಮತ್ತೆ ಕಿರಿಕಿರಿ ಮಾಡ್ತಾ ಇದ್ರೆ, ಅವಾಗ ತಕ್ಷಣ ಅವರು ಆಸ್ಪತ್ರೆ ಕರ್ಕೊಂಡು ಹೋಗಬೇಕಾಗತ್ತೆ.
1: ಇನ್ನ ಮುಖ್ಯವಾಗಿ ಮರುಸುದನ್ ಅವರೇ, ಈಗ ಓ ಆರ್ ಎಸ್ ಪಟ್ಟಣಗಳನ್ನ ತಾವು ಕೊಡ್ತಿದ್ವಿ ಅಂತ ಹೇಳಿದ್ರಿ,
0: ಹೌದು,
1: ಮನೆಯಲ್ಲೇ ಇದನ್ನ ತಯಾರು ಮಾಡ್ಕೋಬಹುದಾ?
0: ಹಾ, ಖಂಡಿತವಾಗ್ಲೂ ತಯಾರು ಮಾಡ್ಕೋಬಹುದು.
1: ಏನು ವಿಧಾನ ಅದು?
0: ಅದಕ್ಕೆ ಏನಿಲ್ಲ, 1 ಲೀಟ್ರ್ ಕುದಿಸಿ ಆರಿಸಿದ ನೀರಿಗೆ 6 ಚಮಚ ಸಕ್ಕರೆ, 1/2 ಚಮಚ ಉಪ್ಪು.
1: ಓ, 6 ಚಮಚ ಸಕ್ಕರೆ,
0: 1/2 ಚಮಚ ಉಪ್ಪು ಹಾಕೋದ್ರಿಂದ ಮನೆಯಲ್ಲೇ ಓ ಆರ್ ಎಸ್ ದ್ರಾವಣವನ್ನು ಸಹ ನಾವು ತಯಾರು ಮಾಡ್ಕೋಬಹುದು. ಅದು ತಾತ್ಕಾಲಿಕವಾಗಿ, ನಾವು ಮತ್ತೆ ಓ ಆರ್ ಎಸ್ ಪೊಟ್ಟಣ ಸಿಕ್ಕಿದಾಗ ಇದನ್ನ ಯೂಸ್ ಮಾಡಬಹುದು. 2 ತಿಂಗಳ ತನಕ ಎಷ್ಟು ಕೊಡಬೇಕು ಅದೆಲ್ಲ ಹೇಳಿದ್ನಲ್ಲ, ಅದೇ ಪ್ರಮಾಣದಲ್ಲಿ ನಾವು ಕೊಡಬೇಕಾಗುತ್ತೆ.
1: ಮತ್ತೆ ಈಗ ಅತಿಸಾರ ಉಂಟಾದಾಗ ಎದೆ ಹಾಲು ಕೊಡೋದು, ಆಹಾರ ಕೊಡೋದು, ಇದನ್ನ ಮುಂದುವರಿಸಬೇಕಾಗುತ್ತೆ?
0: ಖಂಡಿತವಾಗ್ಲೂ ಮುಂದುವರಿಸಬೇಕಾಗುತ್ತೆ. 6 ತಿಂಗಳ ತನಕ ಓ ಆರ್ ಎಸ್ ಜೊತೆಗೆ ಎದೆ ಹಾಲು, 6 ತಿಂಗಳಿಂದ 5 ವರ್ಷದ ತನಕ ದ್ರವ ಆಹಾರಗಳ ಜೊತೆಗೆ ಓ ಆರ್ ಎಸ್ ಅನ್ನು ಮುಂದುವರಿಸಬೇಕು. ದ್ರವ ಆಹಾರಗಳು ಜಾಸ್ತಿ ಕೊಡಬೇಕಾಗುತ್ತೆ, ಗಂಜಿ, ಪಾನಕ, ಎಳ್ನೀರು, ಹಣ್ಣಿನ ಜ್ಯೂಸು ಇದೆಲ್ಲ ಕೊಡಬಹುದು.
1: ಈಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಈ ಒಂದು ಅಭಿಯಾನದ ನೇತೃತ್ವವನ್ನು ವಹಿಸುತ್ತೆ ಯಾವಾಗಲೂ?
0: ಹೌದು.
1: ಬೇರೆ ಬೇರೆ ಯಾವ ಇಲಾಖೆಗಳು ಪಾಲ್ಗೊಳ್ತವೆ ಇದರಲ್ಲಿ?
0: ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ಮತ್ತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಮತ್ತೆ ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಈ 4 ಇಲಾಖೆಗಳ ಸಹಕಾರವನ್ನು ನಾವು ಕೇಳಿದ್ವಿ. ಈ 4 ಇಲಾಖೆಗಳು ನಮ್ಮ ಜೊತೆ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾವೆ.
1: ಮತ್ತೆ ಈ ಸಂದರ್ಭದಲ್ಲಿ ಈ ಅಪೌಷ್ಟಿಕತೆನೂ ಕಾರಣ ಅಂತ ಹೇಳಿದ್ರಿ ಅತಿಸಾರಕ್ಕೆ.
0: ಹೌದೌದು.
1: ಅಪೌಷ್ಟಿಕತೆ ನಿವಾರಣೆಗೂ ಏನಾದರೂ ಪ್ರಯತ್ನಿಸಲಾಗುತ್ತಾ ಮಕ್ಕಳಲ್ಲಿ?
0: ಹೌದು. ಈ ಅಪೌಷ್ಟಿಕತೆ ಇದು ಏನಂತ ಹೇಳಿದ್ರೆ ಒಂದು ಚಕ್ರ. ಅಪೌಷ್ಟಿಕತೆಯಿಂದ ಬೇದಿ ಆಗುತ್ತೆ, ಬೇದಿಯಿಂದ ಅಪೌಷ್ಟಿಕತೆ ಆಗುತ್ತೆ, ಬೇದಿಯಿಂದ ನಿರ್ಜಲೀಕರಣ ಆಗುತ್ತೆ, ದೇಹದಲ್ಲಿ ತೂಕ ಕಮ್ಮಿ ಆಗುತ್ತೆ, ಮತ್ತೆ ಅಪೌಷ್ಟಿಕತೆ ಆಗುತ್ತೆ. ಅಪೌಷ್ಟಿಕತೆ ಇರತಕ್ಕಂಥ ಮಗು ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುತ್ತೆ, ವೈರಸ್ಸಿಂದ ಅತಿಸಾರ ಉಂಟಾಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ.
1: ಅಂದ್ರೆ ಮಕ್ಕಳಲ್ಲಿ ಕಡಿಮೆ ತೂಕಕ್ಕೆ ಇದು ಒಂದು ಕಾರಣ.
0: ಖಂಡಿತವಾಗ್ಲು. ಪ್ರತಿ ಒಂದು ಬಾರಿ ಅತಿಸಾರ ಆಯ್ತು ಅಂತ ಹೇಳಿದ್ರೆ ಆ ಮಗು ಕನಿಷ್ಠ 1/2 ಕೆಜಿಯಷ್ಟು ತೂಕವನ್ನು ಕಳೆದು

0: ಸಾಧ್ಯತೆ ಇರುತ್ತೆ.
1: ಅಂದರೆ ಈ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ ಡಾಕ್ಟರ್ ಮಧುಸೂದನ್ ಅವರೇ?
0: ಈಗ ಭಾಳ ಮುಖ್ಯವಾಗಿ ಈಗ ನಮ್ಮಲ್ಲಿ ಈ ಒಂದು ಸ್ಟಾಪ್ ಡೈರಿಯಾ ಕ್ಯಾಂಪೇನ್, ಅತಿಸಾರ ತಡೆಗಟ್ಟುವ ಅಭಿಯಾನದಡಿಯಲ್ಲಿ ನಾವು ಪ್ರತಿ ಮನೆಗೆ ORS ಮತ್ತು ಜಿಂಕನ್ನು ವಿತರಿಸ್ತಾ ಇದ್ದೀವಿ. ಅದರ ಜೊತೆಗೆ ಪೋಷಕರು 5 ವರ್ಷದ ಒಳಗಿನ ಮಕ್ಕಳಿಗೆ ಅತಿಸಾರ ಉಂಟಾದಲ್ಲಿ ನಾನು ಈಗಾಗಲೇ ಹೇಳಿದಂಥ ORS ಮತ್ತು ಜಿಂಕನ್ನು ಕಡ್ಡಾಯವಾಗಿ ಕೊಡೋದ್ರ ಜೊತೆಗೆ ತಮ್ಮ ಸುತ್ತಮುತ್ತಲಿನ ಶುಚಿತ್ವವನ್ನು ಕಾಪಾಡಿಕೊಳ್ಳೋದ್ರ ಜೊತೆಗೆ ಶುದ್ಧವಾದ ಕುಡಿಯುವ ನೀರನ್ನು ಉಪಯೋಗಿಸೋದ್ರ ಜೊತೆಗೆ ಬಹಳ ಮುಖ್ಯವಾಗಿ ಇನ್ನೊಂದು ಹೇಳೋದು ಮರೆತೆ, 2 ವ್ಯಾಕ್ಸಿನ್ಸು ಇದೆ ಇದರಲ್ಲಿ.
1: ಓಹೋ, ಲಸಿಕೆಗಳು
0: ಲಸಿಕೆಗಳು
1: ಯಾವ್ಯಾವು?
0: ಇದು ಬಹಳ ಮುಖ್ಯವಾಗಿ ರೋಟಾ ವೈರಸ್ ಲಸಿಕೆ. ರೋಟಾ ವೈರಸ್ ಅನ್ನೋದು ಒಂದು ವೈರಸ್, ಇದರಿಂದ ಆಡ್ತಕ್ಕಂಥ ಅತಿಸಾರ ಬಹಳ ಅಪಾಯಕಾರಿಯಾಗಿರೋದ್ರಿಂದ ಇದಕ್ಕೆ ನಾವು ಈಗಾಗಲೇ 6 ವಾರ, 10ನೇ ವಾರ ಮತ್ತು 14ನೇ ವಾರಗಳಲ್ಲಿ 1.5 ತಿಂಗಳು, 2.5 ತಿಂಗಳು, 3.5 ತಿಂಗಳಲ್ಲಿ ರೋಟಾ ವೈರಸ್ ವ್ಯಾಕ್ಸಿನ್ ಅನ್ನು ನಾವು ಕೊಡ್ತಾ ಇದ್ದೀವಿ.
1: ಉಚಿತವಾಗಿ
0: ಉಚಿತವಾಗಿ ಕೊಡ್ತಾ ಇದ್ದೀವಿ ಎಲ್ಲ ಮಕ್ಕಳಿಗೂ. ಜೊತೆಗೆ 9ನೇ ತಿಂಗಳಲ್ಲಿ ದಡಾರ ರುಬೆಲ್ಲ 1ನೇ ವರಸೆ, ಮತ್ತೆ 16ರಿಂದ 24ನೇ ತಿಂಗಳಲ್ಲಿ ದಡಾರ ರುಬೆಲ್ಲ 2ನೇ ವರಸೆ, ಅಂದ್ರೆ 2ನೇ ಸುತ್ತನ್ನು ಕೊಡ್ತಾ ಇದ್ದೀವಿ. ಇವೆರಡೂ ಈ ಅತಿಸಾರವನ್ನು ತಡೆಗಟ್ಟಕ್ಕಂಥ ವ್ಯಾಕ್ಸಿನ್. ಸೊ ಇದು ಪಾಲಕರಿಗೆ ನಾವು ಬಹಳ ಮುಖ್ಯವಾಗಿ ಅದನ್ನೇ ನಾವು ಹೇಳಕ್ ಹೊರಟಿರೋದು. ಈ ವ್ಯಾಕ್ಸಿನ್ಗಳನ್ನ ಏನು ನಮ್ಮ ಭಾರತ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ನೀಡ್ತಾ ಇದ್ದಾರೆ, ಈ ವ್ಯಾಕ್ಸಿನ್ಗಳನ್ನ ಕಡ್ಡಾಯವಾಗಿ ಹತ್ತಿರದ ತಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಪಡೆದುಕೊಳ್ಳಿ. ಅತಿಸಾರ ಭೇದಿಯನ್ನ ORS ಮತ್ತು ಜಿಂಕ್ ನೀಡುವುದರ ಮುಖಾಂತರ ತಡೆಗಟ್ಟಬಹುದು, ನಿಮ್ಮ ಮಕ್ಕಳನ್ನ ಸಂರಕ್ಷಿಸಿ.
1: ಇಲ್ಲಿ ಶುಚಿತ್ವದ ಕೊರತೆ ಜೊತೆಗೆ ಕೆಲವೊಂದು ರೋಗಾಣುಗಳು ಕೂಡ ಈ ಅತಿಸಾರವನ್ನು ಉಂಟು ಮಾಡ್ತವೆ.
0: ಹೌದು,
1: ಹಾಗಾಗಿ ಲಸಿಕೆಗಳನ್ನು ಹಾಕಿಸ್ಕೊಳ್ಳೋದು ಕೂಡ ಬಹಳ ಮುಖ್ಯ.
0: ಬಹಳ ಮುಖ್ಯ ಇದೆ, ಬಹಳ ಮುಖ್ಯ ಇದೆ.
1: ತುಂಬಾ ಸಂತೋಷ ಡಾಕ್ಟರ್ ಮರುಸೂದನ್ ಅವರೇ, ತಾವಿದುವರೆಗೂ ಈ ಅತಿಸಾರ ತಡೆಗಟ್ಟುವಿಕೆ ಅಭಿಯಾನ ಅಥವಾ ಸ್ಟಾಪ್ ಡೈರಿಯಾ ಕ್ಯಾಂಪೇನ್ ಈ ಒಂದು ಆಂದೋಲನದ ಬಗ್ಗೆ ಸಾಕಷ್ಟು ನಮ್ಮ ಕೇಳುಗರಿಗೆ ವಿವರಗಳನ್ನು ನೀಡಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.

0: ಶ್ರೋತೃಗಳೇ, ಇದುವರೆಗೆ ಅತಿಸಾರ ತಡೆಗಟ್ಟುವಿಕೆ ಅಭಿಯಾನ ಈ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿ ಡಾಕ್ಟರ್ ಎಆರ್ ಮಧುಸೂದನ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್.
1: ಶ್ರೋತೃಗಳೇ, ಇದುವರೆಗೆ ಕಾರ್ಯಕ್ರಮ ಆರೋಗ್ಯ ಅರಿವು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಕಾರಂಜಿಯ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ನಮ್ಮನ್ನು ತಲುಪಲು ಇದೇ 13 ಕೊನೆಯ ದಿನ.
1: ಮಳೆಗಾಲದ ಮುಂಜಾನೆಯ ಹನಿ ಹನಿ ಕೂಡ ಗೆಜ್ಜೆಯನಾದ ಕಾಲ್ಗೆಜ್ಜೆಯನಾದ.
0: ವಿಷಯಾಧಾರಿತ ಸ್ವರಚಿತ ಕಥೆ ಕವನ ಚುಟುಕುಗಳಿಗೂ ಅವಕಾಶವಿದೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

0: ಸ್ವರ ಸಾಂಗತ್ಯ ಗಾನ ಸಂಭ್ರಮದಲ್ಲಿ ನಿಮ್ಮೊಂದಿಗೆ ಮಡಿಕೇರಿ ಆಕಾಶವಾಣಿ. ಸ್ವರ ಸಾಮ್ರಾಜ್ಯದ ಕಣಜದೊಳಗೊಂದು ಸುಂದರ ಗಾನಲಹರಿ.
1: ಗೀತಾಂಜಲಿ ಪ್ರೇಮಾಂಜಲಿ ಬೇರೇನು ನಾನೀಡಲಿ.
0: ಸ್ವರ ಮಾಧುರ್ಯದೊಳಗೊಂದು ಅಮರ ಗೀತಲಹರಿ, ಅದೇ ಅಂತ್ಯಾಕ್ಷರಿ.
2: ನಮ್ಗೆ ಒಂದು ಶಾಶ್ವತವಾದ ಸುಖ ಬೇಕು ಅಂತ ಹೇಳಿದ್ರೆ, ಒಳ್ಳೆ ಮನಸ್ಥಿತಿ ಬೇಕು ಅಂತ ಹೇಳಿದ್ರೆ, ನಾವು ನಿಧಾನಗತಿಯಲ್ಲೇ ದಡವನ್ನು ತಲುಪಿದ್ರೆ ಕೆಲವೊಂದ್ಸರಿ ಈ ಧಾವಂತ ಬದುಕಿನಿಂದ

0: ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಮೂಡಿ ಬರಲಿದೆ ಅಂತ್ಯಾಕ್ಷರಿ.
1: ಕಾಲ ಕೂಡ ನಮ್ಮನ್ನ ತಡೆಯಂಗಿಲ್ಲ, ನಮ್ಗೆ ನೀನೆ ಧೈರ್ಯ, ನೀನೆ ಜೊತೆಲಿದ್ರೆ ಗೆಲುವು ತಾನೆ.
0: ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಅಂತ್ಯಾಕ್ಷರಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸುವತ್ತ ಆಸಕ್ತಿ ವಹಿಸಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
2: ಆನಂದ ನೋಡಿದೆ
0: ನಿರೀಕ್ಷಿಸಿ ಅಂತ್ಯಾಕ್ಷರಿ.
3: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ಮಡಿಕೇರಿ ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯ.

ನಮಸ್ಕಾರ. ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮ್ಮೊಂದಿಗೆ ನಾನು ಬಾಳೆಯಡ ದಿವ್ಯಾ ಮಂದಪ್ಪ. ಕರೆ ಮಾಡಿ ಮಾತಾಡೋಣ, ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳೋಣ. ಈಗ ಮೊದಲ ಕರೆ ಯಾರಿದ್ದಾರೆ ಅಂತ ನೋಡೋಣ. ನಮಸ್ತೆ. ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು?

0: ನಮ್ಮ ಮೊದಲ ಕರೆ ಯಾರಿದ್ದಾರೆ ಅಂತ ನೋಡೋಣ. ನಮಸ್ತೆ. ಯಾರು ಮಾತಾಡ್ತಿರೋದು?
1: ಪ್ರದೀಪ್.
0: ಎಲ್ಲಿಂದ?
1: ಅಡೂರಿಂದ.

0: ಇಲ್ಲದಿಂದ ಇದು ಮೊದಲ ಕರೆನಾ ಅಂತ?
1: ಹೌದು.
0: ಈ ಹಿಂದೆ ಪ್ರಯತ್ನ ಪಡ್ತಾ ಇದ್ರ?
1: ಪ್ರಯತ್ನ ಪಡ್ತೀವಿ ಸರ್.
0: ಹೌದಾ? ಆಕಾಶವಾಣಿ ಮಡಿಕೇರಿ ಕೇಂದ್ರವನ್ನು ಕೇಳ್ತೀರಾ ನೀವು?
1: ಕೇಳ್ತೀನಿ.
0: ಯಾವುದು ಇಷ್ಟವಾದಂತ ಕಾರ್ಯಕ್ರಮ?
1: ಮಹಿಳಾ ಲೋಕ, ಆಕಾಶವಾಣಿ, ಅಲೋಕಾಶವಾಣಿ. ಕೇಳ್ತದೆ.
0: ಎಲ್ಲವರನ್ನ ಕೇಳ್ತೀರಾ?
1: ಕೇಳ್ತೇವೆ.
0: ಪ್ರದೀಪ್ ಅವ್ರು ಏನ್ ಮಾಡ್ತಾ ಇರೋದು?
1: ನಾನು ಇಲ್ಲಿ ಕೆಲಸ
0: ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿರೋದಾ?
1: ಹೌದು.
0: ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ?
1: ಒಂದು 2 ವರ್ಷ ಆಯ್ತು.
0: 2 ವರ್ಷ? ಮನೆಯಲ್ಲಿ ಯಾರ್ಯಾರು ಇದ್ದೀರಿ?
1: ಮನೆಯಲ್ಲಿ ಅಪ್ಪ ಅಮ್ಮ ಮತ್ತೆ ನಾನು.
0: ಯಾವ ಗೀತೆ ಬೇಕು?
1: ಕರಿಯ ಮೂವಿಯಿಂದ ನಿನ್ನೆ ನಾನಿಲ್ಲ ಮನದರಿ ನಿನ್ನೆ.
0: ಆಯ್ತು. ನಿಮ್ಮ ನೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೇವೆ. ಅದಕ್ಕೆ ಮುಂಚೆ ಒಂದು ಪ್ರಶ್ನೆ ಕೇಳ್ಬಿಡ್ಲ? ಸುಲಭದ ಕೇಳ್ತೀನಿ. ಭಾರತದ ಸಂವಿಧಾನದ ಪಿತಾಮಹ ಯಾರು?
1: ಭಾರತದ
0: ಗೊತ್ತಿದ್ಯಾ?
1: ಇಲ್ಲ, ಗೊತ್ತಿಲ್ಲ.
0: ಡಾಕ್ಟರ್ ಬಿ ಆರ್ ಅಂಬೇಡ್ಕರ್.
1: ಡಾಕ್ಟರ್ ಬಿ ಆರ್ ಅಂಬೇಡ್ಕರ್.
0: ಆಯ್ತು. ನಿಮ್ಮ ನೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೀವಿ.
1: ಏನೇಳಿ?
0: ಹಲೋ.
1: ಹಲೋ.
0: ಆಯ್ತು. ನಿಮ್ಮ ನೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೇವೆ. ನಮಸ್ಕಾರ.
1: ಆಯ್ತು ಮೇಡಮ್.

0: ನಮ್ಮ ಮುಂದಿನ ಕರೆ ಯಾರಿದ್ದಾರೆ ಅಂತ ನೋಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಯಾರು ಮಾತಾಡ್ತಿರೋದು?
1: ಚಾರಾಮಣಿಯಿಂದ ಭೈಮನ ರಘು.
0: ಹಾ ರಘು ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀರಿ ನೀವೆಲ್ಲ?
0: ಎಲ್ಲರೂ ಚೆನ್ನಾಗಿದ್ದಾರೆ. ಸಾಕ ಮಳೆ?
1: ಮಳೆ ಈಗ ಬಂದ ಸ್ವಲ್ಪ ಸಂತೋಷ ಆಗಿದೆ.
0: ಖುಷಿ ಆಯ್ತಾ? ಮಳೆ ಇರ್ಲಿಲ್ಲಲ್ಲ ಪ್ರಾರಂಭದಲ್ಲಿ.
1: ಟೋಟಲ್ ಇವತ್ತು 24 ಇಂಚ್ ಮಳೆ ಆಯ್ತು ಚಾರಾಮಣಿಗೆ. ನೆನ್ನೆ 4 ಇಂಚ್ ಹೊಡೆದಿದೆ. ಈಗ ರೈತರಿಗೆ ಸ್ವಲ್ಪ ನೆಮ್ಮದಿ ಆಗಿದೆ,
0: ಖುಷಿಯಾಗಿದೆ. ಹೌದು, ಬಿಸಿಲು ಬರ್ತಾ ಇತ್ತಲ್ಲ ಜೂನ್ ಸಮಯದಲ್ಲಿ. ಈಗ ಯಾವ ಗೀತೆ ಬೇಕು ನಿಮ್ಗೆ?
1: ಸ್ವರಪಂಜರದಿಂದ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವ.
0: ಆಯ್ತು, ಒಳ್ಳೆ ಗೀತೆಯನ್ನ ಕೇಳಿದಿರಿ. ಒಂದು ಪ್ರಶ್ನೆ ನಿಮ್ಗೆ
1: ಕೇಳಿ.
0: ಬಸವಣ್ಣನವರು ಗೊತ್ತಲ್ಲ? ಬಸವಣ್ಣನವರು ವಚನಗಳು
1: ಹೇಳಿ.
0: ಬಸವಣ್ಣನವರ ವಚನ ಗೊತ್ತಿದೆ ಅಲ್ಲ, ಅವರ ಅಂಕಿತ ನಾಮ ಯಾವುದು ಅಂತ ಹೇಳ್ಬೋದಾ?
1: ಬಸವಣ್ಣ ಕಲ್ಯಾಣ ಮಂಟಪದ ಸ್ಥಾಪನೆ ಮಾಡಿದ್ರೆ ಅವರು. ಅವರ ಫುಲ್ ನೇಮ್
0: ಗೊತ್ತಾಗ್ತಾ ಇಲ್ವಾ?
1: ಸ್ವಲ್ಪ
0: ಕೂಡಲ ಸಂಗಮ ದೇವ.
1: ಅದೇ
0: ಅದೇ ಹೌದೌದು. ಸರಿ ಸರಿ, ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ.
1: ಓಕೆ, ಥ್ಯಾಂಕ್ ಯು.
0: ನಮಸ್ಕಾರ.
1: ಥ್ಯಾಂಕ್ ಯು.

0: ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ನಾನು ಸರಸ್ವತಿ, ಮಕ್ಕಂದೂರಿಂದ ಮೇಡಮ್.
0: ಮಕ್ಕಂದೂರಿಂದ ಇದು ಮೊದಲ ಕರೆನಾ?
1: ಇಲ್ಲ ಮೇಡಮ್, ಮಾಡ್ತಾ ಇದ್ದೇನೆ. ಏನೇನು ಸಿಕ್ಕಿತ್ತು, ನಿಮ್ ಜೊತೆ ಫಸ್ಟ್ ಟೈಮ್ ಮಾತಾಡ್ತಿದ್ದೆ.
0: ಹಾಗೆ ಏನ್ ಮಾಡ್ತಿರೋದು ಸರಸ್ವತಿ ಅವರು?
1: ಹೌಸ್ ವೈಫ್ ಮೇಡಮ್.
0: ಹೌದಾ, ಮಳೆ ಹೆಚ್ಚಿದ್ಯಾ ನಿಮ್ಮ ಕಡೆ?
1: ಮಳೆ ಇತ್ತು ಮೇಡಮ್, ಇವಾಗ ಸ್ವಲ್ಪ ಬಿಟ್ಟಿದೆ.
0: ಹೌದಾ,
1: ಹೌದು ಮೇಡಮ್.
0: ಯಾವ ಗೀತೆ ಬೇಕು ನಿಮಗೆ?
1: ಗಲಾಟೆ ಹೇಳಿ ಎಂದರಿಂದ ಸಾಗರಿಯೇ ಸಾಂಗ್ ಮೇಡಮ್.
0: ಸರಿ, ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಕೊಡಗು ಜಿಲ್ಲೆ ಬಗ್ಗೆನೇ ಒಂದು ಪ್ರಶ್ನೆ ಕೇಳೋಣ ಅಂತ ನಿಮ್ಮನ್ನ.
1: ಆಯ್ತು ಮೇಡಮ್.
0: ಕೊಡಗು ಜಿಲ್ಲೆಯ ಅತಿ ಎತ್ತರವಾದ ಶಿಖರ ಯಾವುದು? ಗೊತ್ತಿದ್ಯಾ, ಕೊಡಗು ಜಿಲ್ಲೆಯ ಅತಿ ಎತ್ತರವಾದ ಬೆಟ್ಟ ಯಾವುದು? ನೆನಪಿಲ್ವಾ?
1: ಬ್ರಹ್ಮಗಿರಿಯ ಮೇಡಮ್.
0: ತಡಿಯಂಡಮೋಲ್ ಬೆಟ್ಟ.
1: ಓ, ಅದು ಗೊತ್ತಿತ್ತು ಮೇಡಮ್, ಅಲ್ಲ ಅಂತ ಅನ್ಕೊಂಡಿದ್ನ ಹೇಳ್ಬಿಟ್ಟೆ.
0: ಹೌದಾ, ಸರಿ ಸರಿ
1: ಮೇಡಮ್.
0: ಆಯ್ತು, ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ.
1: ಥ್ಯಾಂಕ್ ಯು ಮೇಡಮ್.
0: ನಮಸ್ಕಾರ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನೀವು ಕೇಳುತ್ತಿರುವಿರಿ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಮ್ಮ ಮುಂದಿನ ಕರೆ. ನಮಸ್ತೆ.
1: ಹಲೋ. ನಮಸ್ತೆ ಮೇಡಮ್.
0: ನೀವು ಯಾರು ಮಾತಾಡ್ತಿರೋದು?
1: ದಾವಣಗೆರೆ ಜಿಲ್ಲೆ ಹರಿಹರದಿಂದ.
0: ಯಾವ ಗೀತೆ ಬೇಕು ನಿಮ್ಗೆ?
1: ದೃಶ್ಯ ಮೇಡಮ್. ದೇವರೇ ಕೇಳುವಂತ ಇದ್ದಲ್ಲ ಆ ಗೀತೆಯಲ್ಲಿ.
0: ಆಯ್ತು, ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಮಳೆ ಇದೆಯಾ ನಿಮ್ ಕಡೆ?
1: ಬರ್ತಾ ಇದೆ.
0: ಯಾವ ಬೆಳೆ ಈ ಸಮಯದಲ್ಲಿ ನಿಮ್ಮಲ್ಲಿ?
1: ನಮಗೆ ಭತ್ತ ಮೇಡಮ್. ಭತ್ತ ಬಿಟ್ಟು ಬೇರೆ ಬೆಳೆ ಏನು ಬೆಳೆಯೋದಿಲ್ಲ.
0: ಭತ್ತಕ್ಕೆ ಈಗ ಶುರು ಮಾಡಿದ್ರಾ?
1: ಇಲ್ಲ ಮೇಡಮ್.
0: ಸರಿ, ನಿಮ್ಮ ಪ್ರಶ್ನೆ ಏನಂದ್ರೆ, ಪ್ರಸಿದ್ಧವಾದ ಒಂದು ಕೃತಿ ಇದೆ ಚೋಮನ ದುಡಿ, ಕೇಳಿರ್ಬೋದಲ್ಲ? ಇದನ್ನ ಬರೆದವ್ರು ಯಾರು ಗೊತ್ತಿಲ್ವಾ? ಡಾಕ್ಟರ್ ಕೆ ಶಿವರಾಮ್ ಕಾರಂತರು. ಸರಿ, ನಿಮ್ಮ ನೆಚ್ಚಿನ ಗೀತೆ ಯಾವುದು? ಸರಿ, ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ನಮಸ್ಕಾರ.
1: ಓಕೆ ಮೇಡಮ್. ನಮಸ್ತೆ.

0: ಕಾರ್ಯಕ್ರಮದ ಕೊನೆಯದಾಗಿ ಯಾರಿದ್ದಾರೆ ಅಂತ ನೋಡೋಣ. ನಮಸ್ತೆ.
1: ನಮಸ್ತೆ.
0: ಯಾರು ಮಾತಾಡ್ತಿರೋದು?
1: ಅಬೂಬಕರ್ ಪರಾಜ.
0: ಯಾವ ಗೀತೆ ಬೇಕು ನಿಮಗೆ?
1: ಹಿಂದಿನ ರಾಮಾಯಣದ ಶ್ರೀ ಬಾಲಸುಬ್ರಹ್ಮಣ್ಯ ವಾಣಿಜ್ಯ
0: ರಾಮಯ್ಯ. ನೆಟ್ವರ್ಕ್ ಸಮಸ್ಯೆ ಇದೆಯಾ ಅಂತ ನಿಮ್ಮಲ್ಲಿ? ಮಳೆ ಜೋರಿದ್ಯಾ?
1: ಕಡಿಮೆ ಇಲ್ಲಿ, ಮಳೆ ಕಡಿಮೆ, ಗಾಳಿ ಬರುತ್ತೆ.
0: ಆಯ್ತು.
1: ಈ ಹಾಡು ಶ್ರೀಧರ ಕೊಯಂಗಜ ಅವರಿಗೆ.
0: ಹ್ಮ್
1: ಹ್ಮ್. ಅದನಾಡು ಹೋಟೆಲ್ ಗಪ್ಪೂರಿಗೆ ಮತ್ತೆ ಇವರು ಅಯ್ಯಂಗರಿ ಕಮ್ಮವರಿಗೆ ಪಂದ್ರ.
0: ಹ್ಮ್ ಸರಿ. ನಿಮಗೊಂದು ಪ್ರಶ್ನೆ ಸುಲಭದ ಕೇಳ್ಬಿಡೋಣ ಅಂತ.
1: ಅದ್ರ ಹೇಳ್ತೀನಿ.
0: ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು?
1: ಅದು ಹುಲಿ.
0: ಹೌದು, ಸರಿಯಾದ ಉತ್ತರವನ್ನು ಹೇಳಿದಿರಿ. ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ನಮಸ್ಕಾರ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6 ಗಂಟೆ ಆಗಲಿದೆ. ಇನ್ನು ನಮ್ಮ ನಿಲಯದಿಂದ ಇಂದು ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. 6:30 ಅವಲೋಕನ ಬೆಂಗಳೂರು ಕೇಂದ್ರದಿಂದ. 6:50 ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮದಲ್ಲಿ ದಾಲ್ಚಿನ್ನಿ ಕೃಷಿ ಕುರಿತು ಡಾ ಬಿಆರ್ ಶರಣ್ಯ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಬಳಿಕ ಕೃಷಿ ಮಾಹಿತಿ. 7:20 ಸುದ್ದಿ ಜೊಂಪೆ. ಪ್ರಾಯೋಜಕರು ಎಸ್ಜಿಆರ್ಎಂಎಸ್ ಟ್ರಾವೆಲ್ಸ್, ಕುಶಾಲನಗರ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸೈನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಅರೆ ಭಾಷೆ ಐಸಿರಿ. ಹಿಂದಿನ ಕಾಲದಲ್ಲಿ ಚಾಂಪ ಚಾಮಿಯವ್ವ ಮತ್ತೆ ಅವರ ಬದುಕು ಕುರಿತು

ನಡುತ್ತಾರೆ ಕಾಳಿಯಂಡ ತಂಗಮ್ಮ ಅಪ್ಪಚ್ಚ. ಬಳಿಕ ಹರಿಸೇವೆ ಹಾಡು. ಸಿರಿಗಂಧ 8 ಗಂಟೆಗೆ, ಭಾವಗೀತೆಗಳು 9:15, ಹತ್ತು ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:30 ಗೀತ ಚಂದ್ರಿಕೆ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ನಾಳೆ ಬೆಳಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, ಚಿಂತನ 6:30, ರೈತರಿಗೆ ಸಲಹೆ 6:35, 6:45 ಬೆಂಗಳೂರು ಕೇಂದ್ರದಿಂದ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ.

ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ನಾಳೆ ಬೆಳಗ್ಗೆ 6:10 ಉದಯರಾಗ ಭಕ್ತಿಯುತಗಳ ಕಾರ್ಯಕ್ರಮ, ಚಿಂತನ 6:30, ರೈತರಿಗೆ ಸಲಹೆ 6:35, 6:45 ಬೆಂಗಳೂರು ಕೇಂದ್ರದಿಂದ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸೀತಾ ಜೊತೆ, ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಚಿತ್ರಗೀತೆಗಳು, ಕಗ್ಗದ ಸಿರಿ ಮಂಕುತಿಮ್ಮನ ಕಗ್ಗದ ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, ನಾಳೆ ಬೆಳಗ್ಗೆ 8:50. 9:30 ಚಿತ್ರಚಿತ್ತಾರ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ 10:00. 10:30 ಗಾನ ಭಜನ, ಗಾನಡಂಗೂರ 11:00. 12:05 ವನಿತ ವಿಹಾರದಲ್ಲಿ ಮಹಿಳಾ ವೇದಿಕೆ ನಾರ್ನಾಡ್ ಮದಗ ಅಮ್ಮುಂಚೆ ಉಡುಪಿ ಇಲ್ಲಿನ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಆರೋಗ್ಯ ಕಾರ್ಯಕ್ರಮ 12:35, ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ, ಈ ಕುರಿತು ಡಾ ಗಿರೀಶ್ ಮೂಡ್ ಅವರೊಂದಿಗಿನ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಾರ್ಯಕ್ರಮ 1:00 ಪ್ರಗತಿಪಥ, ಇದರಲ್ಲಿ ಪಿಎಂ ಸ್ವಾಸ್ಥ್ಯ ಸುರಕ್ಷಾ ಬೀಮಾ ಯೋಜನೆಯ ಕುರಿತು ಕೇಳಲಿದ್ದೀರಿ. ಪ್ರಚಲಿತ ವಿದ್ಯಮಾನದೊಂದಿಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ 1:30. ಇನ್ನು ನಾಳೆ ಸಂಜೆಯ ಕಾರ್ಯಕ್ರಮದಲ್ಲಿ 4:00 ಭಾವಗೀತೆಗಳು, 4:15 ಯುವವಾಣಿ, ಇದರಲ್ಲಿ ದಿಕ್ಸೂಚಿ ಉದ್ಯೋಗ ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮ, ಪ್ರಸ್ತುತಿ ಸಂತೋಷ್ ಕೆಎನ್. ನೆನಪುನ್ನಾದ 4:30, 5:00 ಹಿರಿಯ ಜೀವಗಳ ಭಾವ, ಇದರಲ್ಲಿ ನಿವೃತ್ತ ಉಪನ್ಯಾಸಕರು ಹಾಗೂ ಸಂಗೀತ ಮತ್ತು ಭರತನಾಟ್ಯ ಕಲಾವಿದರಾದ ಕುಶಾಲನಗರದ ಬಿಸಿ ಶಂಕರಯ್ಯ ಅವರೊಂದಿಗಿನ ಮಾತುಕತೆ, ಪ್ರಸ್ತುತಿ ಬಿಎಸ್ ರಫೀಕ್ ಅಹಮದ್, ನಿರ್ವಹಣೆ ಪಿಎಂ ಜಗದೀಶ್. ಚಿತ್ರಕಾವೇರಿ 5:30, 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ, 6:50 ಕೃಷಿರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 08272228. 7:20 ಸುದ್ದಿ ಜೊಂಪೆ, ಪ್ರಾಯೋಜಕರು ಎಸ್ಜಿಆರ್ಎಂಎಸ್ ಟ್ರಾವೆಲ್ಸ್ ಕುಶಾಲನಗರ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00 ಸಿರಿಗಂಧ ಬೆಂಗಳೂರು ಕೇಂದ್ರದಿಂದ, ಪ್ರಚಲಿತ ವಿದ್ಯಮಾನಗಳು 9:15. 9:30 ಕ್ರೀಡಾಲೋಕ, ಅಂತಾರಾಷ್ಟೀಯ ಕ್ರೀಡಾಪಟು ಮತ್ತು ಕುಸ್ತಿಪಟು ಬಿಎಂ ಶ್ರೀನಿವಾಸ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ 10:00, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಮೆಲೋಡಿ ಟೈಮ್ ಗೀತ ಚಂದ್ರಿಕೆ 10:30. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ, ಸಮಯ 6:05 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ಗೈನಕಾಲಜಿಸ್ಟ್ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಡಾಕ್ಟರ್, ಇಂಡಿಯನ್ ವುಮೆನ್ಸ್ ನಲ್ಲಿ ಕಾಮನ್ ಆಗಿ ಕಾಣಿಸೋ ಕ್ಯಾನ್ಸರ್ ಯಾವುದು ಡಾಕ್ಟರ್?
1: ಇಂಡಿಯನ್ ವುಮನ್ ನಲ್ಲಿ ಕಾಮನ್ ಕ್ಯಾನ್ಸರ್ಸ್ ಆರ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇಸ್ ಕ್ಯಾನ್ಸರ್ ಆಫ್ ದ ಸರ್ವಿಕ್ಸ್, ಗರ್ಭಕೋಶ ಬಾಯಿ. ಇದು ಕ್ಯಾನ್ಸರ್ ಬರುತ್ತೆ. ಇದು ಯೂಶ್ವಲಿ ಪ್ರೆಸೆಂಟೇಷನ್ ಅಲ್ಲಿ ಸಿಂಪ್ಟಮ್ಸ್ ಏನು ಇರಲ್ಲ. ಯೂಶ್ವಲಿ ಬರೀ ವೈಟ್ ಡಿಸ್ಚಾರ್ಜ್ ಬರೋದು, ವಾಸನೆ ಇರೋದು, ಬ್ಲಡ್ ಸ್ಟೇನ್ ಡಿಸ್ಚಾರ್ಜ್ ಬರೋದು, ಸೆಕ್ಷುಯಲ್ ಆಕ್ಟಿವಿಟಿ ಆದ್ಮೇಲೆ ಡಿಸ್ಚಾರ್ಜ್ ಅಥವಾ ಬ್ಲಡ್ ಸ್ಟೇನ್ ಡಿಸ್ಚಾರ್ಜ್ ಬರೋದು. ಇದನ್ನ ಸೀರಿಯಸ್ ಆಗಿ ತಗೊಂಡು ಬಂದು ಬೇಗ ತೋರಿಸಿದ್ರೆ ಯೂಶ್ವಲಿ ವಿ ಕ್ಯಾನ್ ಡಿಟೆಕ್ಟ್ ದಿಸ್ ಸರ್ವೈಕಲ್. ಎರಡನೇ ಕ್ಯಾನ್ಸರ್ ಇಸ್ ಬ್ರೆಸ್ಟ್ ಕ್ಯಾನ್ಸರ್, ವಿಚ್ ಇಸ್ ಯೂಶ್ವಲಿ ಪ್ರೆಸೆಂಟಿಂಗ್ ಅಟ್ ಅನ್ ಅರ್ಲಿ ಸ್ಟೇಜ್. ನಾವ್ ಡೇಸ್ ವಿ ಆರ್ ಸೀನ್ ಅಟ್ ದ ಏಜ್ ಆಫ್ 35-40, ದೋ ಇಟ್ ವಾಸ್ ಅರ್ಲಿಯರ್ ಇಟ್ ವಾಸ್ ಟು ಕಮ್ ಅರೌಂಡ್ ಏಜ್ ಆಫ್ 60 and 70. ಸೊ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ಅ ಸೆಕೆಂಡ್. ಥರ್ಡ್ ಇಸ್ ಸಿಎ ಓವರಿ, ಸೊ ಅಂಡಾಶಯದ ಕ್ಯಾನ್ಸರ್ ಇಸ್ ದ ಥರ್ಡ್ ಮೋಸ್ಟ್ ಕಾಮನ್.
0: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ದ ಲೈಫ್.
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
4: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
5: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ.
8: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
9: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
10: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
6: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
10: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
11: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಎಕ್ಸ್ಚೇಂಜ್ ಆಫರ್. ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಎಕ್ಸ್ಚೇಂಜ್ ಮಾಡಿ 10 ವಾರಂಟಿ ಇರುವ ಹೊಸ ಫರ್ನಿಚರ್ ಗಳನ್ನು ನಿಮ್ಮದಾಗಿಸಿ. 0% ಡೌನ್ ಪೇಮೆಂಟ್, 0% ಇಂಟ್ರೆಸ್ಟ್ ನಲ್ಲಿ ಲೋನ್ ಸೌಲಭ್ಯ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
12: ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತ್ರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್, ಇನ್ನತ್ತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಲಿಮಾಡ ಶರತ್ 8762050292.
13: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
14: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
15: ಇಲ್ಲ, ಏನಿದೆ ಅಂತದ್ದು?
14: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
15: ಹೌದಾ? ಇಲ್ಲಿ ಪೇಪರ್ ಕೂಡ.
16: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
14: ಹೌದು, 50 ft ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
15: ಅಪ್ಪಪ್ಪಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
14: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
15: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
14: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
15: 80% ಸಾಲ ಸೌಲಭ್ಯ ಸಿಗುತ್ತೆ.
14: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
15: 9900092
14: ಆರ್ 9606084066.
17: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
18: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
19: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ

0: ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
1: ಹಾಗಾದ್ರೆ ಇವತ್ತೇ ಹೋಗೋಣ. ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ. ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರತಿ ರಾಮದ್ 9844-8199.
2: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
3: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
4: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
5: ಇಮ್ಯಾನುವೆಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವೆಲ್ ಸಿಲ್ಕ್ಸ್ ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
9: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
7: ನಾನ್ ಡೌನ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
9: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
10: ಪುತ್ತೂರು ಮತ್ತು ಸುಳ್ಯದಲ್ಲಿ ಎಲ್ಲ ಮಾಡರ್ನ್ ಫೆಸಿಲಿಟಿ ಹಾಗೂ ವೈಫೈ ಯೊಂದಿಗೆ ಗರ್ಲ್ಸ್ ಪಿಜಿ ಲಭ್ಯವಿದೆ. ಮಾಹಿತಿಗೆ ಕಾಲ್ ಮಾಡಿ 7338591212.
11: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th year ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
12: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
13: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
14: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
13: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
15: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
11: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th year ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್.
16: ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಪೊನ್ನಂಪೇಟೆ, ಕೊಡಗಿನಲ್ಲಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್, ಸಿವಿಲ್ ಎಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ಜೊತೆಗೆ ಉತ್ತಮ ಸ್ಪೋರ್ಟ್ ಸೌಲಭ್ಯ ಕೂಡ. ಕರೆ ಮಾಡಿ 9611555457.
17: ಸುಳ್ಯದ KVG ITI ನಲ್ಲಿ 2026-27 ಸಾಲಿನ ಎಲೆಕ್ಟ್ರಾನಿಕ್, ಮೆಕ್ಯಾನಿಕ್, ಎಲೆಕ್ಟ್ರಿಷಿಯನ್ ಹಾಗೂ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾ ಅರ್ಹತೆ, SSLC ಪಾಸ್. ಮಾಹಿತಿಗಾಗಿ ಕರೆ ಮಾಡಲು ಮೊಬೈಲ್ ಸಂಖ್ಯೆ 7767-2402437.

0: ಪ್ರೇಮ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ಗ್ಲಾಸ್ ಡೈನಿಂಗ್ ಟೇಬಲ್ ವಿತ್ 6 ವುಡನ್ ಚೇರ್ ಕೇವಲ 16,990 ರೂಪಾಯಿಗೆ. ಕಾರ್ನರ್ ಸೋಫಾ ಸೆಟ್ ಖರೀದಿಸುವಾಗ ಕಾಫಿ ಟೇಬಲ್ ಫ್ರೀ, 0% ಡೌನ್ ಪೇಮೆಂಟ್, 0% ಇಂಟ್ರೆಸ್ಟ್ ನಲ್ಲಿ ಲೋನ್ ಫೆಸಿಲಿಟಿ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
1: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
2: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
1: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
3: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
1: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
4: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
1: ಹಾಗಾದ್ರೆ ಇವತ್ತೇ ಹೋಗೋಣ.
0: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
5: ಸಿನಿಮಾ ಪ್ರಿಯರೇ ಗಮನಿಸಿ, ಕುಶಾಲನಗರದಲ್ಲಿ ಅದ್ದೂರಿಯಾಗಿ ಚಾಲನೆಗೊಂಡಿರುವ TRC ಮಲ್ಟಿಪ್ಲೆಕ್ಸ್ ಥಿಯೇಟರ್ ನಲ್ಲಿ ನಿಮಗೋಸ್ಕರ ಪ್ರದರ್ಶನಗೊಳ್ಳುತ್ತಿದೆ ಹಲವು ಭಾಷಾ ಚಲನಚಿತ್ರಗಳು. 3 ಸ್ಕ್ರೀನ್ ನಲ್ಲಿ ಪ್ರದರ್ಶನಗೊಳ್ಳುತ್ತಿರುವ ನಿಮ್ಮ ಆಯ್ಕೆಯ ಚಲನಚಿತ್ರವನ್ನು ನಿಮ್ಮ ಕುಟುಂಬದೊಂದಿಗೆ, ಸ್ನೇಹಿತರೊಂದಿಗೆ ವೀಕ್ಷಿಸಲು ಬನ್ನಿ. ಸಿನಿಮಾಗಳ ವಿವರ ಹಾಗೂ ಸೀಟ್ ಬುಕ್ಕಿಂಗ್ ಆಗಿ ಬುಕ್ ಮೈ ಶೋ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಅಥವಾ ಕೌಂಟರ್ ನಲ್ಲೂ ವಿವರ ಪಡೆಯಿರಿ. TRC ಮಲ್ಟಿಪ್ಲೆಕ್ಸ್ ಥಿಯೇಟರ್, ಫಸ್ಟ್ ಫ್ಲೋರ್, ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಮೇಲೆ, BM ರೋಡ್, ಬೈಚನಹಳ್ಳಿ, ಕುಶಾಲನಗರ.
6: ಆಕಾಶವಾಣಿ ಮಡಿಕೇರಿ. ಈಗ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೋಲಾಟದ ಪದಗಳನ್ನು.

ಇದುವರೆಗೆ ಸೋಂಪಾ ನಾಯಕ್ ಮತ್ತು ತಂಡದವರಿಂದ ಕೋಲಾಟದ ಪದಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಆಗಲಿದೆ. ಇನ್ನು ಅವಲೋಕನ ಬೆಂಗಳೂರು ಕೇಂದ್ರದಿಂದ.

ಅವಲೋಕನ ವಿಷಯ ಸಹಕಾರದಿಂದ ಸಮೃದ್ಧಿ ಭಾರತದ ಸಹಕಾರ ಚಳವಳಿಯ 5 ವರ್ಷಗಳ ಸಬಲೀಕರಣ ಬರೆದವರು ಅಭಯ್ ದಾಮ್ಲೆ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ ಭಾರತದ ಸಹಕಾರ ಚಳವಳಿಯು ವಸುಧೈವ ಕುಟುಂಬಕಂ ಎಂಬ ತತ್ವದಲ್ಲಿ ಆಳವಾಗಿ ಬೇರೂರಿದೆ ಪ್ರತಿಯೊಬ್ಬರಿಗೂ ಸಮಾನ ಮಾಲೀಕತ್ವ ಪರಸ್ಪರ ಸಹಕಾರ ಮತ್ತು ಒಳಗೊಳ್ಳುವಿಕೆಯ ಅಭಿವೃದ್ಧಿಯನ್ನು ತಂದುಕೊಡುವಲ್ಲಿ ಸಹಕಾರ ಸಂಘಗಳು ದಶಕಗಳಿಂದ ಮಹತ್ತರ ಪಾತ್ರ ವಹಿಸುತ್ತಾ ಬಂದಿವೆ ಗ್ರಾಮೀಣ ಸಾಲ ಸೌಲಭ್ಯ ಹೈನುಗಾರಿಕೆ ಮೀನುಗಾರಿಕೆ ವಸತಿ ಹಾಗೂ ಮಾರುಕಟ್ಟೆ ಕ್ಷೇತ್ರಗಳಲ್ಲಿ ಕೋಟ್ಯಾಂತರ ಜನರಿಗೆ ಆರ್ಥಿಕ ಭದ್ರತೆ ಒದಗಿಸಿದ ಹೆಗ್ಗಳಿಕೆ ಈ ವಲಯಕ್ಕಿದೆ ದೇಶದ ಈ ಸಹಕಾರ ಸಾಮರ್ಥ್ಯಕ್ಕೆ ಹೊಸ ಚೈತನ್ಯ ತುಂಬಲು ಮತ್ತು ಭವಿಷ್ಯದ ಸವಾಲುಗಳಿಗೆ ಸಜ್ಜುಗೊಳಿಸಲು ಕೇಂದ್ರ ಸರ್ಕಾರವು 2021 ಜುಲೈ 6 ಪ್ರತ್ಯೇಕ ಸಹಕಾರ ಸಚಿವಾಲಯವನ್ನು ಸ್ಥಾಪಿಸಿತು ಸಹಕಾರದಿಂದ ಸಮೃದ್ಧಿ ಎಂಬ ದೂರದೃಷ್ಟಿಯೊಂದಿಗೆ ದೇಶದ ತಳಮಟ್ಟದ ಆರ್ಥಿಕತೆಯನ್ನು ಬಲಪಡಿಸಲು ಶ್ರಮಿಸುತ್ತಿರುವ ಈ ಸಚಿವಾಲಯ ಇದೀಗ 5 ವರ್ಷಗಳನ್ನು ಪೂರೈಸಿದೆ ಭಾರತ ವಿಶ್ವದಲ್ಲೇ ಅತಿದೊಡ್ಡ ಸಹಕಾರ ವ್ಯವಸ್ಥೆಯನ್ನು ಹೊಂದಿರುವ ಹೆಮ್ಮೆಯ ದೇಶವಾಗಿದೆ ಇಂದು ದೇಶದಲ್ಲಿ ಸುಮಾರು 8.5 ಲಕ್ಷಕ್ಕೂ ಹೆಚ್ಚು ನೋಂದಾಯಿತ ಸಹಕಾರ ಸಂಘಗಳಿದ್ದು ಇವುಗಳಲ್ಲಿ 6.6 ಲಕ್ಷಕ್ಕೂ ಅಧಿಕ ಸಂಘಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಗ್ರಾಮೀಣ ಭಾರತದ 98% ಭಾಗವನ್ನು ತಲುಪಿರುವ ಈ ಜಾಲ ಬರೋಬ್ಬರಿ 30ಕ್ಕೂ ಹೆಚ್ಚು ವಿಭಿನ್ನ ಕ್ಷೇತ್ರಗಳಲ್ಲಿ ವ್ಯಾಪಿಸಿದೆ ಇದರ ಅಡಿಯಲ್ಲಿ ಸುಮಾರು 32 ಕೋಟಿಗೂ ಹೆಚ್ಚು ಸದಸ್ಯರು ಪ್ರಯೋಜನ ಪಡೆಯುತ್ತಿರುವುದು ಸಹಕಾರ ವಲಯದ ಅಗಾಧ ವ್ಯಾಪ್ತಿಗೆ ಸಾಕ್ಷಿಯಾಗಿದೆ ರೈತರು ಕುಶಲಕರ್ಮಿಗಳು ಹಾಗೂ ಹೈನುಗಾರರನ್ನು ನೇರವಾಗಿ ಮಾರುಕಟ್ಟೆಯೊಂದಿಗೆ ಜೋಡಿಸುವಲ್ಲಿ ಈ ವ್ಯವಸ್ಥೆಯು ಯಶಸ್ವಿಯಾಗಿದೆ ಕಳೆದ 5 ವರ್ಷಗಳಲ್ಲಿ ಈ ಸಚಿವಾಲಯವು 152ಕ್ಕೂ ಹೆಚ್ಚು ಪ್ರಮುಖ ಸುಧಾರಣಾ ಕ್ರಮಗಳನ್ನು ಜಾರಿಗೆ ತಂದಿದೆ ಗ್ರಾಮೀಣ ಆರ್ಥಿಕತೆಯ ಬೆನ್ನೆಲುಬಾಗಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಕೇವಲ ಸಾಲ ನೀಡುವ ಸಂಸ್ಥೆಗಳನ್ನಾಗಿ ಉಳಿಸದೆ ಅವುಗಳನ್ನು ಬಹುಸೇವೆಯ ಗ್ರಾಮೀಣ ಆರ್ಥಿಕ ಕೇಂದ್ರಗಳನ್ನಾಗಿ ಪರಿವರ್ತಿಸಲಾಗುತ್ತಿದೆ ಈಗ ಇವು ರಸಗೊಬ್ಬರ ಮಾರಾಟ ಜನೌಷಧಿ ಕೇಂದ್ರಗಳು ಸಾಮೂಹಿಕ ಸೇವಾ ಕೇಂದ್ರಗಳು ಹಾಗೂ ಗ್ರಾಹಕ ಸೇವೆಗಳನ್ನು ಒದಗಿಸುತ್ತಿವೆ ನವದೆಹಲಿಯ ಭಾರತ್ ಮಂಟಪದಲ್ಲಿ ನಿನ್ನೆ ನಡೆದ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ ದೇಶದ 50,000 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಂದರೆ ಪ್ಯಾಕ್ಸ್ ಸಂಘಗಳನ್ನು ಇಪ್ಯಾಕ್ಸ್ ಆಗಿ ಡಿಜಿಟಲೀಕರಣಗೊಳಿಸುವ ಮಹತ್ವದ ಹೆಜ್ಜೆಯನ್ನು ಇಡಲಾಗಿದೆ ಈ ಡಿಜಿಟಲೀಕರಣದಿಂದಾಗಿ ಸಹಕಾರ ವಲಯದಲ್ಲಿ ಪಾರದರ್ಶಕತೆ ಹೆಚ್ಚಲಿದ್ದು ವ್ಯವಹಾರಗಳು ಮತ್ತಷ್ಟು ಸುಲಭವಾಗಲಿವೆ ತಂತ್ರಜ್ಞಾನದ ಅಳವಡಿಕೆಯಿಂದಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ದಕ್ಷತೆ ಹೆಚ್ಚುತ್ತಿದೆ ಈ ಯೋಜನೆಗಾಗಿ ಸರ್ಕಾರವು ಆರ್ಥಿಕ ವೆಚ್ಚವನ್ನು 2025 ವೇಳೆಗೆ ಸುಮಾರು 2,925 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಿದೆ 2027 ಮಾರ್ಚ್ 31 ಒಟ್ಟು 63,000 ಪ್ಯಾಕ್ಸ್ ಸಂಘಗಳನ್ನು ಸಂಪೂರ್ಣವಾಗಿ ಗಣಕೀಕರಣಗೊಳಿಸುವ ಗುರಿ ಹೊಂದಲಾಗಿದೆ ಈಗಾಗಲೇ 63,428 ಹೆಚ್ಚು ಸಂಘಗಳು ಇಆರ್ಪಿ ತಂತ್ರಾಂಶವನ್ನು ಬಳಸುತ್ತಿದ್ದು ಇದನ್ನು ದೇಶದ 14 ಭಾಷೆಗಳಲ್ಲಿ ಲಭ್ಯವಾಗುವಂತೆ ಮಾಡಲಾಗಿದೆ ಅಲ್ಲದೆ 42,700 ಹೆಚ್ಚು ಸಂಘಗಳಲ್ಲಿ ಆನ್ಲೈನ್ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ ಇದು ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನು ತಂದಿದೆ ಇದರ ಜೊತೆಗೆ ಕೃಷಿ ಉತ್ಪನ್ನಗಳ ವೈಜ್ಞಾನಿಕ ಸಂಗ್ರಹಣೆಗಾಗಿ ವಿಶ್ವದ ಅತಿದೊಡ್ಡ ವಿಕೇಂದ್ರೀಕೃತ ಧಾನ್ಯ ದಾಸ್ತಾನು ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದ್ದು 100 ಸಂಘಗಳಲ್ಲಿ ಈಗಾಗಲೇ ಆಧುನಿಕ ಗೋದಾಮುಗಳನ್ನು ನಿರ್ಮಿಸಲಾಗಿದೆ ಹೈನುಗಾರಿಕೆ ತಂತ್ರ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸಲು ಶ್ವೇತಕ್ರಾಂತಿ 2.0 ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದ್ದು 2028-2029 ವೇಳೆಗೆ ಹಾಲಿನ ಸಂಗ್ರಹಣೆಯನ್ನು 50% ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಇದಕ್ಕಾಗಿ ರಾಷ್ಟೀಯ ಡೈರಿ ಅಭಿವೃದ್ಧಿ ಮಂಡಳಿಯು ಹಾಲಿನ ಸಂಗ್ರಹಣೆ ಮತ್ತು ವಿತರಣೆಯ ಉಸ್ತುವಾರಿಗಾಗಿ ವಿಶೇಷ ಅಂತರ್ಜಾಲ ತಾಣವನ್ನು ಸಹ ಬಿಡುಗಡೆ ಮಾಡಿದೆ ರಫ್ತು ಸಾವಯವ ಉತ್ಪನ್ನಗಳು ಮತ್ತು ಗುಣಮಟ್ಟದ ಬಿತ್ತನೆ ಬೀಜಗಳ ಪೂರೈಕೆಗಾಗಿ 3 ಹೊಸ ರಾಷ್ಟೀಯ ಸಹಕಾರ ಸಂಸ್ಥೆಗಳನ್ನು ಸ್ಥಾಪಿಸಲಾಗಿದೆ ಈ ಸಂಸ್ಥೆಗಳು ಗ್ರಾಮೀಣ ಉತ್ಪನ್ನಗಳಿಗೆ ಜಾಗತಿಕ ಮಾರುಕಟ್ಟೆಯನ್ನು ಕಲ್ಪಿಸಿಕೊಡುತ್ತಿವೆ ನಗರ ಸಹಕಾರ ಬ್ಯಾಂಕುಗಳು ಆಧುನೀಕರಣಕ್ಕಾಗಿ ಸಹಕಾರ್ ಸಿಬಿಎಸ್ ಮತ್ತು ಗ್ರಾಹಕ ಸೇವೆಗಾಗಿ ಕೃತಕ ಬುದ್ದಿಮತ್ತೆ ಆಧಾರಿತ ಸಹಕಾರ ಸಹಯೋಗಿ ವೇದಿಕೆಗಳನ್ನು ಪರಿಚಯಿಸಲಾಗಿದೆ ಸಾರಿಗೆ ವಲಯದಲ್ಲೂ ಸಹಕಾರ ಮಾದರಿಯನ್ನು ತರಲಾಗಿದ್ದು ಭಾರತ್ ಟ್ಯಾಕ್ಸಿ ಚಾಲಕರ ಆರ್ಥಿಕ ಸಬಲೀಕರಣಕ್ಕೆ ನೆರವಾಗುತ್ತಿದೆ ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮವು ಕಳೆದ ಆರ್ಥಿಕ ವರ್ಷದಲ್ಲಿ 1.27 ಲಕ್ಷ ಕೋಟಿ ರೂಪಾಯಿಗಳನ್ನು ವಿತರಿಸುವ ಮೂಲಕ ಈ ವಲಯದ ಬೆಳವಣಿಗೆಗೆ ಪ್ರೇರಣೆಯಾಗಿದೆ ಒಟ್ಟಾರೆಯಾಗಿ ಹೇಳುವುದಾದರೆ ನವ ಭಾರತದ ನಿರ್ಮಾಣದಲ್ಲಿ ಮತ್ತು ಪ್ರತಿಯೊಬ್ಬ ನಾಗರಿಕನ ಒಳಗೊಳ್ಳುವಿಕೆಯ ವಿಕಾಸದಲ್ಲಿ ಸಹಕಾರ ವಲಯವು ಶಕ್ತಿಯುತ ಚಾಲಕ ಶಕ್ತಿಯಾಗಿ ಹೊರಹೊಮ್ಮಿದೆ ಗ್ರಾಮೀಣ ಭಾಗದ ಮಹಿಳೆಯರು ಮತ್ತು ರೈತರಿಗೆ ಸ್ವಾವಲಂಬನೆಯ ಹಾದಿ ತೋರಿಸುತ್ತಿರುವ ಈ ಚಳವಳಿಯು ಸಮೃದ್ಧ ಹಾಗೂ ಸದೃಢ ಭಾರತದ ಕನಸನ್ನು ನನಸು ಮಾಡುತ್ತಿದೆ
ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಅಭಯ್ ದಾಮ್ಲೆ, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ

0: ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮಡಿಕೇರಿ.
2: ಬಾಡಗರಕೇರಿ ಶ್ರೀ ಮೃತ್ಯುಂಜಯ ದೇವಸ್ಥಾನದ ನೂತನ ಗರ್ಭಗುಡಿಯಲ್ಲಿ ದೇವರ ಬಿಂಬ ಪುನಃ ಪ್ರತಿಷ್ಠೆ, ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಶ್ರೀ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಆರಂಭಗೊಂಡಿದ್ದು ಇದೇ 9ರ ಗುರುವಾರದವರೆಗೆ ನಡೆಯಲಿದೆ. ಆ ಪ್ರಯುಕ್ತ 8ರಂದು ನಾಳೆ ಬುಧವಾರ ಬೆಳಿಗ್ಗೆ ಅನುಜ್ಞಾ ಕಲಶಾಭಿಷೇಕ, ಸಂಹಾರ ತತ್ವ ಕಲಶ ಪೂಜೆ, ಶಯ್ಯ ಪೂಜೆ, ಕಲಶಾಭಿಷೇಕ, ಜೀವಕಲಶ ಪೂಜೆ, ಜೀವೋದ್ವಾಸನೆ, ಜೀವಕಲಶ ಶಯ್ಯಾಗಮನ ಶಯನ, ಸಂಜೆ 7 ಗಂಟೆಯಿಂದ ಧಾನ್ಯಾದಿವಾಸ, ಬ್ರಹ್ಮಕಲಶ ಪೂಜೆ, ಅಧಿವಾಸ ಹೋಮ, ಪರಿಕಲಶ ಪೂಜೆ, ಪ್ರಸಾದ ಅಧಿವಾಸ, ಕಲಶಾದಿವಾಸ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಬಾಡಗರಕೇರಿ ಶ್ರೀ ಮೃತ್ಯುಂಜಯ ದೇವಸ್ಥಾನದ ತಕ್ಕ ಮುಖ್ಯಸ್ಥರು, ಅಧ್ಯಕ್ಷರು, ಆಡಳಿತ ಮಂಡಳಿಯವರು ಹಾಗೂ ಊರಿನ ಸಮಸ್ತರು ಕೇಳಿಕೊಂಡಿದ್ದಾರೆ.
3: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
4: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
3: ಹಾಗಾದ್ರೆ ಇವತ್ತೇ ಹೋಗೋಣ.
5: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
6: ಬದಲಾಗಬೇಕು ಅಂದ್ರೆ 100% ನೀವು ಮೊದಲಿದ್ದಂಗೆ ಇರಕ್ ಆಗಲ್ಲ. ಬಿಕಾಸ್ ಆಲ್ರೆಡಿ ಯು ಆರ್ ಕಮಿಟೆಡ್. ಬದುಕ್ತಿರೋ ಅಂತ ಅಟ್ಮಾಸ್ಫಿಯರ್ ಪೊಲ್ಯೂಟೆಡ್, ಏರ್ ಪೊಲ್ಯೂಷನ್ ಆಲ್ರೆಡಿ ಇದೆ. ನಿಮ್ಮೆಲ್ಲ ಫುಡ್ ಅಲ್ಲೂ ಕೂಡ ಕೆಮಿಕಲ್ಸ್ ಪೊಲ್ಯೂಷನ್ ಆಗಿದೆ, ಅದನ್ನು ಕೂಡ ಅವಾಯ್ಡ್ ಮಾಡೋಕ್ಕಾಗಲ್ಲ. ಇದು ಅನಿವಾರ್ಯತೆ, ಇದನ್ನೇನು ಮಾಡೋಕ್ಕಾಗಲ್ಲ.
7: ಪ್ರೀತಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ಜುಲೈ 11ರ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಖ್ಯಾತ ಹೃದ್ರೋಗ ತಜ್ಞರಾದ ಕೇಶವಮೂರ್ತಿ ವಿ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಭಾಗ.
8: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
9: इससे बेहतर कुछ नहीं.
10: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ. अपने नजदीकी डाकघर से आज ही संपर्क करें या indiapost.gov.in पर लॉग ऑन करें.
11: ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
12: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
13: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
12: ಏನಾಯ್ತೆ ಸವಿ?
14: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ನ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡಿದೆ, ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
12: ಅಲ್ಲಿ ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೇ?
14: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
12: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
15: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
12: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
15: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
12: ಏಕೆಂದರೆ ನೀರು ಜೀವಜಲ. ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕೂಲಿ ಕಾರ್ಮಿಕರ ಗುಳೆ ತಪ್ಪಿಸಲು ಅಧಿಕಾರಿಗಳು ಕ್ರಮ ವಹಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಎಸ್ಐಆರ್ನಲ್ಲಿ ಅಕ್ರಮ ಆರೋಪ. ಮುಖ್ಯ ಚುನಾವಣಾ ಆಯುಕ್ತರಿಗೆ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ನಿಯೋಗ.

0: ದೂರು. ಗ್ಯಾರಂಟಿ ಯೋಜನೆಗಳಿಂದ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯ ಮಿತಿ ದಾಟಿದ ಕರ್ನಾಟಕ. ಮೈಸೂರಿನ ಮೇಲ್ಸೇತುವೆ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸುವಂತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ವಾರ್ತೆಗಳ ವಿವರ. ಅಧಿಕಾರಿಗಳು ಪ್ರಕೃತಿ ವಿಕೋಪವನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ ನೀಡಿದ್ದಾರೆ. ಕಲಬುರಗಿಯಲ್ಲಿಂದು ನಡೆದಂತಹ ಕಂದಾಯ ವಿಭಾಗದ ವಿವಿಧ ಇಲಾಖೆಗಳ ಹಾಗೂ ಪ್ರಕೃತಿ ವಿಕೋಪಗಳ ನಿರ್ವಹಣೆ ಕುರಿತ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಬರಗಾಲ ಎದುರಾಗುವ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದ ಜನರು ಉದ್ಯೋಗಕ್ಕಾಗಿ ಮಹಾನಗರಗಳಿಗೆ ಗುಡೆ ಹೋಗುವ ಪ್ರಮಾಣ ಹೆಚ್ಚಿದೆ. ಲಭ್ಯ ಅನುದಾನ ಮತ್ತು ಯೋಜನೆಗಳನ್ನು ಬಳಸಿಕೊಂಡು ಜನರಿಗೆ ತಮ್ಮ ಊರಿನಲ್ಲೇ ಉದ್ಯೋಗ ನೀಡಲು ಕ್ರಮ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕಲಬುರಗಿ ಕಂದಾಯ ಇಲಾಖೆಯ 26 ತಾಲೂಕುಗಳಲ್ಲಿ ಮಳೆ ಕೊರತೆಯಾಗಿದ್ದು 11 ತಾಲೂಕುಗಳಲ್ಲಿ ಅತಿ ಕಡಿಮೆ ಮಳೆಯಾಗಿದೆ. ಈವರೆಗೆ ಶೇಕಡಾ 38% ಪ್ರದೇಶಗಳಲ್ಲಿ ಮಾತ್ರ ಬೀಜ ಬಿತ್ತನೆಯಾಗಿದೆ. ಅಧಿಕಾರಿಗಳು ಈ ಕುರಿತು ಗಂಭೀರ ಚಿಂತನೆ ನಡೆಸಿ ಯೋಜನೆ ರೂಪಿಸಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರತಿ ತಾಲೂಕಿಗೆ ಒಬ್ಬರಂತೆ ಹಿರಿಯ ಕೆಎಎಸ್ ಅಧಿಕಾರಿಗಳನ್ನು ತಾಲೂಕು ಉಸ್ತುವಾರಿ ಅಧಿಕಾರಿಗಳೆಂದು ನೇಮಕ ಮಾಡಲಾಗಿದೆ. ಬರ ನಿರ್ವಹಣೆಗೆ ಅವರ ಸೇವೆಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಕಲಬುರಗಿ ಕಂದಾಯ ವಿಭಾಗದಲ್ಲಿ ಬಾಕಿ ಉಳಿದಿರುವಂತಹ 223,190 ಇ ಪೌತಿ ಪ್ರಕರಣಗಳನ್ನು ಕಾಲಮಿತಿಯ ಒಳಗೆ ಇತ್ಯರ್ಥಗೊಳಿಸುವಂತೆ ಪರಮೇಶ್ವರ್ ಸೂಚನೆ ನೀಡಿದ್ದಾರೆ. ವಿಜಯನಗರ, ಕಲಬುರಗಿ, ಬೀದರ್ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಇ ಪೌತಿ ಪ್ರಕರಣಗಳು ಬಾಕಿ ಉಳಿದಿದ್ದು ಆದ್ಯತೆಯ ಮೇರೆಗೆ 2 ತಿಂಗಳ ಒಳಗಾಗಿ ಪೂರ್ಣಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಅಕ್ರಮ ನಡೆಯುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ಮತ್ತು ಜೆಡಿಎಸ್ ನೇತೃತ್ವದ ಎನ್ಡಿಎ ನಿಯೋಗ ನವದೆಹಲಿಯಲ್ಲಿಂದು ಮುಖ್ಯ ಚುನಾವಣಾ ಆಯುಕ್ತರಿಗೆ ದೂರು ನೀಡಿದೆ. ಕೇಂದ್ರ ಸಚಿವರಾದಂತಹ ಎಚ್ಡಿ ಕುಮಾರಸ್ವಾಮಿ ಮತ್ತು ಪ್ರಹ್ಲಾದ್ ಜೋಶಿ ನೇತೃತ್ವದ ನಿಯೋಗ ದಾಖಲೆಗಳ ಸಮೇತ ಆಯೋಗಕ್ಕೆ ದೂರು ಸಲ್ಲಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಮತಪಟ್ಟಿ ಪರಿಷ್ಕರಣೆ ಮಾಡಬೇಕೆಂಬ ಬಗ್ಗೆ ಚುನಾವಣಾ ಆಯೋಗದ ನಿಯಮವಿದೆ. ಆದರೆ ರಾಜ್ಯದಲ್ಲಿ ಮಸೀದಿ, ದರ್ಗಾ, ಸಮುದಾಯ ಭವನಗಳಲ್ಲಿ ಕುರಿತು ಎಸ್ಐಆರ್ ಪ್ರಕ್ರಿಯೆ ಮಾಡಲಾಗುತ್ತಿದೆ ಎಂದು ಆರೋಪ ಮಾಡಿದ್ದಾರೆ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮಾತನಾಡಿ, ಕೇಂದ್ರ ಚುನಾವಣಾ ಆಯೋಗವು ರಾಜ್ಯಕ್ಕೆ ಈಗಾಗಲೇ ವೀಕ್ಷಕರನ್ನು ಕಳುಹಿಸಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮೇಲುಸ್ತುವಾರಿ ವಹಿಸಲು ಹೊರ ರಾಜ್ಯದ ದಕ್ಷ ಅಧಿಕಾರಿಯನ್ನು ನೇಮಕ ಮಾಡಲು ಕೋರಲಾಗಿದೆ ಎಂದು ಮಾಹಿತಿ ನೀಡಿದರು. ನಿಯೋಗದಲ್ಲಿ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಉಪನಾಯಕ ಅರವಿಂದ್ ಬೆಲ್ಲದ್, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಇದ್ದರು. ಕರ್ನಾಟಕ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯದ ಮಿತಿಯನ್ನು ದಾಟಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ರಾಜ್ಯದ ಉದ್ಯಮಿಗಳು, ರೈತರು, ಕಾರ್ಮಿಕರು, ಮಹಿಳೆಯರು ಮತ್ತು ಯುವಕರ ಸಾಮೂಹಿಕ ಪ್ರಯತ್ನಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಈ ಐತಿಹಾಸಿಕ ಸಾಧನೆಗೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಕಾರಣವಾಗಿದ್ದು, ಗ್ಯಾರಂಟಿ ಯೋಜನೆಗಳಿಂದ ಗೃಹ ಆದಾಯ ಹೆಚ್ಚಳವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜನರು ಅಭಿವೃದ್ಧಿ ಹೊಂದಿದಾಗ ಆರ್ಥಿಕತೆಯೂ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂಬುದನ್ನು ಕರ್ನಾಟಕ ತೋರಿಸಿಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಮೈಸೂರು ನಗರದಲ್ಲಿ ಪ್ರಗತಿಯಲ್ಲಿರುವಂತಹ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿಯನ್ನು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಕಾಮಗಾರಿಯ ಪ್ರಗತಿ, ಗುಣಮಟ್ಟ ಹಾಗೂ ಅನುಷ್ಠಾನದ ವಿವಿಧ ಅಂಶಗಳ ಕುರಿತು ಅಧಿಕಾರಿಗಳೊಂದಿಗೆ ಸಮಗ್ರ ಚರ್ಚೆ ನಡೆಸಿದ ಸಚಿವರು, ಕಾಮಗಾರಿಯನ್ನು ನಿಗದಿತ ಕಾಲಮಿತಿಯ ಒಳಗೆ ಉತ್ತಮ ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕಾಮಗಾರಿ ನಡೆಯುವ ಅವಧಿಯಲ್ಲಿ ಸುರಕ್ಷತೆ ಮತ್ತು ಸುಗಮ ಸಂಚಾರ ನಿರ್ವಹಣೆಗೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡು ಭಾಗಗಳಲ್ಲಿ ವ್ಯಾಪಕವಾಗಿ ಮಳೆ ಸುರಿಯುತ್ತಿದೆ. ಭಾರೀ ಮಳೆ ಜೊತೆ ಬೀಸಿದ ಗಾಳಿಗೆ ಹಲವೆಡೆ ಮನೆ ತೋಟಗಳಿಗೆ ಹಾನಿಯಾಗಿದೆ. ವಿದ್ಯುತ್ ಕಂಬಗಳು ಧರೆಗೆ ಉರುಳಿದ್ದು ವಿದ್ಯುತ್ ಪೂರೈಕೆ ಅಸ್ತವ್ಯಸ್ತವಾಗಿದೆ. ನಿರಂತರ ಮಳೆಯ ಪರಿಣಾಮ ವರದಾ ನದಿಯ ಒಳಹರಿವು ಹೆಚ್ಚಳವಾಗಿದೆ. ವರದಾ ನದಿ ಪ್ರವಾಹ ಸೃಷ್ಟಿಸುವ ಹಂತಕ್ಕೆ ಬಂದರೆ ಅದನ್ನು ಎದುರಿಸಲು ಕಂದಾಯ ಇಲಾಖೆ ಸಂಪೂರ್ಣ ಸಿದ್ದವಾಗಿದೆ. ಅಗತ್ಯವಿದ್ದಲ್ಲಿ ಮೊಗವಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ ಗಂಜಿ ಕೇಂದ್ರ ತೆರೆಯಲು ಸಿದ್ದತೆಯನ್ನು ಮಾಡಿಕೊಳ್ಳಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ದಕ್ಷಿಣ ಕನ್ನಡ, ಉಡುಪಿ, ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಕಡೆ ಧಾರಾಕಾರವಾಗಿ ಮಳೆಯಾಗುತ್ತಿದೆ. ಕಾವೇರಿ, ಲಕ್ಷ್ಮಣತೀರ್ಥ ನದಿಗಳಲ್ಲಿಯೂ ನೀರಿನ ಹರಿವು ಹೆಚ್ಚಾಗಿದೆ. ನದಿ ತೊರೆ ಜಲಧಾರೆಗಳ ಬಳಿ ಜನರು ತೆರಳದಂತೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಸೋಮವಾರಪೇಟೆ ತಾಲೂಕಿನ ಮಲ್ಲಳ್ಳಿ ಜಲಪಾತದಲ್ಲಿ ಸೆಲ್ಫಿ ತೆಗೆಯಲು ತೆರಳಿ ನದಿ ಮಧ್ಯೆಯ ಕಲ್ಲುಬಂಡೆಯಲ್ಲಿ ಸಿಲುಕಿದ್ದ ಆಂಧ್ರದ ಇಬ್ಬರು ಪ್ರವಾಸಿಗರನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಿಸಿದ್ದಾರೆ. ಮಡಿಕೇರಿ ಸರ್ಕಾರಿ ಬಸ್ ನಿಲ್ದಾಣದ ಬಳಿ ಇತ್ತೀಚೆಗಷ್ಟೇ ನಿರ್ಮಿಸಲಾಗಿದ್ದಂಥ 35 ಲಕ್ಷ ರೂಪಾಯಿ ವೆಚ್ಚದ ಪಾದಚಾರಿ ಮಾರ್ಗ ಮಳೆ ನೀರು ಹರಿದು ಸಂಪೂರ್ಣ ಕೊಚ್ಚಿಕೊಂಡು ಹೋಗಿದೆ. ಹಾರಂಗಿ ಜಲಾಶಯಕ್ಕೆ 1700 ಕ್ಯೂಸೆಕ್ ನೀರಿನ ಒಳಹರಿವಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದಾಗಿ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲು ಗುರುತಿಸಲಾದಂಥ 397 ಕಾಳಜಿ ಕೇಂದ್ರಗಳಲ್ಲಿ ಅಗತ್ಯ ಸೌಲಭ್ಯಗಳ ಕುರಿತು ಪರಿಶೀಲನೆ ನಡೆಸಬೇಕು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯಲ್ಲಿ ಮಾತನಾಡಿದ ಅವರು, ಕಳೆದ 3 ದಿನಗಳಿಂದ ನೆರೆಯ ಮಹಾರಾಷ್ಟ ಹಾಗೂ ಬೆಳಗಾವಿ ಜಿಲ್ಲೆಯ 9 ತಾಲೂಕುಗಳಲ್ಲಿ ವ್ಯಾಪಕ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ನದಿಪಾತ್ರದ ಗ್ರಾಮಗಳಲ್ಲಿ ಎದುರಾಗಬಹುದಾದಂತಹ ಸಂಭವನೀಯ ಪ್ರವಾಹ ಪರಿಸ್ಥಿತಿ ನಿರ್ವಹಣೆಗೆ ಅಧಿಕಾರಿಗಳು ಸನ್ನದ್ಧರಾಗಿ ಇರಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಎಸ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ತಂಡಗಳು ಪ್ರವಾಹ ಪರಿಸ್ಥಿತಿ ಎದುರಿಸಲು ಸದಾ ಸನ್ನದ್ಧರಾಗಿ ಇರಬೇಕು ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕಳೆದ ಹಲವು ದಿನಗಳಿಂದ ಉತ್ತಮ ಮಳೆಯಾಗಿದ್ದು, ಕರಾವಳಿ ಜಿಲ್ಲೆಗಳು ಹಾಗೂ ಮಲೆನಾಡು ಭಾಗದ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತಿದೆ. ಇಂದು ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಬೆಳಗಾವಿ ಜಿಲ್ಲೆಗಳ 1-2 ಕಡೆ ಭಾರೀ ಮಳೆಯಾಗುವ ಮುನ್ಸೂಚನೆ ಇದ್ದು, ಈ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇದೇ 9 ಮತ್ತು 10, ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ 9ರಂದು ಹಾಗೂ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ 8 ಹಾಗೂ 9ರಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ರಾಜ್ಯದ ವಿವಿಧೆಡೆ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಶಾಲಾ ಮಕ್ಕಳನ್ನು ಬಳಸಲಾಗಿದೆ ಎಂಬ ಆರೋಪ ಕುರಿತಂತೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತನಿಖೆಗೆ ಆದೇಶಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಲ್ಲಿ ಇದುವರೆಗೂ ಒಟ್ಟು 1,30,337 ಮತದಾರರಿದ್ದು 1,58,776 ಮಂದಿಯ ಮ್ಯಾಪಿಂಗ್ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈಗಾಗಲೇ ಶೇಕಡ 91.9 ಮತದಾರರ ಮ್ಯಾಪಿಂಗ್ ಕಾರ್ಯ ಮುಗಿದಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಗಳು ಬಿರುಸಿನಿಂದ ಸಾಗುತ್ತಿದ್ದು, ಮತದಾರರಿಗೆ ಜಾಗೃತಿ ಮೂಡಿಸುವ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯು ಪ್ರಾರಂಭವಾಗಿದ್ದು, 36,979 ಗಣತಿ ನಮೂನೆ ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆದೇಶದ ಮೇರೆಗೆ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತಂತೆ ಇಂದು ಮೈಸೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿತು. ಸಭೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಬೆಳಗುಳಿ ಗ್ರಾಮದಲ್ಲಿ ಕಾಫಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಂತಹ ಕಾರ್ಮಿಕ ಮಹಿಳೆ ಮೇಲೆ ಕಾಡು ಕೋಣ ದಾಳಿ ನಡೆಸಿದ್ದು ಮಹಿಳೆ ಮೃತಪಟ್ಟಿದ್ದಾರೆ. ತೀವ್ರವಾಗಿ ಗಾಯಗೊಂಡ ಮಹಿಳೆಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ಎಂದು ಕಳಸಾ ಠಾಣೆ ಪೊಲೀಸರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೂಲಿ ಕಾರ್ಮಿಕರ ಗುಳೆ ತಪ್ಪಿಸಲು ಅಧಿಕಾರಿಗಳು ಕ್ರಮ ವಹಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಎಸ್ಐಆರ್ನಲ್ಲಿ ಅಕ್ರಮ ಆರೋಪ. ಮುಖ್ಯ ಚುನಾವಣಾ ಆಯುಕ್ತರಿಗೆ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ನಿಯೋಗ ದೂರು. ಗ್ಯಾರಂಟಿ ಯೋಜನೆಗಳಿಂದ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯ ಮಿತಿ ದಾಟಿದ ಕರ್ನಾಟಕ. ಮೈಸೂರಿನ ಮೇಲ್ಸೇತುವೆ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸುವಂತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ರಾಜ್ಯದ ಹಲವೆಡೆ ಇಂದು ಭಾರಿ ಮಳೆ ಸಾಧ್ಯತೆ. ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮಡಿಕೇರಿ. ರೈತರಿಗೆ ಸಲಹೆ. ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
3: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
2: ಅದು ಹೇಗೆ?
3: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1800-1551 ಕರೆ ಮಾಡಿ.
4: ಇದು ಯಾರ ನಂಬರ್ ಅಣ್ಣ?
3: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
2: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
3: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ.
4: ಆದ್ರಣ್ಣ, ಬಹಳ ತಿನ್ವರ್ಗ್ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
3: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
5: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ದಾಲ್ಚಿನ್ನಿ ಕೃಷಿ ಕುರಿತು ಡಾಕ್ಟರ್ ಬಿಆರ್ ಶರಣ್ಯ ಅವರೊಂದಿಗಿನ ಸಂದರ್ಶನ, ಬಳಿಕ ಕೃಷಿ ಮಾಹಿತಿ.
6: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಮುಖ ಮಸಾಲೆ ಬೆಳೆ ಅಥವಾ ಸಾಂಬಾರ ಬೆಳೆಯಾದಂಥ ದಾಲ್ಚಿನ್ನಿ ಕೃಷಿ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿರುವಂತಹ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ತೋಟಗಾರಿಕೆ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಶರಣ್ಯ ಬಿಆರ್ ಅವರು. ನಮಸ್ಕಾರ ಡಾಕ್ಟರ್ ಶರಣ್ಯ ಅವರೇ.
7: ನಮಸ್ಕಾರ.
6: ಈಗ ಮೊದಲಿಗೆ ಈ ದಾಲ್ಚಿನ್ನಿ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಈಗ ಮೊದಲಿಗೆ ಡಾಕ್ಟರ್ ಶರಣ್ಯ ಅವರೇ, ಈ ದಾಲ್ಚಿನ್ನಿ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ?
7: ಸರಿ, ದಾಲ್ಚಿನ್ನಿ ಒಂದು ಪ್ರಮುಖ ಸಾಂಬಾರು ಬೆಳೆಗಳಲ್ಲಿ ದಾಲ್ಚಿನ್ನಿ ಕೂಡ ಒಂದು. ಈ ಬೆಳೆಯನ್ನ ನಾವು ಸರ್ವ ಋತುವಿನಲ್ಲಿಯೂ ಸಿಹಿ ಮತ್ತು ಖಾರದ ಪದಾರ್ಥಗಳನ್ನ ಸಿದ್ಧಪಡಿಸುವುದಕ್ಕೋಸ್ಕರ ಬಹಳಷ್ಟು ವರ್ಷಗಳಿಂದ ಉಪಯೋಗಿಸಿಕೊಂಡು ಬಂದಿರುವಂತಹ ಬೆಳೆ. ಇದು ಸುಗಂಧದಿಂದಲೇ ಮನಸೆಳೆಯುವಂತಹ ದಾಲ್ಚಿನ್ನಿ ಬೆಳೆ ಅಡುಗೆಗೆ ಮಾತ್ರ ಅಲ್ಲದೆ ರೈತರಿಗೂ ಸಹ ಇದೊಂದು ಚಿನ್ನದ ಬೆಳೆ. ಇದರ ಸುವಾಸನೆ, ಔಷಧೀಯ ಗುಣ ಹಾಗೂ ಉತ್ತಮ ಮಾರುಕಟ್ಟೆ ಮೌಲ್ಯ ಈ ಬೆಳೆಯನ್ನ ವಾಣಿಜ್ಯ ಬೆಳೆಯಾಗಿ ಹೊರಹೊಮ್ಮುವಂತೆ ಮಾಡಿದೆ. ಈ ಬೆಳೆಯನ್ನ ಸಾಕಷ್ಟು ನಾವು ನೋಡೋದಾದ್ರೆ ಶ್ರೀಲಂಕಾ ದೇಶದಲ್ಲಿ ಜಾಸ್ತಿಯಾಗಿ ಬೆಳೆಯಲಾಗುತ್ತೆ. ಹಾಗೆ ನಮ್ಮ ಭಾರತದಲ್ಲಿ ಕೇರಳ, ಕರ್ನಾಟಕ, ಆಂಧ್ರಪ್ರದೇಶ ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ಈ ಬೆಳೆಯನ್ನ ಬೆಳೆಯಲಾಗುತ್ತೆ. ಅದೇ ನಮ್ಮ ಕರ್ನಾಟಕದಲ್ಲಿ ಕರಾವಳಿ ಮತ್ತು ಘಟ್ಟ ಪ್ರದೇಶಗಳಲ್ಲಿ ಅಡಿಕೆ ಮತ್ತು ತೆಂಗಿನ ಜೊತೆ ಅಂತರ ಬೆಳೆಯಾಗಿ ನಾವು ಈ ಬೆಳೆಯನ್ನ ನೋಡಬಹುದು. ಇದರಲ್ಲಿ ಎಲೆ ಮತ್ತು ತೊಗಟೆ ಎರಡನ್ನೂ ಸಹ ನಾವು ಮಸಾಲೆಯಾಗಿ ಬಳಸ್ಕೊಳ್ಳಲಾಗುತ್ತೆ. ಹಾಗೆ ಇದರಲ್ಲಿ ಔಷಧೀಯ ಗುಣ ಕೂಡ ಇದೆ. ಇದು ಮಧುಮೇಹ ಆಗಿರ್ಬೋದು, ಹಲ್ಲು ನೋವು, ಶೀತ, ಜ್ವರ, ಕೆಮ್ಮು ಬಂದಂತಹ ಸಂದರ್ಭದಲ್ಲಿ ಈ ಚಕ್ಕೆ ಪುಡಿಯನ್ನ ಜೇನುತುಪ್ಪದೊಂದಿಗೆ ಸೇವಿಸುವಂತಹ ಪದ್ಧತಿ ಕೂಡ ಇದೆ. ಇದು ಲೊರೇಸಿ ಎಂಬ ಕುಟುಂಬಕ್ಕೆ ಸೇರಿರುವಂತಹ ಬೆಳೆಯಾಗಿದ್ದು ಇದು ಮೂಲತಃ ಬಂದಿರುವಂತದ್ದು ಶ್ರೀಲಂಕಾ ದೇಶದಿಂದ ಸರ್.
6: ಇನ್ನ ಈ ದಾಲ್ಚಿನ್ನಿ ಬೆಳೆನಲ್ಲಿ ಏನಾದರೂ ಪ್ರಭೇದಗಳು ಇದಾವ? ಒಂದ್ ವೇಳೆ ಇದ್ರೆ ಅವುಗಳಲ್ಲಿರುವಂತಹ ವ್ಯತ್ಯಾಸದ ಬಗ್ಗೆ ಪರಿಚಯ ಮಾಡಿಕೊಡ್ತೀರಾ?
7: ಹೌದು, ನಾವು ಈ ಅಂಗಡಿ ದಾಲ್ಚಿನ್ನಿ ತಗೊಳ್ಳೋಕೆ ಹೋದಂತ ಸಂದರ್ಭದಲ್ಲಿ ನಮ್ಗೆ ಕೂಡ ನೈಜವಾದ ದಾಲ್ಚಿನ್ನಿ ಯಾವ್ದು ಯಾವ್ದು ಅಲ್ಲ ಅಂತ ಹೇಳೋದು ನಮಗೂ ಕೂಡ ಕಂಡುಹಿಡಿಯೋದಕ್ಕೆ ಬಹಳ ಕಷ್ಟ ಆಗತ್ತೆ. ಇದನ್ನ ಆದ್ರಿಂದ ರೈತರು

0: ಮತ್ತೆ ಗ್ರಾಹಕರು ಇದರ ಬಗ್ಗೆ ತಿಳ್ಕೊಳ್ಬೇಕಾಗಿರೋದು ಬಹಳ ಮುಖ್ಯ ಆಗಿದೆ. ಇದರಲ್ಲಿ ಪ್ರಮುಖವಾಗಿ ನಾವು ಎರಡು ಪ್ರಭೇದಗಳನ್ನ ನೋಡಬಹುದು, ಒಂದು ಸಿನಮೋನ್ ವ್ಯಾರಮ್ ಹಾಗೂ ಇನ್ನೊಂದು ಸಿನಮೋನ್ ಕ್ಯಾಶಿಯ. ಇದರ ಮಧ್ಯೆ ಇರುವಂತಹ ವ್ಯತ್ಯಾಸಗಳೇನು ಅಂತ ಅಂದ್ರೆ, ಈ ಸಿನಮೋನ್ ವ್ಯಾರಮ್ ಅಂತ ಹೇಳೋದು ಇದು ನೈಜವಾದ ದಾಲ್ಚಿನಿ, ಯಾವಾಗ್ಲೂ ಸಿಹಿಯಾಗಿರುತ್ತೆ, ಮೃದುವಾದ ತೊಗಟೆ, ಹಾಗೆ ತೆಳುವಾದ ಕಂದು ಬಣ್ಣ, ಅಧಿಕ ಬೆಲೆ, ಹಾಗೆ ಕಡಿಮೆ ತೈಲದ ಅಂಶ ಇರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ಇದರ ಸೇವನೆ ಒಳ್ಳೆಯದು, ಹಾಗೆ ಎಲೆಯಲ್ಲಿ ಯೂಜಿನಾಲ್ ಎಂಬ ಅಂಶ ಕೂಡ ಇರುತ್ತೆ. ಅದನ್ನ ನಾವು ನೈಜ ದಾಲ್ಚಿನಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಹಾಗೆ ಕ್ಯಾಶಿಯ ಅಂತ ಬಂದ್ರೆ ಇದ್ರ ಚಕ್ಕೆ ಸ್ವಲ್ಪ ಖಾರವಾಗಿರುತ್ತೆ, ದಪ್ಪವಾದ ತೊಗಟೆ, ಗಾಢವಾದ ಕಂದು ಬಣ್ಣ, ಕಡಿಮೆ ಬೆಲೆ ಹಾಗೂ ಅಧಿಕ ತೈಲದ ಅಂಶ ಇರುತ್ತೆ. ಹಾಗೆ ಎಲೆಯಲ್ಲಿರುವಂತಹ ಅಂಶ ಬಂದ್ಬಿಟ್ಟು ಸಿನಮಾಲ್ಡಿಹೈಡ್ ಅಂತ. ಆದ್ರಿಂದ ನಾವು ಯಾವಾಗ್ಲೂ ನೈಜವಾದ ದಾಲ್ಚಿನಿ, ಯಾವುದು ತೆಳುವಾದ ತೊಗಟೆ ಹಾಗೂ ತೆಳುವಾದ ಕಂದು ಬಣ್ಣ ಇರುತ್ತೋ ಅಂಥದ್ದನ್ನ ನಾವು ಅಂಗಡಿಗಳಲ್ಲಿ ತೆಗೆದುಕೊಳ್ಬೇಕಾಗತ್ತೆ.
1: ಈ ದಾಲ್ಚಿನ್ನಿ ಬೆಳೆಯ ವಿಸ್ತೀರ್ಣ ಎಷ್ಟು ಮಟ್ಟಿಗಿದೆ, ಇದರ ಉತ್ಪಾದನೆ, ಉತ್ಪಾದಕತೆ, ಮತ್ತೆ ಇದರ ಒಂದು ಆರ್ಥಿಕತೆ ಅಂದ್ರೆ ಆಮದು ರಫ್ತು, ಈ ಎಲ್ಲ ವಿಚಾರಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ?
0: ಇದನ್ನ ನಮ್ಮ ದೇಶದಲ್ಲಿ 1400 ಹೆಕ್ಟೇರ್ ಪ್ರದೇಶದಲ್ಲಿ ಪ್ರಸ್ತುತವಾಗಿ ಬೆಳೀತಾ ಇದ್ದೀವಿ. ಹಾಗೆ ಇವಾಗ ಉತ್ಪಾದನೆಗೆ ಬಂದ್ರೆ 1,500 metric tons ಅಷ್ಟು ಉತ್ಪಾದನೆ, ಹಾಗೆ 2.5 tons ಅಷ್ಟು ಉತ್ಪಾದಕತೆ ಇರುತ್ತೆ. ಅದೇ ನಾವು ರಫ್ತು ಮತ್ತೆ ಆಮದಿನ ವಿಚಾರಕ್ಕೆ ಬಂದ್ರೆ ನಾವು ಕೇವಲ $14.5 million ಮೌಲ್ಯದ ದಾಲ್ಚಿನಿಯನ್ನ ನಾವು ರಫ್ತು ಮಾಡ್ತಾ ಇದ್ವಿ ಬೇರೆ ದೇಶಕ್ಕೆ. ಅದರ ಬದಲಾಗಿ ನಾವು $85.6 million ಮೌಲ್ಯದ ಈ ದಾಲ್ಚಿನಿಯನ್ನ ವಿಯೆಟ್ನಾಂ, ಇಂಡೋನೇಷ್ಯಾ, ಚೀನಾ ಹಾಗೆ ಶ್ರೀಲಂಕಾ ದೇಶದಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ. ಆದ್ರಿಂದ ಉತ್ಪಾದನೆಯನ್ನ ಜಾಸ್ತಿ ಮಾಡೋದು ಬಹಳ ಮುಖ್ಯ ಆಗಿದೆ. ಅದಕ್ಕೋಸ್ಕರ ವೈಜ್ಞಾನಿಕವಾದ ರೀತಿ ಬೇಸಾಯ ಕ್ರಮಗಳನ್ನ ನಾವು ಅಳವಡಿಸಿಕೊಂಡು ಖಂಡಿತವಾಗ್ಲೂ ನಾವು ಉತ್ಪಾದನೆಯನ್ನ ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ.
1: ಈ ದಾಲ್ಚಿನ್ನಿ ಬೆಳೆಯನ್ನ ಬೆಳೆಯೋದಕ್ಕೆ ಮಣ್ಣು ಹೇಗಿರ್ಬೇಕಾಗತ್ತೆ, ಹವಾಗುಣ ಹೇಗಿರ್ಬೇಕಾಗತ್ತೆ ಅಂತೀರಾ?
0: ಅದನ್ನ ಬೇರೆ ಬೇರೆ ರೀತಿಯ ಮಣ್ಣಿನಲ್ಲಿ ನಾವು ಬೆಳಿಬಹುದು. ಆದ್ರೆ ಯಾವಾಗ್ಲೂ ಸಾವಯುಕ್ತವಾದ ಆಳವಾದ ಮರಳುಗೋಡು ಮಣ್ಣು ಈ ಬೆಳೆಯನ್ನ ಬೆಳೆಯೋದಕ್ಕೆ ಹೆಚ್ಚು ಸೂಕ್ತ. ಹಾಗೆ ಯಾವ ಪ್ರದೇಶ ಸಮುದ್ರ ಮಟ್ಟದಿಂದ 1,000 meters ಎತ್ತರ ಇರುತ್ತೆ, ಹಾಗೆ ಎಲ್ಲಿ 1,500 to 3,000 millimeters ಮಳೆ ಬರುತ್ತೋ ಅಂತ ಪ್ರದೇಶಗಳು ಇದಕ್ಕೆ ಜಾಸ್ತಿ ಸೂಕ್ತ. ಆದ್ರೂ ಮಳೆಯಾಶ್ರಿತ ಪ್ರದೇಶ ಹಾಗೂ ಖುಷಿ ಜಮೀನಿನಲ್ಲೂ ಕೂಡ ಈ ಬೆಳೆಯನ್ನ ನಾವು ಬೆಳೆಯೋದಕ್ಕೆ ಸಾಧ್ಯತೆ ಇರುತ್ತೆ.
1: ಅಂದ್ರೆ ಎಲ್ಲೆಲ್ಲಿ ನೀರಿನ ಆಶ್ರಯ ಇರುತ್ತೆ ಅಂತ ಕಡೆ ಬೆಳಿಬಹುದು?
0: ಹೌದು, ಖಂಡಿತವಾಗೂ ಬೆಳಿಬಹುದು. ಆದ್ರೆ ಪ್ರಮುಖವಾಗಿ ಇದರ ಪ್ರಾರಂಭಿಕ ಹಂತದಲ್ಲಿ ನೀರು ಕೊಡೋದು ಬಹಳ ಮುಖ್ಯ ಆಗಿರುತ್ತೆ. ಯಾಕೆಂದ್ರೆ ಇದು ಕೊಯ್ಲು ಅಥವಾ ಕಟಾವಿಗೆ ಬರುವಂತದ್ದೇ 3-4 years ತಗೊಳತ್ತೆ. ಆದ್ರಿಂದ ಗಿಡನ ಉಳಿಸ್ಕೊಳ್ಬೇಕು ಅಂತ ಅಂದ್ರೆ ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ನೀರು ಬೇಕಾಗತ್ತೆ.
1: ಇನ್ನ ಈ ದಾಲ್ಚಿನ್ನಿ ಬೆಳೆಯಲ್ಲಿ ಇರುವಂತ ತಳಿಗಳು ಯಾವ್ಯಾವು ಅಂತೀರಿ?
0: ಇದರಲ್ಲಿ ಪ್ರಮುಖವಾಗಿ ಇವಾಗ 5-6 ತಳಿಗಳು ಬಹಳಷ್ಟು ಜನ ಇವಾಗ ಬೆಳೀತಾ ಇರುವಂತ ತಳಿಗಳು ಅಂದ್ರೆ YCD1, ನವ್ಯಶ್ರೀ, ನಿತ್ಯಶ್ರೀ, ಸುಗಂಧಿನಿ ಮತ್ತೆ ಕೊಂಕಣ್ ತಿಜ್ಜು. ಇದರಲ್ಲಿ ಬೇರೆ ಬೇರೆ ರೀತಿಯ ತಳಿಗಳ ಮೇಲೆ ನಾವು ಯಾವ ಪ್ರದೇಶಕ್ಕೆ ಸೂಕ್ತ ಆಗುತ್ತೋ ಆ ಪ್ರದೇಶಕ್ಕೆ ಅನುಗುಣವಾಗಿ ಈ ತಳಿಗಳನ್ನ ನಾಟಿ ಮಾಡಿದಲ್ಲಿ ಖಂಡಿತವಾಗ್ಲೂ ಆದಾಯವನ್ನ ಪಡ್ಕೋಬಹುದು.
1: ಇನ್ನ ಈ ದಾಲ್ಚಿನ್ನಿ ಬೆಳೆಯಲ್ಲಿ ಸಸ್ಯಾಭಿವೃದ್ಧಿಯನ್ನ ಹೇಗ್ ಮಾಡ್ಕೋಬಹುದು ಅಂತೀರಿ?
0: ಸಸ್ಯಾಭಿವೃದ್ಧಿ ಅಂತ ಬಂದ್ರೆ ಇದನ್ನ 3 ರೀತಿ ನಾವು ಸಸ್ಯಾಭಿವೃದ್ಧಿಯನ್ನ ಮಾಡ್ಕೋಬಹುದು. ಒಂದು ಬೀಜದಿಂದ, ಮತ್ತೆ ಇನ್ನೊಂದು ಗೂಟಿ ಅಥವಾ ಏರ್ ಲೇಯರಿಂಗ್ ಅಂತ ಏನ್ ಹೇಳ್ತೀವಿ ಅದರಿಂದ, ಹಾಗೆ ಕಾಂಡದ ತುಂಡುಗಳು ಅಥವಾ ಕಟಿಂಗ್ಸ್ ಅಂತ ಏನ್ ಹೇಳ್ತೀವಿ ಅದರಿಂದ ಕೂಡ ಸಸ್ಯಾಭಿವೃದ್ಧಿ ಮಾಡಬಹುದು. ಬಟ್ ಸಾಮಾನ್ಯವಾಗಿ ಬೀಜದಿಂದನೇ ಸಸ್ಯಾಭಿವೃದ್ಧಿ ಮಾಡ್ಕೊಳ್ಳುವಂತಹದ್ದು ಜಾಸ್ತಿ. ಇದರಲ್ಲಿ ಯಾವಾಗ್ಲೂ ಚೆನ್ನಾಗಿ ಮಾಗಿರುವಂತ ಹಣ್ಣು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದರ ಹಣ್ಣು ಮತ್ತೆ ಬೀಜನ ನಾವು ಸೆಪರೇಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನರ್ಸರಿಯಲ್ಲಿ ಯಾವಾಗ ನಾವು ಬೀಜವನ್ನ ಕಲೆಕ್ಟ್ ಮಾಡ್ಕೊಳ್ತೀವೋ ಇಮಿಡಿಯೇಟ್ ಆಗಿ ನಾವು ಬಿತ್ತನೆಯನ್ನ ಮಾಡಬೇಕು. ಬಿತ್ತನೆ ಮಾಡಿ 1-20 days ಬೀಜ ಮೊಳಕೆ ಒಡೆಯುತ್ತೆ. ಹಾಗೆ ಈ ಗೂಟಿ ಅಥವಾ ಏರ್ ಲೇಯರಿಂಗ್ ಅಂತ ಬಂದ್ರೆ ತಾಯಿ ಗಿಡದಲ್ಲಿ ಒಂದು ಪೆನ್ಸಿಲ್ ಗಾತ್ರದ ಕೊಂಬೆಯನ್ನ ಆಯ್ಕೆ ಮಾಡಿಕೊಂಡು ಆ ಕೊಂಬೆಯ ಮಧ್ಯಭಾಗದಲ್ಲಿ 3-4 centimeters ಅಷ್ಟು ತೊಗಟೆಯನ್ನ ವೃತ್ತಾಕಾರವಾಗಿ ತೆಗೆದು ಅದಕ್ಕೆ ನಾವು IBA ಅಥವಾ ರೂಟಿಂಗ್ ಹಾರ್ಮೋನ್ ಅನ್ನ ಹಚ್ಚಬೇಕಾಗತ್ತೆ. ಕನ್ಸರ್ವೇಷನ್ ಮಾಡೋದಕ್ಕೋಸ್ಕರ ಅಲ್ಲಿ ಕೋಕೋಪೀಟ್ ಅಥವಾ ಸ್ಪ್ಯಾಗ್ನೋ ಮಾಸ್ ನ ಹಾಕಿ ಪಾಲಿಥೀನ್ ಶೀಟ್ ನಿಂದ ಕಟ್ಟಬೇಕು. ಅದಾಗಿ 1.5-2 weeks ಚೆನ್ನಾಗಿ ಬೇರ್ ಬರುತ್ತೆ. ಆಮೇಲೆ ನಾವು ಅದನ್ನ ತಾಯಿ ಗಿಡದಿಂದ ಸೆಪರೇಟ್ ಮಾಡಿ ಪಾಲಿಬ್ಯಾಗ್ ಗಳಲ್ಲಿ ಹಾಕಬಹುದು. ಇಲ್ಲ ಅಂತ ಅಂದ್ರೆ ನಾವು ಕಟಿಂಗ್ಸ್ ಕೂಡ ಮಾಡ್ಕೋಬಹುದು. 10-15 ಉದ್ದದ ಕಡ್ಡಿಗಳನ್ನ ತಗೊಂಡು ಅದ್ರಲ್ಲಿ 2-3 ಇರಬೇಕಾಗತ್ತೆ. ಅದನ್ನ ಕೂಡ ನಾಟಿ ಮಾಡಿದಲ್ಲಿ 45-60 days ಬೇರ್ ಬಿಡುತ್ತೆ. ಯಾವಾಗ್ಲೂ ಮುಖ್ಯ ಭೂಮಿಯಲ್ಲಿ ನಾಟಿ

0: ಬೇಕಾದ್ರೆ ಸಸಿಗಳ ವಯಸ್ಸು 12 ರಿಂದ 15 ತಿಂಗಳು ಇರಬೇಕಾಗುತ್ತೆ ಸರ್.
1: ಅಂದ್ರೆ ಕನಿಷ್ಠ 1 ವರ್ಷ ಆಗಿರಲೇಬೇಕು.
0: ಹೌದು, 1 ರಿಂದ 1.5 ವರ್ಷದ ಸಸಿಗಳನ್ನ ನಾವು ನಾಟಿ ಮಾಡ್ಕೋಬಹುದು.
1: ಅಂದ್ರೆ ಕಾಂಡದ ತುಂಡುಗಳನ್ನ ನಾವು ಬಳಸ್ಕೊಂಡು ಸಸಿಗಳನ್ನ ಮಾಡ್ಕೊಳ್ಳೋದಾದ್ರೆ ಸುಮಾರು 1/2 ಅಡಿ ಉದ್ದ ಆದ್ರೂ ಇರಬೇಕಾಗತ್ತೆ, ಪೆನ್ಸಿಲ್ ಗಾತ್ರದ ಇವು.
0: ಹೌದು, ಉದ್ದ ಇರಬೇಕು. ಹಾಗೆ ಅದರಲ್ಲಿ ನರ್ಸರಿಲಿ ನಾವು ಹಾಕೋಬೇಕಾದ್ರೆ 1-3 ಎಲೆ ಇರಬೇಕು. ಅದು ನರ್ಸರಿಲಿ ಬೇರ್ ಬಿಡೋದಕ್ಕೆ ನಮಗೆ 1.5 ರಿಂದ 2 ತಿಂಗಳು ಬೇಕಾಗತ್ತೆ. ಆ ನಂತರ ನಾವು ಈ ಪಾಲಿ ಬ್ಯಾಗ್ ಅಲ್ಲಿ ಮಣ್ಣು ಮತ್ತೆ ಗೊಬ್ಬರನ ಹಾಕೊಂಡು ಅದರಲ್ಲಿ ಬೇರ್ ಬಿಟ್ಟಂತಹ ಗಿಡನ ಹಾಕೊಂಡು 1-12 ತಿಂಗಳು ನರ್ಸರಿಲಿ ಮೇಂಟೈನ್ ಮಾಡಿದ್ರೆ ಆಮೇಲೆ ಮುಖ್ಯ ಭೂಮಿಲಿ 1.5 ವರ್ಷ ಆದ್ಮೇಲೆ ಹಾಕೋಬಹುದು.
1: ಈ ಸಸಿಗಳನ್ನ ಸರಿಯಾದ ರೀತಿಯಲ್ಲಿ ನಾವು ನಾಟಿ ಮಾಡ್ಕೋಬೇಕಾಗತ್ತೆ, ಭೂಮಿಯ ಸಿದ್ಧತೆ ಮಾಡಿಕೊಂಡು ಗುಂಡಿಗಳನ್ನ ತಕ್ಕೊಂಡು ಸರಿಯಾದ ಅಂತರವನ್ನ ಕೊಟ್ಟು ಮಾಡ್ಕೋಬೇಕಾಗತ್ತೆ. ಈ ಸಸಿಗಳನ್ನ ನಾಟಿ ಮಾಡೋ ಕ್ರಮದ ಬಗ್ಗೆ ಸ್ವಲ್ಪ ಹೇಳ್ತೀರಾ?
0: ನಾನು ಹೇಳ್ದಂಗೆ ಇದನ್ನ ಸಾಮಾನ್ಯವಾಗಿ ನಾವು ಅಡಿಕೆ ಮತ್ತು ತೆಂಗಿನಲ್ಲಿ ಅಂತರ್ಬೆಳೆಯಾಗಿನೇ ನಾವು ಜಾಸ್ತಿ ಬೆಳೀತಾ ಇರುವಂತದ್ದು. ಅದನ್ನ

0: ನಾಟಿ ಮಾಡ್ಕೋಬೇಕಾಗತ್ತೆ. ಭೂಮಿಯ ಸಿದ್ಧತೆ ಮಾಡಿಕೊಂಡು ಗುಂಡಿಗಳನ್ನು ತಕ್ಕೊಂಡು ಸರಿಯಾದ ಅಂತರವನ್ನು ಕೊಟ್ಟು ಮಾಡ್ಕೋಬೇಕಾಗತ್ತೆ. ಈ ಸಸಿಗಳನ್ನ ನಾಟಿ ಮಾಡೋ ಕ್ರಮದ ಬಗ್ಗೆ ಸ್ವಲ್ಪ ಹೇಳ್ತೀರಾ?
1: ನಾನು ಹೇಳ್ದಂಗೆ ಇದನ್ನ ಸಾಮಾನ್ಯವಾಗಿ ನಾವು ಅಡಿಕೆ ಮತ್ತು ತೆಂಗಿನಲ್ಲಿ ಅಂತರ್ ಬೆಳೆಯಾಗಿನೇ ನಾವು ಜಾಸ್ತಿ ಬೆಳೀತಾ ಇರುವಂತದ್ದು. ಅದನ್ನ ಒಂದು 60 ಘನ ಸೆಂಟಿಮೀಟರ್ ಆಳದ ಗುಣಿಗಳನ್ನ ತೆಗೆದು ಗಿಡದಿಂದ ಗಿಡಕ್ಕೆ ಸಾಲಿನಿಂದ ಸಾಲಿಗೆ 3 ಮೀಟರ್ ಅಂತರ ಇರೋ ತರ ನಾವು ನಾಟಿ ಮಾಡ್ಬೇಕಾಗತ್ತೆ. ಜೂನ್ ಮತ್ತೆ ಜುಲೈ ತಿಂಗಳು ಸೂಕ್ತ ಆಗಿರುತ್ತೆ ನಾಟಿ ಮಾಡೋದಕ್ಕೆ.
0: ಇನ್ನ ಈ ಗಿಡಗಳನ್ನ ಸವರ್ಬೇಕಾಗತ್ತಾ, ಕತ್ತರಿಸಬೇಕಾಗತ್ತಾ?
1: ಹೌದು, ಇದು ಒಂದು 2 ವರ್ಷ ಆದ ನಂತರ ಗಿಡಗಳು ಒಂದು 2 ಮೀಟರ್ ಹೈಟ್ ಹೋಗಿರತ್ತೆ. ಅಂತ ಗಿಡಗಳನ್ನ ನೆಲಮಟ್ಟದಿಂದ ಒಂದು 15 ಸೆಂಟಿಮೀಟರ್ಗೆ ನಾವು ಕತ್ತರಿಸಬೇಕಾಗತ್ತೆ 2 ವರ್ಷದ ಗಿಡಗಳನ್ನ. ಆ ರೀತಿ ನಾವು ಕತ್ತರಿಸಿದಾಗ ನೆಲಮಟ್ಟದಿಂದ ಕೂಳೆಗಳು ಬರುತ್ತೆ, ಬೇರೆ ಬೇರೆ ಕೊಂಬೆಗಳು ಬರುತ್ತೆ. ನಮಗೆ ಕೊಂಬೆಗಳು ಜಾಸ್ತಿ ಆದಷ್ಟು ಇಳುವರಿ ಜಾಸ್ತಿ ಆಗತ್ತೆ, ಯಾಕೆಂದ್ರೆ ನಮ್ಗೆ ಇಲ್ಲಿ ಬೇಕಾಗಿರುವಂತದ್ದು ತೊಗಟೆ ಮತ್ತೆ ಎಲೆಗಳು. ಆದ್ದರಿಂದ ಈ ಕಾಪಿಸಿಂಗ್ ಅಥವಾ ಗಿಡಗಳನ್ನ ಸವರೋದು 2 ವರ್ಷದ ಗಿಡಗಳನ್ನ ನಾವು ಸವರಬೇಕಾಗತ್ತೆ.
0: ಅಂದ್ರೆ ಹೆಚ್ಚೆಚ್ಚು ಕೂಳೆಗಳು ಬಂದಾಗೆ ನಮಗೆ ಹೆಚ್ಚು ಲಾಭ ಆಗುತ್ತೆ.
1: ಹೌದು, ಜಾಸ್ತಿ ಕೊಂಬೆಗಳು ಜಾಸ್ತಿ ಆದಷ್ಟು ನಮ್ಗೆ ಲಾಭ ಆಗುತ್ತೆ.
0: ಇನ್ನ ಸರಿಯಾದ ರೀತಿಯಲ್ಲಿ ನಾವು ಪೋಷಕಾಂಶಗಳನ್ನ ಪೂರೈಕೆ ಮಾಡಬೇಕಾಗತ್ತೆ, ಅಂತರ ಬೇಸಾಯವನ್ನು ಕೂಡ ಅನುಸರಿಸಬೇಕಾಗತ್ತೆ. ಏನೇನು ಪೋಷಕಾಂಶಗಳನ್ನ ಕೊಡಬೇಕಾಗತ್ತೆ ಈ ದಾಲ್ಚಿನ್ನಿ ಬೆಳೆಗೆ?
1: ಒಂದು ಕೊಟ್ಟಿಗೆ ಗೊಬ್ಬರ 6 ವರ್ಷದ ನಂತರದ ಗಿಡಗಳಲ್ಲಿ, ಅಂದ್ರೆ ಇದು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ಅಂತ ಸಮಯದಲ್ಲಿ ಏನಾಗತ್ತೆ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಒಂದು 20-25 ಕೆಜಿ ಕೊಟ್ಟಿಗೆ ಗೊಬ್ಬರ, ಹಾಗೆ ಪ್ರತಿ ಗಿಡಕ್ಕೆ 200 ಗ್ರಾಂ ಸಾರಜನಕ, 180 ಗ್ರಾಂ ರಂಜಕ, ಹಾಗೆ ಒಂದು 225 ಗ್ರಾಂ ಪೊಟ್ಯಾಶ್ ನ ಕೊಡ್ಬೇಕಾಗತ್ತೆ. ಅದು ವರ್ಷದಲ್ಲಿ ನಾವು 2 ಬಾರಿ ಕೊಡ್ಬೇಕು, ಒಂದು ಮೇ ಮತ್ತೆ ಜೂನ್ ತಿಂಗಳಲ್ಲಿ, ಹಾಗೆ ಮತ್ತೊಂದು ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳಲ್ಲಿ ಗೊಬ್ಬರವನ್ನ ಕೊಡ್ಬೇಕಾಗತ್ತೆ ಸರ್.
0: ಮತ್ತೆ ಅಂತರ ಬೇಸಾಯ ಏನಾದ್ರೂ ಮಾಡ್ಬೇಕಾಗತ್ತೆ?
1: ಅಂತರ ಬೇಸಾಯ ಅಂತಂದ್ರೆ ಯಾವಾಗ್ಲೂ ಸ್ವಲ್ಪ ಕಳೆಗಳ ನಿರ್ವಹಣೆ ಮಾಡ್ಕೋಬೇಕಾಗತ್ತೆ, ಮತ್ತೆ ಗೊಬ್ಬರ, ನೀರು, ರೋಗ ಮತ್ತೆ ಕೀಟಗಳ ಬಗ್ಗೆ ಗಮನ ಇರ್ಬೇಕಾಗತ್ತೆ ಸರ್. ಅದು ಬಿಟ್ಟರೆ ಜಾಸ್ತಿ ನಿರ್ವಹಣೆ ಮಾಡುವಂತ ಅವಶ್ಯಕತೆ ಏನೂ ಇಲ್ಲ ಈ ಬೆಳೆಗೆ.
0: ಕಳೆ ತೆಗೆಯೋದು ಇಂಥದ್ದು ಹೆಚ್ಚು ಅಗತ್ಯ ಆಗಲ್ಲ ಅಂತಾರ?
1: ಇಲ್ಲ ಇಲ್ಲ, ಅಷ್ಟೇನಾಗಲ್ಲ, ಯಾಕೆಂದ್ರೆ ಇದು 3-4 ವರ್ಷಕ್ಕೆ ನಾವು ಕಟಾವಿಗೆ ಬಂದ್ಬಿಡತ್ತೆ. ನಾವು ಬೇರೆ ಬೆಳೆ ಜೊತೆ ಬೆಳೆಯೋದ್ರಿಂದ ಬೇರೆ ಬೆಳೆಗೆ ಸ್ವಲ್ಪ ಕಳೆ ತೆಗೆಯೋದು, ನೀರ್ ತೆಗೆಯೋದು, ಗೊಬ್ಬರ ಹಾಕೋ ಸಮಯದಲ್ಲಿ ಇದಕ್ಕೂ ಮಾಡಿದ್ರೆ, ಅಂದ್ರೆ ಇದಕ್ಕೋಸ್ಕರನೇ ಸ್ಪೆಷಲ್ ಆಗಿ ನಾವು ಗಮನ ಇಟ್ಟು ಮಾಡುವಂತದ್ದು ಏನು ಇಲ್ಲ. ಇದ್ರಲ್ಲಿ ಒಂದೇ ಒಂದು ನಾವು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಕಾಪಿಸಿಂಗ್ ಅಥವಾ ಗಿಡ ಸವರೋದು ಒಂದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ.
0: ಈಗ ನೀರನ್ನು ಎಷ್ಟು ದಿನಕ್ಕೊಂದ್ಸರಿ ಕೊಡ್ಬೇಕಾಗತ್ತೆ ನಾವು ಹನಿ ನೀರಾವರಿ ವ್ಯವಸ್ಥೆ ಮಾಡ್ಕೊಂಡ್ರೆ?
1: ಹನಿ ನೀರ 3-4 ದಿನಕ್ಕೆ ನೀರ್ ಕೊಡ್ಲೇಬೇಕಾಗತ್ತೆ. ಪ್ರಾರಂಭಿಕ ಹಂತದಲ್ಲಿ 3-4 ದಿನಕ್ಕೆ ಕೊಡ್ಬೇಕಾಗತ್ತೆ, ಆಮೇಲೆ 1.5-2 ವರ್ಷದ ಗಿಡಗಳಾದ್ಮೇಲೆ 1 ವಾರಕ್ಕೆ ನೀರ್ ಕೊಟ್ರೆ ಸಾಕಾಗತ್ತೆ, 1 ವಾರಕ್ಕೊಂದ್ಸಲ.
0: ಇನ್ನ ಸಸ್ಯ ಸಂರಕ್ಷಣೆ ವಿಷಯಕ್ಕೆ ಬಂದ್ರೆ ಈ ದಾಲ್ಚಿನ್ನಿ ಬೆಳೆಯನ್ನ ಕಾಡುವಂತ ಕೀಟ ಪೀಡೆಗಳು ಯಾವ್ಯಾವು ಅಂತೀರಿ?
1: ಇದರಲ್ಲಿ ಪ್ರಮುಖವಾಗಿ ಹಣ್ಣು ಕೊರೆಯುವ ಹುಳ ಮತ್ತೆ ಎಲೆ ಸುರಂಗ ಕೀಟ ಮತ್ತೆ ಎಲೆ ತಿನ್ನುವ ಹುಳುಗಳನ್ನ ನಾವು ನೋಡಬಹುದು. ಇದರ ಹತೋಟಿಗೆ ಬಂದ್ರೆ ಕ್ವಿನಾಲ್ಫಾಸ್ ಅಂತ ಕೆಮಿಕಲ್ ಸಿಗುತ್ತೆ, ಅದನ್ನ 2 ml ನ 1 ಲೀಟರ್ ನೀರಲ್ಲಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡ್ಕೋಬಹುದು. ಹಾಗೆ ರೋಗಗಳಲ್ಲಿ ಪ್ರಮುಖವಾಗಿ ಕಂದು ರೋಗ, ಸಸಿ ಸಾಯುವ ರೋಗ, ಎಲೆ ಚುಕ್ಕಿ ರೋಗ, ಹಾಗೆ ಗಿಡ ಒಣಗುವ ರೋಗವನ್ನ ನಾವು ನೋಡಬಹುದು. ಇದರ ಹತೋಟಿಗೆ 1% ಬೋಡೋ ದ್ರಾವಣವನ್ನ ಸಿಂಪಡಿಸಬಹುದು. ಇಲ್ಲ ಅಂತ ಅಂದ್ರೆ 3 ಗ್ರಾಂ ನಷ್ಟು ತಾಮ್ರದ ಆಕ್ಸಿಕ್ಲೋರೈಡ್ ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಏನ್ ಹೇಳ್ತೀವಿ, ಅದನ್ನ ಸಿಂಪಡಣೆ ಮಾಡಿ ರೋಗವನ್ನ ಹತೋಟಿಗೆ ತೆಗೆದುಕೊಳ್ಬಹುದು.
0: ಇನ್ನ ಈ ದಾಲ್ಚಿನ್ನಿ ಬೆಳೆನಲ್ಲಿ ಕೊಯ್ಲನ್ನ ಹೇಗೆ ಮಾಡ್ಕೋಬೇಕಾಗತ್ತೆ, ಕೊಯ್ಲಾದ ನಂತರ ಸಂಸ್ಕರಣೆ ವಿಧಾನ ಹೇಗೆ ಅನುಸರಿಸಬೇಕಾಗತ್ತೆ?
1: ಇದು ನಾಟಿ ಮಾಡಿ 1-4 ವರ್ಷಕ್ಕೆಲ್ಲ ನಮ್ಗೆ ಕಟಾವಿಗೆ ಬರುವಂತಹ ಬೆಳೆ. ಇದರಲ್ಲಿ ನಾವು ಏನ್ ಅಂತ ಹೇಳ್ತೀವಿ, ಅದರಿಂದ ನಾವು ತೊಗಟೆಯನ್ನ ತೆಗೆಯುವಂತದ್ದು ಇರೋದು, ಅದು ನಮಗೆ ಚಕ್ಕೆ ಅಥವಾ ದಾಲ್ಚಿನಿ ಸಿಗುವಂತದ್ದು ಆ ತೊಗಟೆಯಿಂದ. ಆದ್ರಿಂದ ಯಾವಾಗ ಆ ಕೊಂಬೆ ಅದು 1-1.5 ಮೀಟರ್ ಉದ್ದ ಇರಬೇಕು, ಹಾಗೆ 1-2 ಸೆಂಟಿಮೀಟರ್ ವ್ಯಾಸ ಇರಬೇಕು, ಅಂತ ಕೊಂಬೆಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ನಾವು ವರ್ಷದಲ್ಲಿ 2 ಬಾರಿ ಕಟಾವು ಮಾಡಬಹುದು, 1 ಮೇ ತಿಂಗಳಲ್ಲಿ ಮತ್ತೊಂದು ನವೆಂಬರ್ ತಿಂಗಳಲ್ಲಿ ಕಟಾವು ಮಾಡಬೇಕು. ಯಾವಾಗ್ಲೂ ನಾವು ಒಂದ್ ವಿಷಯನ ಗಮನದಲ್ಲಿ ಇಟ್ಕೋಬೇಕು, ಯಾವಾಗ ಕಾಂಡ ಮತ್ತೆ ತೊಗಟೆಯ ಮಧ್ಯೆ ಜೀವರಸ ಪರಿಚಲನೆ ಆಗ್ತಾ ಇರುತ್ತೋ ಆ ಸಮಯದಲ್ಲಿ ನಾವು ಕಟಾವು ಮಾಡ್ಬೇಕಾಗತ್ತೆ. ಯಾಕೆ ಅಂತ ಅಂದ್ರೆ ಕಾಂಡದಿಂದ ತೊಗಟೆಯನ್ನ ಬೇರ್ಪಡಿಸಬೇಕಾದ್ರೆ ಈಸಿಯಾಗಿ ಅದು ಬೇರ್ಪಡಿಸೋದಕ್ಕೆ ಬರ್ಬೇಕಾಗತ್ತೆ, ಇಲ್ಲ ಅಂತಂದ್ರೆ ತೊಗಟೆ ಕಟ್ ಆಗುವಂತ ಸಾಧ್ಯತೆ ಇರುತ್ತೆ. ಆತರ ತುಂಡಾದಂತಹ ತೊಗಟೆಗಳನ್ನ ನಮ್ಗೆ ಮಾರುಕಟ್ಟೆಯಲ್ಲಿ ಯಾವುದೇ ರೀತಿಯ ಉತ್ತಮ ಮೌಲ್ಯ ಸಿಗೋದಿಲ್ಲ. ಆದ್ರಿಂದ ಕಟಾವು ಮಾಡ್ಬೇಕಾದ್ರೆ ಯಾವುದೇ

0: ಕಾರಣಕ್ಕೂ ಆ ಚಟ್ಕೆ ಅಥವಾ ತೊಗಟೆ ಹೋಳಾಗಬಾರ್ದು. ಆ ರೀತಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಅಂತಾನೆ ಸ್ಪೆಷಲ್ ಆಗಿರುವಂತಹ ಕತ್ತಿಗಳೆಲ್ಲ ಸಿಗತ್ತೆ, ಅದನ್ನ ಸೀಳೋದಕ್ಕೋಸ್ಕರ ಆ ತರದ ಕತ್ತಿಗಳನ್ನೇ ನಾವು ಉಪಯೋಗಿಸಿ ಈ ತೊಗಟೆಯನ್ನ ಕಾಂಡದಿಂದ ಬೇರ್ಪಡಿಸ್ಬೇಕು. ಆಮೇಲೆ ಬೇರ್ಪಡಿಸಿದ ನಂತರ ಒಂದು 5-7 ದಿನ ಇದನ್ನ ಒಣಗಿಸ್ಬೇಕಾಗತ್ತೆ. ಆ ನಂತರ ಮಾರುಕಟ್ಟೆಗೆ ತಗೊಂಡು ಹೋಗ್ಬೋದು.
1: ಅಂದ್ರೆ ಇಳುವರಿಯನ್ನು ಎಷ್ಟು ನಿರೀಕ್ಷೆ ಮಾಡಬಹುದು ಅಂತೀರಿ?
0: ಪ್ರತಿ ಒಂದು ಹೆಕ್ಟರ್ಗೆ 150-200 kg ಚಕ್ಕೆ ಸಿಗತ್ತೆ. ಹಾಗೆ ಇದರಲ್ಲಿ ಇನ್ನೊಂದು ವಿಷಯ ಅಂತಂದ್ರೆ ಎಣ್ಣೆ ಕೂಡ ತೆಗಿಬಹುದು ನಾವು ಎಲೆಯಿಂದ. ಹಾಗೆ ಪ್ರತಿ 1 ಟನ್ ಎಲೆಗೆ 4-5 kg ದಾಲ್ಚಿನಿ ಎಣ್ಣೆ ಕೂಡ ಸಿಗುತ್ತೆ.
1: ಈಗ ತೊಗಟೆ ಅಂದ್ರೆ ಒಂದು ಮುಖ್ಯವಾದ ಸಸ್ಯದ ಭಾಗ.
0: ಹೌದು.
1: ಈ ತೊಗಟೆಯನ್ನ ತೆಗೆಯೋದ್ರಿಂದ ನಮ್ಮ ಗಿಡಗಳ ಆರೋಗ್ಯಕ್ಕೆ ಏನ್ ತೊಂದರೆ ಆಗಲ್ವಾ?
0: ಇಲ್ಲ ಇಲ್ಲ, ಪ್ರತಿ ಒಂದು ನಾನು ಹೇಳ್ದಂಗೆ 2 ವರ್ಷ ಆದ್ಮೇಲೆ ನಾವು ಗಿಡನ ಕಟ್ಟಿಸಿಂಗ್ ಮಾಡಿದಾಗ ಜಾಸ್ತಿ ಕೊಂಬೆಗಳು ಬರುತ್ತೆ. ನಾವು ಇದರಲ್ಲಿ ಕೊಂಬೆಗಳನ್ನ ಕತ್ತರಿಸ್ತೀವಿ ಹೊರತು ಪೂರ್ತಿ ಗಿಡನ ತೆಗೆಯೋದಿಲ್ಲ. ಪ್ರತಿ ಕೊಂಬೆಗಳನ್ನ ಕತ್ತರಿಸಾದ್ಮೇಲೆ ಮತ್ತೆ ಅದಕ್ಕೆ ನೆಕ್ಸ್ಟ್ ನಾವು ಗೊಬ್ಬರ ನೀರು ಎಲ್ಲ ಕೊಟ್ಟು ಮತ್ತೆ ಕೊಂಬೆಗಳು ಅದರಿಂದಾನೆ ಬರುತ್ತೆ. ಅದರಿಂದ ಗಿಡಕ್ಕೆ ಏನು ತೊಂದರೆ ಆಗಲ್ಲ. ಇದರಿಂದ ನಾವು ಕೊಂಬೆಗಳನ್ನ ಅದ್ರದ್ದು ಉದ್ದ ಮತ್ತೆ ವ್ಯಾಸ ನೋಡಿ ಕಟ್ ಮಾಡ್ಕೊಂಡ್ರೆ ಅದು ಚಕ್ಕೆ ರೂಪದಲ್ಲಿ ನಮಗ್ ಸಿಗತ್ತೆ.
1: ಅಂದ್ರೆ ಕತ್ತರಿಸಿದ ಮೇಲೆ ತೆಗೆಯೋದ್ರಿಂದ ಏನು ಸಮಸ್ಯೆ ಏನ್ ಆಗಲ್ಲ?
0: ಇಲ್ಲ, ನಾವು ಪೂರ್ತಿ ಕೊಂಬೆನೆ ಕತ್ತರಿಸ್ಕೋತೀವಿ.
1: ನಮ್ಮ ಆಸಕ್ತ ಬೆಳೆಗಾರರು ಏನಾದರೂ ಈ ದಾಲ್ಚಿನ್ನಿ ಕೃಷಿ ಮಾಡಬೇಕು ಅಂದ್ರೆ ಈ ಗಿಡಗಳು ಸಸಿಗಳು ಎಲ್ಲಿ ಸಿಗ್ತವೆ ಅಂತೀರಿ?
0: ಇದು ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯ ಹಾಗೂ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಿಗತ್ತೆ. ಇಲ್ಲ, ತೋಟಗಾರಿಕೆ ಇಲಾಖೆ ಮತ್ತೆ ಖಾಸಗಿ ನರ್ಸರಿಗಳಲ್ಲಿ ಕೂಡ ಗಿಡ ಸಿಗತ್ತೆ. ಹಾಗೆ ಗಿಡಕ್ಕೆ ಸುಮಾರು 30-50 ರೂಪಾಯಿ ಇರುತ್ತೆ. ಒಂದು ಗಿಡದ ಬೆಲೆ 30-50 ರೂಪಾಯಿ ಇರುತ್ತೆ. ಹಾಗೆ ಈ ಬೆಳೆಯನ್ನ ರೈತರು ಬೆಳೆಯೋದಕ್ಕೋಸ್ಕರ ಉದ್ದೇಶಿಸೋಸ್ಕರ ಕೆಲವೊಂದು ಕಾರ್ಯಕ್ರಮಗಳು ಕೂಡ ಇದೆ ಕೇಂದ್ರ ಸರ್ಕಾರದಿಂದ. ಅಲ್ಲಿ ತೋಟಗಾರಿಕಾ ಸಮಗ್ರ ಅಭಿವೃದ್ಧಿ ಮಿಷನ್ ಅವರು ಈ ಬೆಳೆಯನ್ನ ಬೆಳೆಯೋದಕ್ಕೆ 40% ಅಷ್ಟು ಸಹಾಯಧನ ಕೂಡ ಕೊಡ್ತಾರೆ.
1: ಮತ್ತೆ ನಮ್ಮ ಸಾಂಬಾರ ಮಂಡಳಿಯ ಒಂದು ನರ್ಸರಿಗಳಲ್ಲೂ ಕೂಡ ಇದು ಸಿಗುತ್ತೆ ಅಂತ ವಿಚಾರಿಸಬಹುದು ನಮ್ಮ ರೈತ ಬಂಧು.
0: ಹೌದು ಹೌದು, ಖಂಡಿತ ಸಿಗುತ್ತೆ.
1: ಅಲ್ಲೂ ಕೂಡ ವಿಚಾರಿಸಿ ಇದಕ್ಕೆ ಬೆಳೆಯೋದಕ್ಕೆ ಏನೇನು ಪ್ರೋತ್ಸಾಹ ಇದೆ ಅದನ್ನು ಕೂಡ ಅವರು ತಿಳ್ಕೊಂಡು ಮುಂದುವರಿಬಹುದು.
0: ಮುಂದುವರಿಬಹುದು. ಹಾಗೆ ಈ ಬೆಳೆಗೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಪ್ರಾಮುಖ್ಯತೆ ಪಡ್ಕೊಳ್ತಿರುವಂತಹ ಬೆಳೆ, ಖಂಡಿತವಾಗಿಯೂ ಇದನ್ನ ಬೆಳೆದ್ರೆ ರೈತರಿಗೆ ಉಪಯೋಗ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ.
1: ಯಾಕಂದ್ರೆ ನಮ್ಮ ದೇಶದಲ್ಲಿ ಬಹಳ ಕಡಿಮೆ ಇದೆ ಇದರ ಒಂದು ಬೇಸಾಯ ಪ್ರದೇಶ, ಹಾಗಾಗಿ ಸಾಕಷ್ಟು ಅವಕಾಶ ಇದೆ ಇದು ಬೆಳೆಯೋದಕ್ಕೆ.
0: ಹೌದು, ನಾನು ಹೇಳ್ದಂಗೆ 85,000 ಮಿಲಿಯನ್ $ ಮೌಲ್ಯದ ದಾಲ್ಚಿನಿಯನ್ನ ಆಮದು ಮಾಡ್ಕೊಳ್ತಾ ಇದೀವಿ. ಆದ್ರಿಂದ ಖಂಡಿತವಾಗಿಯೂ ಈ ಬೆಳೆಯನ್ನ ಜಾಸ್ತಿ ಪ್ರದೇಶದಲ್ಲಿ ಬೆಳೆದ್ರೆ ನಮ್ಮ ದೇಶದಲ್ಲಿ ಕೂಡ ಉತ್ಪಾದನೆ ಉತ್ಪಾದಕತೆ ಎರಡನ್ನೂ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ.
1: ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ದಾಲ್ಚಿನ್ನಿ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಶರಣ್ಯ ಬಿ ಆರ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 6-3-6-3-0-7-3-0-3. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 6-3-6-3-0-7-3-0-3. ತುಂಬ ಸಂತೋಷ ಡಾಕ್ಟರ್ ಶರಣ್ಯ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ದಾಲ್ಚಿನ್ನಿ ಕೃಷಿಯ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇನ್ನು ಮುಂದೆ ಕೇಳುವ ಮುಂಗಾರಿನಲ್ಲಿ ಕಾಳುಮೆಣಸು ಬೆಳೆ ನಿರ್ವಹಣೆಯ ಕ್ರಮಗಳು, ಈ ಕುರಿತು ಕೃಷಿ ಮಾಹಿತಿ.
1: ಈ ಮುಂಗಾರಿನಲ್ಲಿ ನಾವು ಕಾಳು ಮೆಣಸು ಬೆಳೆಯ ನಿರ್ವಹಣೆಗೆ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಮುಖ್ಯವಾಗಿ ಈ ಚಿಬ್ಬು ರೋಗವನ್ನು ಹತೋಟಿ ಮಾಡೋದಕ್ಕೆ ನಾವು ಶಿಲೀಂದ್ರನಾಶಕದ ಉಪಚಾರವನ್ನು ಕೈಗೊಳ್ಳಬೇಕಾಗತ್ತೆ. ಇದಕ್ಕೋಸ್ಕರ ಕಾರ್ಬನ್ ಡೈಸಿಯಂ ಮ್ಯಾಂಕೋಜಬ್ ಶಿಲೀಂದ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಆ ಬೆಳೆಗೆ ಸಿಂಪಡಣೆ ಮಾಡಬೇಕಾಗತ್ತೆ. ಈ ಚಿಬ್ಬು ರೋಗದ ಬಾಧೆಯಿಂದ ಬಳಲಿ ಸತ್ತೋದಂಥ ಈ ಕಾಳುಮೆಣಸು ಬಳ್ಳಿಗಳನ್ನು ಬೇರ್ ಸಮೇತ ಕಿತ್ತು ತೋಟದಿಂದ ಹೊರಗೆ ತೆಗೆದುಕೊಂಡೋಗಿ ನಾಶಪಡಿಸಬೇಕಾಗತ್ತೆ. ಒಣಗದಂತಹ ಬಳ್ಳಿಗಳು ಬೇರೆ ಬಳ್ಳಿಗಳ ಸಂಪರ್ಕಕ್ಕೆ ಬರದಂತೆ ನಾವು ಎಚ್ಚರಿಕೆಯನ್ನು ವಹಿಸೋದು ಬಹಳ ಮುಖ್ಯ. ಪ್ರತಿ ಆರೋಗ್ಯವಂತ ಬಳ್ಳಿಗೆ ನಾವು 50-60 ಗ್ರಾಂನಷ್ಟು ಟ್ರೈಕೋ

ಕರ್ಮ ಎಂಬುವಂತಹ ಒಂದು ಜೈವಿಕ ಶಿಲೀಂದ್ರನಾಶಕವನ್ನು 1 ಕಿಲೋಗ್ರಾಂನಷ್ಟು ಬೇವಿನ ಹಿಂಡಿ ಅಥವಾ 5 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರದ ಜೊತೆಯಲ್ಲಿ ಮಿಶ್ರಣ ಮಾಡಿ ಬಳ್ಳಿಯ ಬುಡಕ್ಕೆ ಹಾಕಬೇಕಾಗತ್ತೆ. ಇದಕ್ಕೆ ಬದಲಾಗಿ ನಾವು 4 ಕಿಲೋಗ್ರಾಂನಷ್ಟು ಅರ್ಕ ಸೂಕ್ಷ್ಮಾಣುಜೀವಿಗಳ ಮಿಶ್ರಣ ಮತ್ತು 1 ಕಿಲೋಗ್ರಾಂನಷ್ಟು ಬೆಲ್ಲವನ್ನು 200 ಲೀಟ್ರ್ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ದ್ರಾವಣ ಮಾಡಿಕೊಂಡು ಈ ಕಾಳುಮೆಣಸು ಬಳ್ಳಿಗಳ ಗಿಡದ ಬುಡಕ್ಕೆ ನೇರವಾಗಿ ಹಾಕಬೇಕಾಗತ್ತೆ. ಪ್ರತಿ ಬಳ್ಳಿಗೆ 4 ರಿಂದ 5 ಲೀಟ್ರ್ನಷ್ಟು ದ್ರಾವಣವನ್ನು ನಾವು ಹಾಕಬೇಕಾಗತ್ತೆ. ಇನ್ನು ನಾವು ಕೆಲವೊಂದು ಬೇಸಾಯ ಕ್ರಮಗಳನ್ನು ಕೈಗೊಳ್ಳುವಾಗ ಈ ಕಾಳುಮೆಣಸು ಬಳ್ಳಿಗಳಿಗೆ ವಿಶೇಷವಾಗಿ ಆ ಬಳ್ಳಿಯ ಬೇರುಗಳಿಗೆ ಗಾಯ ಆಗದೇ ಇರೋ ರೀತಿಯಲ್ಲಿ ನೋಡಿಕೊಳ್ಳೋದು ಬಹಳ ಮುಖ್ಯ. ಒಂದು ವೇಳೆ ಗಾಯ ಆಯಿತು ಅಂತಂದರೆ ಅಲ್ಲಿಂದ ಈ ಮಣ್ಣಲ್ಲಿರುವಂತಹ ರೋಗವನ್ನು ಉಂಟು ಮಾಡುವಂಥ ಶಿಲೀಂದ್ರಗಳು ಬಳ್ಳಿಗೆ ಪ್ರವೇಶ ಮಾಡ್ತವೆ ಮತ್ತು ದುಂಡಾಣುಗಳು ಕೂಡ ಪ್ರವೇಶ ಮಾಡ್ತವೆ. ನಾವು ಮುನ್ನೆಚ್ಚರಿಕೆಯಾಗಿ ಮುಂಗಾರು ಮಳೆಗಿಂತ ಮುಂಚೆ ಈ ಕಾಳುಮೆಣಸು ಬಳ್ಳಿ ಎಲೆ ಮತ್ತು ಕಾಂಡ ಪೂರ್ಣವಾಗಿ ನೆನೆಯೋ ರೀತಿಯಲ್ಲಿ 1%ರ ಬೋರ್ಡೋ ದ್ರಾವಣವನ್ನು ಕೂಡ ಸಿಂಪರಣೆ ಮಾಡಬೇಕಾಗತ್ತೆ. ಈ ಬೋರ್ಡೋ ದ್ರಾವಣ ಕ್ಷಾರೀಯ ರಸಸಾರವನ್ನು ಹೊಂದಿರೋದು ಬಹಳ ಮುಖ್ಯ. ಈ ಅಂಶವನ್ನು ನಮ್ಮ ರೈತ ಬಾಂಧವರು ಗಮನಿಸಬೇಕು. ಆ ಒಂದು ರಸಸಾರ ಸರಿಯಾಗಿರೋ ರೀತಿಯಲ್ಲಿ ಹೊಂದಿಸೋದು ಬಹಳ ಮುಖ್ಯ. ಮತ್ತು ಈ ಬೋರ್ಡೋ ಮಿಶ್ರಣವನ್ನು ತಾಜಾವಾಗಿ ನಾವು ತಯಾರಿಸಿ ಬಳಸ್ಕೋಬೇಕು. ತಯಾರಿಸಿ ಸ್ವಲ್ಪ ದಿನ ಇಟ್ಟುಕೊಂಡು ಆನಂತರ ಬಳಸಿದರೆ ಅಷ್ಟು ಪರಿಣಾಮಕಾರಿಯಾಗಿ ಅದು ಕೆಲಸ ಮಾಡೋದಿಲ್ಲ. ಈ ಟ್ರೈಕೋಡರ್ಮ ಅಥವಾ ಅರ್ಕ ಸೂಕ್ಷ್ಮಾಣುಜೀವಿಗಳ ಮಿಶ್ರಣವನ್ನು ಈ ಕಾಳು ಮೆಣಸು ಬಳ್ಳಿಗಳ ಬುಡಕ್ಕೆ ಹಾಕದೇ ಇದ್ದರೆ ರಾಸಾಯನಿಕದ ಉಪಚಾರವನ್ನು ನಾವು ಕೈಗೊಳ್ಳಬೇಕಾಗತ್ತೆ. ಈ ಟ್ರೈಕೋಡರ್ಮ ಮತ್ತು ಈ ಅರ್ಕ ಸೂಕ್ಷ್ಮಾಣುಜೀವಿಗಳ ಮಿಶ್ರಣ ಮುಖ್ಯವಾಗಿ ಇವು ಜೈವಿಕ ರೋಗ ನಿಯಂತ್ರಕಗಳು. ಇವುಗಳು ಲಭ್ಯ ಆಗದೇ ಇದ್ದರೆ ಅಥವಾ ಇವುಗಳನ್ನು ನಾವು ಬಳಸದೇ ಇದ್ದರೆ ರಾಸಾಯನಿಕದ ಉಪಚಾರವನ್ನು ನಾವು ಕೈಗೊಳ್ಳಬೇಕಾಗತ್ತೆ. ಇದಕ್ಕೋಸ್ಕರ ನಾವು ಪ್ರತಿ ಬಳ್ಳಿಗೆ 3 ರಿಂದ 5 ಲೀಟ್ರ್ನಷ್ಟು ತಾಮ್ರದ ಆಕ್ಸಿಕ್ಲೋರೈಡ್ ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ದ್ರಾವಣದಿಂದ ಆ ಬಳ್ಳಿಯ ಬುಡವನ್ನು ಉಪಚರಿಸಬೇಕಾಗತ್ತೆ. ಅಂದರೆ ಪ್ರತಿ ಬ್ಯಾರಲ್ ನೀರಿಗೆ, ಅಂದರೆ 200 ಲೀಟ್ರ್ ನೀರಿಗೆ 500 ಗ್ರಾಂನಷ್ಟು, 1/2 ಕಿಲೋಗ್ರಾಂನಷ್ಟು ಈ ಕಾಪರ್ ಆಕ್ಸಿಕ್ಲೋರೈಡನ್ನು ನಾವು ಹಾಕ್ಕೊಂಡು ದ್ರಾವಣ ಮಾಡಿಕೊಂಡು ಈ ದ್ರಾವಣದ 3 ರಿಂದ 5 ಲೀಟ್ರ್ನಷ್ಟು ದ್ರಾವಣವನ್ನು ನಾವು ಪ್ರತಿ ಬಳ್ಳಿಗೆ ಹಾಕಿ ಚೆನ್ನಾಗಿ ನೆನೆಸಬೇಕಾಗತ್ತೆ. ಇದರ ಜೊತೆಗೆ ನಾವು 1%ರ ಬೋರ್ಡೋ ದ್ರಾವಣವನ್ನು ಕೂಡ ಬಳಸ್ಕೋಬಹುದು. ಈ ಬೋರ್ಡೋ ದ್ರಾವಣವನ್ನು ನಾವು ಮುಖ್ಯವಾಗಿ ಈ ಬಳ್ಳಿಗಳಿಗೆ ಮತ್ತು ಎಲೆಗಳಿಗೆ ಸಿಂಪರಣೆ ಮಾಡಬೇಕಾಗತ್ತೆ. ಇದಕ್ಕೆ ಬದಲಾಗಿ ನಾವು 3 ಮಿಲಿಲೀಟ್ರ್ನಷ್ಟು ಪೊಟ್ಯಾಸಿಯಂ ಫಾಸ್ಫೋನೇಟನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ದ್ರಾವಣ ಮಾಡಿಕೊಂಡು ಈ ದ್ರಾವಣವನ್ನು ಕೂಡ ಈ ಕಾಳು ಮೆಣಸಿನ ಬಳ್ಳಿಗಳು ಮತ್ತು ಎಲೆಗಳು ಚೆನ್ನಾಗಿ ನೆನೆಯೋ ರೀತಿಯಲ್ಲಿ ಸಿಂಪರಣೆ ಮಾಡಬೇಕಾಗತ್ತೆ. ಶಿಫಾರಸು ಮಾಡಿದ ಪ್ರಮಾಣದ ರಸಗೊಬ್ಬರವನ್ನು ಮಾತ್ರ ಕೊಡಬೇಕಾಗತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನು ಕೊಡಬಾರದು. ಏಕೆಂದರೆ ಸಾರಜನಕವನ್ನು ನಾವು ಹೆಚ್ಚು ಕೊಟ್ಟಾಗ ಬಳ್ಳಿ ಏನೋ ಚೆನ್ನಾಗಿ ಬೆಳೆಯುತ್ತೆ, ಆದರೆ ಬಳ್ಳಿ ರಸಭರಿತವಾಗಿ ರೋಗಕ್ಕೆ ತುತ್ತಾಗುವಂಥ ಸಾಧ್ಯತೆ ಇರುತ್ತೆ. ಪೊಟ್ಯಾಶ್ ಅಂಶವನ್ನು ಯಾವುದೇ ಕಾರಣಕ್ಕೂ ಕೊಡೋದನ್ನು ನಾವು ಮರಿಬಾರದು, ಕಡ್ಡಾಯವಾಗಿ ಕೊಡಲೇಬೇಕು. ನಮ್ಮ ಮಣ್ಣಲ್ಲಿ ರಂಜಕದ ಪ್ರಮಾಣ ಈಗಾಗಲೇ ಸಾಕಷ್ಟಿದೆ. ನೆಲದ ಮೇಲೆ ಹರಡಿರುವಂತಹ ಹಾಗೆಯೇ ಹೆಚ್ಚಾದ ಈ ಕಾಳು ಮೆಣಸು ಕವಲು ಬಳ್ಳಿಗಳನ್ನು ಈ ಮುಂಗಾರಿಗೆ ಮುಂಚೆ ಕತ್ತರಿಸಿ ತೆಗಿಬೇಕಾಗತ್ತೆ. ಯಾಕೆಂದರೆ ಅವುಗಳಿಗೆ ರೋಗ ತಗಲುವಂಥ ಸಾಧ್ಯತೆ ಇರುತ್ತೆ. ಇನ್ನು ಉಳಿದಂಥ ಬಳ್ಳಿಗಳನ್ನು ನಾವು ಆಶ್ರಯ ಮರಕ್ಕೆ ಕಟ್ಟಿ ಅವುಗಳನ್ನು ಬೆಳೆಯೋದಕ್ಕೆ ಬಿಡಬೇಕಾಗತ್ತೆ. ಒಂದು ವೇಳೆ ಬಳ್ಳಿಗಳನ್ನೇನಾದರೂ ನಾವು ಕತ್ತರಿಸಿದರೆ ಆ ಕತ್ತರಿಸಿದ ಭಾಗಕ್ಕೆ ಈ ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ತಾಮ್ರದ ಆಕ್ಸಿಕ್ಲೋರೈಡ್ ಮುಲಾಮ್ನಿಂದ ಪೇಸ್ಟ್ನಿಂದ ಲೇಪನ ಮಾಡಬೇಕು. ಯಾಕೆಂದರೆ ಆ ಕತ್ತರಿಸಿದ ಭಾಗದಿಂದಲೂ ಕೂಡ ರೋಗ ಬರುವಂಥ ಸಾಧ್ಯತೆ ಇರುತ್ತೆ. ಕಾಫಿ ಮತ್ತು ಅಡಿಕೆ ತೋಟಗಳಲ್ಲಿ ನಾವು ಕಾಳು ಮೆಣಸನ್ನು ಬೆಳೆಯುವಾಗ 1ಕ್ಕಿಂತ ಹೆಚ್ಚು ತಳಿಗಳು ಇರೋ ರೀತಿಯಲ್ಲಿ ನಾವು ಈ ಕಾಳು ಮೆಣಸು ಬಳ್ಳಿಗಳನ್ನು ನಾಟಿ ಮಾಡಬೇಕು. ಯಾಕೆಂದರೆ ವಿವಿಧ ತಳಿಗಳನ್ನು ನಾವು ಹಾಕ್ಕೊಳ್ಳೋದ್ರಿಂದ ಅಲ್ಲಿ ಒಂದು ರೀತಿ ಜೈವಿಕ ವೈವಿಧ್ಯತೆ ಇರುತ್ತೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಕೆಲವು ತಳಿಗಳು ರೋಗಕ್ಕೆ ಬೇಗ ತುತ್ತಾಗ್ತವೆ, ಕೆಲವು ನಿರೋಧಕ ಶಕ್ತಿಯನ್ನು ಹೊಂದಿರ್ತವೆ. ಇದರಿಂದ ಆ ರೋಗ ಬೇಗ ಹರಡೋದನ್ನು ನಾವು ತಡೆಗಟ್ಟಬಹುದು. ಹಾಗೆಯೇ ನಿಯಂತ್ರಣ ಮಾಡೋದಕ್ಕೂ ಕೂಡ ಅದು ಸಮಯ ಕೊಡುತ್ತೆ. ಈ ಕಾಳು ಮೆಣಸಿನ ಬಳ್ಳಿಗಳ ಗಾತ್ರವನ್ನು ಹೆಚ್ಚಿಸೋದಕ್ಕೆ 5 ರಿಂದ 8 ಬಳ್ಳಿಗಳನ್ನು ನಾಟಿ ಮಾಡ್ಕೋಬೇಕಾಗತ್ತೆ. ಇನ್ನು ಜಂತು ಹುಳುಗಳ ಬಾಧೆಯನ್ನು ತಪ್ಪಿಸೋದಕ್ಕೆ ಮಳೆಗಾಲ ಪ್ರಾರಂಭವಾದಕ್ಕಿಂತ ಮುಂಚೆ ಪ್ರತಿ ಬಳ್ಳಿ

0: ಗೆ ಒಂದು ಕಿಲೋಗ್ರಾಂನಷ್ಟು ಬೇವಿನ ಹಿಂಡಿಯನ್ನು ಆ ಗಿಡದ ಬುಡಕ್ಕೆ ಹಾಕೋದು ಬಹಳ ಮುಖ್ಯ. ಈ ಕಾಳು ಮೆಣಸಿನ ಬಳ್ಳಿಗಳ ಬುಡಕ್ಕೆ ಹಾಕಬೇಕಾಗತ್ತೆ. ಇದು ಮುಖ್ಯವಾಗಿ ಈ ಜಂತುಹುಳುಗಳಿಂದ ಬರೋದರಿಂದ ಬೇವಿನ ಹಿಂಡಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಸಾಧಾರಣವಾಗಿ ಬಳ್ಳಿಗಳು ಚೆನ್ನಾಗಿರ್ತವೆ, ತೇವಾಂಶ ಕಡಿಮೆ ಆದಮೇಲೆ ಆ ಬಳ್ಳಿಗಳು ಒಂದು ರೀತಿ ನಿಧಾನವಾಗಿ ಹಳದಿ ಬಣ್ಣಕ್ಕೆ ತಿರುಗಿ ಒಣಗೋಗುತ್ತವೆ. ಇದು ನಿಧಾನ ಸೊರಗು ರೋಗದ ಮುಖ್ಯವಾದ ಲಕ್ಷಣ. ಇದು ಜಂತುಹುಳುಗಳಿಂದ ಆಗುವಂಥದ್ದು. ಇದರ ನಿಯಂತ್ರಣಕ್ಕೆ ನಾವು ಬೇವಿನ ಹಿಂಡಿಯನ್ನು ಬಳಸೋದು ಬಹಳ ಮುಖ್ಯ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿಗಳನ್ನು ಸಂಪರ್ಕಿಸಬಹುದು.
1: ಇದುವರೆಗೆ ಮುಂಗಾರಿನಲ್ಲಿ ಕಾಳುಮೆಣಸು ಬೆಳೆ ನಿರ್ವಹಣೆಯ ಕ್ರಮಗಳು ಈ ಕುರಿತು ಮಾಹಿತಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 23,000 ರೂಪಾಯಿಯಿಂದ 23,700 ರೂಪಾಯಿ, ಅರಬಿಕಾ ಚೆರಿ 12,750 ರೂಪಾಯಿಯಿಂದ 14,250 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಯಿಂದ 18,500 ರೂಪಾಯಿ, ರೊಬೆಸ್ಟಾ ಚೆರಿ 9,700 ರೂಪಾಯಿಯಿಂದ 10,500 ರೂಪಾಯಿ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ವಾಣಿ ಕೇಳಿದಿರಿ.

0: ಅದು ಕೂಡ ಆಪ್ ನಿಂದ. ಸಿಕ್ ಬಿದ್ರು.
1: ಅಪರಿಚಿತ ಆಪ್ ನಿಂದ ಬಚಾವಾಗಿ.
2: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು SDRMS ಟ್ರಾವೆಲ್ಸ್ ಕುಶಾಲನಗರ್. ಉತ್ತರ ಭಾರತ ಟ್ರಿಪ್ ಆಯೋಜಿಸಿದ್ದು ಆಗಸ್ಟ್ 10ರಂದು ಕುಶಾಲನಗರದಿಂದ ರಾತ್ರಿ ಹೊರಟು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ತಲುಪಿ ಅಲ್ಲಿಂದ ವಿಮಾನದಲ್ಲಿ ವಾರಣಾಸಿಗೆ ಬಂದು ಅಲ್ಲಿಂದ ಕಾಶಿ, ಪ್ರಯಾಗ್ರಾಜ್, ಅಯೋಧ್ಯೆ, ಮಥುರಾ, ಆಗ್ರಾ, ವಿಶ್ವಪ್ರಸಿದ್ಧ ತಾಜ್ಮಹಲ್, ದೆಹಲಿ ಕೆಂಪುಕೋಟೆ ವೀಕ್ಷಣೆ ಮಾಡಿಕೊಂಡು 17ರಂದು ಬೆಂಗಳೂರಿಗೆ ಬರುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448071307.
4: ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ವಿಜ್ಞಾನ ಉಪನ್ಯಾಸಕರಿಗೆ ಸಂಯೋಜಿತ ಪಠ್ಯಕ್ರಮ, ಇಂಟಿಗ್ರೇಟೆಡ್ ಕರಿಕ್ಯುಲಂ ಕುರ್ತಂಗೆ ತರಬೇತಿ ಕಾರ್ಯಕ್ರಮ. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ ಕೂಡಿಗೆಲಿ, ಶಾಲಾ ಶಿಕ್ಷಣ ಇಲಾಖೆ, ಕೊಡಗು ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘ ಹಂಗೆ ಉಪನ್ಯಾಸಕರ ಸಂಘದ ಕೂಡುಕೂಟಲಿ ನಡೆದ ಕಾರ್ಯಕ್ರಮದ ಪದವಿ ಪೂರ್ವ ಶಿಕ್ಷಣ ಇಲಾಖೆನ ಉಪನಿರ್ದೇಶಕ ಎ ಗಣಪತಿ ಉದ್ಘಾಟನೆ ಮಾಡಿದ. ಅಲ್ಲಿಂದ ಮಾತಾಡಿ, ಸರ್ಕಾರ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಮಕ್ಕ ಸಿಇಟಿ, ನೀಟ್ನಂತಹ ಪೈಪೋಟಿ ಪರೀಕ್ಷೆಗಳಲ್ಲಿ ಸೋಲನ್ನ ಕಾಣ್ತಾ ಇರೋದನ್ನ ತಿಳ್ಕೊಂಡು ವಿಜ್ಞಾನ ಉಪನ್ಯಾಸಕರಿಗೆ ಇಂಥ ಪರೀಕ್ಷೆಗಳಲ್ಲಿ ಮಕ್ಕಳನ್ನ ಕಾಲೇಜು ಹಂತದಲ್ಲೇ ಪೈಪೋಟಿ ಪರೀಕ್ಷೆಗಳಿಗೆ ತಯಾರಿನ ಮಾಡಿಕೆ ತರಬೇತಿನ ಏರ್ಪಾಡು ಮಾಡಿಕೊಂಡಳು. ಈ ತರಬೇತಿಲಿ ವಿಚಾರ ತಿಳ್ಕೊಂಡ ಉಪನ್ಯಾಸಕರು ಹೇಳಿಕೊಡುವ ವಿಷಯಗಳ ತಿಳ್ಕೊಂಡು ಕಾಲೇಜುಗಳಲ್ಲಿ ಹೇಳಿಕೊಡೋಕುತ್ತ ಹೇಳ್ದು. ಡಯಟ್ನ ಪ್ರಿನ್ಸಿಪಾಲ್ ರಾಮಚಂದ್ರ ರಾಜೇ ಅರಸ್ ಅವು ಮಾತಾಡಿ, ಇಂಥ ತರಬೇತಿಗ ಉಪನ್ಯಾಸಕರ ಬೋಧನಾ ಸಾಮರ್ಥ್ಯ ಹಂಗೆ ಅವರ ಕೆಲಸದ ಏಳಿಗೆನ ಜಾಸ್ತಿ ಮಾಡಿಕೆ ಸಾಧ್ಯ ಆದೆ, ಇದರ್ದ ಮಕ್ಕಳನ್ನ ಪರೀಕ್ಷೆಗೆ ತಯಾರಿ ಮಾಡಿಕೆ ಒಳ್ಳೆದಾದೆ ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ಸಂಬಂಧಪಟ್ಟವು ಮುಖ್ಯಪಟ್ಟವು ಕೂಡಿಯಾಡಿದ್ದು. ಜಿಲ್ಲೆಯಲ್ಲಿ ವಿಪರೀತ ಮಳೆ ಬೀಳುತ್ತಿರುವುದರಿಂದ ಜಿಲ್ಲೆಯ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢ ಹೈಸ್ಕೂಲ್ಗಳಿಗೆ 4/8 ಒಂದು ದಿನದ ಮಟ್ಟಿಗೆ ರಜನೆ ಕೊಟ್ಟಳೋತ ಶಾಲಾ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರು ತಿಳಿಸಿದರು. ಜಿಲ್ಲೆಯಲ್ಲಿ ಮುಂಗಾರು ಮಳೆ ಬೀಳುತ್ತಿರುವುದರಿಂದ ಈ ಹೊತ್ತುಲಿ ಯಾವುದೇ ತರಹದ ಗಂಡ

0: ಮತಾಂತರಗ ಆಗದಂಗೆ ಎಚ್ಚರಿಕೆಯನ್ನು ತಕೊಂಡು ಈ ತಕ್ಷಣದ ಜಾರಿಗೆ ಬರುವಂಗೆ ಜಿಲ್ಲಾಧಿಕಾರಿಗಳ ಮುಂದಿನ ಆದೇಶದವರೆಗೆ ಜಿಲ್ಲೆಯಲ್ಲಿಡಿಯಿರುವ ಜಲಪಾತಗ, ಹೊಳೆ, ತೋಡು, ಸಾರ್ವಜನಿಕ ಕೆರೆಗ, ಅಣೆಕಟ್ಟುಗ ಸೇರಿದಂಗೆ ಅಪಾಯದ ಮಟ್ಟಲಿರುವ ನೀರು ತುಂಬಿರುವ ಜಾಗಗಳಲ್ಲಿ ಸಾರ್ವಜನಿಕರು, ಪ್ರವಾಸಿಗರು ಸುಮ್ಮನೆ ನೀರಿಗೆ ಇಳಿಯೋದು, ಈಜುವುದು, ಸಾಹಸ ಚಟುವಟಿಕೆ ನಡೆಸೋದು, ನೀರಿನ ಹತ್ರ ಹೋಗಿ ಪಾಠ ತೆಗೆಯೋದು ಸೇರಿದಂಗೆ ಎಲ್ಲ ಥರದ ಸಾಹಸ ಕೆಲಸಗಳ ಮಾಡೋದನ್ನು ಮಾಡಿಕೆ ಆಗದತ್ತ ಆದೇಶನ ಹೊರಡಿಸಿ ಜಿಲ್ಲಾಧಿಕಾರಿ ಹಾಗೆ ಜಿಲ್ಲಾ ದಂಡಾಧಿಕಾರಿ ಎಸ್ ಜೆ ಸೋಮಶೇಖರವು ಆದೇಶನ ಹೊರಡಿಸಿಯೋ. ಜಿಲ್ಲೆಯಲ್ಲಿ ಪುನರಸು ನಕ್ಷತ್ರದ ಮಳೆನ ಉಜ್ಜಿತು ತುಂಬ ಜೋರಾದಂಗೆ ಕಾಣ್ತಾ ಒಟ್ಟು ಜಿಲ್ಲೆನ ಎಲ್ಲ ಹೊಳೆ ತೋಡುಗ ತುಂಬಿ ಉಕ್ಕಿ ಹರಿತಾವಳು. ಸುಮಾರು ಕಡೆ ರೈತರು ಚುರುಕುಲಿ ನಾಟಿ ಕೆಲಸಕ್ಕೆ ತಯಾರಿನ ಮಾಡಿಕೊಳ್ತಾವಳು. ಇಂದು ಬೆಳಿಗ್ಗೆ 8 ಗಂಟೆಗೆ ಆಖೀರಿಯಾದಂಗೆ ಕಳೆದ 24 ಗಂಟೆಯಲ್ಲಿ ಜಿಲ್ಲೆಗೆ ಬಿದ್ದ ಸರಾಸರಿ ಮಳೆ ವಿವರನ ನೋಡ್ರೆ 57.20 mm ಮಳೆ ಬಿದ್ದುಟ್ಟು. ಇನ್ನು ಮಡಿಕೇರಿ ತಾಲೂಕಿಗೆ 76.63 mm, ವಿರಾಜಪೇಟೆ ತಾಲೂಕಿಗೆ 51.50, ಪೊನ್ನಪೇಟೆ ತಾಲೂಕಿಗೆ 83.02, ಸುಮಾರ್ಪೇಟೆ ತಾಲೂಕಿಗೆ 55.25 mm, ಹಾಗೆ ಕುಶಾಲನಗರ ತಾಲೂಕಿಗೆ 19.60 mm ಸರಾಸರಿ ಮಳೆ ಬಿದ್ದ ವರದಿಯಾಟು. ರಾಜ್ಯದಲ್ಲಿ ಜುಲೈ ತಾರೀಕು 11ಕ್ಕೆ ರಾಷ್ಟ್ರೀಯ ಲೋಕ್ ಅದಾಲತ್ ನಡೆದಿತ್ತ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗ ತಿಳಿಸಿಯೋ. 2026-27 ಶೈಕ್ಷಣಿಕ ವರ್ಷಕ್ಕೆ ಜಿಲ್ಲೆನ ಗಾಳಿಬೀಡು ಜವಾಹರ ನವೋದಯ ವಿದ್ಯಾಲಯದಲ್ಲಿ ಸುರುಣ PUC ವಿಜ್ಞಾನ ಹಂಗೆ ವಾಣಿಜ್ಯ ವಿಭಾಗಕ್ಕೆ ಸೇರಿಕೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಇದೇ ತಾರೀಕು 10 ಆಖೇರಿ ದಿನಾತ ವಿದ್ಯಾಲಯದ ಪ್ರಿನ್ಸಿಪಾಲವು ತಿಳಿಸಿಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಹೊಸ ಯೋಜನೆಯಾಗಿರುವ ಕೊಡವ ಪುಸ್ತಕ ಪತಾಯದ 12ನೇ ಕೊಡವ ಪುಸ್ತಕ ನಾಳೆ ಬೆಳಿಗ್ಗೆ 11 ಗಂಟೆಗೆ ಅಕಾಡೆಮಿನ ಅಧ್ಯಕ್ಷ ಅಜಿನಿಕಂಡ ಸಿ ಮಹೇಶ್ ನಾಚಯ್ಯ ಅವರ ಅಧ್ಯಕ್ಷತೆಯಲ್ಲಿ ಕುಗ್ಗಟ್ಟು ನಾಡಿನ ಹಿರಿಯ ನಾಗರಿಕ ವೇದಿಕೆನ ಕಚೇರಿಯಲ್ಲಿ ಬಿಡುಗಡೆಯಾದೆ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಕಡೆಯಿಂದ ನಾಳೆ ತಾರೀಕು 8ಕ್ಕೆ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮಟ್ಟ ವಿರಾಜಪೇಟೆ ಕಲ್ಯಾಣಿ ಮೋಟರ್ಸ್ ನೆಕ್ಸ್ ಇಲ್ಲಿ ಸೀದಾ ಮಾತುಕತೆನ ಮಾಡಿ ಕಲ್ಯಾಣಿ ಮೋಟರ್ಸ್ ನೆಕ್ಸಾ ವಿರಾಜಪೇಟೆ ಇವು ತಮ್ಮ ಸಂಸ್ಥೆಯಲ್ಲಿ ಖಾಲಿ ಇರುವ ಚಾಕ್ರಿಗಳಿಗೆ ಕರ್ಕೊಂಡವೆ. SSLC, PUC ಪದವಿ ಹಂಗೆ ಸ್ನಾತಕೋತ್ತರ ಪದವಿನ ಪಡ್ಕೊಂಡಿರೋ ಸರಿಯಾದ ದಾಖಲಾತಿಗಳೊಟ್ಟಿಗೆ ಬಂದು ಮೇಳಲ್ಲಿ ಕೂಡಿ ಆಡಕುತ್ತ ಜಿಲ್ಲಾ ಉದ್ಯೋಗಾಧಿಕಾರಿಗ ತಿಳಿಸಿಳು. ಕೊಡಗು ಜಿಲ್ಲಾಡಳಿತ ಮತ್ತು ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆನ ಕಡೆಯಿಂದ ಪ್ರಕೃತಿ ವಿಕೋಪಕ್ಕೆ ಸಂಬಂಧಪಟ್ಟಂಗೆ ಪ್ರಕೃತಿ ವಿಕೋಪ ಆದರೆ ಸಾರ್ವಜನಿಕರು ಸಂಪರ್ಕ ಮಾಡಿಕೆ ಸಹಾಯವಾಣಿನ ವ್ಯವಸ್ಥೆನ ಮಾಡಿಳು. ಪೊಲೀಸ್ ನಿಯಂತ್ರಣ ಕಾಂಬರ್ನ ಸಂಖ್ಯೆ 9480804900, ಜಿಲ್ಲಾಧಿಕಾರಿಗಳ ನಿಯಂತ್ರಣ ಕಾಂಬರ್ನ ಸಂಖ್ಯೆ 8550000177, ಅರಣ್ಯ ಇಲಾಖೆ 8277124444, ಅಗ್ನಿಶಾಮಕ ದಳ 9060016011. ಈ ಸಂಖ್ಯೆಗಳ ದಿನದ 24 ಗಂಟೆನೂ ಸಂಪರ್ಕ ಮಾಡಕ್ಕೆ ಹಂಗೆ 112 ಈ ಸಂಖ್ಯೆಗೆ ಸಂಪರ್ಕ ಮಾಡಿ ಮಾಹಿತಿನ ಕೊಡಕ್ಕೆ. ಜಿಲ್ಲೆನ ಅರೆಸೇನಾ ಪಡೆನ ನಿವೃತ್ತ ಮಾಜಿ ಯೋಧರ ಒಕ್ಕೂಟದ 14ನೇ ವರ್ಷದ ಮಾಸವೇ ಇದೇ ತಾರೀಕು 10ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಸಂಘದ ಅಧ್ಯಕ್ಷ MG ಯತೀಶ್ ಅವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿ ಕೊಡವ ಸಮಾಜದಲ್ಲಿ ನಡೆದಿದೆ. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗ ನಾಳೆ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ್ಟ ಕುಶಾಲನಗರದ ಪುರಸಭೆನ ಸಭಾಭಾಡಿಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದಿನಲ್ಲಿ ಪುಕಾರುಗಳ ತಗೊಂಡವೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳ ತಡ ಮಾಡುದು, ಬೇಕು ಬೇಕು ದಂಡಿಸುದು, ದುಡ್ಡು ಚೊಟ್ಟಿಗೆ ಪ್ಯಾಚಾಡುದು, ಹೀಗೆಲ್ಲ ತೊಂದರೆ ತಪ್ಪತ್ರೆ ಕೊಡ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಸಾರ್ವಜನಿಕರು ಬಂದು ಪುಕಾರು ಕೊಡಕುತ್ತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿಳು. ಜಿಲ್ಲೆನ ಮರಂದೋಡ ಗ್ರಾಮದಲ್ಲಿ ಕಾಡಾನೆಗಳ ಉಪದ್ರ ದಿನದ ದಿನಕ್ಕೆ ಮಿತಿಮೀರಿ ಹೋಗ್ತಾ ಉಟ್ಟು ರೈತರು ಬೆಳೆಸಿದ ಎಲ್ಲ ಬೆಳೆಗಳು ಕಾಡಾನೆಗಳ ಪಾಲಾಗ್ತಾ ಉಟ್ಟು ಇದರಿಂದ ರೈತರು ತುಂಬಾ ಕಷ್ಟಪಡುವ ಪರಿಸ್ಥಿತಿ ಬಂದುಟ್ಟು ಅರಣ್ಯ ಇಲಾಖೆನವು ತಕ್ಷಣ ಆನೆಗಳ ಬೆರೆಸಿಗೆ ಕ್ರಮ ತಗೊಳಕುತ್ತ ಅಲ್ಲಿನ ಗ್ರಾಮಸ್ಥರು ಇಲಾಖೆನ ಒತ್ತಾಯ ಮಾಡಿಳು. ಇಲ್ಲಿಗೆ ಇಂದಿನ ಸುದ್ದಿ ಚೊಂಪೆ ಮುಕ್ತ.
1: ಸುದ್ದಿ ಚೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು SDRMS ಟ್ರಾವೆಲ್ಸ್, ಕುಶಾಲನಗರ್.
2: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
3: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
2: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
3: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
4: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
5: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
6: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
7: ಮುಳಿಯ ಸಿಲ್ವರ್ ಮ್ಯಾರಥಾನ್ 2000

0: ತೊಂಬತ್ತು ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯಾ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
1: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
0: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
1: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
2: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
3: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
0: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
3: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186.
4: ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
5: ನಂಬರ್ 418 ಮಡಿಕೇರಿ ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರ ಮಾರಾಟ ಮತ್ತು ಪರಿವರ್ತನಾ ಸಂಘ ನಿಯಮಿತ ಮೂರ್ನಾಡು. ಇದರ ಸಹಕಾರ ಭವನ ಸಭಾಂಗಣ ಸಭೆ ಸಮಾರಂಭಗಳಿಗೆ ಬಾಡಿಗೆಗೆ ದೊರೆಯುತ್ತದೆ. ಸಂಘದ ಸದಸ್ಯರು ಹಾಗೂ ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಆಡಳಿತ ಮಂಡಳಿ ಕೋರಿದೆ.
6: ನಿಧನ ಸುದ್ದಿ. ಮಡಿಕೇರಿ ವಾಸಂಜ ಕನ್ನಿಕಂಡ ಕಾಮಿನಿ ಬಾಲಕೃಷ್ಣ ಅಯ್ಯಂಗ ನೀನಾದು ಮರಣಪಟ್ಟಿತ್ತು. ಕನ್ನಿಕಂಡ ಕಾಮಿನಿ ಬಾಲಕೃಷ್ಣ ಅಯ್ಯಂಗಡ ತಾಮನೆ ಐಮಂಡ ಮರಗೋಡು ಇಂಗಡ ಆಕಿರಿ ಕಾರ್ಯ ನಾಳೆ ಪದ್ನಾಚೆ ಪಲಕ ಅಂಗಡ ಸ್ವಂತ ಮನೆಯಲ್ಲಿ ನಡಪಂದು ಒಕ್ಕ ಕರಾರ್ಚಿಟ್ಟಿತು. ಮಾದಪಟ್ಟಣ ನಿವಾಸಿ ಆಮೆ ಮನೆ ನಾಣಯ್ಯ ತಮ್ಮುಣಿ ಅವರು ಇಂದು ನಿಧನರಾದರು. 64 ಪ್ರಾಯದ ಆಮೆ ಮನೆ ನಾಣಯ್ಯ ತಮ್ಮುಣಿ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 10 ಒಳಗೆ ಸ್ವಂತ ಮನೆಯಲ್ಲಿ ನಡೆಯಲಿದೆ. ನಾಪೋಕ್ಲು ಸಮೀಪದ ಕೋಟೇರಿ ನಿವಾಸಿ ಟೈಲರ್ ಬಾಲಕೃಷ್ಣ ಅವರು ಇಂದು ನಿಧನರಾದರು. 69 ಪ್ರಾಯದ ಬಾಲಕೃಷ್ಣ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 10 ಸ್ವಂತ ಮನೆಯಲ್ಲಿ ನಡೆಯಲಿದೆ.
7: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
0: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
8: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಸುಸ್ಥಿರ ಕಾಪಿ ಕೃಷಿಗೆ ಪಾಲನೆ ಮಾಡಿಂಡೆ ಕೃಷಿ ಪದ್ಧತಿ ರೀದ ಗೋಣಿಕೊಪ್ಪ ಕಾಪಿ ಮಂಡಳಿರ ಆದನಲ್ಲಿ ಗ್ರಾಮ ಮಟ್ಟದ ಸಭೆ ನಿಟ್ಟೂರು ಗ್ರಾಮ ಪಂಚಾಯತಿ ಸಭಾ ಬಾಡಲು ನರಂದತ್ತು. ಕಾಪಿ ಬಳಕಾರ ಮಾಚಂಗಡ ಡಿಕ್ಕಿ ಅಯ್ಯಣ್ಣ ಉದ್ಘಾಟನೆ ಮಾಡಿದ ಕಾರ್ಯಕ್ರಮದ ತಕ್ಕ ಬರಂದ ಕಾಪಿ ಮಂಡಳಿರ ಬಾಳಲ ವಲಯತ್ರ ಸಹಾಯಕ ವೀಕ್ಷಣಾಧಿಕಾರಿ ಮಹಿಜ ಕಾಪಿ ಬಳಕಾರಕ್ಕೆ ಮಂಡಳಿರ ಆದನಲ್ಲಿ ಜಾರಿಗೆ ಕೊಂಡ ಬಂದ ಪುದಿಯ ಯೋಜನೆ ಪಿಂಜ ಸೇವರ ಮೇದ ಮಾಹಿತಿ ಕೊಡ್ತದಲ್ಲತ್ತೆ. ಕಾಪಿ ಗಿಡಕ್ಕೆ ಬಪ್ಪಂತ ಕೊಳೆ ರೋಗ, ಬೆರ್ರಿ ಬೋರರ್, ಶಾರ್ಟ್ ಹೋಲ್ ಬೋರರ್ ರೋಗದ ತರ್ಪಕ ಪಾಲನೆ ಮಾಡಿಂಡ ಕೃಷಿ ಪದ್ಧತಿ ಪಿಂಜ ವೈಜ್ಞಾನಿಕ ಆಯ್ತು ಕಾಪಿ ಕೃಷಿ ಮಾಡಿ ಎಂದು ಅಧ್ಯಯನ ಬೊಳೆ ಪಡೆದೋವಾಣ ಮೇದ ಅರಿಚಿಟ್ಟು ಕೊಡ್ತದೆ. ಕಾಪಿ ಮಂಡಳಿರ ಮಣ್ಣು ವಿಜ್ಞಾನಿ ಪ್ರಫುಲ್ಲ ಕುಮಾರಿ ತಕ್ಕ ಬರಂದಿತ್ತು. ಕಾಪಿ ಕೃಷಿಲು ಪೌಷ್ಟಿಕಾಂಶತರ ನಿರ್ವಹಣೆ ಪಿಂಜ ಕಂಬ ಚಿಗುರು ಬಳಸಿಂಡು ಕಾಪಿ ಗಿಡ ಬೆಳೆಯುವಂಡ ಪ್ರಾತ್ಯಕ್ಷಿಗೆ ಕೊಡ್ತದೆ. ಕೂಟಕ್ಕೆ ಮಣ್ಣರ ಆರೋಗ್ಯತ್ನ ಕಾತೋಕ್ ಕಾಲಕಾಲಕ್ಕೆ ಮಣ್ಣು ಪರೀಕ್ಷೆ ಮಾಡಿಚಿಟ್ಟವಣ ಮಹತ್ವತರ ಮೇದ ಮಾಹಿತಿ ಮಾಡಿ ಕೊಡ್ತದೆ. ಜಿಲ್ಲೆಯಲ್ಲಿ ಪೊಜ್ಜನುಳ ಕಾತು ಮಳೆನುಂಡು ಮಕ್ಕಕ್ಕೆ ತೊಂದರೆ ಆಪಗಾಗ ಅನ್ನುವ ಉದ್ದೇಶತ್ತು ಜಿಲ್ಲಾಧಿಕಾರಿಯರ ಆದೇಶ ಕೊತ್ತಂದಕ್ಕೆ ನಾಳೆ ವರದಿನ ಕನ್ವಯ ಅಪ್ಪನಕ್ಕೆ ಜಿಲ್ಲೆಯ ಎಲ್ಲ ಅಂಗನವಾಡಿ ಪ್ರೈಮರಿ ಪಿಂಜ್ ಹೈಸ್ಕೂಲ್ಗೆ ರಜೆ ಘೋಷಣೆ ಮಾಡಿತ್ತು ಎಂದು ಸ್ಕೂಲ್ ಶಿಕ್ಷಣ ಇಲಾಖೆ ಉಪನಿರ್ದೇಶಕಂಗ ಅರಿಚಿಟ್ಟಿತು. ಅರೆಕಾಡರ ಕೊಡವ ವೆಲ್ಫೇರ್ ಪಿಂಜ ರಿಕ್ರಿಯೇಷನ್ ಅಸೋಸಿಯೇಷನ್ ಆದನಲ್ಲಿ ಪುದಿಯದಾಯಿತು ಕಟ್ಟಿದ ಬ್ಯಾಡ್ಮಿಂಟನ್ ಪರಮನ್ನ ಮಾಜಿ ಅಂತಾರಾಷ್ಟೀಯ ಬಾಸ್ಕೆಟ್ಬಾಲ್ ಕಳಿಕಾರ್ತಿ ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೊಡದಾರ ಕಾರ್ಯಪ್ಪ ಕಾಲೇಜಿನ ನಿವೃತ್ತ ಪ್ರಿನ್ಸಿಪಲ್ ಮಂಡೆಪಂಡೆ ಡಾಕ್ಟರ್ ಪುಷ್ಪ ಕುಟ್ಟಣ್ಣ ಉದ್ಘಾಟನೆ ಮಾಡಿಚಿ. ಅಲ್ಲಿಂದ ತಕ್ಕ ಬರಂದ ಅವು ಇಂದತ್ತ ಒತ್ತರತ್ರ ಕಾಲತ್ತು ಎಲ್ಲರಿಗೂ ವ್ಯಾಯಾಮತ್ರ ಅವಶ್ಯಕತೆ ಉಂಡು. ತಡಿಪಿಂಜ ಮನುಷ್ಯರ ಆರೋಗ್ಯತ್ನ ಕಾತುಕ್ ಕಳಿ ಸಹಕಾರಿಯಾಯಿತು ಉಂಡು ಎಂದು ಅಣಿತು. ಈ ಪುದಿಯ ಬ್ಯಾಡ್ಮಿಂಟನ್ ಪರಂಪರ ಪ್ರಯೋಜನತ್ನ ಬಳಸಿಕೊಂಡು ಕಳಿರ ಬೊಳಚಕನ ಇಪ್ಪನಕ್ಕೆ ಸಲಹೆ ಕೊಡ್ತದೆ. ಕಾರ್ಯಕ್ರಮದ ಮುಖ್ಯ ಬಿಂದು ಆಯಿತು ಕೂಡಿಯಾಡಿನ ಶಾಸಕ ಡಾಕ್ಟರ್ ಮಂಥರಗೌಡ ಆರೋಗ್ಯತರ ಮೇದ ಕಾಳಜಿ ಅರ್ತಕ್ಕೂ ಪುರುಸತೆ ಇಲ್ಲತೆ ಎಂದತ ಕಾಲತ್ತು ಸಾಮಾಜಿಕ ಕಳಕಳಿಯೊಡೆ ಸಾಂಸ್ಕೃತಿಕ ಚಟುವಟಿಕೆಯನ್ನು ನರ್ತಿನುಳ್ಳ ಅಸೋಸಿಯೇಷನ್ ಕಳಿಕು ಪುರುಡು ಕೊಡ್ತನುಳ್ಳದು ಕುಶಿರ ವಿಷಯ ನೆನಚಿ. ಅಸೋಸಿಯೇಷನ್ ಅಧ್ಯಕ್ಷ ಕುಕ್ಕೆರ ಜಯಚಿನ್ನಪ್ಪಾಯಣ ಕೊರು ಕಾರ್ಯಕ್ರಮದ ಕಾರ್ಯಕ್ರಮತ್ ಖನಪಟ್ಟವು ಕೂಡಿಯಾಡಿ ತಿಂಜತ್. ಕೂಡಿಗೆರೆ ಜಿಲ್ಲಾ ಶಿಕ್ಷಣ ಪಿಂಜ ತರಬೇತಿ ಸಂಸ್ಥೆ ಡಯಟ್ ಸ್ಕೂಲ್ ಶಿಕ್ಷಣ ಇಲಾಖೆಯ ಪದವಿ ಪೂರ್ವ ವಿಭಾಗ ಕೊಡಗು ಜಿಲ್ಲಾ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಲ್

0: ಪತ್ರಿಕೆ ಎಂದರೆ ಸುದ್ದಿ, ಪತ್ರಿಕೆ ಎಂದರೆ ಸಂತೋಷ, ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ.
1: ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನು ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಕ್ಕೆ ಬೆಂಬಲ ನೀಡಲು ಭಾರತ ಸಿದ್ಧ, ಪ್ರಧಾನಿ ನರೇಂದ್ರ ಮೋದಿ. ಕೇರಳಂನ ವಯನಾಡ್ ಜಿಲ್ಲೆಯಲ್ಲಿ ಭೂಕುಸಿತ, 6 ಮಂದಿ ಸಾವು, 6 ಜನರು ನಾಪತ್ತೆ. ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ಇರಾನ್ ನಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿನ ಪಂದ್ಯದಲ್ಲಿಂದು ಅರ್ಜೆಂಟೀನಾ ಈಜಿಪ್ಟ್ ಮುಖಾಮುಖಿ. ವಾರ್ತೆಗಳ ವಿವರ. ಜಕಾರ್ತದಲ್ಲಿ ಇಂದು ಇಂಡೋನೇಷ್ಯಾ ಸಂಸತ್ತಿನ ಜಂಟಿ ಅಧಿವೇಶನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ಭಾರತ ಮತ್ತು ಇಂಡೋನೇಷ್ಯಾ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸಲು ಅಪಾರ ಅವಕಾಶಗಳನ್ನು ಹೊಂದಿದೆ. ಭಾರತದ 140 ಕೋಟಿ ಜನರು ಮತ್ತು ಇಂಡೋನೇಷ್ಯಾದ 29 ಕೋಟಿ ಜನರು ಸಹಯೋಗದಲ್ಲಿ ಪ್ರಗತಿಯತ್ತ ಒಟ್ಟಾಗಿ ಮುನ್ನಡೆದಾಗ ಇತಿಹಾಸ ನಿರ್ಮಾಣವಾಗುತ್ತದೆ ಎಂದು ಅವರು ಪ್ರತಿಪಾದಿಸಿದರು. ಜಂಟಿ ಕಾರ್ಯಪಡೆಯ ಕಾರ್ಯವಿಧಾನದ ಮೂಲಕ ಭಯೋತ್ಪಾದನೆಯನ್ನ ಎದುರಿಸಲು ಉಭಯ ದೇಶಗಳು ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿವೆ. ಮುಕ್ತ ಮತ್ತು ಎಲ್ಲರನ್ನೂ ಒಳಗೊಂಡ ಇಂಡೋ ಪೆಸಿಫಿಕ್ಗೆ ತನ್ನ ಬದ್ಧತೆಯನ್ನು ಭಾರತ ಪುನರುಚ್ಚರಿಸಿದೆ.

0: ಈ ಪ್ರದೇಶದಲ್ಲಿ ಸಂಚಾರದ ಸ್ವಾತಂತ್ರ್ಯವನ್ನು ಖಾತರಿಪಡಿಸುವುದು ಅಗತ್ಯವಿದೆ ಎಂದು ಹೇಳಿದ್ದಾರೆ. ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಗೆ ಬೆಂಬಲ ನೀಡಲು ಭಾರತ ಸಿದ್ದವಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಇಂಡೋನೇಷ್ಯಾದಲ್ಲಿ ವಿದೇಶಿ ಕ್ಯಾಂಪಸ್ ಸ್ಥಾಪಿಸಲು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಐಐಎಂಗೆ ಅನುಮೋದನೆ ನೀಡುವುದರ ಜೊತೆಗೆ ಭಾರತದ ಶಿಕ್ಷಣ ಕ್ಷೇತ್ರದಲ್ಲಿ ನೂತನ ಅಧ್ಯಾಯ ಸೇರ್ಪಡೆಯಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ಇಂಡೋನೇಷ್ಯಾ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಪ್ರಸ್ತಾವನೆಯನ್ನು ಅನುಮೋದಿಸಿದ್ದಾರೆ. ಇಂತಹ ಪ್ರತಿಷ್ಠಿತ ಸಂಸ್ಥೆಯ ವಿದೇಶಿ ಕ್ಯಾಂಪಸ್ ಸ್ಥಾಪನೆಯು ಭಾರತದ ಜ್ಞಾನ ಪರಂಪರೆ ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ಜಾಗತೀಕರಣಗೊಳಿಸುವ ನಿಟ್ಟನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು 20,000 ಹೆಚ್ಚು ಕೃಷಿ ಉದ್ಯಮಿಗಳು ಮತ್ತು 20,00,000 ರೈತರನ್ನು ಸಬಲೀಕರಣಗೊಳಿಸುವ ಗುರಿ ಹೊಂದಿರುವ ಪ್ರಗತಿ ಯೋಜನೆಯನ್ನು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಉದ್ಘಾಟಿಸಿದರು. ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಸಚಿವರು, ವಿಕಸಿತ ಭಾರತ ದೃಷ್ಟಿಕೋನ ಸಾಧಿಸಲು ಕೃಷಿ, ಸಮೃದ್ಧ ಗ್ರಾಮಗಳು ಮತ್ತು ಸಮೃದ್ಧ ರೈತರನ್ನು ಅಭಿವೃದ್ಧಿಪಡಿಸುವ ಅಗತ್ಯವಿದೆ. ಈ ದೃಷ್ಟಿಕೋನವನ್ನು ಸಾಧಿಸಲು ಸರ್ಕಾರ ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಿದೆ. ಈ ಪ್ರಯತ್ನಗಳಿಗೆ ಇತರ ಸಂಸ್ಥೆಗಳು ಕೈ ಜೋಡಿಸಿದಾಗ ಕೆಲಸ ವೇಗ ಪಡೆಯುತ್ತದೆ ಎಂದು ಹೇಳಿದ್ದಾರೆ. ಪ್ರಗತಿ ಯೋಜನೆಯಡಿ 26,000 ಸಣ್ಣ ಉದ್ಯಮಿಗಳಿಗೆ ತರಬೇತಿ ನೀಡಲು ಸರ್ಕಾರ ನಿರ್ಧರಿಸಿದೆ. ಈ ಉದ್ಯಮಿಗಳು ಒಂದು ಹಳ್ಳಿಯೊಳಗೆ ಕೆಲಸ ಮಾಡುತ್ತಾರೆ ಮತ್ತು ಗ್ರಾಮದ ಕೃಷಿಯನ್ನು ಪರಿವರ್ತಿಸಲು 100-200 ರೈತರೊಂದಿಗೆ ಸಹಕರಿಸುತ್ತಾರೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಬಹ್ರೇನ್ ಉಪಪ್ರಧಾನಿ ಖಾಲಿದ್ ಬಿನ್ ಅಬ್ದುಲ್ಲಾ ಅಲ್ ಖಲೀಫಾ ಅವರನ್ನು ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಡಾ ಎಸ್ ಜೈಶಂಕರ್, ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ವಿವಿಧ ವಲಯಗಳ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಮುಂದುವರೆಸುವ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದರೊಂದಿಗೆ ಪ್ರಚಲಿತ ಪ್ರಾದೇಶಿಕ ವಿದ್ಯಮಾನಗಳು ಮತ್ತು ಪರಿಸ್ಥಿತಿಯ ಕುರಿತಾಗಿಯೂ ಉಭಯ ನಾಯಕರು ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಜಮ್ಮು ಶ್ರೀನಗರ ಕಾರಿಡಾರ್ನಲ್ಲಿ 36 ಸುರಂಗಗಳು, 14 ಕಿಲೋಮೀಟರ್ ವಿಸ್ತೀರ್ಣದ ಜೋಜಿಲಾ ಸುರಂಗ, ಕೇದಾರ್ನಾಥ್ ರೋಪ್ ವೇ ಮತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ವರ್ಧಿತ ರಸ್ತೆ ಸಂಪರ್ಕ ಸೇರಿದಂತೆ ಪ್ರಮುಖ ಮೂಲಸೌಕರ್ಯ ಯೋಜನೆಗಳು ಸಂಪರ್ಕವನ್ನು ಬಲಪಡಿಸುತ್ತವೆ. ಅಲ್ಲದೆ ದೇಶದ ಅಭಿವೃದ್ಧಿಯನ್ನು ವೇಗಗೊಳಿಸುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ವಿಕಸಿತ ಭಾರತ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಮೂಲಸೌಕರ್ಯ ನೇತೃತ್ವದ ಬೆಳವಣಿಗೆಯ ಮೇಲೆ ಸರ್ಕಾರ ಗಮನ ಹರಿಸುತ್ತಿದೆ. ರಾಜಕೀಯವು ಸಾಮಾಜಿಕ ಆರ್ಥಿಕ ಪರಿವರ್ತನೆಯ ಸಾಧನವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಉಕ್ಕಿನ ಉದ್ಯಮದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಮತ್ತು ವಲಯದಲ್ಲಿ ಬೆಳವಣಿಗೆಯನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಉಕ್ಕು ಉದ್ಯಮದೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಬದ್ದವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರೊಂದಿಗೆ ಸಚಿವ ಪಿಯೂಷ್ ಗೋಯಲ್ ಸಭೆ ನಡೆಸಿದರು. ಸಭೆಯಲ್ಲಿ ಉಕ್ಕು, ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಮೆಟ್ಕೋಕ್ ಕೈಗಾರಿಕೆಗಳ ಪ್ರಮುಖ ನಾಯಕರೊಂದಿಗೆ ವಲಯದ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಲು ಮತ್ತು ಹೊಸ ಬೆಳವಣಿಗೆಯ ಅವಕಾಶಗಳನ್ನು ತೆರೆಯುವ ಕುರಿತು ರಚನಾತ್ಮಕ ಚರ್ಚೆಗಳು ನಡೆದಿವೆ. ಬಲವಾದ ಮತ್ತು ಹೆಚ್ಚು ಸ್ವಾವಲಂಬಿ ಭಾರತವನ್ನು ನಿರ್ಮಿಸಲು ಸರ್ಕಾರ ಉದ್ಯಮದೊಂದಿಗೆ ನಿಕಟ ಸಹಯೋಗ ಬೆಳೆಸಲು, ಅದರ ಆಕಾಂಕ್ಷೆಗಳನ್ನು ಬೆಂಬಲಿಸಲು ಮತ್ತು ಈ ವಲಯಗಳಲ್ಲಿ ಬಲವಾದ ಬೆಳವಣಿಗೆಯನ್ನು ಹೆಚ್ಚಿಸಲು ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ಸಚಿವ ಪಿಯೂಷ್ ಗೋಯಲ್ ಪುನರುಚ್ಚರಿಸಿದ್ದಾರೆ. ಕೇರಳಂನ ವಯನಾಡು ಜಿಲ್ಲೆಯ ಮೆಪ್ಪಾಡಿ ಬಳಿಯ ಕಲ್ಲಾಡಿಯಲ್ಲಿ ವಯನಾಡು ಸುರಂಗ ರಸ್ತೆ ಯೋಜನೆಯ ನಿರ್ಮಾಣ ಸ್ಥಳದಲ್ಲಿ ಇಂದು ಸಂಭವಿಸಿದ ಭೀಕರ ಮಣ್ಣು ಕುಸಿತದಲ್ಲಿ 3 ಮೃತಪಟ್ಟಿದ್ದು 6 ಮಂದಿ ಕಾಣೆಯಾಗಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿದ 7 ಮಂದಿ ಕಾರ್ಮಿಕರನ್ನು ರಕ್ಷಿಸಲಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿರಂತರ ಮತ್ತು ಧಾರಾಕಾರ ಮಳೆಯಿಂದಾಗಿ ನಿರ್ಮಾಣ ಸ್ಥಳದಲ್ಲಿ ಭೂಕುಸಿತ ಸಂಭವಿಸಿದೆ ಎಂದು ಕೇರಳ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್, ವಯನಾಡು ಸುರಂಗ ನಿರ್ಮಾಣ ಸ್ಥಳದಲ್ಲಿ ಉಂಟಾದ ಮಣ್ಣು ಕುಸಿತ ದುರದೃಷ್ಟಕರ ಘಟನೆಯಾಗಿದೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳ ಎಚ್ಚರಿಕೆಗಳ ನಂತರವೂ ಅಗೆದ ಮಣ್ಣನ್ನು ತೆಗೆದು ಹಾಕುವಂತೆ ಅಧಿಕಾರಿಗಳ ನಿರ್ದೇಶನವನ್ನು ಪಾಲಿಸಲು ಗುತ್ತಿಗೆದಾರರು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗಾಗಿ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ, ರಾಜ್ಯ ಪೊಲೀಸ್ ಮತ್ತು ಅಗ್ನಿಶಾಮಕ ಹಾಗೂ ರಕ್ಷಣಾ ಸೇವೆಗಳ ತಂಡಗಳನ್ನು ನಿಯೋಜನೆ ಮಾಡಲಾಗಿದೆ. ನಿರಂತರ ಮಳೆ ಮತ್ತು ಮಣ್ಣಿನ ಸ್ವರೂಪವು ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಈ ನಡುವೆ ಭಾರತೀಯ ಹವಾಮಾನ ಇಲಾಖೆಯು ವಯನಾಡು ಮತ್ತು ಕಲ್ಲಿಕೋಟೆ ಪ್ರದೇಶಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದು, ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಸಾಹಿತ್ಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳ ನಂತರ ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ರಾಕ್ಷಿ ಅವರು ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ದೃಢವಾಗಿ ನಿರಾಕರಿಸಿದ್ದಾರೆ. ಇರಾನ್ ಮತ್ತು ಅಮೆರಿಕ ನಡುವಿನ ಒಪ್ಪಂದ ಉಲ್ಲೇಖಿಸಿ ಸಾಮಾಜಿಕ ಜಾಲತಾಣದಲ್ಲಿ ಅವರು ಅಮೆರಿಕ ತನ್ನ ಬದ್ಧತೆಗಳನ್ನು ಪೂರೈಸುವವರೆಗೆ ಇರಾನ್ ಮಾತುಕತೆಗಳನ್ನು ಪ್ರಾರಂಭಿಸುವುದಿಲ್ಲ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿ ಇರಾನ್ ಜೊತೆ ಅಮೆರಿಕ ಒಪ್ಪಂದ ಮಾಡಿಕೊಳ್ಳುತ್ತದೆ, ಅಗತ್ಯವಿದ್ದರೆ ಇರಾನ್ನ ನಿರ್ಣಾಯಕ ಮೂಲಸೌಕರ್ಯಗಳ ಮೇಲೆ ಅಮೆರಿಕ ದಾಳಿ ನಡೆಸುತ್ತದೆ ಎಂದು ಹೇಳಿದ್ದಾರೆ. ಈ ಹೇಳಿಕೆಯನ್ನು ಇರಾನ್ ಬಲವಾಗಿ ಖಂಡಿಸಿತು. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ನವದೆಹಲಿಯಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಮನ್ಸುಖ್ ಮಾಂಡವ್ಯ ಮತ್ತು ರಕ್ಷಣಾ ಖಾತೆ ರಾಜ್ಯ ಸಚಿವ ಸಂಜಯ್ ಸೇಠ್ ಅವರೊಂದಿಗೆ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ವೇಳೆ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಕ್ಷಯರೋಗ ನಿರ್ಮೂಲನೆ ಮಾಡಲು ಕೇಂದ್ರ ಸರ್ಕಾರ ಕಟಿಬದ್ಧವಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲಾ ಸಚಿವಾಲಯಗಳು ತಮ್ಮ ಪ್ರಯತ್ನಗಳನ್ನು ತೀವ್ರಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಕ್ಷಯರೋಗ ಮುಕ್ತ ಭಾರತ ಈ ಗುರಿಯನ್ನು ಸಾಧಿಸುವಲ್ಲಿ ಯುವಕರ ಪಾತ್ರ ಮಹತ್ವದ್ದಾಗಿದ್ದು, ರಾಷ್ಟವ್ಯಾಪಿ ಅಭಿಯಾನ ವೇಗಗೊಳಿಸಲು ಮೈ ಭಾರತ್, ರಾಷ್ಟೀಯ ಸೇವಾ ಯೋಜನೆ ಎನ್ಎಸ್ಎಸ್ ಮತ್ತು ರಾಷ್ಟೀಯ ಕೆಡೆಟ್ ಕಾರ್ಪ್ಸ್ ಎನ್ಸಿಸಿಯ ಸ್ವಯಂ ಸೇವಕರನ್ನು ಸಕ್ರಿಯವಾಗಿ ಸಜ್ಜುಗೊಳಿಸುವಂತೆ ಅವರು ಸಲಹೆ ನೀಡಿದ್ದಾರೆ. ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ದೆಹಲಿಯಲ್ಲಿ 70 ಲಕ್ಷ ಸಸಿಗಳನ್ನು ನೆಡುವ ಅಭಿಯಾನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೆಹಲಿಯ ಪರಿಸರವನ್ನು ಪರಿವರ್ತಿಸುವ ಗುರಿಯನ್ನು ಹೊಂದಿರುವ ಈ ಅಭಿಯಾನವು ಮಹತ್ವದ ಉಪಕ್ರಮವಾಗಿದೆ. ದೆಹಲಿ ಸರ್ಕಾರ ಈ ದಿಕ್ಕಿನಲ್ಲಿ ಸಕಾರಾತ್ಮಕ ಹೆಜ್ಜೆ ಇಟ್ಟಿದೆ ಮತ್ತು ಈ ಪ್ರದೇಶದ 5,000 ಹೆಕ್ಟೇರ್ ಅನ್ನು ಅರಣ್ಯ ಭೂಮಿಯಾಗಿ ಘೋಷಿಸಿದೆ ಎಂದು ಹೇಳಿದ್ದಾರೆ. ಮುಂದಿನ 4 ವರ್ಷಗಳಲ್ಲಿ 6,300 ಹೆಕ್ಟೇರ್ ಹಸಿರು ವಲಯವನ್ನು ಅರಣ್ಯ ಭೂಮಿಯಾಗಿ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಲು ಮತ್ತು ಅದರ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಮತ್ತು ದೆಹಲಿ ಸರ್ಕಾರ ಸಂಕಲ್ಪಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಅಮೆರಿಕದ ಅಟ್ಲಾಂಟಾದಲ್ಲಿ ಇಂದು ರಾತ್ರಿ ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ನೇ ಸುತ್ತಿನ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡ ಈಜಿಪ್ಟ್ ವಿರುದ್ದ ಸೆಣಸಾಟ ನಡೆಸಲಿದೆ. ನಂತರ ವ್ಯಾಂಕೋವರ್ನಲ್ಲಿ ನಡೆಯುವ 16ನೇ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ಮತ್ತು ಕೊಲಂಬಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಇದಕ್ಕೂ ಮುನ್ನ ಸಿಯಾಟಲ್ನಲ್ಲಿ ಇಂದು ನಡೆದಂತಹ 16ನೇ ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ತಂಡವನ್ನು 4-1 ಗೋಲುಗಳಿಂದ ಮಣಿಸಿ ಬೆಲ್ಜಿಯಂ ತಂಡ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ ಪಡೆದಿದೆ. ಇದೇ ಶುಕ್ರವಾರ ಲಾಸ್ ಆಂಜಲಿಸ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬೆಲ್ಜಿಯಂ ತಂಡ ಸ್ಪೇನ್ ತಂಡವನ್ನು ಎದುರಿಸಲಿದೆ. ಇಂಗ್ಲೆಂಡ್ನ ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ಇಂದು ರಾತ್ರಿ ನಡೆಯಲಿರುವ 5 ಪಂದ್ಯಗಳ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 3ನೇ ಪಂದ್ಯದಲ್ಲಿ ಭಾರತ ತಂಡ ಆತಿಥೇಯ ಇಂಗ್ಲೆಂಡ್ ವಿರುದ್ದ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 104 ಅಂಕಗಳಷ್ಟು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 78,181 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಮಿತಿ ಸೂಚ್ಯಂಕ ನಿಫ್ಟಿ 32 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದ ಅಂತ್ಯಕ್ಕೆ 24,399 ಅಂಕಗಳಷ್ಟು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 94.96 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಗೆ ಬೆಂಬಲ ನೀಡಲು ಭಾರತ ಸಿದ್ಧ, ಪ್ರಧಾನಿ ನರೇಂದ್ರ ಮೋದಿ. ಕೇರಳಂನ ವಯನಾಡು ಜಿಲ್ಲೆಯಲ್ಲಿ ಭೂಕುಸಿತ, 3 ಮಂದಿ ಸಾವು, 6 ಜನರು ನಾಪತ್ತೆ. ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ಇರಾನ್ ನಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ನೇ ಸುತ್ತಿನ ಪಂದ್ಯದಲ್ಲಿಂದು ಅರ್ಜೆಂಟೀನಾ ಈಜಿಪ್ಟ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಮಡಿಕೇರಿ, ಸಮಯ 7:45.
2: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
3: ಅಷ್ಟು ದೂರ ಯಾಕೆ? ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಗುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
2: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ. ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 55,000 ರೂಪಾಯಿಯ ಖರೀದಿಗೆ 2-ಡೋರ್ ವಾರ್ಡ್ರೋಬ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 25,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ. ಪ್ರತಿ ಖರೀದಿಗೂ ಗಿಫ್ಟ್, ಸುಲಭ ಕಂತಿನ ಇಎಂಐ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
4: ಬಾಡಗರಕೇರಿ ಶ್ರೀ ಮೃತ್ಯುಂಜಯ ದೇವಸ್ಥಾನದ ನೂತನ ಗರ್ಭಗುಡಿಯಲ್ಲಿ ದೇವರ ಬಿಂಬ ಪುನಃಪ್ರತಿಷ್ಠೆ, ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಶ್ರೀ ನೀಲೇಶ್ವರ ಉಚ್ಚಿನತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಆರಂಭಗೊಂಡಿದ್ದು ಇದೇ 9ರ ಗುರುವಾರದವರೆಗೆ ನಡೆಯಲಿದೆ. ಆ ಪ್ರಯುಕ್ತ 8ರಂದು ನಾಳೆ ಬುಧವಾರ ಬೆಳಿಗ್ಗೆ ಅನುಜ್ಞಾ ಕಲಶಾಭಿಷೇಕ, ಸಂಹಾರ ತತ್ವ ಕಲಶ ಪೂಜೆ, ಶಯ್ಯ ಪೂಜೆ, ಕಲಶಾಭಿಷೇಕ, ಜೀವಕಲಶ

0: ಪೂಜೆ, ಜೀವೋದ್ವಾಸನೆ, ಜೀವಕಲಶ ಶಯ್ಯಾಗಮನ ಶಯನ, ಸಂಜೆ 7 ಗಂಟೆಯಿಂದ ಧಾನ್ಯಾದಿವಾಸ, ಬ್ರಹ್ಮಕಲಶ ಪೂಜೆ, ಅಧಿವಾಸ ಹೋಮ, ಪರಿಕಲಶ ಪೂಜೆ, ಪ್ರಸಾದ ಅಧಿವಾಸ, ಕಲಶಾದಿವಾಸ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದಂತೆ ಬಡಗನಕೇರಿ ಶ್ರೀ ಮೃತ್ಯುಂಜಯ ದೇವಸ್ಥಾನದ ತಕ್ಕ ಮುಖ್ಯಸ್ಥರು, ಅಧ್ಯಕ್ಷರು, ಆಡಳಿತ ಮಂಡಳಿಯವರು ಹಾಗೂ ಊರಿನ ಸಮಸ್ತರು ಕೇಳಿಕೊಂಡಿದ್ದಾರೆ.
1: ಆಕಾಶವಾಣಿ ಮಡಿಕೇರಿ, ಅರೆ ಭಾಷೆ ಐಸಿರಿ.
2: ಇಂದಿನ ಅರೆಭಾಷೆ ಐಸಿರಿ ಕಾರ್ಯಕ್ರಮಕ್ಕೆ ಕೇಳುಗ ಬಾಂಧವಕ್ಕೆಲ್ಲ ಸ್ವಾಗತ. ಹಿಂದಿನ ಕಾಲದಲ್ಲಿ ಚಾಂಪಾ ಚಾಮಿಯವ್ವ ಅವರ ಬದುಕು, ಈ ಬಗ್ಗೆ ಈಗ ಮಾತಾಡುವೆ ಕಾಳೆಯಂಡ ತಂಗಮ್ಮ ಅಪ್ಪಚ್ಚ.
3: ಹಿಂದಿನ ಕಾಲದ ಮಳೆಗಾಲ ಈಗಿನ ಕಾಲದ ಮಳೆಗಾಲಕ್ಕಿಂತ 3 ಪಾಲು ಹೆಚ್ಚಾಗಿ ಎತ್ತುಗಡ. ಚಾಂಪಾ ಎತ್ತುಕಟ್ಟಿ ಗದ್ದೆ ಹುಡುಕನ ಬಾಳಲೆ ಬೆಂಕಿಲಿ ಬಾರಿಸಿ ಎತ್ತುಗಳ ಬೆನ್ನಿಗೆ ಕಟ್ಟಿ ಗದ್ದೆ ಹೂಡ್ತಿದಂತ ನಾವು ಸಣ್ಣವಾಗಿರ್ಕನ ನಮ್ಮ ಜೊತೆ ಹೇಳ್ತಿದ್ದು. ಆಗನ ಕಾಲಲ್ಲಿ ಕೆಲಸಕ್ಕೆ ಹೋದರೆ ದಿನದ ಸಂಬಳ 2ನೇ ದುಡ್ಡು ಕೊಡ್ತದ ಚಾಂಪಚಾಮ್ಯವ ಹೇಳ್ತಿದ್ದು. ಹಿಂದಿನ ಕಾಲಲ್ಲಿ ಬಿಳಿದು 1 ರೂಪಾಯಿ ಪಾವಲಿ, 8ನೇ ಪಾವಲಿ, 4ನೇ ಪಾವಲಿ ಚಲನೆ ನಡೆಸಿತಂತ ಹೇಳ್ತಿದ್ದು. ಆಗನ ಕಾಲದ್ದು ಶುದ್ಧ ಬಿಳಿ ದುಡ್ಡು. ನನಗೆ ಆಗ ಸಾಧಾರಣ 12 ವರ್ಷ ಆಗಿರ್ದು. ಚಾಂಪಚಾಮ್ಯವ ಹೇಳಿದ ಮಾತುಗಳನ್ನ ನೆನಪು ಮಾಡಿ ಬರ್ದಾಳೆ. ಆಗನ ಕಾಲಲ್ಲಿ ವರ್ಷಲ್ಲಿ ಒಬ್ಬಂಗೆ 2 ಸೂಟು ಬಟ್ಟೆ ಹೊಲಿಸಿಕೆ ತುಂಬ ಕಷ್ಟ ಇತ್ತ ಹೇಳ್ತಿದ್ದು. 100 ಬಟ್ಟಿ ಭೂಮಿ ಗದ್ದೆ ಬೆಳೆ ಮಾಡ್ರೆ 30 ಬಟ್ಟಿ ಭತ್ತ ಹೆಚ್ಚಿಗೆ ಆದರೆ 40 ಬಟ್ಟಿ ಭತ್ತ ಆತಿತ್ತುಗಡ. ಗದ್ದೆಗಳಿಗೆ ಸಗಣಿ ಗೊಬ್ಬರ ಹಾಕ್ತಿದ್ದು. ಆಗನ ಕಾಲಲ್ಲಿ ಭತ್ತದಿಂದಲೇ ಜೀವನ ಮಾಡುತ್ತಿತ್ತು. ಹಿಂದಿನ ಕಾಲಲ್ಲಿ ಅಂಬುಲಿ ಗಂಜಿ ಊಟ ಮಾಡಿ ಬದುಕುತ್ತಿದ್ದು. ಆಗನ ಕಾಲಲ್ಲಿ ಭತ್ತ ಕುಟ್ಟಿ ಅಕ್ಕಿ ಮಾಡಿ ಮಳೆಗಾಲಕ್ಕೆ ಅಕ್ಕಿ ಬೀಸಿ ಹುಡಿ ಮಾಡಿ ಇಡ್ತಿದ್ದು. ಸಾಂಬಾರ ಹುಡಿ, ಮೆಣಸಿನ ಹುಡಿ, ಎಲ್ಲ ಥರದ ಹುಳಿಗಳನ್ನು ಕಲ್ಲಿನ ಒಡಗಳಲ್ಲಿ ಕುಟ್ಟಿ ಪುಡಿ ಮಾಡ್ತಿದ್ದು. ಹಿಂದಿನ ಕಾಲಲ್ಲಿ 1 ಪೌನ್ ಚಿನ್ನಕ್ಕೆ 30 ರೂಪಾಯಿ ಇತ್ತ ಹೇಳ್ತಿದ್ದು. ಬೆಳ್ಳಿ ಸಾಮಾನಿಗೆ 10 ರೂಪಾಯಿ ಇತ್ತ ಹೇಳ್ತಿದ್ದು. ಹಿಂದಿನ ಕಾಲದ ಮಕ್ಕಳಿಗೆ ಸ್ಕೂಲಿಗೆ ಹೋಗಿದ್ರೆ ಪುಸ್ತಕ ಸ್ಲೇಟ್ ಹಾಕಿಕೆ ಬ್ಯಾಗ್ ಬಲಚೀಲ, ರಕಸಪಟ್ಟೆಯನ್ನು ಹಾಳೆನ ನೂಲು ತೆಗೆದು ಬಲಚೀಲ ಕಟ್ಟಿ ಕುಡಿದು ಮಕ್ಕಳಿಗೆ ಮಳೆ ಬಂದರೆ ಕೊಡೆಯಂಥದ್ದು ಗೊರಗು. ಸ್ಕೂಲಿಗೆ ಬುತ್ತಿ ಕಟ್ಟಿಕೊಂಡು ತಗೊಂಡೋಕೆ ಬಾಳಲೆ. ಆಗಿನ ಮಳೆಗಾಲ ಈಗಿನ ಮಳೆಗಾಲಗಿಂತ 3 ಪಾಲುಗಡ. ಆಗ ರೋಡ್ಗೆ ಇತ್ತಲೆ ಮೊಣಕಾಲುಗಂಟ ಕೆಸರು ಮೆತ್ತಿಕೊಂಡು ಹೋಕು, ಮೈಗೆ ಸೆಟ್ರು ಇಲ್ಲೆ, ಕಾಲಿಗೆ ಚಪ್ಪಲಿ ಇಲ್ಲೆ. ಆಗನ ಕಾಲಲ್ಲಿ ಮನೇಲಿ ಹಾಕಿಕೆ 1 ಸೂಟು ಬಟ್ಟೆ, ಸ್ಕೂಲಿಗೆ 1 ಸೂಟು, ನೆಂಟು ಮನೆಗೆ 1 ಸೂಟು ಬಟ್ಟೆ ಮಾತ್ರ ಇರ್ತಿತ್ತು ಗಡ. ಹಿಂದಿನ ಕಾಲಲ್ಲಿ 1 ಹೈದಂಗೆ 1 ಗೂಡಿಸಿಕೊಕ್ಕೋರೆ 15 ಮೈಲು 20 ಮೈಲು ನಡೆಯಕುತ್ತ ಹೇಳ್ತಿದ್ದು. ನಮ್ಮ ಕಾಲಲ್ಲಿ ಮಣ್ಣಿನ ಗೋಡೆ ಮಡಗಿ 2 ರೂಮು ಇಲ್ಲದ್ರೆ 3 ರೂಮದು ಮನೆ ಮಾಡ್ತಿದ್ದು. ಆ ಮನೆಗೆ ಬಿದಿರುಗಳ ಮಾಡಿ, ಬಿದಿರು ತಟ್ಟೆಗಳ ಮಾಡಿ, ಕಾಡಲ್ಲಿದ್ದ ಹಾಲಗ ಬಳ್ಳಿ ತಂದು ಗಳ ತಟ್ಟೆ ಮಡಗಿ ಕಟ್ಟಿ ಹುಲ್ಲು ಹಾಕಿ ಮನೆ ಮಾಡ್ತಿದ್ದು. ಕೋಣೆಯೊಳಗೆ ಸಣ್ಣ ಸಣ್ಣ ಕಿಟಕಿಗಳ ಮಾಡ್ತಿದ್ದು. ರೂಮುಗಳಿಗೆ ಸಣ್ಣ ಸಣ್ಣ ಬಾಗಿಲುಗಳ ಮಾಡ್ತಿದ್ದು. ನಾವು ಸ್ಕೂಲಿಗೆ ಹೋಗೋ ಕಾಲಲ್ಲಿ ಸ್ಲೇಷ್ಟು ಪುಸ್ತಕ ಹಾಕೊಂಡು ಹೋಗಿ ಬಟ್ಟೆ ಬ್ಯಾಗು ಹೊಸಿ ಕೊಡ್ತಿದ್ದು. ನಾವು ಓದುವ ಕಾಲಲ್ಲಿ ಬಿದಿರು ತಟ್ಟೆ ಹೊಡೆದು ದನಗಳ ಹಟ್ಟಿನಂಗೆ ಇತ್ತು. ಅದರಲ್ಲಿ ನಮಗೆ ಮಾಸ್ಟರ್ ಪಾಠ ಮಾಡ್ತಿದ್ದು. ನಮಗೆ ರೂಮು ಇತ್ತಲೆ, ಆಮೇಲೆ ಸ್ಕೂಲ್ ಕಳಿಸಿದ್ದು. 50 ವರ್ಷದ ಹಿಂದೆ ಬೇಕಾದಷ್ಟು ಕಾಡು ಆಗಿತ್ತು. ನನಗೆ ಗೊತ್ತಿದ್ದಂಗೆ ಸ್ವಲ್ಪ ಸ್ವಲ್ಪ ಕಾಫಿ ತೋಟ, ಏಲಕ್ಕಿ ತೋಟ ಇತ್ತು. ಕಾಡುಗಳಲ್ಲಿ ಕರ್ಮಜ್ಜಿ ಹಣ್ಣು, ಕಕ್ಕಡಿ ಹಣ್ಣು, ಕೋಡಂಬಳಿ ಹಣ್ಣು, ಹೊಸ ಮಡಿಕೆ ಹಣ್ಣು, ಹೀಗೆ ಬೇಕಾದಷ್ಟು ನಾನಾ ಥರದ ಹಣ್ಣುಗಳು ಸಿಗ್ತಿತ್ತು. ಈಗ ಕಾಫಿ ತೋಟ ಮಾಡೋದ್ರಿಂದ ಯಾವ ಹಣ್ಣುಗಳೇ ಇಲ್ಲ. ಈಗಿನ ಮಕ್ಕಳಿಗೆ ಹಣ್ಣು ಹೆಸರು ಹೇಳಿದೆ ಆ ಹಣ್ಣು ಹೆಂಗೆ ಇರ್ತಿತ್ತು ಅಂತ ಕೇಳುವೆ. ಈಗ ಯಾವ ಕಾಡುಗಳ ಹಣ್ಣುಗಳೇ ಇಲ್ಲ. ಕಾಡುಗಳಲ್ಲಿ ಬೇಕಾದಷ್ಟು ಅಳುಂಬೆ ನಾನಾ ಥರದ ಸಿಗ್ತಿತ್ತು. 50 ವರ್ಷದ ಹಿಂದೆ ಬೇಕಾದಷ್ಟು ಬಾನೆಗೆ ಇದ್ದು ಕಾಡುಗಳು ಇದ್ದು ಎಲ್ಲವೂ ದನಗಳ ಸಾಕುತ್ತಿದ್ದು. ದಿನಂಪ್ರತಿ 2-3 ಹಸುಗ ಹಾಲು ಕರೆಕೆ ಇತ್ತು. ನಾವೆಲ್ಲ ಮೊಸರು ಬೆಣ್ಣೆ ಹಾಲು ಕುಡಿದು ಬದುಕಿದ್ದು. ಅದರಿಂದ ಇಷ್ಟಕ್ಕೆ 6 ಶಕ್ತಿ ಹುಟ್ಟು. ಈಗಿನ ಕಾಲದ ಮಕ್ಕಳ ಹಾಲು ಬೆಣ್ಣೆ ಒಳ್ಳೊಳ್ಳೆ ಊಟ ಮಾಡಿದ್ರೂ ಶಕ್ತಿ ಇರೋದಿಲ್ಲ, ನಾನಾ ಥರದ ಕಾಯಿಲೆ ತಪ್ಪುದಿಲ್ಲ. ಈಗಿನ ಕಾಲಲ್ಲಿ ಕಾಫಿ ತೋಟದ ಆದ ಜಾಗಗೆಲ್ಲ ಹಿಂದಿನ ಕಾಲಲ್ಲಿ ಅರಣ್ಯ ಕಾಡು ಬೇಕಾದಷ್ಟು ಕಾಡು ಹಂದಿ, ಸಾರುಗ, ಜಿಂಕೆ, ಕಾಡು ಜಾತಿಗ, ಅದರ ಮೇಲೆ ಹೆಬ್ಬುಲಿ ಸಹ ಇರ್ತಿತ್ತು ಗಡ. 50 ವರ್ಷದ ಇತ್ತೀಚೆಗೆ ಅರಣ್ಯ ಕಾಡಿಗೆಲ್ಲ ಈಗ ಕಾಫಿ ತೋಟ ಆತು. ಈಗ ಕಾಡು ಇಲ್ಲ. ಅರಣ್ಯ ಕಾಡಿನ ಕಾಫಿ ತೋಟ ಮಾಡಿ ಜನಂಗೆಲ್ಲವೂ ಶ್ರೀಮಂತರಾದು. ಮಕ್ಕಳೆಲ್ಲ ಓದಿ ದೊಡ್ಡ ದೊಡ್ಡ ಕೆಲಸಗಳಿಗೆ ಹೋದು. ನನಗೆ ಗೊತ್ತಿದ್ದಂಗೆ 50 ವರ್ಷದ ಹಿಂದೆ ಜೂನ್ 22ಕ್ಕೆ ಆರಿದ್ರ ಮಳೆ ಬಂದದಲ್ಲ, ಆಗ ದೊಡ್ಡ ಮಳೆ ಬಾಕನ

0: ಹೊಳೆಗಳಲ್ಲಿ ತೋಡುಗಳಲ್ಲಿ ಕನಕ ನೀರು ಬಾಕನ ಹೊಳೆಗಳಿದ್ದ ಮೀನು ತೋಡುಗಳಿಗೆ ಬಂದು ಗದ್ದೆಗಳಿಗೆ ಹತ್ತುತ್ತಿದ್ದು. ಆಗ ತೋಡುಗಳಿಗೆ ಕೂಡಿ ಹಾಕಿ ಮೀನು ಹಿಡಿತಿದ್ದು, ಗೋರಿ ತಕೊಂಡು ಗೋಚುತ್ತಿದ್ದು. ತೋಡು ತುಂಬ ನೀರು ಬಾಕನ ದೊಡ್ಡ ದೊಡ್ಡ ಎಸಂಡು ಸಹ ಹಿಡಿತಿದ್ದು. ನಮ್ಮ ಅಪ್ಪ ತೋಡಿಗೆ ಕಟ್ಟೆ ಕಟ್ಟಿ ಬಿದಿರು ತಟ್ಟಿ ಮಾಡಿ ಕಟ್ಟೆಗೆ ಹಾಕಿದಿದು. ಅಲ್ಲಿ ಒಂದು ಪೊಡ ಮಡುತ್ತಿದ್ದು. ದೊಡ್ಡ ಮಳೆ ಬಾಕನ ತಟ್ಟಿ ನೀರೆಲ್ಲ ಇಳಿದು ಮೀನೆಲ್ಲ ಪೊಡಕ್ಕೆ ಬೀಳುತ್ತಿದ್ದು. ಕಾವೇರಿ ಹಬ್ಬ ಬಂದದಲ್ಲ, ಆಗ ಗದ್ದೆಗಳಿಗೆ ಬೈನೆ ಪಾತಿ ಮಾಡಿ ಗದ್ದೆ ಏರಿಗೆ ಮಡಗಿ ಮೀನಿಗೆ ಪೊಡ ಹಾಕ್ತಿದ್ದು. ಗದ್ದೆಯಲ್ಲಿದ್ದ ಮೀನೆಲ್ಲ ಪೊಡಕ್ಕೆ ಬೀಳ್ತಿದ್ದು. ಅರ್ಧ ಪೊಡ ಮೀನು ಸಿಕ್ಕುದು. ಮೀನು ಹೊಲಸು ತೆಗೆದು ಕರ್ಲು ಹೆಂಚಿ ಒಣಗಿಸ್ತಿದ್ದು. ಆಗ ಯಾರಾದರೂ ನೆಂಟು ಬಂದರೆ ಒಣಗಲು ಮೀನು ಗೈಪು ರೊಟ್ಟಿ ಮಾಡಿ ದೊಡ್ಡ ಗದ್ದಳ. ನನಗೆ ಗೊತ್ತಿದ್ದಂಗೆ ನಮ್ಮ ಚಾಂಪ ಕಿರೊಳಗೆ ಹೋಗಿ ಬರೆ ಹಿಡಿದು 3-4 ಕೆಜಿ ಆಗೋಷ್ಟು ದಪ್ಪದ ಮೀನು ಕಾಟಾಳ ಮೀನು ಹಿಡ್ಕೊಂಡು ಬಾತಿದ್ದು. ನಾನು ಮಾತ್ರ ಬೇಕಾದಷ್ಟು ಮೀನು ಕಾಡಹಂದಿ ಮಾಂಸ ತಿಂದೊಳೆ. 5 ವರ್ಷದ ಹಿಂದೆ ಮೀನು ಮಾಂಸ ತಿಂದ ಬಾಯಿ ಈಗ ಕಣ್ಣು ತಿನ್ನುತ್ತೆ ಹೇಳುವೆಲ್ಲ ಹಂಗೆ.
1: ಇದುವರೆಗೆ ಹಿಂದಿನ ಕಾಲದಲ್ಲಿ ಚಾಂಪಾ ಚಾಮಿಯವ ಅವರ ಬದುಕು ಮಾತಾಡಿದವು ಕಾಳೆಯಂಡ ತಂಗಮ್ಮ ಅಪ್ಪಚ್ಚ.

0: ಈಗ ಕೇಳೋ ಕಾಳಿಯಂಡ ತಂಗಮ್ಮ ಅಪ್ಪಚ್ಚ ಅವು ಬರ್ದು ಹಾಡ್ದ ಹರಿಸೇವೆ ಹಾಡು.
1: ಹರಿಸೇವೆ ಹಾಡು

ಕೃಷ್ಣನಾಮಾ ವೆಂಕಟರಮಣ ದೇವರಿಗೆ ಹಲ್ಲಾದ ಹೊಳೆಯಲಿ ಹರಿಸೇವೆ, ಹಲ್ಲಾದ ಹೊಳೆಯ ದಂಡೆ ಮೇಲೆ ಹರಿಸೇವೆ ವೆಂಕಟರಮಣ. ಶನಿವಾರದ ಶಂಕ ಓದಿದೋ, ಶನಿವಾರದ ಶಂಕ ಓದಿದೋ ವೆಂಕಟರಮಣ. ಗಿರಿಯ ಮೇಲೆ ಹರಿಸೇವೆ, ಗಿರಿಯ ಮೇಲೊಂದು ಹರಿಸೇವೆ ವೆಂಕಟರಮಣ. ಶನಿವಾರದ ಶಂಕ ಓದಿದೋ, ಅಣ್ಣ ಗೋಳಾಡಿ ಬಂದಾದ ಅಣ್ಣ.

ಕ್ಕೆ ಅಪ್ಪನ ಬೆಟ್ಟದ ಮೇಲೆ ಕೊಪ್ಪು ಒಂದೆರಡು ಕೊಪ್ಪು ತುಂಬಿತ ಬೆಟ್ಟಕ್ಕೆ ಮುತ್ತು ತುಂಬಿಸಿ ಕಳಸಕ್ಕೆ ಹೊತ್ತು ಹೊತ್ತಿಗೆ ಸ್ವಾಮಿ ಯಾಕಾಗಿ ಹೊತ್ತಲೆ ಸ್ವಾಮಿ ಅಪ್ಪನ ಮನೆಯ ಕುಲಸ್ವಾಮಿ ಅಪ್ಪನ ಮನೆಯ ಕುಲಸ್ವಾಮಿ ವೆಂಕಟರಮಣ ಅಣ್ಣ ಗೋಲಡಿ ಬಂದದೆ ತುಪ್ಪ ಕಾಶೊಳ ಕೊಪ್ಪೂತಿ ಕೇಳು.

0: ಪಾಲೆ ದೀಪ ನಮ್ಮ ಸ್ವಾಮಿ ತಿಮ್ಮಪ್ಪಂಗೆ ತುಪ್ಪಲೆ ದೀಪ ಹೊತ್ತಿಸಿದು ಎನ್ನೇಲಿ ದೀಪ ಬೆಳಗಿದು ಹಾರು ಕತೆ ಕಟ್ಟಿ ಜರಿಯ ಮುಂಡಸು ಕಟ್ಟಿ ಮೂರು ನಮ ಹಾಕಿ ಸ್ವಾಮಿ ಮೂರು ನಮ ಹಾಕಿ ಸ್ವಾಮಿ ಜೋಳಿ ಹಿಡಿದು ಬೆಟ್ಟದ ಮೇಲೆ ಹೊರಟೀಗ ಬೆಟ್ಟ ಹತ್ತಿಕೊಂಡು ಬೆವರು ಒರೆಸಿಕೊಂಡು ಎಡಬಲದ ಸಂಕ ಊದಿಕೊಂಡು ಎಡಬಲದ ಸಂಕ ಊದಿಕೊಂಡು ಸ್ವಾಮಿಗೆ ಬೆಟ್ಟದ ಮೇಲೆ ಹರಿಸೇವೆ ಬೆಟ್ಟದ ಮೇಲೆ ಹರಿಸೇವೆ ಸ್ವಾಮಿಗೆ ವೆಂಕಟರಮಣ ಸ್ವಾಮಿಗೆ ಮಂಗಳಾರತಿ ನಿತ್ಯ ಶುಭ ಮಂಗಳಂ ನಿತ್ಯ ಶುಭ ಮಂಗಳಂ.
1: ಇಲ್ಲಿ ಮುಟ ಕಾಳಿಯಂಡ ತಂಗಮ್ಮ ಅಪ್ಪಚ್ಚ ಅವು ಬರ್ದು ಹಾಡ್ದ ಹರಿಸೇವೆ ಹಾಡು ಕೇಳ್ದರಿಯಲ್ಲ. ಇದು ಇಂದಿನ ಅರೆ ಭಾಷೆ ಐಸಿರಿ. ಕೇಳುಗ ಬಾಂಧವಕ್ಕೆಲ್ಲ ನಮಸ್ಕಾರ.
2: ಅರೆ ಭಾಷೆ ಐಸಿರಿ ಕಾರ್ಯಕ್ರಮ ಕೇಳಿದಿರಿ.
3: ಸಂಕಲನ ಪುದಿಯ ನೆರವನ ಸ್ವಾತಿ ರಿಷೇತ್, ನಿರ್ವಹಣೆ ಪಿಎಂ ಜಗದೀಶ್.

0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಇದೊಂದು ಪ್ರಕಟಣೆ. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿಯ ಲೋಕಾಯುಕ್ತ ಅಧಿಕಾರಿಗಳು ನಾಳೆ ಅಂದರೆ ಬುಧವಾರ ಬೆಳಗ್ಗೆ 11 ಗಂಟೆಯಿಂದ 1 ಗಂಟೆಯವರೆಗೆ ಕುಶಾಲನಗರದ ಪ್ರವಾಸಿ ಮಂದಿರದಲ್ಲಿ ಅರ್ಜಿಗಳನ್ನು ವಿತರಿಸಲಿರುವರು. ಭರ್ತಿ ಮಾಡಿದ ಮತ್ತು ನೋಟರಿಯಿಂದ ಅಫಿಡವಿಟ್ ಮಾಡಿಸಿದ ಅರ್ಜಿಗಳನ್ನು ಸ್ವೀಕರಿಸಲಾಗುವುದು. ಸರ್ಕಾರಿ ಕಚೇರಿಗಳಲ್ಲಿ ಅಧಿಕೃತ ಕೆಲಸಗಳಲ್ಲಿ ವಿಳಂಬ ಹಾಗೂ ಇನ್ನಿತರೆ ತೊಂದರೆ ನೀಡುತ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ದ ಸಾರ್ವಜನಿಕರು ದೂರುಗಳನ್ನು ನಿಗದಿ ಪತ್ರದಲ್ಲಿ ನೀಡಬಹುದಾಗಿದೆ. ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ವಿವರಗಳಿಗೆ ಮಡಿಕೇರಿ ಲೋಕಾಯುಕ್ತ ಪೊಲೀಸ್ ಕಚೇರಿ ಗೌಳಿಬೀದಿ ಮಡಿಕೇರಿಯ ದೂರವಾಣಿ ಸಂಖ್ಯೆ 08272229297 ಇಲ್ಲಿ ಸಂಪರ್ಕಿಸಬಹುದಾಗಿ ಪ್ರಕಟಣೆ ತಿಳಿಸಿದೆ.
1: ಸ್ವರ ಸಾಂಗತ್ಯ ಗಾನ ಸಂಭ್ರಮದಲ್ಲಿ ನಿಮ್ಮೊಂದಿಗೆ ಮಡಿಕೇರಿ ಆಕಾಶವಾಣಿ. ಸ್ವರ ಸಾಮ್ರಾಜ್ಯದ ಕಣಜದೊಳಗೊಂದು ಸುಂದರ ಗಾನಲಹರಿ.
2: ಗೀತಾಂಜಲಿ ಪ್ರೇಮಾಂಜಲಿ ಬೇರೇನು ನಾನಿ.
1: ಸ್ವರ ಮಾಧುರ್ಯದೊಳಗೊಂದು ಅಮರ ಗೀತಲಹರಿ, ಅದೇ ಅಂತ್ಯಾಕ್ಷರಿ.
3: ನಮಗೆ ಒಂದು ಶಾಶ್ವತವಾದ ಸುಖ ಬೇಕು ಅಂತ ಹೇಳಿದ್ರೆ, ಒಳ್ಳೆ ಮನಸ್ಥಿತಿ ಬೇಕು ಅಂತ ಹೇಳಿದ್ರೆ, ನಾವು ನಿಧಾನಗತಿಯಲ್ಲೇ ದಡವನ್ನು ತಲುಪಿದ್ರೆ ಕೆಲವೊಂದ್ಸರಿ ಈ ಧಾವಂತ ಬದುಕಿನಿಂದ ನಾವು ಸ್ವಲ್ಪನಾದ್ರೂ ಬಿಡುಗಡೆಯನ್ನು ಪಡಿಬಹುದು ಅಂತ ನನಗನ್ಸುತ್ತೆ.

0: ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಮೂಡಿ ಬರಲಿದೆ ಅಂತ್ಯಾಕ್ಷರಿ.
1: ಕಾಲ ಕೂಡ ನಮ್ಮನ್ನ ತಡೆಯಂಗಿಲ್ಲ,
2: ನೀನೆ ಧೈರ್ಯ, ನೀನೆ ಜೊತೆಲಿದ್ರೆ ಗೆಲುವು ತಾನೆ.
0: ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಅಂತ್ಯಾಕ್ಷರಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸುವತ್ತ ಆಸಕ್ತಿ ವಹಿಸಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
3: ನಾನಿಂದು ನಿನ್ನಿಂದ ಆನಂದ ನೋಡಿದೆ.
0: ನಿರೀಕ್ಷಿಸಿ ಅಂತ್ಯಾಕ್ಷರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಹೌದು, ನಮ್ಮ ದೇಶ ಕೃಷಿಕರ ದೇಶ, ಕೃಷಿಯೇ ನಮ್ಮ ದೇಶದ ಪ್ರಧಾನವಾಗಿರುವಂತಹ ಒಂದು ಉದ್ಯೋಗ. ಇದು ನಿನ್ನೆ ಮೊನ್ನೆದೆಲ್ಲ ನೀವು ಒಂದು ವೇಳೆ ಭಾಗವತ ಪುರಾಣ ಕೇಳಿದ್ರಲ್ಲ, ಆ ಭಾಗವತ ಪುರಾಣವನ್ನು ನೀವು ಗಮನಿಸಿದರೆ ಅಲ್ಲಿ ನೀವು ಆ ಕೃಷ್ಣನ ಬಾಲ್ಯದ ಚರಿತ್ರೆಯನ್ನು ನೋಡ್ತೀರಿ. ಅಲ್ಲಿ ಬಹಳ ವಿಶೇಷವಾಗಿ ಆ ಗ್ರಾಮಗಳಲ್ಲಿ ಪಶು ಸಂಗೋಪನೆ ನಡೀತಾ ಇತ್ತು, ಕೃಷಿಯು ಕೂಡ ಗ್ರಾಮೀಣ ಭಾಗದ ಬೆನ್ನೆಲುಬಾಗಿತ್ತು ಅನ್ನೋದೆಲ್ಲ ಕೂಡ ನಮಗೆ ಪೌರಾಣಿಕ ಕಥೆಗಳಲ್ಲಿ ಸಿಗತ್ತೆ. ಅಷ್ಟೇ ಅಲ್ಲ, ವೇದಗಳ ಕಾಲಕ್ಕೆ ಬಂದರೆ ಅಲ್ಲೂ ಕೂಡ ನಮಗೆ ತಸ್ಮಾತ್ ಕೃಷಮಿತ್ ಕೃಷಸ್ವ ಅನ್ನುವಂತಹ ಋಗ್ವೇದದ ಮಂತ್ರವನ್ನೆಲ್ಲ ಗಮನಿಸಿದಾಗ ಆ ಋಷಿ ಮುನಿ ಹೇಳ್ತಾನೆ, ಕೃಷಿ ಮಾಡುವುದು ಅತ್ಯಂತ ಶ್ರೇಷ್ಠವಾಗಿರುವಂತಹ ಕಸುಬು ಅಂತ. ಹಾಗಾಗಿ ಈ ಕೃಷಿ ಅನ್ನೋದು ನಮ್ಮ ದೇಶದಲ್ಲಿ ಒಂದು ಐತಿಹ್ಯವಾಗಿರುವಂತಹ ಕಸುಬು. ಇದಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ, ದೀರ್ಘವಾಗಿರುವಂತಹ ಪರಂಪರೆ ಇದೆ. ಹೀಗೆ ಮಾಡಬೇಕು ಕೃಷಿ ಅನ್ನುವಂತಹ ಅನೇಕಾನೇಕ ಶಾಸ್ತ್ರಗಳು ನಮ್ಮ ಪರಂಪರೆಯಲ್ಲಿ ಬೆಳೆದುಕೊಂಡು ಬಂದಿದ್ದಾವೆ. ಇನ್ನೊಂದು ವೈಚಿತ್ರ್ಯ ಅಂತ ಹೇಳ್ಬೋದು, ಎಷ್ಟೇ ವೈಜ್ಞಾನಿಕವಾಗಿ ಇವತ್ತು ಜಗತ್ತು ಬದಲಾಗ್ತಾ ಇದ್ರೂ ಕೂಡ ನಮ್ಮ ರೈತ ಮಾತ್ರ ಪಾರಂಪರಿಕವಾಗಿ ಇರುವಂತಹ ವಿಧಾನವನ್ನೇ ಬಳಸ್ಕೊಂಡು ಕೃಷಿಯನ್ನು ಮಾಡ್ತಾ ಇದ್ದಾನೆ. ಅದರಲ್ಲೂ ವಿಶೇಷವಾಗಿ

ಈ ಕೃಷಿ ಚೆನ್ನಾಗಿ ನಡಿಬೇಕು ಅಂತಂದ್ರೆ ನಮ್ಮ ರೈತ ಮಳೆಯನ್ನೇ ಆಶ್ರಯಿಸಿಕೊಂಡಿದ್ದಾನೆ. ಅಂದ್ರೆ ನೋಡಿ, ತಂತ್ರಜ್ಞಾನ ಎಲ್ಲೆಲ್ಲೋ ಹೋಗ್ತಾ ಇದೆ. ಬೇರೆ ಬೇರೆ ದೇಶಗಳಲ್ಲಿ ನಾನಾ ಬಗೆಯ ನೀರಾವರಿಯ ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ಕೃಷಿಯನ್ನು ಮಾಡುವಂಥದ್ದನ್ನೆಲ್ಲ ಕೂಡ ನಾವು ನೋಡ್ತೀವಿ. ಆದರೆ ನಮ್ಮ ದೇಶದಲ್ಲಿ ಬಹುತೇಕವಾಗಿ ನಮ್ಮ ರೈತರು ಮಳೆಯನ್ನೇ ಆಶ್ರಯಿಸಿಕೊಂಡು ಇವತ್ತಿಗೂ ಕೂಡ, ಅಂದರೆ ಅಂದಿನ ಕಾಲದಿಂದ ಕೂಡ ಹಿಡ್ಕೊಂಡು ಇವತ್ತಿನವರೆಗೂ ಕೂಡ ಮಳೆಯನ್ನೇ ಆಶ್ರಯಿಸಿಕೊಂಡು ಕೃಷಿಯನ್ನು ಮಾಡ್ತಾರೆ. ಅದು ಕೂಡ ಒಂದು ಕಟು ಸತ್ಯ ಅಂತ ಹೇಳ್ಬೋದು. ನಮ್ಮ ದೇಶದ ಕೃಷಿ ವ್ಯವಸ್ಥೆಗೆ ಮಳೆ ಅತ್ಯಂತ ಪ್ರಮುಖವಾಗಿರುವಂತಹ, ಜೊತೆಗೆ ನಿರ್ಣಾಯಕವಾಗಿರುವಂತಹ ಒಂದು ಅಂಶ. ಹಾಗಾಗಿ ನಮ್ಮ ದೇಶದ ಕೃಷಿ, ಇದನ್ನು ನಾವು ಕೃಷಿಕ ಮತ್ತು ಮಳೆಯ ಜೊತೆಗಿನ ಜೂಜಾಟ ಅಂತ ಕರಿತೀವಿ. ಹೌದು, ಚೆನ್ನಾಗಿ ಮಳೆ ಆದರೆ ಕೃಷಿಯನ್ನು ಚೆನ್ನಾಗಿ ಬೆಳಿಬೋದು. ಕೃಷಿ ಚೆನ್ನಾಗಿ ಬೆಳೆದ್ರೆ ನಮ್ಮ ದೇಶದಲ್ಲೇ ಎಲ್ಲ ಆಹಾರ ಉತ್ಪನ್ನಗಳು ಲಭ್ಯ ಆಗುತ್ತೆ. ಇದರಿಂದ ಜನರ ಜೀವನ ಮಟ್ಟ ಕೂಡ ಸುಧಾರಿಸುತ್ತೆ, ಖರ್ಚು ವೆಚ್ಚಗಳೆಲ್ಲ ಕೂಡ ಸಾಕಷ್ಟು ಹಿಡಿತದಲ್ಲಿ ಇರುತ್ತೆ. ಅಷ್ಟೇ ಅಲ್ಲ, ನಮ್ಮ ಒಂದು ರಾಷ್ಟ್ರೀಯ ಆದಾಯ ಅಂತ ಹೇಳ್ತೀವಲ್ಲ, ಅದಕ್ಕೂ ಕೂಡ ಕೃಷಿ ಸಾಕಷ್ಟು ತನ್ನದೇ ಆದಂತಹ ಒಂದು ಕೊಡುಗೆಯನ್ನು ನೀಡ್ತಾ ಇದೆ ಕೃಷಿ. ಹಾಗಾಗಿ ಆ ಎಲ್ಲ ದೃಷ್ಟಿಯಿಂದ ಕೃಷಿ ಚೆನ್ನಾಗಿ ಆಗಬೇಕು. ಕೃಷಿ ಚೆನ್ನಾಗಿ ಆಗಬೇಕು ಅಂದ್ರೆ ಈ ಮುಂಗಾರು ಮಳೆ ಇದೆಯಲ್ಲ, ಇದು ಕೂಡ ಚೆನ್ನಾಗಿ ಆಗಬೇಕು. ಸಕಾಲದಲ್ಲಿ ಬೀಳುವಂತಹ ಮಳೆ ನಮ್ಮ ಇಡೀ ದೇಶದ ಸಮೃದ್ಧಿಗೆ ಖಂಡಿತವಾಗೂ ಕೂಡ ಕಾರಣ ಆಗುತ್ತೆ. ಯಾಕಂದ್ರೆ ನನಗಾಗಲೇ ಹೇಳಿದೆ, ನಮ್ಮ ಕೃಷಿ ಅದು ಅವಲಂಬಿತ ಆಗಿರೋದೇ ಈ ಮುಂಗಾರು ಮಳೆಯ ಮೇಲೆ. ನೋಡಿ ಎಷ್ಟು ವಿಶೇಷ ಅಂತಂದ್ರೆ, ನಮ್ಮ ಈ ಕೃಷಿ ಚಟುವಟಿಕೆ ಇದೆಯಲ್ಲ, ಅದು ವರ್ಷದ ಉದ್ದಗಲಕ್ಕೂ ನಡೆಯುತ್ತೆ. ಬೇರೆ ಬೇರೆ ಬೆಳೆಗಳು ಇಡೀ ವರ್ಷ ಎರಡು ಸಲವೋ ಮೂರು ಸಲವೋ ಹೀಗೆಲ್ಲ ಕೂಡ ಬೆಳೀತಾರೆ. ಆದರೆ ಆ ಎಲ್ಲ ಬೆಳೆಗಳಲ್ಲೂ ಕೂಡ ಈಗ ಸುರಿಯುವಂತಹ ಮುಂಗಾರು ಮಳೆಯೇ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಅನ್ನೋದು ಬಹಳ ಸತ್ಯವಾಗಿರುವಂತಹ ವಿಚಾರ. ಸದ್ಯಕ್ಕೆ ಮಳೆಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳಿಗೆ ಖಂಡಿತವಾಗಿಯೂ ಕೂಡ ಒಂದು ನೀರಾವರಿಯ ಅವಶ್ಯಕತೆ ಇರುತ್ತೆ. ಹಾಗಾಗಿ ಅದು ಹಳ್ಳಗಳಲ್ಲಿರ್ಬೋದು ಅಥವಾ ನದಿ ತೊರೆಗಳಲ್ಲಿ ಚೆನ್ನಾಗಿ ನೀರಾಗಬೇಕು. ಆ ದೃಷ್ಟಿಯಿಂದ ಮಳೆಗಾಲದಲ್ಲಿ ನೀರಾಗಬೇಕು ಅನ್ನೋದು ಒಂದಾದರೆ, ನಂತರದಲ್ಲಿ ಅಂದರೆ ಮಳೆಗಾಲದ ನಂತರದಲ್ಲೂ ಕೂಡ ಖಾರೀಫ್ ಬೆಳೆ ಅಂತ ನಾವೇನು ಕರಿತೀವಿ, ಆ ಬೆಳೆಯನ್ನು ಬೆಳೆಯೋದಕ್ಕೂ ಕೂಡ ಮಳೆಗಾಲದ ಮಳೆ, ಅಂದರೆ ಈಗ ಮಳೆಗಾಲದಲ್ಲಿ ಮಾನ್ಸೂನ್ ಚೆನ್ನಾಗಿ ಆದರೆ ಖಂಡಿತವಾಗೂ ಕೂಡ ವರ್ಷದುದ್ದಗಳು ಕೂಡ ಕೆರೆ ಕಟ್ಟೆಗಳಲ್ಲಿ ನೀರು ತುಂಬಿಕೊಂಡಿರುತ್ತೆ. ಹಾಗಾಗಿ ಕೃಷಿಗೆ ಸಾಕಷ್ಟು ಅನುಕೂಲಕರವಾಗಿರುತ್ತೆ ಆ ಇಡೀ ವರ್ಷ. ಆ ಎಲ್ಲ ದೃಷ್ಟಿಯಿಂದ ಈ ಮಾನ್ಸೂನ್ ಮಳೆಯ ಕಡೆಗೆ ಎಲ್ಲರ ಚಿತ್ತ ಹರಿದಿರುತ್ತೆ. ಕೃಷಿ ಮತ್ತು ಮುಂಗಾರು ಮಳೆ ಈ ಕುರಿತಂತೆ ಇನ್ನಷ್ಟು ನಾನು ಮಾತನಾಡುವ ನಿಂತೇನೆ. ಕಾರ್ಯಕ್ರಮ ಕೇಳುತ್ತಾ ಇರಿ, ಬರ್ತಾ ಇದೆ ಮುಂದಿನ ಗೀತೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮಳೆಯಲ್ಲಿ, ಜೊತೆಯಲ್ಲಿ ಚಿತ್ರದಿಂದ ಆಯ್ದ ಗೀತೆ. ಜಯಂತ್ ಕಾಯ್ಕಿಣಿ ಗೀತೆಯನ್ನು ಬರೆದಿದ್ದಾರೆ, ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನದಲ್ಲಿ ಗೀತೆ ಇದೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್.

ಹೌದು, ಕೃಷಿಕರಿಗೆ ಮಳೆಗಾಲ ಅಂತಂದ್ರೆ ಸಾಕಷ್ಟು ನಿರೀಕ್ಷೆಗಳಿರುತ್ತೆ, ಸಂಭ್ರಮ ಖಂಡಿತವಾಗಿಯೂ ಕೂಡ ಮನೆ ಮಾಡಿರುತ್ತೆ, ಮಳೆ ಉತ್ತಮ ಆಗುವಂತಹ ನಿರೀಕ್ಷೆ ಇದ್ರೆ. ಮಳೆಗಾಲವನ್ನು ಸ್ವಾಗತಿಸೋದಕ್ಕೋಸ್ಕರವಾಗಿ ನಮ್ಮ

ಸಭಾಸದರು ಅನೇಕ ರೀತಿಯಾದಂತಹ ಸಂಭ್ರಮಾಚರಣೆಯಲ್ಲಿ ತೊಡಗಿಸ್ಕೊಳ್ತಾ ಇದ್ರು. ನಾವು ಸಾಮಾನ್ಯವಾಗಿ ಇಂಗ್ಲಿಷ್ ಕ್ಯಾಲೆಂಡರ್ ತೆಗೆದುಕೊಂಡ್ರೆ ಜೂನ್ ಅಥವಾ ಜುಲೈ ಅಂತ ಗುರುತಿಸಬಹುದು. ಆದರೆ ಪಂಚಾಂಗವನ್ನು ಗಮನಿಸಿದ್ರೆ ಅಲ್ಲಿ ನಾನಾಗಲೇ ಹೇಳಿದ ಹಾಗೆ ಆಷಾಢ ಮಾಸದಲ್ಲಿ ಮಳೆಗಾಲ ಆರಂಭ ಆಗ್ತಾ ಇತ್ತು ನಮ್ಮ ಪ್ರಾಚೀನ ಭಾರತದಲ್ಲಿ ಅನ್ನೋದೆಲ್ಲ ಕೂಡ ಗೊತ್ತಾಗುತ್ತೆ. ಈ ಮಳೆಗಾಲಕ್ಕೆ ತಯಾರಿ ಹಬ್ಬಗಳ ಮೂಲಕವಾಗಿ ಮಾಡ್ತಾ ಇದ್ರು ನಮ್ಮ ಜನಪದರು. ಅಂತಹ ಹಬ್ಬಗಳು ಆರಂಭ ಆಗ್ತಾ ಇದ್ದದ್ದು ಜ್ಯೇಷ್ಠ ಮಾಸ, ಅಂದ್ರೆ ಈಗ ಜ್ಯೇಷ್ಠ ಮಾಸ ನಡೀತಾ ಇದೆ. ಜ್ಯೇಷ್ಠ ಮಾಸದಲ್ಲಿ ಸಾಕಷ್ಟು ಹಬ್ಬಗಳು ಮಳೆಯನ್ನ ಸ್ವಾಗತಿಸೋಸ್ಕರವಾಗಿ ನಮ್ಮ ರೈತರು ಮಾಡ್ತಾ ಇದ್ರು. ಅದರಲ್ಲಿ ಇವತ್ತಿಗೂ ಕೂಡ ಕರ್ನಾಟಕದ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಜನಜನಿತವಾಗಿರುವಂತಹ ಒಂದು ಮಳೆಗಾಲವನ್ನ ಸ್ವಾಗತಿಸುವಂತಹ, ಮಳೆಗಾಲಕ್ಕೆ ರೈತರು ಅಣಿಯಾಗುವಂತಹ ಒಂದು ಹಬ್ಬ ಅಂತಂದ್ರೆ ಅದು ಕಾರ ಹುಣ್ಣಿಮೆ ಹಬ್ಬ. ಕಾರ ಹುಣ್ಣಿಮೆ ಹಬ್ಬ ಇದೆಯಲ್ಲ, ಇದು ಪ್ರತಿ ವರ್ಷ ನಮ್ಮ ಪಂಚಾಂಗದ ಪ್ರಕಾರವಾಗಿ ಜ್ಯೇಷ್ಠ ಮಾಸದ ಪೂರ್ಣಿಮೆ ಹುಣ್ಣಿಮೆ ದಿವಸ ಅದು ಬರುತ್ತೆ. ಇದು ಬಹಳ ವಿಶೇಷವಾಗಿ ಮಳೆಗಾಲವನ್ನು ಸ್ವಾಗತಿಸುವಂತಹ, ಮಳೆಗಾಲಕ್ಕೆ ರೈತ ಅಣಿಯಾಗುವಂತಹ ಒಂದು ಹಬ್ಬ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏನು ಜೂನ್ ತಿಂಗಳಲ್ಲಿ ಆರಂಭವಾಗುವಂತಹ ನೈಋತ್ಯ ಮುಂಗಾರು ಮಳೆ ಕದ ತಟ್ಟುವ ಮುನ್ನ ಆರಂಭ ಈ ಒಂದು ಹಬ್ಬವನ್ನು ಆಚರಿಸ್ತಾರೆ. ಉತ್ತರ ಕರ್ನಾಟಕದಲ್ಲಿ ಇದೊಂದು ದೊಡ್ಡ ಹಬ್ಬ ಅಂತ ಹೇಳ್ಬೋದು. ವರ್ಷದ ಮೊದಲ ಮಳೆಗೆ ಭೂಮಿ ಸಿದ್ಧವಾಗಿರುವಂತಹ ಸಮಯದಲ್ಲಿ ಕೃಷಿಯ ಜೀವನಾಡಿಯೇ ಆಗಿರುವಂತಹ ಎತ್ತುಗಳನ್ನ ತೊಳೆದು ಅವುಗಳನ್ನ ಅಲಂಕರಿಸಿ, ಅಂದ್ರೆ ವಿಶೇಷವಾಗಿ ಎತ್ತುಗಳ ಕೊಂಬುಗಳಿಗೆ ಬಣ್ಣವನ್ನು ಹಚ್ಚಿ ಜೂಲುಗಳನ್ನೆಲ್ಲ ಕೂಡ ಕಟ್ಟಿ ಹೊದಿಕೆಯನ್ನೆಲ್ಲ ಹೊದಿಸಿ ಸಿಂಗಾರ ಮಾಡಿ ಸಂಭ್ರಮಿಸೋದಿದೆಯಲ್ಲ. ಯಾಕೆಂದ್ರೆ ನೋಡಿ, ಮಳೆಗಾಲ ಆರಂಭ ಇನ್ನೇನು ಆಗ್ತಾ ಇದೆ ಅನ್ನುವಾಗ ಭೂಮಿ ತೇವ ಆಗತ್ತೆ. ಭೂಮಿ ತೇವ ಆಗಿದೆ ಅಂತಂದ್ರೆ ಆವಾಗ ಈ ಉತ್ತನೆ ಕೆಲಸವೆಲ್ಲ ಕೂಡ ಆರಂಭ ಆಗಬೇಕು. ರೈತ ಉತ್ತಬೇಕು, ನಂತರ ಬೀಜವನ್ನು ಬಿತ್ತಬೇಕು. ಹೀಗೆಲ್ಲ ಕೃಷಿ ಚಟುವಟಿಕೆಯ ಆರಂಭದ ಹೆಬ್ಬಾಗಿಲು ಅದು ಜ್ಯೇಷ್ಠ ಮಾಸ. ನೋಡಿ, ನಾನಾಗಲೇ ಹೇಳ್ತಾ ಇದ್ದೆ, ಆಷಾಢ ಮಾಸ ಅನ್ನೋದು ಜ್ಯೇಷ್ಠ ಮಾಸದ ನಂತರದಲ್ಲಿ ಬರುವಂಥದ್ದು. ಆಷಾಢ ಮಾಸ ಬಂದಾಗ ನಿಜವಾದಂತಹ ಮಳೆಗಾಲದ ಆರಂಭ ಅಂತಂದ್ರೆ ಅದಕ್ಕಿಂತ ಮುನ್ನ ಒಂದಿಷ್ಟು ಮಳೆಯ ಸೂಚನೆ ಸಿಗುತ್ತಲ್ಲ, ಆ ಸಂದರ್ಭ ಅದು ಜ್ಯೇಷ್ಠ ಮಾಸ. ಜ್ಯೇಷ್ಠ ಮಾಸದ ಹುಣ್ಣಿಮೆಯ ದಿವಸ ಈ ಒಂದು ಕಾರ ಹುಣ್ಣಿಮೆಯ ಒಂದು ಆಚರಣೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ನಮಗೆ ನೋಡೋದಕ್ಕೆ ಸಿಗತ್ತೆ. ಇನ್ನು ಮಳೆಗಾಲದಲ್ಲಿ ಆಚರಿಸುವಂತಹ ಇನ್ನೊಂದು ಹಬ್ಬ ಅಂತಂದ್ರೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಹೇಳಿ, ಅದು ಕೂಡ ವಿಶೇಷವಾಗಿ ಮೊದಲ ಮಳೆ ಏನು ಬರುತ್ತೆ, ಭೂಮಿ ತಾಯಿ ಹಸನಾಗಿ ಅವಳು ಹಸಿರಿನಿಂದ ಸೃಜನಶೀಲಾಗಿ ಕಂಗೊಳಿಸ್ತಾಳೆ. ಆ ಒಂದು ಸಂದರ್ಭದಲ್ಲಿ ಒಂದು ಮಣ್ಣಿನಿಂದ ಮಾಡಿದಂತಹ ಎತ್ತುಗಳ ಜೋಡಿಯನ್ನ ತಂದು ಪೂಜಿಸುವಂಥದ್ದು. ಹೊಲದಲ್ಲಿ ಭೂಮಿ ತಾಯಿಗೆ ವಿಶೇಷವಾಗಿ ಎಡೆ ಅಂದ್ರೆ ನೈವೇದ್ಯ ಅಂತರ್ಥ, ಎಡೆಯನ್ನ ನೀಡಿ ಬಿತ್ತನೆ ಕಾರ್ಯವನ್ನು ಅಧಿಕೃತವಾಗಿ ಆರಂಭಿಸಲಾಗುತ್ತೆ ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆಯಿಂದ. ಈ ಹಬ್ಬವನ್ನು ಕೂಡ ಮಳೆಗಾಲವನ್ನು ಸ್ವಾಗತಿಸೋದಕ್ಕೋಸ್ಕರವಾಗಿ, ಕೃಷಿ ಚಟುವಟಿಕೆಯನ್ನ ಮಳೆಗಾಲದ ಜೊತೆ ಜೊತೆಗೆ ಆರಂಭ ಮಾಡುವುದಕ್ಕೋಸ್ಕರವಾಗಿ ನಮ್ಮ ಜನಪದರು ಇದನ್ನ ಮಾಡ್ತಾ ಇದ್ರು. ಈಗಲೂ ಕೂಡ ಅದು ನಮ್ಮ ಕರ್ನಾಟಕದ ಅನೇಕ ಭಾಗಗಳಲ್ಲಿ ನಮಗೆ ನೋಡೋದಕ್ಕೆ ಸಿಗತ್ತೆ. ಮಳೆಗಾಲದ ಸಂಭ್ರಮ ಹೀಗೆ ಸಾಕಷ್ಟು ರೀತಿಯಿಂದ ನಮಗೆ ನೋಡೋದಕ್ಕೆ ಸಿಗತ್ತೆ. ಬನ್ನಿ, ಮುಂದಿನ ಗೀತೆಯನ್ನು ನಾವೀಗ ಕೇಳೋಣ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಮೊದಲ ಮಳೆ. ಇದು ರಾಜೇಶ್ ಕೃಷ್ಣನ್ ಹಾಗೂ ನಿಮಿಷಾ ರಕ್ಷಕ್ ಅವರು ಹಾಡಿರುವಂತಹ ಗೀತೆ. ಮೊದಲ ಮಳೆ ಅನ್ನುವಂತಹ ಹೆಸರಿನ ಚಿತ್ರದ ಗೀತೆ ಇದು. ಪ್ರಸನ್ನ ಭೋಜಶೆಟ್ಟರ್ ಅವರ ಸಂಗೀತ ನಿರ್ದೇಶನ ಇದೆ, ಎಸ್ ವಿ ಶಿವಕುಮಾರ್ ಅವರ ಸಾಹಿತ್ಯ ಈ ಗೀತೆಗಿದೆ.

ಇನ್ನು ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಈ ಮಳೆ ಆರಂಭ ಆಗೋದಿದೆಯಲ್ಲ, ಇದನ್ನ ಕೃಷಿಕರು ಮೃಗಶಿರ ಮಳೆ ಅಂತ ಗುರುತಿಸ್ತಾರೆ. ಅಂದ್ರೆ ಮೃಗಶಿರ ಅನ್ನುವಂತಹ ಒಂದು ನಕ್ಷತ್ರ, ಅದು ಪಂಚಾಂಗದ ಪ್ರಕಾರವಾಗಿ ನೋಡಲಾಗುತ್ತೆ ಈ ನಕ್ಷತ್ರವನ್ನ. ಈ ನಕ್ಷತ್ರದಲ್ಲಿ ಬೀಳುವಂತಹ ಮಳೆ ಇದೆಯಲ್ಲ, ಆ ಮಳೆ ನಮ್ಮ ರೈತರಲ್ಲಿ ಸಾಕಷ್ಟು ಭರವಸೆಯನ್ನ ತುಂಬತ್ತೆ. ನಮ್ಮಲ್ಲಿ ಒಂದು ಮಾತಿದೆ, ಮೃಗಶಿರ ಮಳೆಗೆ ಮೃಗಗಳು ಕೂಡ ಓಡಿ ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ಗಾದೆ ಮಾತು ಅಂತ. ಅಂದ್ರೆ ಈ ಗಾದೆ ಮಾತು ಮೃಗಶಿರ ನಕ್ಷತ್ರದಲ್ಲಿ ಬೀಳುವಂತಹ ಮಳೆ ಅದು ಎಷ್ಟು ಭಯಂಕರವಾಗಿರುತ್ತೆ, ಎಷ್ಟು ಜೋರಾಗಿ ಇರುತ್ತೆ, ಎಷ್ಟು ಧಾರಾಕಾರವಾಗಿ ಈ ಮಳೆ ಬೀಳುತ್ತೆ ಅನ್ನೋದರ ಒಂದು ಸಣ್ಣ ಒಂದು ಸುಳಿವನ್ನು ನಮಗೆ ಕೊಡುತ್ತೆ. ಹೌದು, ಮೃಗಶಿರ ನಕ್ಷತ್ರ, ಇದನ್ನ ಪಂಚಾಂಗ ನೋಡಿ ಈ ಮಳೆಯನ್ನ ಗುರುತಿಸ್ತಾರೆ, ಈ ನಕ್ಷತ್ರವನ್ನು ಗುರುತಿಸ್ತಾರೆ. ಈ ನಕ್ಷತ್ರದಲ್ಲಿ ಮಳೆ ಹೇಗಾಗಿದೆ ಅನ್ನೋದ್ರ ಮೇಲೆ ಈ ಸಲದ ಮುಂಗಾರು ಮಳೆ ಹೇಗಿದೆ ಅನ್ನೋದ್ರ ಅಂದಾಜು ನಮ್ಮ ರೈತರಿಗೆ ಸಿಗುತ್ತೆ. ಇನ್ನೊಂದು ವಿಶೇಷ ಅಂತಂದ್ರೆ ನಮ್ಮ ಕರ್ನಾಟಕದ ಹವಾಮಾನ ಇಲಾಖೆ ಕೂಡ ಈ ಮೃಗಶಿರ ಮಳೆಯನ್ನು ಅನುಸರಿಸಿಯೇ ಹವಾಮಾನದ ವರದಿಯನ್ನು ಕೂಡ ಕೊಡುತ್ತೆ. ಸಾಮಾನ್ಯವಾಗಿ ಜ್ಯೇಷ್ಠ ಮಾಸದಲ್ಲಿ ಈ ಮೃಗಶಿರ ನಕ್ಷತ್ರ ಒದಗಿ ಬರುತ್ತೆ. ಜ್ಯೇಷ್ಠ ಮಾಸ ಅಂತಂದ್ರೆ ಅದು ಜೂನ್ ಅಥವಾ ಜುಲೈ, ಅಂದ್ರೆ ಈಗ ಏನು ನಾವು ಜ್ಯೇಷ್ಠ ಮಾಸದಲ್ಲಿ ಇದ್ದೇವೆ, ಜ್ಯೇಷ್ಠ ಮಾಸದ ಒಂದು ಸಂದರ್ಭ ಇದು. ಈ ಒಂದು ಸಂದರ್ಭದಲ್ಲಿ ಮೃಗಶಿರ ಮಳೆ ಚೆನ್ನಾಗಿ ಆಗಬೇಕು. ಮೃಗಶಿರ ಮಳೆ ಆದಾಗ ಅದು ಮುಂದಿನ ಮಳೆಗಾಲದ ಮುನ್ಸೂಚನೆಯನ್ನ, ಅಂದ್ರೆ ಮುಂದಿನ ಮಳೆ ಹೇಗಾಗತ್ತೆ, ಮುಂದಿನ ಮಳೆಯ ಭವಿಷ್ಯ ಹೇಗಿರಲಿದೆ ಅನ್ನೋದರ ಬಗ್ಗೆ ಒಂದು ಸರಿಯಾದಂತಹ ಒಂದು ಸೂಚನೆಯನ್ನ ಈ ಮೃಗಶಿರ ಮಳೆ ನೀಡುತ್ತೆ.

ನಮ್ಮಲ್ಲಿ ಸಾಕಷ್ಟು ನಂಬಿಕೆ ಇದೆ, ಕರಾವಳಿ ಭಾಗದಲ್ಲಿ ಮೃಗಶಿರ ಮಳೆ ಏನಾಗುತ್ತೆ ಅವಾಗ ಈ ಕರಾವಳಿ ಭಾಗದಲ್ಲಿ ಮೀನುಗಳನ್ನ ಅಡಿಗೆ ಮಾಡಿ ತಿನ್ನುವಂಥದ್ದೆಲ್ಲ ಕೂಡ ಇದೆ. ಇನ್ನು ಮಳೆಗಾಲದ ಆರಂಭ ಇದಾಗಿರೋದ್ರಿಂದ ವಾತಾವರಣ ತಂಪಾಗ್ತಾ ಇರೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದಕ್ಕೆ ಮತ್ತೆ ಉಷ್ಣತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಇಂತಹ ಸಾಂಪ್ರದಾಯಿಕ ಆಹಾರ ಪದ್ಧತಿಯನ್ನೆಲ್ಲ ಕೂಡ ರೂಢಿಸಿಕೊಂಡಿರಬಹುದು ಕೂಡ. ಮೃಗಶಿರ ಮಳೆ ಒಣಗಿದ ಭೂಮಿಯನ್ನು ತಂಪಾಗಿಸಿ ಬಿತ್ತನೆಗೆ ಯೋಗ್ಯವಾಗಿರುವಂತೆ ಒಂದು ಹದಕ್ಕೆ ತರುತ್ತೆ. ಆ ದೃಷ್ಟಿಯಿಂದ ರೈತರು ಈ ಮೃಗಶಿರ ಮಳೆ ಬಂದ ತಕ್ಷಣ ಮುಂಗಾರು ಬೆಳೆಗಳನ್ನು, ಅದರಲ್ಲೂ ವಿಶೇಷವಾಗಿ ಭತ್ತ ಇರ್ಬೋದು, ಜೋಳ ಇರ್ಬೋದು, ಸಜ್ಜೆ ಇರ್ಬೋದು, ಶೇಂಗಾ ಇರ್ಬೋದು ಅಥವಾ ಹತ್ತಿ ಇರ್ಬೋದು, ಇವುಗಳೆಲ್ಲದರ ಬಿತ್ತನೆಯನ್ನು ಆರಂಭ ಮಾಡ್ತಾರೆ.

ಮುಂಗಾರು ಮಳೆಯ ವಿಷಯನ ಇನ್ನಷ್ಟು ತಿಳಿಸ್ಕೊಡ್ತೀನಿ. ಕೃಷಿಯ ಜೊತೆಗೆ ಮುಂಗಾರು ಮಳೆಯ ಅವಿನಾಭಾವ ಸಂಬಂಧ ಹೇಗಿದೆ ಅನ್ನೋದರ ಕುರಿತಾಗಿ ಕೂಡ ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ. ಆದರೆ ಅದಕ್ಕಿಂತ ಮುನ್ನ ಒಂದು ಗೀತೆಯನ್ನು ಈಗ ಕೇಳೋಣ. ಮೂಡಿ ಬರ್ತಾ ಇದೆ ಜೆಸ್ಸಿ ಚಿತ್ರದಿಂದ ಆಯ್ದ ಒಂದು ಗೀತೆ. ಗೀತೆಯನ್ನು ಹಾಡಿದರೆ ಸಮನ್ವಿತಾ ಶರ್ಮಾ ಹಾಗೂ ಹರಿಚರಣ್. ಪವನ್ ಒಡೆಯರ್ ಬರೆದಿರುವ ಗೀತೆ, ಅನೂಪ್ ಸೀಳಿನವರ ಸಂಗೀತ ನಿರ್ದೇಶನದಲ್ಲಿ.

ಹೌದು, ಕೃಷಿ ಪ್ರಧಾನವಾಗಿರುವಂತಹ ದೇಶ ನಮ್ಮದು. ನಮ್ಮ ದೇಶದ ರೈತರು, ಕೃಷಿಕರು ಮಳೆಯನ್ನೇ ಆಶಿಸಿಕೊಂಡು ತಮ್ಮ ಕಸುಬನ್ನು ಮಾಡ್ತಾರೆ ಅನ್ನೋದು ಕೂಡ ನಮಗೆಲ್ಲ ಕೂಡ ಚೆನ್ನಾಗಿ ತಿಳಿದಿರುವಂತಹ ವಿಚಾರ. ಈ ನಿಟ್ಟಿನಲ್ಲಿ ಈಗ ಸುರಿಯುವಂತಹ ಮಳೆ ಅಂದರೆ ಮುಂಗಾರು ಮಳೆ ಸಾಕಷ್ಟು ಮಹತ್ವ ಮತ್ತು ಒಂದು ಪರಿಣಾಮಕಾರಿಯಾದಂತಹ ಪಾತ್ರವನ್ನು ವಹಿಸುತ್ತೆ. ನಮ್ಮ ದೇಶದಲ್ಲಿ ಈ ಒಂದು ಮುಂಗಾರು ಮಳೆ ಅಥವಾ ಮುಂಗಾರು ಮಾರುತಗಳು ಕೃಷಿಯ ಜೀವನಾಡಿ ಅಂತ ಕರೆಯಲ್ಪಡುತ್ತೆ. ವಿಶೇಷವಾಗಿ ನಾವು ಕ್ಯಾಲೆಂಡರ್ನ ತೆಗೆದಾಗ ಜೂನ್ ತಿಂಗಳಿಂದ ಸೆಪ್ಟೆಂಬರ್ ಅಂತ ಗುರುತಿಸ್ತಾರೆ, ಆದರೆ ಅದು ಕೆಲವೊಮ್ಮೆ ಜುಲೈ ತಿಂಗಳಿಂದ ಕೂಡ ಆರಂಭ ಆಗುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನ ವೈಪರೀತ್ಯವೂ ಕೂಡ ಇದಕ್ಕೆ ಕಾರಣ ಇರ್ಬೋದು. ಮುಂಚೆ ಎಲ್ಲ ಮೇ ತಿಂಗಳಲ್ಲೇ ನಾವು ಮಳೆಯ ಲಕ್ಷಣಗಳನ್ನೆಲ್ಲ ಕೂಡ ಗಮನಿಸ್ತಾ ಇದ್ವಿ. ಜೂನ್ ಅಷ್ಟೊತ್ತಿಗೆ ಹಿಡಿಯುವಂತಹ ಮುಂಗಾರು ಮಳೆ ಆರಂಭ ಆಗ್ತಾ ಇತ್ತು. ಕೃಷಿ ಚಟುವಟಿಕೆಗೆಲ್ಲ ಕೂಡ ಗರಿಗೆದರ್ತಾ ಇತ್ತು. ವಿಶೇಷವಾಗಿ ಭತ್ತ ಇರ್ಬೋದು, ರಾಗಿ ಇರ್ಬೋದು, ಜೋಳ ಇರ್ಬೋದು, ಹತ್ತಿ ಇಂತಹ ಬೆಳೆಗಳು ಅಂದರೆ ಮಳೆಯನ್ನೇ ಆಶ್ರಯಿಸಿಕೊಳ್ಳುವಂತಹ ಬೆಳೆಗಳ ಒಂದು ಕೃಷಿ ಚಟುವಟಿಕೆ ಅದಾಗಲೇ ಗರಿಗೆದರ್ತಾ ಇತ್ತು. ಆದರೆ ಕಾಲಗಳು ಬದಲಾಗ್ತಾ ಇರೋ ಹಾಗೆ ಅಂದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಈ ಒಂದು ಹವಾಮಾನ ವೈಪರೀತ್ಯ ಉಂಟಾಗಿ ಮಳೆಗಾಲದ ಅವಧಿ ಒಂದಿಷ್ಟು ಅದು ಪೋಸ್ಟ್ಪೋನ್ ಅಂತ ಹೇಳ್ತೀವಲ್ಲ, ಹಾಗೆ ಅದು ಮುಂದೆ ಹೋಗ್ತಾ ಇದೆಯೇನೋ ಅಂತ ಭಾಸ ಆಗ್ತಾ ಇದೆ. ಈಗ ಅಂದರೆ ನಾವು ಜುಲೈ ತಿಂಗಳಲ್ಲಿ ಇದ್ದೇವೆ. ಒಂದಿಷ್ಟು ಸಹಜವಾಗಿ ಆತಂಕ ಖಂಡಿತವಾಗೂ ಕೂಡ ಸಾಮಾನ್ಯ ಜನರಲ್ಲಿ ಜೊತೆಗೆ ವಿಶೇಷವಾಗಿ ರೈತರಲ್ಲಿ ಮನೆ ಮಾಡಿರುತ್ತೆ. ಈ ಸಲ ಮಳೆ ಹೇಗಿದೆಯೋ, ಸಾಕಷ್ಟು ಈ ಹಿಂದಿನ ತಿಂಗಳಂತೂ ಸಾಕಷ್ಟು ಜನ ಚರ್ಚೆಯಲ್ಲೇ ತೊಡಗಿಬಿಟ್ಟಿದ್ರು ಈ ಸಲ ಬಹುಶಃ ಬರಗಾಲವೇ ಬೀಳುತ್ತೇನೋ ಅಂತ. ಖಂಡಿತವಾಗೂ ಕೂಡ ಮಳೆಗಾಲ ಒಂದು 15 ದಿವಸ ಮುಂದೆ ಹೋದರೂ ಕೂಡ ನಮ್ಮ ಗ್ರಾಮೀಣ ಭಾಗದಲ್ಲಿ ರೈತರ ಮನಸ್ಸಿನಲ್ಲಿ ಚಿಂತೆ ಆವರಿಸ್ಕೊಳ್ಳೋದಕ್ಕೆ ಆರಂಭ ಆಗುತ್ತೆ. ಅಷ್ಟೇ ಅಲ್ಲ, ನಗರ ಪ್ರದೇಶದಲ್ಲಿರುವಂತಹ ಜನರು ಕೂಡ ಈ ಒಂದು ಮಳೆಗಾಲದ ಒಂದು ನಿರೀಕ್ಷೆಯಲ್ಲಿ ಇರ್ತಾರೆ. ಯಾಕೆಂದರೆ ಅವರಿಗೂ ಗೊತ್ತು, ಅವರು ಕೂಡ ಗ್ರಾಮೀಣ ಹಿನ್ನೆಲೆಯಿಂದ ಬಂದಿರ್ತಾರೆ. ಆಯಾ ದೃಷ್ಟಿಯಿಂದ ಮಳೆಗಾಲ ಬರಬೇಕು, ಆರಂಭ ಆಗಬೇಕು ಅನ್ನುವಂತಹ ಒಂದು ಕಾತುರ ನಿರೀಕ್ಷೆ ಇವೆಲ್ಲವೂ ಕೂಡ ನಗರ ಪ್ರದೇಶದಲ್ಲಿರುವಂತಹ ಬೇರೆ ಬೇರೆ ಕಸಬುಗಳಲ್ಲಿ ತೊಡಗಿಸ್ಕೊಂಡಿರುವಂತಹ ಜನರಿಗೂ ಕೂಡ ಇರುತ್ತೆ. ಆ ನಿಟ್ಟಿನಲ್ಲಿ ಈ ಸಲದ ಮಳೆಗಾಲ ಒಂದಿಷ್ಟು ಮುಂದೆ ಅಂದರೆ ಸ್ವಲ್ಪ ಮುಂದೆ ಹೋಗಿದೆ ಅನ್ನುವಂತಹ ಅಭಿಪ್ರಾಯ ಕೂಡ ಅನೇಕರಲ್ಲಿ ಇದೆ. ಹೌದು, ಮಳೆಗಾಲ ಬಹಳ ನಿರ್ಣಾಯಕವಾಗಿರುತ್ತೆ. ಯಾಕೆಂತಂದ್ರೆ ನಮ್ಮ ದೇಶದ ಕೃಷಿ ಇದೆಯಲ್ಲ, ಅದು ಸರಿಸುಮಾರು 70-80% ಆ ಕೃಷಿಗೆ ಬೇಕಾದಂತಹ ನೀರನ್ನು ಈ ಮಳೆಯ ನೀರೇ ಒದಗಿಸುತ್ತೆ. ಇದು ನಿಮಗೆ ಆಶ್ಚರ್ಯ ಅಂತ ಅನಿಸ್ಬೋದು. ನೋಡಿ, 70-80% ನೀರು, ಕೃಷಿಗೆ ಬೇಕಾದಂತಹ ನೀರು ನಮ್ಮ ದೇಶದಲ್ಲಿ ಅದು ಮಳೆಯನ್ನು ಆಶ್ರಯಿಸಿಕೊಂಡು ಇರುವಂತಹ ನೀರು. ಅಂದರೆ ಅದು ಕೆರೆ ಕಟ್ಟೆಗಳಲ್ಲಿರ್ಬೋದು, ನದಿಗಳಲ್ಲಿರ್ಬೋದು, ಅಥವಾ ತೊರೆಗಳಲ್ಲಿರ್ಬೋದು, ಹಳ್ಳಗಳಲ್ಲಿರ್ಬೋದು, ಬಾವಿಗಳಲ್ಲಿರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಿಂದ ನೀರುಗಳು ಸಂಗ್ರಹ ಆಗಿರುತ್ತೆ. ಮಳೆಗಾಲದ ನೀರು, ಆ ನೀರನ್ನೇ ಬಳಸಿಕೊಂಡು ಕೃಷಿಯನ್ನು ಮಾಡುವಂತಹ ಪದ್ಧತಿ ಇದು. ಪಾರಂಪರಿಕವಾಗಿರುವಂತಹ ಒಂದು ನೀರಾವರಿ ಪದ್ಧತಿ ಅಥವಾ ಕೃಷಿ ಪದ್ಧತಿ ಅಂತಾದರೂ ಹೇಳಿ ಅದು ನಮ್ಮ ದೇಶದಲ್ಲಿ ನಡ್ಕೊಂಡು ಬಂದಿದೆ. ಆ ದೃಷ್ಟಿಯಿಂದ ನಮ್ಮ ದೇಶದಲ್ಲಿ ಮಳೆಯ ನೀರೇ ಹೆಚ್ಚು ಒಂದು ಪರಿಣಾಮಕಾರಿಯಾಗಿರುತ್ತೆ, ಪ್ರಭಾವವನ್ನು ಬೀರುತ್ತೆ ಕೃಷಿಯ ಮೇಲೆ ಅನ್ನೋದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸ್ತೀವಿ. ಆ ದೃಷ್ಟಿಯಿಂದ ಈ ಮುಂಗಾರು ಮಳೆ ಸಾಕಷ್ಟು ಮಹತ್ವಪೂರ್ಣವಾಗಿದೆ ನಮ್ಮ ದೇಶದಲ್ಲಿ. ಬನ್ನಿ, ಮುಂದಿನ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ಮನು. ಚಿತ್ರ ಯಾವುದು ಗೊತ್ತಾ? ಶ್ರೀರಾಮಚಂದ್ರ. ಹೌದು, ಗೀತೆ ಯಾವುದಿರಬಹುದು ಈಗಾಗಲೇ ನೀವು ಗೆಸ್ ಮಾಡಿರ್ತೀರಿ. ಗಗನದಲ್ಲಿ ಮಳೆಯ ದಿನ, ಈ ಸುಪ್ರಸಿದ್ಧವಾಗಿರುವಂತಹ ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದವರು ಹಂಸಲೇಖ ಅವರು.

ಕೃಷಿಕರಿಗೆ ಬಹಳ ಬಹಳ ಮುಖ್ಯ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ನಾವು ನಮ್ಮ ಕೃಷಿಯನ್ನ ಮಳೆಯನ್ನ ನಂಬಿಕೊಂಡೇ ನಡೆಸ್ತಾ ಇದ್ದೇವೆ. ಹಾಗಾಗಿ ಮಳೆಯೇ ಕೃಷಿಯ ಜೀವನಾಡಿ ಅಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ನಮ್ಮ ಕರ್ನಾಟಕದ ವಿಷಯಕ್ಕೆ ಬಂದ್ರೆ ಒಟ್ಟು ಕೃಷಿ ಭೂಮಿಯ ಸುಮಾರು 70% ಅದು ಸಂಪೂರ್ಣವಾಗಿ ಮಳೆಯನ್ನ ಆಧರಿಸಿದಂತಹ ಕೃಷಿಯನ್ನೇ ಅವಲಂಬಿಸಿಕೊಂಡು ಇದೆ ಅನ್ನೋದು ವಾಸ್ತವ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಯಾವ ರೀತಿಯಲ್ಲಿ ಮಳೆ ಆಗತ್ತೆ ಅನ್ನೋದ್ರ ಮೇಲೆ ನಮ್ಮ ಕೃಷಿ ಬದುಕಿನ ಭವಿಷ್ಯ ಖಂಡಿತವಾಗೂ ಕೂಡ ಅಡಗಿ ಇದೆ. ಆದರೆ ನೋಡಿ, ಗಮನಿಸಿ ಸ್ನೇಹಿತರೆ, ಮಳೆಯನ್ನ ಆಧರಿಸಿ ಕೃಷಿ ಮಾಡುವುದು ಅತ್ಯಂತ ಪಾರಂಪರಿಕವಾದಂತಹ ಪದ್ಧತಿ ಏನೋ ನಿಜ, ಆದರೆ ಇದು ಸಾಕಷ್ಟು ಸವಾಲಿನ ಕೆಲಸ ಕೂಡ ಇವತ್ತಿನ ಒಂದು ಹವಾಮಾನದ ವೈಪರೀತ್ಯದ ದಿನಮಾನಗಳಲ್ಲಿ. ಈ ಎಲ್ಲ ದೃಷ್ಟಿನ ಇಟ್ಟುಕೊಂಡು ನಮ್ಮ ಅನೇಕ ಸಂಸ್ಥೆಗಳು, ಅಂದ್ರೆ ಬೆಂಗಳೂರಿನ GKVK ಇರ್ಬೋದು ಅಥವಾ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯಗಳು ಒಣ ಬೇಸಾಯ ಸಂಶೋಧನಾ ಕೇಂದ್ರಗಳನ್ನ ಆರಂಭಿಸಿದವೆ. ನಿರಂತರವಾಗಿ ಅವು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಕಡಿಮೆ ನೀರು ಬೇಡುವಂತಹ ಅಥವಾ ಬರೋ ನಿರೋಧಕ ಬೀಜ ತಳಿಗಳನ್ನ ರೈತರಿಗೆ ಪರಿಚಯಿಸ್ತಾ ಇದೆ. ಇಂಥದ್ದೆಲ್ಲ ಅನೇಕ ಬಗೆಯ ಸಂಶೋಧನೆಗಳು ಕೃಷಿ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಯಾಕೆಂದ್ರೆ ಒಂದು ವೇಳೆ ಮಳೆ ಸರಿಯಾಗಿ ಬಂದಿಲ್ಲ ಅಂತಂದ್ರೆ ಕೃಷಿ ಕಾರ್ಯ ಸಾಂಗವಾಗಿ ನಡೀತಾ ಇರಬೇಕು, ದೇಶದ ಜನರಿಗೆ ಅನ್ನ ನಿರಂತರವಾಗಿ ಸಿಗ್ತಾ ಇರಬೇಕು, ರೈತ ಆತನ ಮೊಗದಲ್ಲಿ ಮಂದಹಾಸ ಬೀರ್ತಾ ಇರಬೇಕು. ಸಮಯ ಕಡಿಮೆ ಇದೆ, ಆದರೆ ಒಂದು ಗೀತೆನ ಸ್ವಲ್ಪ ಕೇಳೋಣ. ಮಲ್ಲಿಗೆ ಹೂವೆ ಚಿತ್ರದಿಂದ ಆಯ್ದ ಗೀತೆ, ಸುಣ್ಣಲತಾ ಒಂದಿಗೆ ರಮೇಶ್ ಆಡಿರುವ ಗೀತೆ. ಗೀತೆಗೆ ಹಂಸಲೇಖ ಅವರು ಸಾಹಿತ್ಯ ಹಾಗೂ ಸಂಗೀತ.

ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇವತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳೋಣ ಎಂ ನಿಶಾಂತ್ ಅವರಿಂದ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಲಿದ್ದಾರೆ ಕೃತಿಕ್ ಕೌಶಿಕ್, ಹಾಗೂ ಮೃದಂಗ ನುಡಿಸುವವರು ಅದಮ್ಯ ರಮಾನಂದ್. ಮೊದಲಿಗೆ ಕೇಳೋಣ ಮಹಾಗಣಪತಿಂ ನಾಟರಾಗ ಏಕತಾಳದಲ್ಲಿರುವ ಮುತ್ತುಸ್ವಾಮಿ ದೀಕ್ಷಿತರ ಒಂದು ಕೃತಿ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂ ಎನ್ ನಿಶಾಂತ್ ಅವರ ಹಾಡುಗಾರಿಕೆಯನ್ನು ಕೇಳ್ತಾ ಇದ್ದೀರಿ. ಮುಂದುವರಿಸುತ್ತಾ ಈಗ ಕೇಳೋಣ ಒಂದು ತಿಲ್ಲಾನ, ಹಮೀರ್ ಕಲ್ಯಾಣಿ ರಾಗ, ಆದಿ ತಾಳದಲ್ಲಿರುವ ಡಾಕ್ಟರ್ ಎಲ್ ಮುತ್ತಯ್ಯ ಭಾಗವತರ ಅವರ ಒಂದು ಕೃತಿ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಎಂ ನಿಶಾಂತ್ ಅವರ ಹಾಡುಗಾರಿಕೆಯನ್ನು ಕೇಳಿದರೆ. ಇವರಿಗೆ ಪಕ್ಕವಾದದಲ್ಲಿ ವಯಲಿನ್ ನುಡಿಸಿದವರು ಕೃತಿಕ್ ಕೌಶಿಕ್ ಹಾಗೂ ಮೃದಂಗ ನುಡಿಸಿದವರು ಅದಮ್ಯ ರಮಾನಂದ್. ಇದರೊಂದಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು. ಸುಮಧುರವಾಗಿರುವಂತಹ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೆಲೋಡಿ ಟೈಮ್ ಗೀತ ಚಂದ್ರ.

ತಂಪಾದ ಹೊತ್ತಲ್ಲಿ ಇಂಪಾದ ಗೀತೆಯನ್ನು ಕೇಳೋದಕ್ಕೆ ಪ್ರೀತಿಯ ಕೇಳುಗರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಗೀತ ಚಂದ್ರಿಕೆಯ ಆರಂಭದಲ್ಲಿ ಒಂದು ಕನ್ನಡದ ಗೀತೆಯನ್ನು ಕೇಳೋಣ, ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ಈ ಗೀತೆ ಮನೆಯೇ ಮಂತ್ರಾಲಯ ಚಿತ್ರದ್ದು. ಕೆಜೆ ಜೇಸುದಾಸ್, ಎಸ್ ಜಾನಕಿ ಹಾಗೂ ಸಂಗೀತಗಾರರು ಗೀತೆಯನ್ನು ಹಾಡಿದ್ದಾರೆ. ಶ್ರೀ ಉದಯಶಂಕರ್ ಬರೆದಿರುವ ಗೀತೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆಯಲ್ಲಿ.

ಇನ್ನೀಗ ಕೇಳಿ ಒಂದು ಹಿಂದಿ ಗೀತೆ, ಬಡೇ ಘರ್ ಕಿ ಬೇಟಿ. ಈ ಚಿತ್ರದಿಂದ ಆಯ್ದದ್ದು ಮೊಹಮ್ಮದ್ ಅಜೀಜ್, ಅಲ್ಕಾ ಯಾಜ್ಞಿಕ್ ಹಾಗೂ ಸಂಗಡಿಗರು ಗೀತೆಯನ್ನು ಹಾಡಿದ್ದಾರೆ. ಸಂತೋಷ್ ಆನಂದ್ ಬರೆದಿರುವ ಗೀತೆಗೆ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸ್ವರಕಲ್ಪನೆ.

ಹಿಂದಿ ಗೀತೆಯನ್ನು ಕೇಳಿದ ಮೇಲೆ ಇನ್ನೀಗ ಒಂದು ಕನ್ನಡದ ಗೀತೆಯನ್ನು ಕೇಳೋಣ. ಹರಿಹರನ್ ಹಾಗೂ ಅನುರಾಧ ಪೌದ್ವಾಲ್ ಅವರ ಯುಗಲ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಪ್ರೀತ್ ಸೇ ಚಿತ್ರದಿಂದ ಆಯ್ದ ಗೀತೆ. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ ಅವರು.